ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಆಶ್ವಯುಜ ಮಾಸದ 14 ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳ 6 ತಾರೀಖು ಮಂಗಳವಾರ. ಈಗ ಸಮಯ 5:58. ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

0: 6:10 ಶುಭೋದಯ ಕರ್ನಾಟಕ, ಭಕ್ತಿ ಸಂಗೀತ. 6:30 ಚಿಂತನ ಡಾಕ್ಟರ್ ಬಿಸಿ ದೊಡ್ಡೇಗೌಡ ಅವರಿಂದ, ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ದೇಶಭಕ್ತಿ ಗೀತೆಗಳು 6:40. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಇಂದು ವಿಶ್ವನಾಥ್ ಅವರಿಂದ. 7:45 ಚಿತ್ರಗೀತೆಗಳು. 8:30 ಎಂಟನೇ ಕೇಂದ್ರ ಆಯೋಗದ ನಿರೀಕ್ಷೆಯಲ್ಲಿ. ಈ ವಿಷಯವಾಗಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಪ್ರಸಾದ್ ಪುರಾಣಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಜಂಪಣ ಆಶಿಹಾಳ್. ವಿಷಯ ಎಂಟನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, ಚಿತ್ರಗೀತೆಗಳ ಕಾರ್ಯಕ್ರಮ. ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಸುನರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು 10:30 ಕೇಳಬಹುದು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ, ಸಂಗೀತ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ದಿಗ್ವಿಜಯ್ ಬಿ, ಮೈಸೂರು ಕೇಂದ್ರದ ಕೊಡುಗೆ. 12:35 ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ರಕ್ತಸ್ರಾವ, ಈ ಕುರಿತು KMCRI ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಸಹಜ ಕಿತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. PM ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ರೂಪಾಗೌಡ ಅವರಿಂದ. ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಸೇವಾ ಸಂಕಲ್ಪ ಅಭಿಯಾನ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. ವಿಷಯ ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:30 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:50 ಕಿಸಾನ್ ವಾಣಿ, ಬಹು ಉಪಯೋಗಿ ಪ್ರಾಣಿ ಕತ್ತೆ. ಈ ಕುರಿತು ಪಶುವೈದ್ಯ ಡಾಕ್ಟರ್ ಸುಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ 7:20 ರಾಮನಗರ ತಾಲೂಕು ಹರಿಚಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಪ್ರಸಾರವಾಗುವುದು. 7:45 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ರಾತ್ರಿ 9:15 ಭಾವಗೀತೆಗಳು, ಹಾಡಿದ್ದಾರೆ ವಿಕಾಸ್ ವಶಿಷ್ಠ. 9:30 ಮನಿಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಾಂಕ್ ವಿ ಚಿನ್ಯ ಅವರಿಂದ ಕೊಳಲು ವಾದನ ಪ್ರಸಾರವಾಗುವುದು. ವೈಲಿನ್ ವೆಂಕಟೇಶ್ ಜೋಸಿಯಾರ್, ಮೃದಂಗ ಆರ್ ನರಸಿಂಹನ್. 10:30 ಗೀತಾ ಚಂದ್ರಿಕೆ, ಮೆಲೋಡಿ ಟೈಮ್. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. By-elections for 5 assembly constituencies in Tamil Nadu, Puducherry and West Bengal and one Lok Sabha seat in Assam will be held today. The 5 assembly seats going to polls are Madurakkam and Dharapuram in Tamil Nadu, Thattachavri in Puducherry and Rejinagar and Nandigram in West Bengal. The lone Lok Sabha seat going to polls is Nagaon in Assam. The counting of votes will be taken up on Friday. BJP has announced the name of 8 candidates for upcoming Rajya Sabha polls for Uttar Pradesh. Party has fielded Dharampal Singh, Radhakant Ojha, Prakash Pal, Vidya Sagar Sonkar, Gopi Krishna Pandey, Priyanka Singh Rawat, Ram Pratap Singh Chauhan and Shruti Gangwar. The names were approved by the BJP Central Election Committee. Today is the last day for filing nominations for the biennial elections. Polling for the Rajya Sabha seats across Uttar Pradesh, Uttarakhand and by-election to a lone seat in West Bengal will be held on 16th of this month. President Draupadi Murmu will be on a 3-day visit to Himachal Pradesh from today. During the visit, President Murmu will attend the convocation ceremony at Ames Bilaspur as the chief guest and confer degrees to trainee doctors. The President will also travel to Manali, where she will visit the Hidamba Temple and the Atal Tunnel Rohtang tomorrow. Security measures have been stepped up in hotel areas along major roads and in the vicinity of event venues. India and Switzerland have inked 5 agreements following bilateral talks between Prime Minister Narendra Modi and Swiss President Guy Pamelin in New Delhi yesterday. These agreements are on migration and mobility partnership, exchange of young professionals, promotion and collaboration on transportation technologies, mobility systems and infrastructure in identified areas. Letter of intent between Department of Science and Technology and Swiss National Science Foundation and implementation arrangement for cooperation in innovation, technology transfer and entrepreneurship. In a joint press meet, Prime Minister Modi appreciated Swiss President Guy Pamelin's commitment to India-Switzerland relations. Defence Minister Rajnath Singh will mark the delivery of the 2000 Aero engine by Korapur Division of Hindustan Aeronautics Limited in Odisha today. The event will also highlight the establishment of a second production line for Shakti engines with an investment of over 200 crore rupees. The Defence Minister will also launch Fleet Support Ship 1, FSS-1 and lay the keel of Fleet Support Ship 5, FSS-5 at Hindustan Shipyard Limited in Vishakhapatnam today. He will also inaugurate the upgraded Slipway 4 and 300-ton Goliath crane. Commerce Ministry Piyush Goyal met US business leaders in New York and discussed opportunities to further deepen partnerships and investments in India. Mr. Goyal met President and CEO of Blackstone, Jonathan Gray, Chairman and CEO of Neuberger Berman, George Walker, and President and CEO of the Estee Lauder Companies, Stefan de la Ferre, yesterday. Mr. Goyal said, with resilient macroeconomic fundamentals and deepening capital markets, India offers unmatched scale and long-term value creation for global institutional investors. Mr. Goyal was in the US to participate in the G20 trade ministers meeting. He also met US business leaders in Chicago and addressed the Indian diaspora. In men's cricket, the first T20 international of the 5-match series between India and West Indies to be held in Lucknow today. The match will start at 7 p.m. IST. Jammu and Kashmir is likely to witness light snowfall and rain over higher reaches from today to October 10th. According to Meteorological Department, J&K will witness thunderstorms, gusty winds and scattered rainfall in the next few days. And that is the end of this news bulletin.
0: ಇದು ಆಕಾಶವಾಣಿ ಬೆಂಗಳೂರು. ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಪ್ರಾರಂಭದಲ್ಲಿ ಕೇಳಿ ವಿಜಯದಾಸರ ರಚನೆ ರಂಗಗಾನದಲ್ಲಿ ಉಮಾ ಕಾತ್ಯಾಯಣಿ ಗೌರಿ ದಾಕ್ಷಾಯಣಿ.

ಎಸ್ ಎ ಕಾರ್ತಿಕ್ ಅವರು ಹಾಡಿದ್ದ ಪುರಂದರದಾಸರ ರಚನೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕನಕದಾಸರ ರಚನೆ. ಅನಿಶ್ ನಾಯಕ್ ಅವರು ಹಾಡಿದ್ದಾರೆ, ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕ ಆಗಲಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಬಿಸಿ ದೊಡ್ಡೇಗೌಡ ಅವರಿಂದ.
2: ಇತ್ತೀಚೆಗೆ ಒಂದು ಮಧ್ಯವಯಸ್ಕ ಸಾಂಸಾರಿಕರ ಗುಂಪು ಗಂಭೀರವಾದ ಚರ್ಚೆಯೊಂದರಲ್ಲಿ ತೊಡಗಿತ್ತು. ಚರ್ಚೆಗೆ ಒಳಗಾಗಿದ್ದ ವಿಷಯ ಮಾತ್ರ ಇನ್ನೂ ಗಂಭೀರವಾದುದಾಗಿತ್ತು. ಅದು ಪಡ್ಡೆ ಹುಡುಗರು ತಮ್ಮ ಮಾತನ್ನು ಕೇಳುವುದಿಲ್ಲ, ಅವರಲ್ಲಿ ಬೇಕಾಬಿಟ್ಟಿ ನಡವಳಿಕೆ ಇದೆ ಎಂಬುದಾಗಿತ್ತು. ಕೆಲವರು ಮಕ್ಕಳು ಹೆಚ್ಚು ಸಮಯ ಮೊಬೈಲ್ ಬಳಸುತ್ತಿರುವುದರಿಂದ ಗಂಭೀರ ಪರಿಣಾಮ ಉಂಟಾಗಿದೆ, ಅದನ್ನು ಸರಿಪಡಿಸಲು ಸಾಧ್ಯವೇ ಇಲ್ಲ ಎಂಬ ತರ್ಕದಲ್ಲಿಯೇ ಉಳಿದು ಹೋಗಿದ್ದರೆ, ಇನ್ನೂ ಕೆಲವರು ಪೋಷಕರಾದವರು ಮಕ್ಕಳ ಚಲನವಲನ ಆಗುಹೋಗುಗಳನ್ನು ನಿತ್ಯವೂ ಗಮನಿಸಿ ಸರಿಯಾದ ಮಾರ್ಗದರ್ಶನ ನೀಡದೇ ಇರುವುದರಿಂದ ಮಕ್ಕಳಲ್ಲಿ ಬೇಕಾಬಿಟ್ಟಿ ನಡವಳಿಕೆ ಬಂದು ಒದಗಿದೆ ಎಂದು ವಾದಿಸಿದರು. ಅದೇ ಗುಂಪಿನಲ್ಲಿ ತಾಳ್ಮೆಯಿಂದ ವಾದವಿವಾದಗಳನ್ನು ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದ ಹಿರಿಯರೊಬ್ಬರು ಮಾತ್ರ ಪ್ರಸ್ತಾಪಿಸಿದ್ದು ಬೇರೆಯದೇ ವಾದವನ್ನು. ಅದು ಉಳಿದವರನ್ನು ಮತ್ತೊಂದು ಬಗೆಯ ಆತ್ಮಾವಲೋಕನಕ್ಕೆ ತಳ್ಳುವ ವಿಚಾರವಾಗಿತ್ತು. ಅವರ ವಾದ ಸರಣಿ ಹೀಗಿತ್ತು. ಇತ್ತೀಚಿನ ಸಂಶೋಧನೆಗಳಿಂದ ದೃಢಪಟ್ಟಿರುವಂತೆ ನಾವು ತಿನ್ನುವ ಆಹಾರಕ್ಕೂ ನಮ್ಮ ಆಲೋಚನೆ ಮತ್ತು ನಡವಳಿಕೆಗಳಿಗೂ ನೇರ ಸಂಬಂಧವಿದೆ. ನಾವು ಇಂದು ಹಣವಂತರಾಗಿದ್ದೇವೆ, ಸ್ಥಿತಿವಂತರಾಗಿದ್ದೇವೆ ಎಂದುಕೊಂಡು ಮಕ್ಕಳನ್ನು ದೈಹಿಕವಾದ ಶ್ರಮದಾಯಕವಾದ ಕೆಲಸಗಳಿಂದ ದೂರ ಉಳಿಸಿದ್ದೇವೆ. ಬಹಳಷ್ಟು ಮಕ್ಕಳಿಗೆ ಬೆವರಿನ ಬೆಲೆಯೇ ತಿಳಿದಿಲ್ಲ. ಮಕ್ಕಳಿಗೆ ನಿತ್ಯವೂ ನಾನಾ ಬಗೆಯ ಬೌದ್ಧಿಕ ಕಸರತ್ತು ಹೆಚ್ಚಾಗುತ್ತಿದೆಯೇ ಹೊರತು ಅವರ ಸಮತೋಲಿತ ಬೆಳವಣಿಗೆಗೆ ಬೇಕಾದ ದೈಹಿಕ ವ್ಯಾಯಾಮವೂ ಅವರಿಗೆ ಸಿಗದಂತಾಗಿದೆ. ಜೊತೆಗೆ ಅವರು ತಿನ್ನುವ ಆಹಾರ ನಿಸರ್ಗ ತತ್ವಕ್ಕೆ ಸಂಪೂರ್ಣ ವಿರುದ್ಧವಾದುದಾಗಿದೆ. ಹೆಚ್ಚಿನ ಮಕ್ಕಳು ಗಟ್ಟಿಯಾದ ಆಹಾರವನ್ನು ಜಗಿದು ಅದರ ರಸ ರುಚಿಯನ್ನು ಆಸ್ವಾದಿಸಿ ತಿನ್ನದವರಾಗಿದ್ದಾರೆ. ಇನ್ನಷ್ಟು ಮಕ್ಕಳಿಗೆ ಈಗಾಗಲೇ 10 ಹಲವು ಬಗೆಯ ರುಚಿಕರವಾದ ಆಹಾರಗಳು ತಿನ್ನಲು ದೊರೆತು ಅವರು ಅದಕ್ಕಿಂತಲೂ ಹೆಚ್ಚು ಸ್ವಾದಭರಿತ ರುಚಿಕರವಾದ ಆಹಾರ ಪದಾರ್ಥಗಳನ್ನು ಹುಡುಕುವವರಾಗಿರುತ್ತಾರೆ. ಆಹಾರವನ್ನು ಆಯ್ಕೆ ಮಾಡುವಾಗ ಅದರಲ್ಲಿ ಬಳಕೆಯಾಗುವ ವೈವಿಧ್ಯಮಯ ಪದಾರ್ಥಗಳ ಮೇಲೆಯೇ ಹೆಚ್ಚಿನ ಮಹತ್ವ ಇರುತ್ತದೆ. ಹೆಚ್ಚು ಹೆಚ್ಚು ಪದಾರ್ಥಗಳನ್ನು ಸೇರಿಸಿ ಬಹಳ ರುಚಿಕರವಾಗಿ ಮಾಡಿದ್ದನ್ನು ಮಾತ್ರ ಶ್ರೇಷ್ಠ ಎಂದು ತೀರ್ಮಾನಿಸುವ ಹಂತಕ್ಕೆ ಇಂದು ಮಕ್ಕಳು ಬಂದು ನಿಲ್ಲುತ್ತಿದ್ದಾರೆ. ಹೌದು, ಮಕ್ಕಳ ಮೇಲೆ ಉಂಟಾಗುತ್ತಿರುವ ಇಂತಹ ಆಹಾರಗಳ ಪರಿಣಾಮಗಳು ಮತ್ತು ದೈನಂದಿನ ಚಟುವಟಿಕೆಗಳ ಪ್ರಭಾವವು ಹಲವು ಅಪಾಯ ಮತ್ತು ತೊಂದರೆಗಳಿಗೂ ಕಾರಣವಾಗಿದೆ. ಮಕ್ಕಳು ಸಣ್ಣ ಸಣ್ಣ ವಿಷಯಗಳಿಗೂ ತಾಳ್ಮೆ ಕಳೆದುಕೊಂಡು ತಂದೆ ತಾಯಿ ಸೇರಿದಂತೆ ಸಿಕ್ಕ ಸಿಕ್ಕವರೊಂದಿಗೆ ರೇಗಾಡುವುದು, ಜಗಳಕ್ಕೆ ನಿಲ್ಲುವುದು ಕಾಣಸಿಗುತ್ತದೆ. ಚಿಕ್ಕ ವಯಸ್ಸಿಗೆ ತಂದೆ ತಾಯಿಯರ ಮಾತನ್ನು ಲೆಕ್ಕಿಸದೆ ವಾಹನಗಳನ್ನು ಚಲಾಯಿಸಿ ಬೇರೆಯವರಿಗೂ ಅಪಘಾತ ಮಾಡುವುದಲ್ಲದೆ ತಾವೂ ತೊಂದರೆಗೆ ಸಿಲುಕಿಕೊಳ್ಳುವ ಸಂದರ್ಭಗಳು ಎದುರಾಗುತ್ತಿವೆ. ಇನ್ನೂ ಕೆಲವು ಮಕ್ಕಳು ಕಾರಣವೇ ಇಲ್ಲದೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭಗಳಿವೆ. ಜೀವನವನ್ನು ಒಂದು ರೀತಿಯಲ್ಲಿ ರೀಲ್ಸ್ನಂತೆ, ಆನ್ಲೈನ್ ಗೇಮ್ನಂತೆ ಹಗುರಾಗಿ ಪರಿಗಣಿಸುವ ಮನೋಭಾವ ಹೆಚ್ಚಾಗುತ್ತಿದೆ. ತನ್ನೊಳಗಿನ ಭಾವನೆಗಳನ್ನು ಗಮನಿಸಿಕೊಂಡು ಅದನ್ನು ತನ್ನ ವಿವೇಕದ ಮೂಲಕ ಪರಿಶೀಲಿಸಿ ನಿಧಾನಕ್ಕೆ ಪ್ರತಿಕ್ರಿಯಿಸುವ ತಾಳ್ಮೆಯೇ ಮಕ್ಕಳಲ್ಲಿ ಕಾಣದಾಗುತ್ತಿದೆ. ಇನ್ನು ಬಹಳಷ್ಟು ಪೋಷಕರು ಮಕ್ಕಳು ತಮ್ಮ ಮಾತನ್ನು ಕೇಳದವರು ಎಂದು ತೀರ್ಮಾನಿಸಿ ಬೇರೆ ಯಾರಾದರೂ ಜವಾಬ್ದಾರಿ ತೆಗೆದುಕೊಂಡು ಸುಧಾರಿಸಿಕೊಡಲಿ ಎಂಬ ಹಂತ ತಲುಪಿದವರೂ ಇದ್ದಾರೆ. ಇದಕ್ಕೆ ಕೆಲವು ಕಾರಣಗಳೂ ಇವೆ. ಮಕ್ಕಳೊಂದಿಗೆ ಆತ್ಮೀಯವಾಗಿ ಕಲೆತು ಬೆರೆತು ಅವರ ಭಾವನೆಗಳಿಗೆ ಸ್ಪಂದಿಸುವ ಮನಸ್ಥಿತಿಯನ್ನು ಪೋಷಕರು ಕಳೆದುಕೊಳ್ಳುತ್ತಿರುವುದು. ಮಕ್ಕಳು ದಿನದ ಒಂದಷ್ಟು ಅವಧಿಯನ್ನು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹಗುರಾಗುವ ಅವಕಾಶಗಳು ತಪ್ಪಿ ಹೋಗುತ್ತಿರುವುದು. ಹಿಂದೆ ಸುಲಭವಾಗಿ ಅಕ್ಕಪಕ್ಕದ ಮನೆಯ ಮಕ್ಕಳೊಂದಿಗೆ ಸ್ನೇಹಿತರೊಂದಿಗೆ ಬೆರೆತು ಒಂದಷ್ಟು ಆಟಗಳ ಜೊತೆಗೆ ಭಾವನೆಗಳ ವಿನಿಮಯಕ್ಕೆ ಒಡನಾಟಕ್ಕೆ ಕಾರಣವಾಗುತ್ತಿದ್ದ ಸಂದರ್ಭಗಳು ಮಾಯವಾಗುತ್ತಿರುವುದು. ಮಕ್ಕಳು ಮುಂದೆ ಬರಬೇಕೆಂದು ಅವರನ್ನು ಪುಸ್ತಕಗಳು, ಲ್ಯಾಪ್ಟಾಪ್, ಟ್ಯಾಬ್, ಮೊಬೈಲ್ಗಳ ಮುಂದೆ ಕುಳ್ಳಿರಿಸಿ ಅವರ ಚಲನಶೀಲತೆಯನ್ನು ತಡೆಯುತ್ತಿರುವುದು. ಮಕ್ಕಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಪ್ರತಿ ಹಂತದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ತಿದ್ದಿ ಸಲಹೆ ನೀಡಿ ಸುಧಾರಿಸುವ ವ್ಯವಧಾನ ಇಲ್ಲವಾಗಿರುವುದು. ಮಕ್ಕಳನ್ನು ಸಾಮಾಜೀಕರಣಗೊಳಿಸುವಲ್ಲಿ ಅಕ್ಕಪಕ್ಕದವರು, ಗೆಳೆಯರು, ಬಂಧುಗಳು, ಶಾಲೆ, ಸಾರ್ವಜನಿಕ ಸ್ಥಳಗಳು, ಹೀಗೆ 4-6 ಇತರೆ ಸಂಗತಿಗಳು ಸೇರಿಕೊಳ್ಳುತ್ತವೆ. ನಮ್ಮ ಸಮಾಜಕ್ಕೆ ಬೇಕಾದ ಸೂಕ್ತ ವ್ಯಕ್ತಿಯನ್ನು, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಾಗ ಎಲ್ಲರ ಜಾಗೃತ ಪ್ರಜ್ಞೆ ಅಗತ್ಯ. ಪೋಷಕರೊಂದಿಗೆ ಕೈಜೋಡಿಸಿ ಪರಿಸ್ಥಿತಿಯನ್ನು ಎಲ್ಲರೂ ತಹಬಂದಿಗೆ ತಂದುಕೊಳ್ಳುವ ಕಡೆಗೆ ಯೋಚಿಸಬೇಕಾಗಿದೆ.
1: ಇದುವರೆಗೂ ಡಾಕ್ಟರ್ ಬಿಸಿ ದೊಡ್ಡೇಗೌಡ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ.

0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಧ್ವನಿ ಯಾರದು? ಇವತ್ತಿನ ಧ್ವನಿ ವೀಣೆಯಂತಹುದು. ಕರುನಾಡ ವೀಣಾವಾದಕರನ್ನ ಹೆಸರಿಸಿ ಅಂದ್ರೆ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಹೆಸರು ಬಂದೇ ಬರುತ್ತೆ. 1943ರಲ್ಲೇ ಗಾಯನ ಸಮಾಜದಲ್ಲಿ ಮೊದಲ ಕಚೇರಿಯನ್ನ ಕೊಟ್ಟವರು. ಆಕಾಶವಾಣಿಯಲ್ಲಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದವರು. ಸಂಗೀತ ಸಂಯೋಜಕರಾಗಿ, ಕಲಾವಿದರಾಗಿ ಕರ್ನಾಟಕದ ಹಾಗೆ ಭಾರತೀಯ ಸಂಗೀತಕ್ಕೆ ಅವರ ಕೊಡುಗೆ ಮಹತ್ವದ್ದು. ಅವರು ತಮ್ಮ ಕಲಾ ಜೀವನದ ಕುರಿತು ಮಾತಾಡಿದ್ದಾರೆ.
1: ತ್ಯಾಗರಾಜರದು ಕೆಲವು ದೀಕ್ಷಿತ್ರ ಕೀರ್ತನೆಗಳು ಸ್ವಲ್ಪ ಸುಲಭವಾಗಿ ಒಂದು ಕೇಳ್ಮೆ ಮೇಲೆ ಹಾಡುವಂತ ರಚನೆಗಳು ಇದೆ, ಅದನ್ನ ಹುಡುಕಿ ತೆಗಿಬೇಕು. ಅದನ್ನ ಹೇಳ್ಕೊಡೋದ್ರಿಂದ ಮನಸ್ಸಿಗೆ ರಂಜನೆಯಾಗಿ ತಾನಾಗಿ ಹಾಡ್ಕೊಳಕ್ ಆಗುತ್ತೆ. ನಮ್ಮ ತ್ಯಾಗರಾಜರ, ಮಿಂಚುವಾರ್ಯವರ ಇದೆಲ್ಲ ಗಮಕನೇ ಇಲ್ಲದೆ ಸುಲಭವಾಗಿ ಹೇಳ್ಕೊಟ್ರೆ ಹಾಡ್ಬೋದು ಎಲ್ಲರೂ ಯಾರು ಬೇಕಾದ್ರೂ. ಅದರಿಂದ ಸ್ವಲ್ಪ ಸಂಗೀತದಲ್ಲಿ ಅಭಿರುಚಿ ಹುಟ್ಟಿ ನಾನು ಕಲಿಬಹುದು ಅನ್ನೋ ಒಂದು ಅವ್ರಿಗೆ ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ಅದು ಬಂದ ಮೇಲೆ ಸ್ವಲ್ಪ ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಅದನ್ನ ಹೇಳ್ಕೊಟ್ರೆ ಅವರಿಗೆ ಮನಸ್ಸಿಗೆ ಅದನ್ನ ಸ್ವಲ್ಪ ತಾಳ್ಮೆಯಿಂದ ಕಲಿತಾರೆ ಅಂತ ಕಾಣುತ್ತೆ. ಈ ದೀಕ್ಷಿತ್ರ ಕೀರ್ತನೆ ಬುದ್ಧಿ ಕುಶಲತೆ ಜಾಸ್ತಿ. ದೊಡ್ಡ ವಿದ್ವಾಂಸರು ಹಾಡೋ ಕಷ್ಟವಾದ ಕೀರ್ತನೆಗಳು ಇದೆ, ಕಲಿಯೋರು ಸುಲಭವಾಗಿ ಹಾಡುವಂತ ಕೀರ್ತನೆಗಳು ಇದೆ. ಒಟ್ಟಿನಲ್ಲಿ ಅದು ಹೃದಯ ಪ್ರಾಧಾನ್ಯತೆ ಜಾಸ್ತಿ. ಸಂಗೀತದಲ್ಲಿ ಸ್ವಲ್ಪ ಒಳ್ಳೆ ಪರಿಣತನಾಗಿದ್ರೇನೆ ಆ ರಾಗದ ಅವರ ಗಮಕಗಳು, ಅವರ ರಾಗಭಾವ, ಆ ಸಾಹಿತ್ಯ ಉಚ್ಚಾರಣೆ ಇದೆಲ್ಲ ಹಾಡ್ಬೋದು. ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೆ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ.
2: ಕರ್ನಾಟಕ ಸಂಗೀತದ ಬಗ್ಗೆ ಅಲ್ಲಿನ ಜನಕ್ಕೆ ಆಸಕ್ತಿ ಅಭಿರುಚಿ ಅಷ್ಟಕ್ಕಷ್ಟೇ. ಸಂಗೀತ ಸಭೆಗಳಿಗೆ ಬರೋರೆಲ್ಲ ನಮ್ಮ ಭಾರತೀಯರೇ ಹೊರತು ವಿದೇಶಿಯರು ಬಹಳ ಅಪರೂಪ. ಭಾರತೀಯ ಸಂಗೀತ ಅಂತಂದ್ರೆ ಅವರ ಕಣ್ಮುಂದೆ ನಿಲ್ಲೋದು ಪಂಡಿತ್ ರವಿಶಂಕರ್ ಅವರ ಸಿತಾರವಾದನ ಮಾತ್ರ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ನೀವು ಹೊರದೇಶಗಳಲ್ಲಿ ಸಂಚಾರ ಮಾಡಿ ಬಂದಿದ್ದೀರಿ, ನಿಮ್ಮ ಅನುಭವದಲ್ಲಿ ಏನ್ ಕಂಡು ಬಂದಿತ್ತು ಅಂತ ಕೇಳಬಹುದೇ?
1: ಅದು ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ್ರಲ್ಲ, ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೆ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ನನ್ನ ಅನುಭವದಲ್ಲಿ ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ. ನಮ್ಮ ಭಾರತೀಯರು ಕೇಳೋದ್ರಲ್ಲಿ ಏನ್ ವಿಶೇಷ ಇಲ್ಲಿ, ಹೇಗೆ ಕೇಳ್ತಾರೋ ಅಲ್ಲಿ ಅಲ್ಲಿ ಸ್ವಲ್ಪ ಅಲ್ಲಿ ಕುತೂಹಲ ಜಾಸ್ತಿ. ಯಾಕೆಂದ್ರೆ ಇಷ್ಟು ಅಪರೂಪ ಅಷ್ಟೇ, ಅದರಲ್ಲಿ ನಮ್ಗೇನು ಒಂದು ಒಂದು ಅನುಭವ ಉಂಟಾಗುವುದಿಲ್ಲ. ಚೆನ್ನಾಗಿ ಕೇಳ್ತಾರೆ. ಇವ ಅಮೇರಿಕನ್ಸ್ ಅಲ್ಲಿ ಜನಗಳು, ಅಲ್ಲಿ ಜನಗಳು ಬಂದು ಕೇಳ್ತಾರಲ್ಲ, ಅವ್ರಿಗೆ ವಾದ್ಯ ಸಂಗೀತದಲ್ಲಿ ಬಹಳ ಕುತೂಹಲ ಜಾಸ್ತಿ. ವೀಣೆ, ಮೃದಂಗ ಇತ್ಯಾದಿ, ನಾಗಸ್ವರ, ಘಟ ಇದರಲ್ಲೆಲ್ಲ ನಮ್ಮ ಭಾರತೀಯ ದೇಶದ ವಾದ್ಯಗಳನ್ನ ಕಂಡ್ರೆ ಅವ್ರಿಗೆ ಕುತೂಹಲ ಜಾಸ್ತಿ.
0: ರತ್ನ ಭಂಡಾರದ ಇವತ್ತಿನ ಧ್ವನಿ ಶ್ರೇಷ್ಠ ವೀಣಾ ವಿದ್ವಾಂಸರಾದ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಬೆಂಗಳೂರು ದೇಶಭಕ್ತಿ ಗೀತೆಗಳು ಮೊದಲಿಗೆ ಕೇಳಿ. ವೃಂದಗಾನದಲ್ಲಿ ಪರದಾಸ್ಯದ ಹಂಗ ಹರಿದ

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ಒಣಭೂಮಿ ಕೃಷಿ ಅಂದರೆ ಮಳೆ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿಯಾಗಿದೆ. ಒಣಭೂಮಿ ಕೃಷಿ ಅಂದರೆ ಕಡಿಮೆ ಮತ್ತು ಅನಿಶ್ಚಿತ ಮಳೆಯು ಬೀಳುವ ಪ್ರದೇಶಗಳಲ್ಲಿ ನೀರಾವರಿ ಇಲ್ಲದೆ ಮಳೆಯ ನೀರನ್ನು ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿಯಾಗಿದೆ. ಭಾರತದಲ್ಲಿ ಅಖಿಲ ಭಾರತ ಸಮನ್ವಿತ ಒಣಭೂಮಿ ಕೃಷಿ ಸಂಶೋಧನಾ ಯೋಜನೆ ಇದನ್ನು 1971 ಆರಂಭಿಸಲಾಗಿದೆ. ಒಣಭೂಮಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಕೃತಕ ನೀರಾವರಿ ವ್ಯವಸ್ಥೆಯ ಸಹಾಯ ಇರೋದಿಲ್ಲ. ಈ ಬೆಳೆಗಳು ಬೆಳೆಯಲು ಮಳೆ ನೀರು ಮತ್ತು ಮಣ್ಣಿನಲ್ಲಿ ಸಂಗ್ರಹವಾಗುವ ತೇವಾಂಶವನ್ನೇ ಅವಲಂಬಿಸಿರುತ್ತೆ. ಭಾರತದಲ್ಲಿ ಒಣಭೂಮಿ ಕೃಷಿಯು ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಯಾಗಿದೆ. ಏಕೆಂದರೆ ಇದರಲ್ಲಿ ದುಬಾರಿ ರಾಸಾಯನಿಕಗಳು ಮತ್ತು ಇತರ ಸೌಲಭ್ಯಗಳ ಕಡಿಮೆ ಬಳಕೆ ಇರುತ್ತೆ. ಮಳೆಯೇ ಬೆಳೆಗಳಿಗೆ ಮುಖ್ಯ. ನೀರಿನ ಮೂಲ ಆಗಿರೋದ್ರಿಂದ ನೀರಿನ ಸಂರಕ್ಷಣೆ ಸಹಾಯ ಆಗುತ್ತೆ. ಇದಲ್ಲದೆ ಸಂಶ್ಲೇಷಿತ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಇರುವುದರಿಂದ ಮಣ್ಣಿನ ಆರೋಗ್ಯ ಉತ್ತಮವಾಗಿರಲು ಸಹಾಯ ಮಾಡುತ್ತೆ ಮತ್ತು ದೀರ್ಘಕಾಲದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತೆ. ಒಣಭೂಮಿ ಕೃಷಿಯಲ್ಲಿ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಏನೆಂದರೆ ಬೇಳೆಕಾಳುಗಳು, ಪಲ್ಸಸ್, ತೊಗರಿ, ಕಡಲೆ, ಮೊಸರ ಕಾಳು ಮುಂತಾದವಾಗಿವೆ. ಎಣ್ಣೆಕಾಳು ಬೆಳೆಗಳಂದರೆ ಸಾಸಿವೆ, ರೇಪ್ ಸೀಡ್ ಮುಂತಾದವಾಗಿರುತ್ತೆ. ಸಿರಿಧಾನ್ಯಗಳು ಅಂದರೆ ಜೋಳ, ಸಜ್ಜೆ, ರಾಗಿ ಮೊದಲಾದವಾಗಿರುತ್ತೆ. ಒಣಭೂಮಿ ಕೃಷಿಯ ಕೊಡುಗೆ ಏನೆಂದರೆ ನಮ್ಮ ದೇಶದಲ್ಲಿ ಭಾರತ ಸುಮಾರು 80% ಜೋಳ ಉತ್ಪಾದನೆಗೆ ಒಣಭೂಮಿ ಕೃಷಿ ಅವಲಂಬಿಸಿರುತ್ತೆ. ಸುಮಾರು 90% ಸಜ್ಜೆ ಉತ್ಪಾದನೆಗೆ ಒಣಭೂಮಿ ಕೃಷಿ ಉತ್ತಮ. ಸುಮಾರು 95% ಬೇಳೆಕಾಳುಗಳ ಉತ್ಪಾದನೆಗೆ ಒಣಭೂಮಿ ಕೃಷಿ ಇನ್ನೂ ಉತ್ತಮ ಆಗಿರುತ್ತೆ. ಸುಮಾರು 75% ಎಣ್ಣೆ ಕಾಳುಗಳ ಬೆಳೆಗಳನ್ನು ಉತ್ಪಾದನೆಯೂ ಕೂಡ ಒಣಭೂಮಿ ಕೃಷಿಯಲ್ಲೇ ಆಗುತ್ತೆ. ಪ್ರಮುಖ ಲಕ್ಷಣಗಳು ಏನೆಂದರೆ ಒಣಭೂಮಿ ಪ್ರದೇಶದಲ್ಲಿ ವಾರ್ಷಿಕ 300-750 mm ಮಳೆಯಾಗುವ ಪ್ರದೇಶದಲ್ಲಿ ಈ ಬೆಳೆಗಳನ್ನು ಬೆಳೆಯಲಾಗುತ್ತೆ. ನೀರಾವರಿಗಿಂತ ಮಳೆಯನ್ನೇ ಅವಲಂಬಿಸಿರುತ್ತವೆ. ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಮಣ್ಣಿನ ತೇವಾಂಶ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ. ಪ್ರಮುಖ ಬೇಸಾಯದ ಬೆಳೆಗಳು ಒಣಭೂಮಿ ಕೃಷಿಯಲ್ಲಿ ಜೋಳ, ಸಜ್ಜೆ, ರಾಗಿ, ತೊಗರಿ, ಕಡಲೆ, ಶೇಂಗಾ, ಸೂರ್ಯಕಾಂತಿ ಮತ್ತು ಹತ್ತಿ. ಪ್ರಮುಖ ಕೃಷಿ ವಿಧಾನಗಳು ಏನೆಂದರೆ ಮಳೆ ನೀರು ಸಂಗ್ರಹ ಮಾಡಿಕೊಳ್ಳೋದು, ಮಲ್ಚಿಂಗ್, ಮಣ್ಣಿನ ಮೇಲ್ಮೈ ಮುಚ್ಚಿಕೊಳ್ಳುವುದು, ಬೆಳೆ ಪರಿವರ್ತನೆ ಮಾಡೋದು, ಸಮತಟ್ಟು ಉಳುಮೆ ಮಾಡಿಕೊಂಡು ಅಥವಾ ಕಂಟೂರ್ ಪ್ಲೋಯಿಂಗ್ ಮಾಡಿಕೊಳ್ಳೋದು, ಮಣ್ಣಿನ ತಡೆಕಟ್ಟು ಬಂಡಿಂಗ್ ಮಾಡಿಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದು. ಮಳೆ ನೀರಿನ ಸಂಗ್ರಹಣೆಯಲ್ಲಿ ಮಳೆಯನ್ನು ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಕೃಷಿ, ಕುಡಿಯುವ ನೀರು ಮತ್ತು ಇತರ ಬಳಕೆಗೆ ಉಪಯೋಗಿಸುವ ವಿಧಾನವನ್ನು ಮಳೆ ನೀರು ಸಂಗ್ರಹಣೆ ಅಂತ ಕರೆಯಲಾಗುತ್ತೆ. ಮಳೆ ನೀರು ಸಂಗ್ರಹಣೆಯ ಅನೇಕ ವಿಧಾನಗಳು ನಮ್ಮಲ್ಲಿವೆ. ಮಳೆಯ ಮೇಲ್ಛಾವಣಿಯ ಮಳೆ ನೀರನ್ನು ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿಟ್ಕೊಳ್ಳೋದು, ಕೃಷಿ ಹೊಲದಲ್ಲಿ ಕೆರೆ, ಕೊಳ, ಕೃಷಿ ಹೊಂಡ ಮುಂತಾದವನ್ನು ನಿರ್ಮಿಸಿಕೊಳ್ಳೋದು, ಚೆಕ್ ಡ್ಯಾಮ್, ಪರ್ಕೊಲೇಷನ್ ಟ್ಯಾಂಕ್ಗಳನ್ನು ನಿರ್ಮಿಸಿಕೊಳ್ಳೋದು, ಮಳೆ ನೀರನ್ನು ಭೂಗರ್ಭಕ್ಕೆ ಇಂಗಿಸುವ ವ್ಯವಸ್ಥೆ ಕೂಡ ಮಾಡಿಕೊಳ್ಳೋದು. ಪ್ರಮುಖ ಪ್ರಯೋಜನಗಳು ಮುಖ್ಯವಾಗಿ ಏನೆಂದರೆ ನೀರಿನ ಕೊರತೆಯನ್ನು ಕಡಿಮೆ ಮಾಡಿಕೊಳ್ಳೋದು, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸಿಕೊಳ್ಳೋದು, ಕೃಷಿಗೆ ನೀರಿನ ಲಭ್ಯತೆ ಹೆಚ್ಚಿಸುವುದು, ಬರಗಾಲದ ಸಮಯದಲ್ಲಿ ನೀರಿನ ಸಂಗ್ರಹ ಉಪಯೋಗಕ್ಕೆ ಬರುತ್ತೆ. ಒಣಭೂಮಿ ಕೃಷಿಯಲ್ಲಿ ಭಾರತದಲ್ಲಿ ಒಣಭೂಮಿಯ ಕೃಷಿಯ ಅಗತ್ಯತೆ ಏನೆಂದರೆ ಶುಷ್ಕ, ಅರೆ ಆರ್ದ್ರ ಮತ್ತು ಆರ್ದ್ರ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿವೆ. ಆದ್ದರಿಂದ ಒಣಭೂಮಿ ಕೃಷಿಯು ನೀರಾವರಿ ಕೃಷಿಗಿಂತ ಹೆಚ್ಚಿನ ಪ್ರದೇಶವನ್ನು ಆವರಿಸಿಕೊಂಡಿದೆ. ಒಣಭೂಮಿ ಕೃಷಿಯು ದೇಶದ ಸುಮಾರು 66% ಭೂಪ್ರದೇಶವನ್ನು ಆವರಿಸಿದ್ದು ಸುಮಾರು 40% ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಈ ಪ್ರದೇಶಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಈ ಸಮತೋಲನವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯವಾಗಿದೆ. ಒಣಭೂಮಿ ಕೃಷಿ ವ್ಯವಸ್ಥೆಯಲ್ಲಿ ತಂಬಾಕು, ಎಣ್ಣೆಕಾಳು, ಬೇಳೆಕಾಳು, ಹತ್ತಿ ಮತ್ತು ಶೇಂಗಾ ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬಹುದಾಗಿದೆ.
0: ರೈತರಿಗೆ ಸಲಹೆ ಇದುವರೆಗೆ ಪ್ರಸಾರವಾಯಿತು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.
2: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಹ.

0: prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಇದೇ ಶುಕ್ರವಾರ 9 ಸಾಯಂಕಾಲ 6:00 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 4999 STD code 08 ಕೇಳಿ. ಇದೇ ಶುಕ್ರವಾರ 9 ಸಾಯಂಕಾಲ 6:00 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಬರ ನಿರ್ವಹಣೆಗೆ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶ, ಸಚಿವ ಮಧು ಬಂಗಾರಪ್ಪ. ಎಐ ತಂತ್ರಜ್ಞಾನದ ಮೂಲಕ ಯಕ್ಷಗಾನ ಕಲೆಗೆ ಜಾಗತಿಕ ಮನ್ನಣೆ ನೀಡಲು ಸರ್ಕಾರದ ನಿರ್ಧಾರ. ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ, ರಾಜ್ಯ ಸರ್ಕಾರದ ಆದೇಶ. ವಾರ್ತೆಗಳ ವಿವರ: ಬರ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಸಾರ್ವಜನಿಕರ ಸಹಕಾರ

0: ಅಷ್ಟೇ ಮುಖ್ಯ ಎಂದು ಕಂದಾಯ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತಹ ತೀವ್ರ ಬರ ಪರಿಸ್ಥಿತಿ ಎದುರಾಗಿದೆ. ಇದನ್ನು ಸರ್ಕಾರ, ಪ್ರತಿಪಕ್ಷ ಮತ್ತು ಸಾರ್ವಜನಿಕರು ಒಟ್ಟಾಗಿ ಎದುರಿಸಬೇಕಾಗಿದೆ ಎಂದರು. ರಾಜ್ಯದ ಜನರು ನೀರನ್ನು ಅತ್ಯಂತ ಮಿತವಾಗಿ ಬಳಸಬೇಕು. ವಾಹನಗಳನ್ನು ತೊಳೆಯಲು ಅನಗತ್ಯವಾಗಿ ಹೆಚ್ಚಿನ ನೀರು ಬಳಸಲು ಸಾಧ್ಯವಾದಷ್ಟು ಕಡಿವಾಣ ಹಾಕಬೇಕು. ಮನೆಯ ದಿನನಿತ್ಯದ ಬಳಕೆಯಲ್ಲಿಯೂ ನೀರನ್ನು ಉಳಿತಾಯ ಮಾಡುವ ಮೂಲಕ ಜನರು ಸರ್ಕಾರದೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. ಮತದಾರರ ಪಟ್ಟಿಗೆ ಸಂಬಂಧಿಸಿದ ಅರ್ಜಿ ನಮೂನೆ 7ರ ದುರುಪಯೋಗದ ಕುರಿತು ಚುನಾವಣಾ ಆಯೋಗಕ್ಕೆ ಸಾಕ್ಷ್ಯಸಹಿತ ದೂರು ನೀಡಲಾಗಿದೆ. ಪ್ರಕರಣದಲ್ಲಿ ಗುರುತಿಸಲಾಗಿರುವ ವ್ಯಕ್ತಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಒತ್ತಾಯಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಂದೇ ಸಮುದಾಯದವರನ್ನು ಗುರುತಿಸಿಕೊಂಡು ಅರ್ಜಿಗಳನ್ನು ಎಲ್ಲಿಯೂ ಮುದ್ರಿಸಿ ತರಲಾಗುತ್ತಿದೆ. ಅವರ ಹೆಸರು ಹಾಗೂ ಮತದಾರರ ಗುರುತಿನ ಚೀಟಿ ವಿವರಗಳನ್ನು ಮುದ್ರಿತ ಅರ್ಜಿಗಳಲ್ಲಿ ನಮೂದಿಸಿ ಸಲ್ಲಿಸಲಾಗುತ್ತಿದೆ. ಅವರ ಮಾಹಿತಿ ಯಾರಿಂದ ದೊರೆಯಿತು ಮತ್ತು ಎಲ್ಲಿಂದ ಲಭ್ಯವಾಯಿತು ಎಂಬುದನ್ನು ಪರಿಶೀಲಿಸಬೇಕಿದೆ. ಇಂತಹ ಕ್ರಮ ಕಾನೂನಿಗೆ ವಿರುದ್ದವಾಗಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕರಡು ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಅರ್ಹ ಮತದಾರರಿಗೆ ಮತ್ತೊಮ್ಮೆ ಅವಕಾಶ ಕಲ್ಪಿಸುವ ಕ್ರಮಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗೈರು ಹಾಜರಿ, ಸ್ಥಳಾಂತರ, ಮೃತಪಟ್ಟವರು, ದ್ವಂದ್ವ ನೋಂದಣಿ ಸೇರಿದಂತೆ ವಿವಿಧ ಕಾರಣಗಳಡಿ ಹಲವು ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಹೊರಗಿಡಲಾಗಿದೆ. ಇಂತಹ ಸಂದರ್ಭಗಳಲ್ಲಿ ನಿಜವಾದ ಅರ್ಹ ಮತದಾರರು ತಮ್ಮ ಹೆಸರು ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗುವಂತೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಚುನಾವಣಾ ಆಯೋಗದ ಪ್ರಕಾರ ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದ ಅರ್ಹರು ಫಾರ್ಮ್ 6 ತುಂಬುವ ಮೂಲಕ ನೋಂದಣಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗಾಗಲೇ ಕರಡು ಪಟ್ಟಿಯಲ್ಲಿ ಹೆಸರು ಹೊಂದಿರುವ ಮತದಾರರು ಹೆಸರು, ವಿಳಾಸ ಸೇರಿದಂತೆ ವಿವರಗಳಲ್ಲಿ ತಿದ್ದುಪಡಿ ಅಗತ್ಯವಿದ್ದರೆ ಫಾರ್ಮ್ 8 ಸಲ್ಲಿಸಬಹುದು. ರಾಜ್ಯದಲ್ಲಿ ಯಾವುದೇ ರೀತಿಯ ಲೋಡ್ ಶೆಡ್ಡಿಂಗ್ ಇಲ್ಲ. ಕಳೆದ 2 ದಿನಗಳ ಹಿಂದೆ ಸಂಜೆ ವೇಳೆ ಮಾತ್ರ ವಿದ್ಯುತ್ ಸಮಸ್ಯೆ ಉಂಟಾಗಿತ್ತು. ಅದನ್ನು ಹೊರತುಪಡಿಸಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆ ಇಲ್ಲ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯುತ್ತಿನ ಅಭಾವವಿಲ್ಲ. ಈ ಬಾರಿ ಮಳೆ ಇಲ್ಲದೆ ಎಲ್ಲೆಡೆ ಸಮಸ್ಯೆ ಉಂಟಾಗುತ್ತಿದೆ. ಈ ಪರಿಸ್ಥಿತಿಗೆ ಸುಮಾರು 8 ತಿಂಗಳಿಂದಲೇ ಸಿದ್ದತೆ ಮಾಡಿಕೊಂಡಿದ್ದೇವೆ. ಮುಂದಿನ ಬೇಸಿಗೆ ಸಮಯದಲ್ಲಿ ಕೂಡ ವಿದ್ಯುತ್ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದ್ದು ಆ ಪರಿಸ್ಥಿತಿ ನಿಭಾಯಿಸಲು ಈಗಿನಿಂದಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಇದೇ ಡಿಸೆಂಬರ್ ಮಾಸಾಂತ್ಯದೊಳಗಾಗಿ ಉದ್ಘಾಟಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವರಾದ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಾಗರದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಯೋಜನೆಗಾಗಿ ಸುಮಾರು 4,300 ಕೋಟಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ. ಒಂದೇ ಶಾಲೆಯ ಆವರಣದಲ್ಲಿ 1ರಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ದೊರೆಯಲಿದೆ. ಅಲ್ಲದೆ ಮೂಲ ಸೌಲಭ್ಯಗಳ ಜೊತೆಗೆ ಅಗತ್ಯವಿರುವ ಎಲ್ಲಾ ರೀತಿಯ ಶಿಕ್ಷಕರನ್ನು ಕೂಡ ನೇಮಕ ಮಾಡಲಾಗುತ್ತಿದೆ. ಶಾಲೆಗೆ ಬರುವ ಮಕ್ಕಳ ಅನುಕೂಲಕ್ಕಾಗಿ ಉಚಿತ ಬಸ್ ಸಂಪರ್ಕ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದು ನುಡಿದರು. ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 6ರಂದು ಆಚರಿಸಲಾಗುತ್ತದೆ. ಸೆರೆಬ್ರಲ್ ಪಾಲ್ಸಿ ಅಂದರೆ ಮಿದುಳಿನ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಈ ಸಮಸ್ಯೆಯೊಂದಿಗೆ ಬಾಳುತ್ತಿರುವ ವ್ಯಕ್ತಿಗಳ ಹಕ್ಕುಗಳು ಹಾಗೂ ಸಮಾಜದಲ್ಲಿ ಅವರ ಸೇರ್ಪಡೆಗಾಗಿ ಧ್ವನಿ ಎತ್ತುವುದು ಈ ದಿನದ ಉದ್ದೇಶ. ವಿಶ್ವಾದ್ಯಂತ ಕೋಟ್ಯಂತರ ಜನರು ಈ ಸ್ಥಿತಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಅಗತ್ಯವಿರುವ ಸೌಲಭ್ಯಗಳು, ತಂತ್ರಜ್ಞಾನ ಹಾಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಜೀವನವನ್ನು ಸುಧಾರಿಸುವುದು ಈ ದಿನದ ಮುಖ್ಯ ಗುರಿಯಾಗಿದೆ. ಯುನಿಕ್ ಆ್ಯಂಡ್ ಯುನೈಟೆಡ್, ಅನನ್ಯ ಮತ್ತು ಏಕೀಕೃತ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಈ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಧಾರವಾಡದ ನರ ಹಾಗೂ ಮನೋರೋಗ ತಜ್ಞರಾದ ಡಾ ರಾಘವೇಂದ್ರ ಪಾಟೀಲ್.
1: ಸೆರೆಬ್ರಲ್ ಪಾಲ್ಸಿ ಎನ್ನುವುದು ಮಗುವಿನ ಚಲನೆ, ಸ್ನಾಯುಗಳ ನಿಯಮ ಮತ್ತು ನಡೆಯುವ ಭಂಗಿಯ ಮೇಲೆ ಪರಿಣಾಮ ಬೀರುವ ಒಂದು ನರವೈಜ್ಞಾನಿಕ ಸ್ಥಿತಿಯಾಗಿದೆ. ಈ ಸೆರೆಬ್ರಲ್ ಪಾಲ್ಸಿಯ ಪ್ರಮುಖ ಲಕ್ಷಣಗಳು ಎಂದರೆ ಸ್ನಾಯುಗಳ ಬಿಗಿತ ಅಥವಾ ಸೆಳೆತ, ಸ್ನಾಯುಗಳಲ್ಲಿ ಸಮನ್ವಯತೆಯನ್ನು ಕಳೆದುಕೊಳ್ಳುವುದು, ನಡೆಯುವಾಗ ಅಥವಾ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ತೊಂದರೆ ಉಂಟಾಗುವುದು, ದೈನಂದಿನ ಚಟುವಟಿಕೆಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುವುದು. ಸೆರೆಬ್ರಲ್ ಪಾಲ್ಸಿ ಜೀವಿತಾವಧಿಯ ಸ್ಥಿತಿಯಾಗಿರುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ಮೆದುಳಿಗೆ ಹಾನಿಯಾಗಿರಬಹುದು. ಜನನದ ಮೊದಲು ಅಥವಾ ಜನನದ ಸಮಯದಲ್ಲಿ ಅಥವಾ ಜನನದ ಸ್ವಲ್ಪ ಸಮಯದ ನಂತರ ಸಂಭವಿಸಬಹುದು.

0: ನಮ್ಮ ದೇಶದಲ್ಲಿ ಶೇಕಡ 3-4 ಮಕ್ಕಳಿಗೆ ಸೆರಿಬ್ರಲ್ ಪಾಲ್ಸಿ ಎಂಬ ತೊಂದರೆ ಉಂಟಾಗುತ್ತದೆ.
1: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ಕಲೆಯಾದ ಯಕ್ಷಗಾನವನ್ನು ಆಧುನಿಕ ತಂತ್ರಜ್ಞಾನ ಹಾಗೂ ಕೃತಕ ಬುದ್ದಿಮತ್ತೆ ಯುಗಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಯಕ್ಷಗಾನ ವಿದ್ಯುನ್ಮಾನ ದಾಖಲೆಗಳ ಸಂಗ್ರಹಾಲಯ ಸ್ಥಾಪನೆಗೆ ಸರ್ಕಾರ 9.5 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಎಂದು ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಈ ಯೋಜನೆ ಕುರಿತು ನಡೆದ ಇಲಾಖಾಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಅವರು, ಯಕ್ಷಗಾನದ ಸಮಗ್ರ ದಾಖಲೀಕರಣ, ಸಂರಕ್ಷಣೆ ಹಾಗೂ ಮುಂದಿನ ತಲೆಮಾರಿಗೆ ಕಲೆಯನ್ನು ತಲುಪಿಸುವ ಉದ್ದೇಶದಿಂದ ಮಂಗಳೂರಿನಲ್ಲಿ ಡಿಜಿಟಲ್ ಆರ್ಕೈವ್ಸ್ ಸ್ಥಾಪಿಸುವ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಈ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ನೀಡಿದ್ದು, ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದ ಪತ್ರಾಗಾರ ಇಲಾಖೆಗೆ ವಹಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ ಕಲ್ಪಿಸುವ ಮಹತ್ವದ ಆದೇಶವನ್ನು ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ. ಅರಣ್ಯ ಹಾಗೂ ಪೊಲೀಸ್ ಇಲಾಖೆಗಳ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ 3% ಮೀಸಲಾತಿ ನೀಡಲು ಸಹ ಆದೇಶಿಸಲಾಗಿದೆ. ರಾಜ್ಯ ನಾಗರಿಕ ಸೇವೆಗಳಲ್ಲಿನ ನೇರ ನೇಮಕಾತಿಯಲ್ಲಿ ಕ್ರೀಡಾ ಸಾಧಕರಿಗೆ 2% ಹುದ್ದೆಗಳನ್ನು ಮೀಸಲಿಡುವ ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿ ನಿಯಮಗಳು 2026 ಸಚಿವ ಸಂಪುಟ ಈ ಹಿಂದೆ ಅನುಮೋದನೆ ನೀಡಿತ್ತು. ಇದೀಗ ಸರ್ಕಾರ ಅಧಿಕೃತವಾಗಿ ಮೀಸಲಾತಿ ಆದೇಶ ಹೊರಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ, ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಜನಜಾಗೃತಿ ಅಭಿಯಾನ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ಒಂದು ಹೊಸ ಹೆಜ್ಜೆ ಕುರಿತ ವರದಿ ಇಲ್ಲಿದೆ. 2008 ನವೆಂಬರ್ 26 ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕೇವಲ ಕಾಗದ ಪತ್ರಗಳಾಗಿತ್ತು. ಬಳಿಕವೂ ಭಾರತದ ಮೇಲಿನ ದಾಳಿ ಮುಂದುವರಿಯುತ್ತಲೇ ಇತ್ತು. ಆದರೆ ಕ್ಷಮೆಯಾಚಿಸುವ ಈ ಪದ್ದತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತ್ತು. ಭಾರತೀಯ ರಕ್ಷಣಾ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ದ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಿದವು. ಇದು 1971 ಬಳಿಕ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ಮೊದಲ ವಾಯುದಾಳಿಯಾಗಿತ್ತು. ಇದಾದ ಬಳಿಕ ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ 2025 ಮೇ ತಿಂಗಳಿನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಭಾರತದ ಸೇನೆ ಕೆಲವೇ ಗಂಟೆಗಳಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸುವ ಮೂಲಕ ಸೇಡು ತೀರಿಸಿಕೊಂಡಿತು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದಾಖಲೆಗಳಿಂದ ಪ್ರಮಾಣಗಳಿಗೆ ಹೋಗಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಜನರ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದಿಂದ ಪ್ರಜಾಸೇವಾ ಆಂದೋಲನ ನಡೆಸಲಾಗುತ್ತಿದೆ. ಜನರ ಅಹವಾಲುಗಳಿಗೆ ಸ್ಪಂದಿಸುವಲ್ಲಿ ಯಾವುದೇ ವಿಳಂಬವಾಗದಂತೆ ಅಧಿಕಾರಿಗಳು ತ್ವರಿತವಾಗಿ ಕ್ರಮ ವಹಿಸಬೇಕು ಎಂದು ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ನಿರ್ವಹಣೆಗೆ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ರಾಜ್ಯದಾದ್ಯಂತ 1,250 ಕೆಪಿಎ ಶಾಲೆಗಳ ಉದ್ದೇಶಕ್ಕೆ ಆರಂಭ, ಸಚಿವ ಮಧು ಬಂಗಾರಪ್ಪ. ಎಐ ತಂತ್ರಜ್ಞಾನ ಮೂಲಕ ಯಕ್ಷಗಾನ ಕಲೆಗೆ ಜಾಗತಿಕ ಮನ್ನಣೆ ನೀಡಲು ಸರ್ಕಾರದ ನಿರ್ಧಾರ. ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ, ರಾಜ್ಯ ಸರ್ಕಾರದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
5: ಇದು ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಹಾಡಿದ್ದಾರೆ. ಇಂದು

ಇನ್ನು ಮುಂದೆ ಕೇಳಿ. ಎಲ್ಲಿ ಹಾರಿತೋ ನನ್ನ ಮುದ್ದು ಹಕ್ಕಿ, ಎಲ್ಲಿ ಕೂಗುತ್ತಲಿದೆಯೋ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

0: ಇದು ಆಕಾಶವಾಣಿ ಬೆಂಗಳೂರು.
1: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ಆರ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
2: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
3: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
4: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
3: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
4: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
3: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
4: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
3: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
5: ಕೇಳುಗರೆ, ಇದೇ ಶುಕ್ರವಾರ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2230474 77, 2230484 88, 2230494 99, STD code 08. ಕೇಳಿ, ಇದೇ ಶುಕ್ರವಾರ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
0: ಈ ಬೆಳಿಗ್ಗೆ 8:30 8ನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ. ಈ ವಿಷಯವಾಗಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಪುರಾಣಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ, ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡಿಸೆರೊತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕರಾಜ್, ಜಿರಿಲೆಹೆಕಾ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ನಡೆಯುತ್ತಿದೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ, ಪುದುಚೇರಿಯ ತಟ್ಟಂಚಾವಡಿ ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಮತ್ತು ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಗತಿಯಲ್ಲಿದೆ. ಮತ ಎಣಿಕೆ ಕಾರ್ಯ ಶುಕ್ರವಾರ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಬಿಲಾಸಪುರದ ಏಮ್ಸ್ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿರುವ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ಘಟಿಕೋತ್ಸವದ ಬಳಿಕ ರಾಷ್ಟಪತಿಯವರು ಮನಾಲಿಗೆ ತೆರಳಿ ಅಲ್ಲಿಯೇ ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹಿಡಿಂಬಾ ದೇವಾಲಯ ಮತ್ತು ಅಟಲ್ ಸುರಂಗ ರೋಹ್ಟಾಂಗ್ಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ರಾಷ್ಟಪತಿಯವರು ನಾಳಿದ್ದು ನವದೆಹಲಿಗೆ ಮರಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಸಂಸ್ಕೃತ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ 3 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಪರಾಷ್ಟಪತಿಯವರು ಶಂಕರ್ ದಯಾಳ್ ಶರ್ಮಾ ಸ್ಮಾರಕ ಪದಕಗಳನ್ನು ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ 240 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿಗಳನ್ನು ಹಾಗೂ 2024-25 ಮತ್ತು 26ನೇ ಸಾಲಿನ 60 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಮುರಳಿ ಮನೋಹರ್ ಪಾಠಕ್ ಮಾಹಿತಿ ನೀಡಿದ್ದಾರೆ. ಮೆದುಳಿನ ಅಧ್ಯಯನ ಕುರಿತಾದ ಸಂಶೋಧನೆಗಳಿಗಾಗಿ ಅಮೆರಿಕದ ಕಾರ್ಲ್ ಡಿಸೆರೊತ್, ಜರ್ಮನ್ನ ಪೀಟರ್ ಹೆಗ್ಮನ್ ಮತ್ತು ಜಾರ್ಜ್ ನಾಗೆಲ್ ಅವರು ಪ್ರತಿಷ್ಠಿತ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಳಕಿನ ಮೂಲಕ ನಿಯಂತ್ರಿಸಬಹುದಾದ ಅಯಾನ್ ಚಾನೆಲ್ಗಳು ಮತ್ತು ಮೆದುಳಿನ ಅಧ್ಯಯನದಲ್ಲಿ ಮಹತ್ವದ ಬದಲಾವಣೆ ತಂದ ಆಪ್ಟೋಜೆನೆಟಿಕ್ಸ್ ತಂತ್ರದ ಕುರಿತ ಸಂಶೋಧನೆಗಾಗಿ ಈ ಗೌರವ ಸಂದಿದೆ. ಆಪ್ಟೋಜೆನೆಟಿಕ್ಸ್ ಮೂಲಕ ಜೀವಂತ ಮೆದುಳಿನಲ್ಲಿರುವ ನಿರ್ದಿಷ್ಟ ನರಕೋಶಗಳ ಚಟುವಟಿಕೆಯನ್ನು ಬೆಳಕಿನ ಮೂಲಕ ನಿಯಂತ್ರಿಸಲು ಸಾಧ್ಯವಾಗಿದ್ದು, ಮೆದುಳಿನ ನೆನಪು, ಭಾವನೆ ಮತ್ತು ನಡವಳಿಕೆಗಳ ಅಧ್ಯಯನಕ್ಕೆ ಹೊಸ ದಾರಿ ತೆರೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟನೆ ಹಾಗೂ ಫ್ಲೀಟ್ ಸಪೋರ್ಟ್ ಶಿಪ್ 5 ಕೀಲ್ ಅಳವಳಿಕೆಗೆ ಇಂದು ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೊಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಫ್ಲೀಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮತ್ತು ಮುಂದಿನ 18 ತಿಂಗಳಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣೆ ಸಾಮರ್ಥ್ಯ ಹೆಚ್ಚಿಸಲಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸ್ತ್ರದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಯಾವುದೇ ಸರ್ಕಾರವು ಆ ವಿಷಯದ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016 ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಲ್ಪಟ್ಟಿದ್ದವು. ಎಲ್ಲರೂ ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನ ಸಿದ್ದಪಡಿಸಿತ್ತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂಕೋರ್ಟ್ 2023 ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024 ವಿಧಾನಸಭೆ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949 ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ವರ್ಷಗಳೇ ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಹನೋಯಿಯಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತ 4 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದಿದೆ. ಸೆಪ್ಟೆಂಬರ್ 25 ಅಕ್ಟೋಬರ್ 5 ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ ರಾಷ್ಟೀಯ ತಂಡದ ಎಲ್ಲಾ 5 ಸದಸ್ಯರು ಪದಕ ಗಳಿಸಿದ್ದಾರೆ. ಹೈದರಾಬಾದ್ನ ಪ್ರಾಂಜಲ್ ದೀಕ್ಷಿತ್, ದೆಹಲಿಯ ಸುಮಂತ್ ಗುಪ್ತಾ, ಗುರುಗ್ರಾಮದ ಅಕ್ಷತ್ ಶ್ರೀವಾಸ್ತವ ಮತ್ತು ಫರೀದಾಬಾದ್ನ ಅರ್ನವ್ ಸೆಹರಾವತ್ ಚಿನ್ನದ ಪದಕ ಗೆದ್ದಿದ್ದಾರೆ. ವಡೋದರಾದ ಹರ್ಷಿಲ್ ಅಮಿತ್ ಕುಮಾರ್ ಪಟೇಲ್ ಬೆಳ್ಳಿ ಪದಕ ಗಳಿಸಿದ್ದಾರೆ. ಪದಕ ಪಟ್ಟಿಯಲ್ಲಿ ಭಾರತ ವಿಯೆಟ್ನಾಂನೊಂದಿಗೆ ಜಂಟಿಯಾಗಿ 3ನೇ ಸ್ಥಾನ ಪಡೆದಿದೆ. ತಲಾ 5 ಚಿನ್ನದ ಪದಕ ಗೆದ್ದ ಇರಾನ್ ಮತ್ತು ದಕ್ಷಿಣ ಕೊರಿಯಾ ಮೊದಲ ಸ್ಥಾನದಲ್ಲಿವೆ. 64 ದೇಶಗಳ 307 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಈವರೆಗಿನ ಅತಿ ಹೆಚ್ಚು ಭಾಗವಹಿಸುವಿಕೆಯಲ್ಲಿ ಒಲಿಂಪಿಯಾಡ್ ಇದಾಗಿದೆ. ವಿಶ್ವ ವೇದಿಕೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಕಳವಳಗಳನ್ನು ಭಾರತ ಪ್ರತಿಪಾದಿಸಬೇಕೆಂದು ಜಾಗತಿಕ ದಕ್ಷಿಣ ನಿರೀಕ್ಷಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಆಹಾರ, ಇಂಧನ, ರಸಗೊಬ್ಬರ, ಹಣಕಾಸು ಸೇರಿದಂತೆ ಜಾಗತಿಕ ದಕ್ಷಿಣ ರಾಷ್ಟಗಳ ಪ್ರಮುಖ ಕಳವಳಗಳನ್ನು ಭಾರತ ವಿಶ್ವ ವೇದಿಕೆಯಲ್ಲಿ ಅನಾವರಣಗೊಳಿಸುತ್ತದೆ ಎಂದರು. ಅಸ್ಸಾಂನ ದಿಬ್ರುಗಢದಿಂದ ಬಾಂಗ್ಲಾದೇಶಕ್ಕೆ ಮೆಥನಾಲ್ ಸಾಗಿಸುವ ಮೊದಲ ಅಂತಾರಾಷ್ಟೀಯ ಸರಕು ಹಡಗಿಗೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನಿನ್ನೆ ಚಾಲನೆ ನೀಡಿದರು. ಇದರೊಂದಿಗೆ ಸುಮಾರು 80 ವರ್ಷಗಳ ಬಳಿಕ ಬ್ರಹ್ಮಪುತ್ರ ನದಿ ಜಾಗತಿಕ ವ್ಯಾಪಾರ ಮಾರ್ಗವಾಗಿ ಪುನಶ್ಚೇತನಗೊಂಡಿದೆ. ದಿಬ್ರುಗಢದ ಬೋಗಿಬೇಲ್ ಟರ್ಮಿನಲ್ನಿಂದ ಬಾಂಗ್ಲಾದೇಶದ ಢಾಕಾದ ಪಾಂಗಾವ್ ಬಂದರಿಗೆ ಮೆಥನಾಲ್ ಸಾಗಿಸಲಾಗುತ್ತಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹೆಕ ಅವರನ್ನು ಎದುರಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಅಮೆರಿಕದ ಆಸ್ಟಿನ್ ಕಜ್ರಿಚೆಕ್ ಮತ್ತು ಕ್ರೊಯೇಷ್ಯಾದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬನೋ ಒಲಿವೆಟ್ಟಿ ಜೋಡಿಯನ್ನು ಎದುರಿಸಲಿದೆ. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡೆಸೂರತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕರಾಜ್ ಜಿರಿ ಲೆಹೆಕ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಸಮಯ 7:45. ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಚಿತ್ರ ಚಾರ್ಲಿ 777. ಗಾಯಕರು ಜೆಸ್ಸಿ ಗಿಫ್ಟ್ ಮತ್ತು ಅಭಿನಂದನ್ ಮಹಿಷಾಲೆ. ಕಿರಣ್ ಕಾವೇರಪ್ಪ ಅವರ ಈ ರಚನೆಗೆ ಸಂಗೀತ ನೀಡಿದ್ದಾರೆ ರೋಬಿನ್ ಪಾಲ್.

0: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ರತ್ನನ್ ಪ್ರಪಂಚ ಚಿತ್ರಕ್ಕಾಗಿ ಅಜನೀಶ್ ಲೋಕನಾಥ್ ರಾಗ ಸಂಯೋಜನೆ ಮಾಡಿ ಸಂಜಿತ್ ಹೆಗಡೆ ಅವರೊಂದಿಗೆ ಹಾಡಿರುವ ಗೀತೆ, ಸಾಹಿತ್ಯ ರೋಹಿತ್ ಪದಕಿ.

ಕಾನೂರಯಾಣ ಚಿತ್ರಕ್ಕಾಗಿ ಅನನ್ಯ ಭಟ್, ಮನೋಜ್ ವಶಿಷ್ಠ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಅವಿನಾಶ್ ಬಿ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ವಾಸುಕಿ ವೈಭವ್.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರೈಸಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಸಮಯ 8 ಗಂಟೆಯಾಗಲಿದೆ. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: threatening the Saudi airspace. With Manish Siva's report from Dubai, Sanyukta Yadav, Akashwani News.
1: In men's cricket, the first T20 international of the five-match series between India and West Indies to be held in Lucknow today. The match will start at 7 p.m. IST. After winning gold at the 2026 Asian Games and a convincing 2-1 victory in the ODI series, the hosts will aim to continue the winning run against the visitors. Jammu and Kashmir is likely to witness light snowfall and rain over higher reaches from today till Saturday. According to Meteorological Department, J&K will witness thunderstorms, gusty winds and scattered rainfall in the next few days. Met Department advised people to ensure safe storage of apples and paddy in view of the expected weather conditions. The Indian Meteorological Department IMD has forecast heavy rainfall over parts of Kerala, Mahe, South Interior Karnataka, Tamil Nadu, Puducherry and Karaikal today. IMD has also predicted thunderstorms with lightning and gusty winds over Delhi, Punjab, Haryana, Chandigarh, Uttar Pradesh, Uttarakhand, Himachal Pradesh, Bihar, Jharkhand, Odisha and West Bengal today. And now for a look at today's newspapers, it's over to Sarabjit Kaur.
2: Thank you, Abhishek. India-European Free Trade Association, EFTA pact, set to boost trade and investment, says Prime Minister, leads the statesman. Make predators fear the law. Supreme Court pushes Delhi police on safety of women in capital, reports the Pioneer. The Times of India, citing a survey by the National Statistics Office, NSO, says that only 15% going to work use public transport like buses, trains, trams or auto rickshaws. In football, after Brazil, India face another South American giant in Uruguay friendly at the Salt Lake Stadium, reports the Indian Express. And finally, Nobel for Medicine spotlights research on interplay between brain and light, states the Economic Times. German-US scientists win honor in medicine for using light to unravel secrets of the brain, writes the Hindustan Times. And with that, it's back to you, Abhishek.
1: Thank you, Sarabjit. In some more news, the Indian Embassy in Bucharest has informed that all three Indian nationals aboard the commercial vessel MV Royad Mamadov are safe. The vessel came under attack in the Black Sea, leading to reported deaths of two foreign nationals. And now, before we end the bulletin, the headlines once again. Polling begins for by-elections to five assembly constituencies in Tamil Nadu, Puducherry in West Bengal and lone Lok Sabha seat in Assam. BJP announces names of eight candidates from Uttar Pradesh for Rajya Sabha elections. President Draupadi Murmu to be on a three-day visit to Himachal Pradesh beginning today. India voices support for Afghanistan's sovereignty, unity and territorial integrity, reaffirms its commitment to welfare of Afghan people. Yemen's internationally recognized government launches major military offensive against Houthis. And in men's cricket, first T20 international of the five-match series between India and West Indies to be played in Lucknow today. And with that, we end the morning news. Have a nice day.
3: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ 8ನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ. ಈ ವಿಷಯವಾಗಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಪ್ರಸಾದ್ ಪುರಾಣಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
4: ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಸಾದ್ ಪುರಾಣಂ ಅವರು. ಸರ್, ನಮಸ್ಕಾರ.
5: ನಮಸ್ಕಾರ.
4: ಇವತ್ತು ನಾವು 8ನೇ ವೇತನ ಆಯೋಗ ಕುರಿತಾಗಿ ಕೆಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅಂದರೆ ವೇತನ ಆಯೋಗ ಅಂತೂ ಇನ್ನೂವರೆಗೂ ಅದು ಜಾರಿಯಾಗಿಲ್ಲ, ಯಾಕಂದ್ರೆ ಅದರ ಬಗ್ಗೆ ಅನೇಕ ಸಲಹೆಗಳು, ಸೂಚನೆಗಳು ಅವೆಲ್ಲವನ್ನು ಕಲೆ ಹಾಕೋ ಕೆಲಸ ನಡೀತಾ ಇದೆ. ಈಗ ತಾವು ಅನೇಕ ಹಂತಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೀರಿ. ಈ ವೇತನ ಆಯೋಗದ ಕುರಿತಾಗಿ ನಿಮ್ಮ ಆಸಕ್ತಿ ಹೇಗೆ ಹುಡ್ತು? ಈ ರೀತಿಯಾಗಿ ನಾವು ಸಲಹೆ ಸೂಚನೆಗಳನ್ನು ನಾವು ಕೂಡ ಕೊಡಬಹುದು ಅಂತ ಯಾವಾಗ ಶುರು ಆಯಿತು? ಯಾವಾಗಲಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ?
5: ಸರ್, ಇದು ನಾನು 6ನೇ ವೇತನ ಆಯೋಗದಿಂದ ಶುರು ಮಾಡಿದ್ದೀನಿ ಸರ್.
4: ಅವಾಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ
5: ಸರ್? ನಾನು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ನಾನು ಬಂದರೂ ಪ್ರಧಾನಾಧಿಕಾರಿಗೆ, ನಾನು ಕಾನ್ಫೆಡರೇಷನ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ವರ್ಕರ್ಸ್ ಕರ್ನಾಟಕ ಸ್ಟೇಟ್ಗೆ ನಾನು ಸೆಕ್ರೆಟರಿ ಆಗಿದ್ದೆ, ಆಮೇಲೆ ಪ್ರೆಸಿಡೆಂಟ್ ಆಗಿದ್ದೀನಿ. ಸುಮಾರು 25 ವರ್ಷ ಇದ್ರ ಮೇಲೆ ಕೆಲಸ ಮಾಡಿದ್ದೀನಿ ಸರ್. ನನಗೇನು ಅಂದರೆ ಒಂದು ಅಡ್ವಾಂಟೇಜ್

0: ಏನಂದ್ರೆ ಟೆಕ್ನಾಲಜಿ ಕೂಡ ನನಗೆ ಗೊತ್ತಿದೆ ಸರ್, ಏನೇನು ಡೇಟಾ ಬೇಕೋ ಅದೆಲ್ಲ ನಾನು ಟೆಕ್ನಾಲಜಿಯಲ್ಲಿ ಹುಡುಕ್ಬಿಡ್ತೀನಿ ಸರ್, ಆಲ್ ಓವರ್ ಇಂಡಿಯಾಗೆ ಇನ್ಪುಟ್ಸ್ ಎಲ್ಲ ಕೊಡ್ತೀನಿ ಸರ್.
1: ಅಂದ್ರೆ ಈಗ ಒಂದು ವೇತನ ಆಯೋಗ ಜಾರಿ ಆಗ್ಬೇಕಂದ್ರೆ ಅದರ ಮುಂಚಿತವಾಗಿ ಅದು ಫಸ್ಟ್ ಸ್ಥಾಪನೆ ಆಗುತ್ತೆ.
0: ಹೌದು,
1: ವೇತನ ಆಯೋಗಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದಕ್ಕೆ ಒಂದು ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಇರ್ತಾರೆ ಅದರಲ್ಲಿ.
0: ಹೌದು,
1: ಒಂದು ಕಮಿಟಿ ಅಂತ ಫಾರ್ಮ್ ಆದಾಗ ದೇಶ ಮಟ್ಟದಲ್ಲಿ ಸಾಕಷ್ಟು ನೌಕರರ ಬೇಡಿಕೆಗಳ ಏನೇನಿವೆ ಅಂತ ಅನ್ನೋದನ್ನ ಅಧ್ಯಯನ ಮಾಡ್ತಾರೆ ಅವರು.
0: ಹೌದು,
1: ಈಗ ನಿಮಗೆ ಗೊತ್ತಿರೋ ಹಂಗೆ ಈ ಪೇ ಕಮಿಷನ್ ಅಂತ ಅನ್ನೋದು ಎಷ್ಟೆಷ್ಟು ವರ್ಷಕ್ಕೊಮ್ಮೆ ಫಾರ್ಮ್ ಆಗುತ್ತೆ? ಈಗ ರಾಜ್ಯ ಸರ್ಕಾರಕ್ಕೆ ಬೇರೆ ರೀತಿ ಇರುತ್ತೆ, ಕೇಂದ್ರ ಸರ್ಕಾರದವ್ರದ್ದು ಬೇರೆ, ಹೇಗೆ
0: ಸರ್? ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 7ನೇ ವೇತನ ಆಯೋಗ ಬಂದಿದೆ ಸರ್ ರೀಸೆಂಟ್ ಆಗಿ. ಇವಾಗ ನಮಗೆ 8th ಪೇ ಕಮಿಷನ್
1: ಕೇಂದ್ರ ಸರ್ಕಾರ
0: ಬರುತ್ತೆ 2026 ಇಂದ ಬರುತ್ತೆ ಸರ್. ಇದು ಇಂಪ್ಲಿಮೆಂಟೇಷನ್ ನೆಕ್ಸ್ಟ್ ಇಯರ್ 2027 ಅಲ್ಲಿ ಆಗುತ್ತೆ ಸರ್. ಸೊ ಅವ್ರ ರಿಪೋರ್ಟ್ ಬಂದ್ಬಿಟ್ಟಿದೆ 2027 ಏಪ್ರಿಲ್, ಆದ್ಮೇಲೆ ರಿಪೋರ್ಟ್ ಕೊಡ್ತಾರೆ. ಅದಾದ್ಮೇಲೆ ಕಮಿಟಿ ಸ್ಟಾರ್ಟ್ ಆಗುತ್ತೆ ಸರ್. ಫೈನಾನ್ಸ್ ಮಿನಿಸ್ಟ್ರಿ ಕೊಟ್ಟ ಮೇಲೆ ಅದೊಂದು ಕಮಿಟಿ ಫಾರ್ಮೇಷನ್ ಮಾಡ್ತಾರೆ. ಅದಾದ್ಮೇಲೆ ಕ್ಯಾಬಿನೆಟ್ ಸೆಕ್ರೆಟರಿ ಒಂದು ಅಪ್ರೂವಲ್ ತಗೊಂತಾರೆ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಬೇಕು. ಇಷ್ಟು ಪ್ರೋಸೆಸ್ ಇದೆ ಇದರೊಳಗೆ.
1: ಇನ್ನು ಮುಂದೆ
0: ಮುಂದೆ ಇದೆ. ಇವಾಗ ಏನಾಗಿದೆ, ಇವಾಗ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ, ಪೇ ಕಮಿಷನ್ ನವೆಂಬರ್ 2025 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಗಿದೆ ಅಂಡರ್ ದಿ ಜಸ್ಟಿಸ್ ರಂಜನ ಪ್ರಕಾಶ್ ಅವರಿಂದ. ಆಮೇಲೆ ಪಂಕಜ್ ಜೈನ್ ನಾನು ಸೆಕ್ರೆಟರಿ ಆಗಿದ್ದಾರೆ. ಅದಾದ್ಮೇಲೆ ಪಾಲಕ್ ಜೋಶ್ ಅಂತ ಒಬ್ಬರು ಇದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬರು ಇದ್ದಾರೆ, ಕಮಿಟಿ ಮೆಂಬರ್ಸ್ ನಮ್ಮ ಬೆಂಗಳೂರು ಅವರು ಇದ್ದಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇದೆಲ್ಲ ಏನ್ ಮಾಡ್ತೀನಿ ನಮ್ಗೆ ಏನು ಅಂದ್ರೆ, ನಮ್ಗೆ 4-5 ತರ ಇದೆ ಸರ್. ಮೊದಲನೇದಾಗಿ ಈ ಪೇ ಕಮಿಷನ್ ಅಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆದ್ಮೇಲಿಂದ ಅವರು ಒಂದು ರಿಪೋರ್ಟ್ ಕೇಳ್ತಾರೆ. ಫಸ್ಟ್ 18 ಕ್ವಶನ್ ಕೇಳಿದ್ರು ಸರ್ ನಮ್ಗೆ, ಯಾವಾಗ ಫೆಬ್ರವರಿಯಲ್ಲಿ ಕೇಳಿದ್ರು. 18 ಕ್ವಶನ್ ಯಾವ ತರ ಇರುತ್ತೆ ಅಂದ್ರೆ, ನೀವು ವೇತನ ಆಯೋಗದಿಂದ ನಮ್ಗೇನಾದ್ರು ಗೌರ್ಮೆಂಟ್ಗೆ ಲಾಸ್ ಆಗತ್ತಾ, ಅವು ನಿಮ್ಗೇನು ನಿಮ್ ಬೇಡಿಕೆಗಳಿದೆ, ಯಾವ್ಯಾವ ತರ ಫೈನಾನ್ಷಿಯಲ್ ಇಶ್ಯೂಸ್ ಇದೆಯಾ ಇದ್ರ ಮೇಲೆ, ಪೆನ್ಷನ್ ಯಾಕೆ ರಿವೈಸ್ ಮಾಡಬೇಕು, ಎಲ್ಲ ಆ ಥರ ಒಂದು 18 ಕ್ವಶನ್ ಕೇಳಿದ್ರು. ಅದಕ್ಕೆ ನಾವು ಕರ್ನಾಟಕ ಕಡೆಯಿಂದ ಡ್ರಾಫ್ಟ್ ರಿಪೋರ್ಟ್ ಕೊಟ್ಟಿದ್ಬಿಟ್ಟು ಅದನ್ನು ಅಪ್ರೂವ್ ಸ್ಟಾಫ್ ಸೈಡ್ JCM ಅಂತ ಇರುತ್ತೆ, ಆ ಸ್ಟಾಫ್ ಸೈಡ್ JCM ಪ್ರೆಸೆಂಟ್ ಮಾಡಿದೆ. ಪ್ರತಿಯೊಂದು ಆರ್ಗನೈಸೇಷನ್ಸು 18 ಕ್ವಶನ್ ಮಾಡಿದೆ.
1: ಅಂದ್ರೆ ದೇಶದ ಎಲ್ಲಾ ಕಡೆನೂ ಕೂಡ ರಾಜ್ಯವಾರುಗಳು ಅಸೋಸಿಯೇಷನ್ಗಳಿಗೆ ಈ ರೀತಿಯಾದಂತಹ ಕ್ವಶನ್ಗಳನ್ನು ಕೇಳ್ತಾರೆ.
0: ಸೊ ಆ ತರ ಒಂದು ಕ್ವಶನ್ಗಳು ನೋಡಬೇಕು. ಅದಾದ್ಮೇಲೆ ಪೇ ಕಮಿಷನ್ ಅವರು 9 ಮೇನ್ ಕ್ವಶನ್ಸ್ ಕೇಳಿದ್ದಾರೆ. ಅದರೊಳಗೊಂದು ಈ ಪೇ ಕಮಿಷನ್ಗೂ ಹಳೆ ಪೇ ಕಮಿಷನ್ಗೂ ಹೊಸ ಪೇ ಕಮಿಷನ್ ಒಂದು ಡಿಫ್ರೆನ್ಸ್ ಇದೆ. ಈ ಪೇ ಕಮಿಷನ್ಗೆ ಎಲ್ಲರಿಗೂ ಎಲ್ಲ ಬಂದ್ಬಿಟ್ಟಿದ್ದು ನಟ್ಶೆಲ್ ಅಲ್ಲಿ ಬೇಕು. ಮೊದಲು ಏನಂದ್ರೆ ಹಳೆ ಪೇ ಕಮಿಷನ್ ಅಲ್ಲಿ 7th ಪೇ ಕಮಿಷನ್ ಅಲ್ಲಿ 100 pages 200 pages 300 pages ರಿಪೋರ್ಟ್ ಕೊಡ್ತಾ ಇದ್ವಿ. ಇವಾಗ ಹಂಗಾಗಲ್ಲ. ಅವ್ರೇನು ಆನ್ಸರ್ ಟು ದ ಪಾಯಿಂಟ್ ನಂಬರ್ 1,
1: ಎಸ್ ಆರ್ ನೋ,
0: ಎಸ್ ಆರ್ ನೋ ಇದು ಈ ಕ್ವಶನ್. ಆಮೇಲೆ ಇನ್ ನಟ್ಶೆಲ್ ಬರಬೇಕು ಇದು. ಈ ನಟ್ಶೆಲ್ ಏನಂದ್ರೆ, ಫಸ್ಟ್ 18 ಕ್ವಶನ್ ಅಲ್ಲಿ 200 words 200 words ಅಲ್ಲಿ ಕೊಡಬೇಕು ಅಂತ, 200 words ಅಲ್ಲಿ ಕೊಡಬೇಕು ಅಂತ
1: ಇವನ್ನೆಲ್ಲವನ್ನು ಕೂಡ ನೀವು
0: ಕೊಟ್ಟಿದ್ರು. ಅದಾದ್ಮೇಲೆ ಈ 9 ಮೆಮೊರಾಂಡಮ್ ಅಲ್ಲಿ ನಮಗೆ 500 words ಅಲ್ಲಿ ಕೊಡಬೇಕು ಅಂತ ಕೊಟ್ರು. ಸೊ ಅದನ್ನು ಕೊಟ್ಟಿದ್ವಿ ನಾವು. ಇವಾಗ ಏನಂದ್ರೆ ಸ್ಟೇಜ್ 1 ಆಗಿದೆ ಸರ್. ಸ್ಟೇಜ್ 2 ಏನಂದ್ರೆ, ಸ್ಟೇಜ್ 2 ಬಂದ್ಬಿಟ್ಟಿದೆ, ಪೇ ಕಮಿಷನ್ ಬಂದ್ಬಿಟ್ಟಿದೆ ಎಲ್ಲ ಜಿಲ್ಲೆ ಸ್ಟೇಟ್ಸ್ಗೂ ಹೋಗ್ತಾರೆ, ಇಂಟರಾಕ್ಷನ್ ವಿತ್ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಈ ಇದು ಬಂದ್ಬಿಟ್ಟಿದೆ ಬೆಂಗಳೂರಿಗೆ 7-8 October ಬರ್ತಾರೆ. ನೆಕ್ಸ್ಟ್ ಅದ ಮುಂಬೈಗೆ ಹೋಗ್ತಾರೆ, ಆಮೇಲೆ ಡೆಲ್ಲಿಗೆ ಹೋಗ್ತಾರೆ. ಇವಾಗ ಚೆನ್ನೈಗೆ ಹೋದ್ರು, ಪಾಂಡಿಚೇರಿಗೆ ಹೋದ್ರು, ಚಂಡೀಗಢಗೆ ಹೋದ್ರು, ಜಮ್ಮುಗೆ ಹೋದ್ರು, ಗುವಾಹಟಿಗೆ ಹೋದ್ರು, ಕಲ್ಕಟ್ಟಾಗ ಹೋದ್ರು. ಸೊ ಈ ತರ ಈ ಟೂರ್ ಏನ್ ಮಾಡ್ತಾರೆ, ನಮಗೆ ಡಿಸೆಂಬರ್ ಒಳಗೆ ಮುಗ್ದೋಗುತ್ತೆ ಇದು ಸ್ಟೇಕ್ ಹೋಲ್ಡರ್ಸ್ ಅಲ್ಲಿ.
1: ಈಗ ಪ್ರಸಾದ್ ಅವರೇ, ಈಗ ನನಗೆ ಬೇಕಾಗಿರೋದು, ಈಗ ಪೇ ಕಮಿಷನ್ ಒಂದು ಬರ್ತಾ ಇದೆ ಬೆಂಗಳೂರಿಗೆ ಅನ್ಕೋಣ, ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ, ಬೆಂಗಳೂರಿಗೆ ಅಷ್ಟೇ ಬರುತ್ತಾ ಅಥವಾ ಬೇರೆ ಕಡೆನೂ ಹೋಗುತ್ತಾ
0: ಸರ್? ಬೇರೆ ಕಡೆಗೆ ಹೋಗುತ್ತೆ ಸರ್.
1: ಹಾ, ಈಗ ಬೆಂಗಳೂರಿಗೆ ಬಂದಾಗ ಈಗ ಹಿಂಗ್ ಬರ್ತಾ ಇದಾರೆ ಅಂತ ಅನ್ನೋದು ಮಾಹಿತಿ ಹೆಂಗ್ ಸಿಗುತ್ತೆ, ಮತ್ತೆ ಯಾರು ಹೋಗಿ ನಮ್ಮ ಬೇಡಿಕೆಗಳನ್ನ ಹೇಗೆ ಸಲ್ಲಿಸಬೇಕು ಅವರಿಗೆ?
0: ಸರ್, ಇವಾಗ ಏನಂದ್ರೆ ಸುಲಭವಾಗಿ ಏನಂದ್ರೆ, ನಾವು ಮೆಮೊರಾಂಡಮ್ ಕೊಟ್ಟಿರ್ತೀವಿ. ಮೆಮೊರಾಂಡಮ್ ಕೊಟ್ಟಾಗ ಅವ್ರ ವೆಬ್ಸೈಟ್ ಅಲ್ಲಿ ಅವರು ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ಗೆ ನಾವು ಫಾರಂ ಇರುತ್ತೆ, ಆ ಫಾರಂನ ಫಿಲ್ಅಪ್ ಮಾಡ್ತೀವಿ. ನಮ್ಗೇನು ಎಕ್ಸಾಂಪಲ್, ಬೆಂಗಳೂರಲ್ಲಿ 70-80 ಆರ್ಗನೈಸೇಷನ್ಸ್ ಬರ್ತೀವಿ, ಅಪ್ಲೈ ಮಾಡಿದ್ದಾರೆ, ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅದರೊಳಗೆ ಒಂದು 10 ಜನ ಸರ್ವಿಂಗ್ ಎಂಪ್ಲಾಯೀಸ್ ಕೊಟ್ಟಿದ್ದಾರೆ, ಒಂದು 40 ಜನ ಪೆನ್ಷನರ್ ಅಸೋಸಿಯೇಷನ್ ಕೊಟ್ಟಿದ್ದಾರೆ, ಮನೆ ಇಂಡಿವಿಜುವಲ್ಸ್ ಕೊಟ್ಟಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಅದರೊಳಗೆ 30 ಜನಕ್ಕೆ ಮಾತ್ರ ಅವ್ರಿಗೆ ಅವಕಾಶ
1: ಕೊಡೋದು. ನೀವು ಇಂಥ ದಿನ ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ,
0: ಬನ್ನಿ ಈ ಟೈಮಿಗೆ ನಮಗೆ ಸ್ಲಾಟ್ ಕೊಡ್ತಾರೆ. ಇವಾಗ 1ನೇ ತಾರೀಕಿಗೆ ನಮಗೆ ಬರುತ್ತೆ, ಇಂಥರ ಹೋಟ್ಲಲ್ಲಿ ಈ ಥರ ಜಾಗದಲ್ಲಿ ನೀವು ಬಂದು ಭೇಟಿಯಾಗಿ ಈ ಟೈಮಲ್ಲಿ ಭೇಟಿ.
1: ಗೊತ್ತಾಯ್ತು.

0: ರೀತಿ ಸಂಘ ಸಂಸ್ಥೆಯರಾಗಿರ್ಬೋದು, ಸರ್ಕಾರಿ ನೌಕರಿಯಲ್ಲಿ ಇದ್ದವರು ಕೂಡ ಕೂಡ ತಮ್ಮ ಒಂದು ಅಹವಾಲು ಏನಾದ್ರು ಇದ್ರೆ ಅದರಲ್ಲಿ ಹೋಗಿ ಮೌಖಿಕವಾಗಿ ಹೇಳ್ಬೋದು. ಅಂದ್ರೆ ಮೊದಲು ಲೆಟರ್ ಕೊಟ್ಟಿರ್ತಾರೆ, ಅವ್ರು ನಿಮ್ಮನ್ನು ಖುದ್ದಾಗಿ ಭೇಟಿ ಆಗ್ತಾರೆ. ನೀವೇ ಕೊಟ್ಟಿದ್ದ?
1: ಹೌದು, ನಾವೇ ಕೊಟ್ಟಿದ್ದ. ಒಂದು PPT ಪ್ರೆಸೆಂಟೇಷನ್ ಮಾಡಿ PPT ನಾವು ಮಾಡ್ತೀವಿ
0: ಸರ್. ಪ್ರಸಾದ್ ಪುರಾಣ ಅವರ, ಈಗ ಈ ಪೇ ಕಮಿಷನ್ ಅಂತ ಅನ್ನೋದು ಬಹುಶಃ ಎಲ್ರಿಗೂ ಗೊತ್ತಿರೋದು ಏನಂದ್ರೆ 10 ವರ್ಷಕ್ಕೊಮ್ಮೆ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಂಗೆ ಈ ಕುರಿತಾಗಿ ಏನು ಹೇಳ ಬಯಸ್ಬೋದು ತಾವು?
1: ಸರ್, ಈ ಪೇ ಕಮಿಷನ್ಗೂ ಹಳೆ ಪೇ ಕಮಿಷನ್ಗೂ ತುಂಬ ಡಿಫ್ರೆನ್ಸ್ ಇದೆ
0: ಯಾವಾಗಿಂದ
1: ಸರ್? 1946 ಅಲ್ಲಿ ಫಸ್ಟ್ ಪೇ ಕಮಿಷನ್ ಸ್ಟಾರ್ಟ್ ಆಗಿದೆ ಸರ್. ಅದಾದ್ಮೇಲೆ ಫೋರ್ತ್ ಪೇ ಕಮಿಷನ್ 1986 ಆಗಿದೆ. ಅದಾದ್ಮೇಲೆ 10 ವರ್ಷ ಕರೆಕ್ಟ್ ಆಗಿ ಬರ್ತಿದೆ.
0: ಓಕೆ,
1: ಸೊ ಇವಾಗ 2026 ಸೆವೆಂತ್ ಪೇ ಕಮಿಷನ್ ಮುಗಿದೋಯ್ತು ಬರುತ್ತೆ. ಇದು ಬರುತ್ತೆ,
0: ಒಂದು ವೇತನ ಆಯೋಗ ಬಂದ್ಮೇಲೆ 10 ವರ್ಷ ಲಾಗು ಇರುತ್ತೆ.
1: ಇನ್ನೊಂದು ವಿಷಯ ನಿಮ್ಗೆ ತಿಳಿಸ್ಬೇಕಂದ್ರೆ, ಇನ್ನೂ 2 ವಿಷಯ ಇದರೊಳಗೆ. ಆ 2 ವಿಷಯ ಏನು ಅಂದ್ರೆ, ನಮ್ಮ ಸ್ಟಾಫ್ ಸೇಡ್ JCM ಅಂತ ಒಂದಿದೆ, ಅದು ಫೋರಮ್, ಅದು ನ್ಯಾಷನಲ್ ಕೌನ್ಸಿಲ್ JCM ಅದು, ಅದು ಬಂದ್ಬಿಟ್ಟಿದೆ ಪೇ ಕಮಿಷನ್ಗೆ ಭೇಟಿ ಆಗುತ್ತೆ. ಯಾವಾಗ ಭೇಟಿ ಆಗುತ್ತೆ? ಒಂದು ರೌಂಡ್ ಆಫ್ ಡಿಸ್ಕಷನ್ಸ್ ಆಗಿದೆ, ಇಂಟ್ರಡಕ್ಷನ್ ಮೀಟಿಂಗ್ ಆಗಿದೆ ಮೇಲೆ, ಅದಾದಮೇಲೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಎಲ್ಲ ಆದಮೇಲೆ ಈ ಸ್ಟಾಫ್ ಸೈಡ್ JCM ಜೊತೆಗೆ ಮೇಯ್ನ್ ಆಗಿ ಕೂತ್ಕೊಂತಾರೆ. ಯಾವಾಗ? ಡಿಸೆಂಬರ್ ಮತ್ತು ಜನವರಿಯಲ್ಲಿ ಕೂತ್ಕೊಂತಾರೆ ಮಾತ್ರ. ಅವಾಗ ಏನಾಗುತ್ತೆ, ಅಕ್ರಾಸ್ ದ ಟೇಬಲ್ ಪ್ರತಿ ಒಂದು ಪಾಯಿಂಟು ಡಿಸ್ಕಷನ್ ಆಗುತ್ತೆ, ದಟ್ ಇಸ್ ದ ಮೇನ್. ಇವಾಗ ಏನಾಗ್ತದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹಗಳು ಜಾಸ್ತಿ ಆಗಿದೆ. 8,000 ನಮಗೆ 40,000 ಬರುತ್ತಂತೆ, 50,000 ಬರುತ್ತಂತೆ, 10,000 ಬರುತ್ತೆ, ಇದೆಲ್ಲ ಊಹಾಪೋಹಗಳು ಜಾಸ್ತಿ. ಅವರು ದುಡ್ಡು ಮಾಡ್ಕೊತಾರೆ ವಿನಃ, ಓ ಯೂಟ್ಯೂಬ್ ಚಾನೆಲ್ಗಳೆಲ್ಲ ಅವರು ದುಡ್ಡು ಮಾಡ್ಕೊತಾರೆ ವಿನಃ, ಯಾಕಂದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಆದ್ರೆ ಅವನಿಗೆ ದುಡ್ಡು ಬಂತು. ಸೊ ಆಕ್ಚುಲ್ ಆಗಿ ಏನಂದ್ರೆ, ಡಿಸ್ಕಷನ್ ಆಗಿಲ್ಲ. ಡಿಸೆಂಬರ್ ಜನವರಿಲಿ ಡಿಸ್ಕಷನ್ ಆಗುತ್ತೆ. ಡಿಸ್ಕಷನ್ ಆದ್ಮೇಲೆ ಅವರ ಮೂಡ್ ಆಫ್ ದ ಪೇ ಕಮಿಷನ್ ಗೊತ್ತಾಗತ್ತೆ. ಈ ಪೇ ಕಮಿಷನ್ ಅಲ್ಲಿ ಏನಾಗತ್ತೆ ಅಂದ್ರೆ, ಇವಾಗ ನಾವೊಂದು ಮೆಮೊರಾಂಡಮ್ ಕೊಟ್ಟಿರ್ತೀವಿ ಸರ್. ಈ ಮೆಮೊರಾಂಡಮ್ ಕೊಟ್ಟ ಮೇಲೆ ನಾನು ಒಂದು ಎಕ್ಸಾಂಪಲ್, ಒಂದು ಅಕ್ಕಿ ಬೆಲೆ 80 ರೂಪಾಯಿ, 75 ರೂಪಾಯಿ ನಾನು ಕೊಟ್ಟಿರ್ತೀನಿ. ಅದನ್ನ ಕ್ರಾಸ್ ವೆರಿಫೈ ಯಾರು ಮಾಡ್ತಾರೆ? ಪೇ ಕಮಿಷನ್ ಗೌರ್ಮೆಂಟ್ ಜೊತೆಗೆ ಮಾಡ್ತಾರೆ. ಇದನ್ನ ಗೌರ್ಮೆಂಟ್ ಡೇಟಾನ ತಗೊಂತಾರೆ. ಈ ಪೇ ಕಮಿಷನ್ ಗೌರ್ಮೆಂಟ್ ನ ಕೇಳತ್ತೆ, ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೂ ಕೇಳಿದೆ, ನಿಮ್ಮ ಎಕ್ಸ್ಪೆನ್ಸಸ್ ಏನು, ಪೆನ್ಷನ್ ಮೇಲೆ ಎಷ್ಟು ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಮೇಲೆ ಎಕ್ಸ್ಪೆನ್ಸಸ್, ಇದನ್ನ ಕೋರಿಲೇಟ್ ಮಾಡ್ತಾರೆ. ಇದು ಪೇ ಕಮಿಷನ್ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜಿನೇ ಅಪಾಯಿಂಟ್ ಮಾಡಿರ್ತಾರೆ ಅದಕ್ಕೆ. ಸೊ ಏನಂದ್ರೆ, ನಾವೊಂದ್ ಕಡೆ ವಾದ ಮಾಡ್ತೀವಿ, ಅವ್ರೊಂದ್ ಕಡೆ ವಾದ ಮಾಡ್ತಾರೆ, ಗೌರ್ಮೆಂಟ್ ಡಿಸೈಡ್ ಮಾಡೋದು ಪೇ ಕಮಿಷನ್. ಇವಾಗ ನಮ್ಮ ವಾದ ನಾವು ಮಾಡ್ತಾ ಇದೀವಿ, ಅದೇ ತರ ಗೌರ್ಮೆಂಟ್ಗೆ ಫಿಗರ್ಸ್ ಕೇಳಿದಾರೆ, ಆ ಫಿಗರ್ಸ್ ನ ಕೋರಿಲೇಟ್ ಮಾಡಿದ ಮೇಲೆ ಪೇ ಕಮಿಷನ್ ವಿಲ್ ಕಮ್ ಟು ದ ಕನ್ಕ್ಲೂಷನ್.
0: ಅರ್ಥ ಆಗುತ್ತೆ, ಹೌದು ಇವರು ಹೇಳಿದ್ದು ಸರಿ ಇದೆ, ನಾವು ಇವರ ಬೇಡಿಕೆ ತಕ್ಕಂಗೆ ಸ್ಯಾಲರಿಗಳನ್ನ ಫಿಕ್ಸ್ ಮಾಡಬೇಕು
1: ಸರ್. ಈ ಪೇ ಕಮಿಷನ್ ಅಲ್ಲಿ ನಾವು ಒಂದು ಏನು ಹೇಳ್ತೀನಿ ಅಂದ್ರೆ, ಈ ಫಸ್ಟ್ ಪೇ ಕಮಿಷನ್ಗೂ ಇವಾಗ್ಲೂ ಏನು ಅಂದ್ರೆ, ಡಾಕ್ಟರ್ ಆರ್ಕಾರ್ಡ್ ಫಾರ್ಮುಲಾ ಅಂತ ಇದೆ 1957 ಅಂದ್ರೆ 70 ವರ್ಷ ಆಗೋಯ್ತು. 70 ವರ್ಷದ ಫಾರ್ಮುಲಾನೇ ಎಲ್ಲಾ ಪೇ ಕಮಿಷನ್ ಫಾಲೋ ಮಾಡ್ತಾ ಇದೆ. ಅದರೊಳಗೆ ಏನು ಮುಖ್ಯವಾದ ಏನು ಅಂದ್ರೆ, 3 ಯೂನಿಟ್ಸ್ ಅಂತ. ನಾವು ಈ ಸತಿ ಪೇ ಕಮಿಷನ್ ಅಲ್ಲಿ ಏನು ಕೇಳ್ತಾ ಇದ್ದೀವಿ ಅಂದ್ರೆ, 5 ಯೂನಿಟ್ಸ್ ಕೊಡಿ ಅಂತ. ಯಾಕಂದ್ರೆ ಜೆಂಡರ್ ಬಯಾಸ್ ಇರಕೂಡ್ದು. ಇವಾಗ ನಾನು ಎಷ್ಟು ಊಟ ಮಾಡ್ತೀನೋ ನಮ್ಮ ಫ್ಯಾಮಿಲಿಯವರು ಅಷ್ಟೇ ಊಟ ಮಾಡ್ತಾರೆ. ಇವತ್ತಿನ ದಿವಸ ಚಿಲ್ಡ್ರನ್ ಎಜುಕೇಷನ್ ತುಂಬ ಕಾಸ್ಟ್ಲಿ ಆಗಿದೆ, ಎಕ್ಸ್ಪೆನ್ಸಸ್ ಆನ್ ದಿ ಚಿಲ್ಡ್ರನ್ ಜಾಸ್ತಿ ಆಗಿದೆ ಸ್ಕೂಲ್
0: ಒಟ್ಟಾರೆ ಈ ಖರ್ಚು ವೆಚ್ಚ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಪೇ ಕಮಿಷನ್ ಅಲ್ಲಿ ನಾವು ಕೇಳ್ತಾ ಇರೋದು, ಅಪ್ಪ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿ ಮಕ್ಕಳದು. ಅಂಡರ್ ದಿ ಮೇಂಟೆನೆನ್ಸ್ ಆಫ್ ಆಕ್ಟ್ 2021 ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಮೇಂಟೆನೆನ್ಸ್ ಆಕ್ಟ್ ಅಂತ ಒಂದು ಮಾಡಿದಾರೆ ಸರ್. ಅಪ್ಪ ಅಮ್ಮ ನೋಡ್ಕೊಂಡಿಲ್ಲ ಅಂದ್ರೆ ಯು ವಿಲ್ ಬಿ ಪುಟ್ ಬಿಹೈಂಡ್ ದ ಬಾರ್ಸ್. ಸೊ ಇದು ಒಂದು
0: ಕಾನೂನು ಇದೆ.
1: ಆ ಕಾನೂನು ಪ್ರಕಾರ ಗೌರ್ಮೆಂಟ್ ಹ್ಯಾಸ್ ಟು, ಗೌರ್ಮೆಂಟ್ ಸರ್ವೆಂಟು ಅಪ್ಪ ಅಮ್ಮ ನೋಡ್ಕೊಳ್ಬೇಕು ಅಂದ್ರೆ ಅವರಿಗೆ ಒಂದು ಪ್ರಾವಿಷನ್ ಮಾಡಬೇಕು.
0: ಇದು ಪೇ ಕಮಿಷನ್ ಅಲ್ಲಿ ಹೆಂಗೆ ಬರುತ್ತೆ
1: ಸರ್? ಇದು ಪೇ ಕಮಿಷನ್ ಅಲ್ಲಿ ಅದನ್ನೇ ಡಿಸೈಡ್ ಮಾಡಬೇಕು. ಪೇ ಕಮಿಷನ್ ಹ್ಯಾಸ್ ಟು ಡಿಸೈಡ್ ನಂಬರ್ ಆಫ್ ಯೂನಿಟ್ಸ್. ಈ ಸತಿ ಏನು ಹೇಳಿದೆ, 3 ಯೂನಿಟ್ಸ್ ಬದಲು 5 ಯೂನಿಟ್ಸ್ಗೆ ನಾವು ಮಾಡಿ ಅಂತ ನಾವು ಹೇಳಿದ್ವಿ.
0: ಸರಿ, ಬೇಡಿಕೆಗಳನ್ನು ನಾವು ಸಲ್ಲಿಸ್ತೀವಿ. ನೀವು ಹೇಳಿದಂಗೆ ಅವರು ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಎಲ್ಲವೂ ಕೂಡ ಅವ್ರ ಕೈಯಲ್ಲಿದೆ.
1: ಹೌದು,
0: ಏನು ನಿರ್ಧಾರ ಮಾಡ್ತಾರೆ ಅಂತ ಅನ್ನೋದು ಅಲ್ಲಿ ಆಗುತ್ತೆ. ಇನ್ನು ಈಗ ಈ ಪೆನ್ಷನರ್ಸಿಗೂ ಕೂಡ ಸಾಕಷ್ಟು ಬೆನಿಫಿಟ್ ಆಗ್ತಾ ಇರಬೇಕಾಗತ್ತೆ ಅಂತ ಅನ್ನೋಂಥ ಕೂಗು ಯಾವತ್ತಿಂದ ಇದೆ, ಆಗ್ತಾನೂ ಇದೆ. ಈ ವಿಷಯದಲ್ಲಿ ಪೆನ್ಷನರ್ ಪರವಾಗಿ ಏನೇನು ಬೇಡಿಕೆಗಳು ಸಹಜವಾಗಿರ್ತವೆ ಅದು ಒಂದು ಹೇಳಿ
1: ಸರ್. ಪೆನ್ಷನರ್ಸ್ಗೆ ನಂಬರ್ ಒಂದು 3-4 ಇಂಪಾರ್ಟೆಂಟ್ ಇಶ್ಯೂಸ್ ಇದೆ ಸರ್ ಪೆನ್ಷನರ್ಸಲ್ಲಿ. ಒಂದು ಬಂದ್ಬಿಟ್ಟಿದೆ, ಅವ್ರ ಪೆನ್ಷನ್ನ ಜಾಸ್ತಿ ಆಗಬೇಕು. ಯಾಕಂದರೆ ಅವರಿಗೆ ಬರೋ ಪೆನ್ಷನ್ನು ಆ್ಯಾವ್ರೇಜ್ ಪೆನ್ಷನ್ನು 30,000 ರೂಪಾಯಿ ಬರ್ತಾಯಿದೆ. ಏಕೆ ಇವತ್ತಿನ ದಿವಸ ಒಂದೇನು ಅಂದರೆ 86

0: ಪರ್ಸೆಂಟ್ ಪೆನ್ಷನರ್ಸು ಆರ್ ಗ್ರೂಪ್ ಸಿ ಪೆನ್ಷನರ್ಸ್ 86%. ಯಾರೋ ಒಬ್ರು ಹೇಳ್ಬೋದು ನಂಗೆ ಜಾಸ್ತಿ ಬರ್ತಾ ಇದೆ ಅಂತ, ಅವರು ಬಂದ್ಬಿಟ್ಟಿದೆ ದೇ ಕಮ್ಸ್ ಅಂಡರ್ 14% ಕ್ಯಾಟಗರಿ. ಇವತ್ತಿನ ದಿವಸ 9,000 ರೂಪಾಯಿ ಮಿನಿಮಮ್ ಪೆನ್ಷನ್ಸ್ ಫಿಕ್ಸ್ ಮಾಡಿರೋದು. ಡಿ ಎಲ್ ಆ ಸೇರಿ 15,000 ರೂಪಾಯಿ ಬರುತ್ತೆ. 15,000 ರೂಪಾಯಿಲಿ ಅವರಿಗೆ ಜೀವನ ಮಾಡೋಕ್ಕಾಗಲ್ಲ
1: ಅಂತ ನೀವು ಈಗ ಜಾಸ್ತಿ ಮಾಡಿ
0: ಅವ್ರು ಜಾಸ್ತಿ ಮಾಡಿದ್ ಕೇಳಿದೆ. ನಂಬರ್ ಒನ್ ಇಶ್ಯೂ. ಇನ್ನೊಂದು ಬಂದ್ಬಿಟ್ಟಿದೆ ರೆಸ್ಟೋರೇಷನ್ ಆಫ್ ಕಮ್ಯುಟೇಷನ್ ಆಫ್ ಪೆನ್ಷನ್ ಅಂತಿದೆ. ಅದು 1986 40 ವರ್ಷ ಹಿಂದುಗಡೆ ಫಿಕ್ಸ್ ಮಾಡಿರೋಂಥ ಕಾನೂನಿದು. ಈ ಕಾನೂನು ಇವತ್ತಿನ ದಿವಸ ಏನಾಗಿದೆ, ಆ ಕಾನೂನಿಗೂ ಈ ಇವಾಗ ಇರೋ ಪರಿಸ್ಥಿತಿಗೂ ಚೇಂಜ್ ಆಗಿದೆ. ಯಾಕಂದರೆ ದ ಲೈಫ್ ರಿಸ್ಕ್ ಇದೆಯಲ್ಲ ಅದು ಕಡಿಮೆ ಆಗಿದೆ. ಎಲ್ಲರೂ 70 ವರ್ಷ ಬದುಕುವಂಥ ಚಾನ್ಸ್ ಜಾಸ್ತಿ ಇದೆ. ಅದರಿಂದ ಮತ್ತು ಇಂಟ್ರೆಸ್ಟ್ ರೇಟ್ಸು ಕಡಿಮೆ ಆಗಿದೆ. ಅವಾಗ 12% ಇಂಟ್ರೆಸ್ಟ್ ಇತ್ತು 1986. ಇವತ್ತಿನ ದಿವಸ 7% 8% ಬಂದಿದೆ. ಆಮೇಲೆ ಈ ರೇಷೋ ಇದೆಲ್ಲ 8.194 ಇದೆ, ಅವಾಗ 10.4 ಸಿಕ್ತಿತ್ತು. ಸೊ ಫ್ಯಾಕ್ಟ್ರು ಅದರಿಂದ ಏನಾಗುತ್ತೆ, ನಮಗೆ 11 ವರ್ಷದಲ್ಲಿ ನಮಗೆ ಎಲ್ಲ ರಿಕವರಿ ಆಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಮೇನ್ ಇಶ್ಯೂ ಒಬ್ಬೊಬ್ಬರಿಗೂ ಒಂದೊಂದು ಪೆನ್ಷನವ್ರಿಗೂ 6 ಲಕ್ಷ 7 ಲಕ್ಷ 8 ಲಕ್ಷ ತನಕ ನಮಗೆ ಎಕ್ಸ್ಟ್ರಾ ದುಡ್ಡು ಅಮೌಂಟ್ ಕೊಡ್ತಾ ಇದ್ವಿ. ನೆಕ್ಸ್ಟ್ ಬಂದ್ಬಿಟ್ಟಿದೆ ಹೆಲ್ತ್. ಪೆನ್ಷನರ್ಗೆ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಇವತ್ತು ನಾವು ಸಿ ಜಿ ಎಚ್ ಎಸ್ ಫೆಸಿಲಿಟೀಸು ಬೆಂಗಳೂರಲ್ಲಿದೆ. ಈ ಹಳ್ಳಿ ಕಡೆ ಹೋದರೆ ಸಿ ಜಿ ಎಚ್ ಎಸ್ ಫೆಸಿಲಿಟಿ ಇಲ್ಲ. ಮೆಡಿಕಲ್ ಫೆಸಿಲಿಟಿ ಇನ್ ಡಿಸ್ಟ್ರಿಕ್ಟ್ಸ್ ಒಂದು ಸ್ಕೀಮ್ ಮಾಡಿ ಅಂತ ನಾವು ಈ ಸತಿ ಕೇಳಿದ್ವಿ.
1: ಏನು ಸ್ಕೀಮ್? ಅದು
0: ಸ್ಕೀಮ್ ಮಾಡಬೇಕು ಅಂದರೆ ಅವ್ರಿಗೆ ಅಲ್ಲಿ ಒಂದು ಹಾಸ್ಪಿಟಲ್ ಜೊತೆ ಟೈ ಅಪ್ ಮಾಡಿಬಿಟ್ಟು
1: ಅಷ್ಟೇ.
0: ಇನ್ನೊಂದು ಏನಂದ್ರೆ ಫೋರ್ತ್ ಇಶ್ಯೂ ಬಂದ್ಬಿಟ್ಟಿದೆ ಪ್ಯಾರಿಟಿ ಇನ್ ಪೆನ್ಷನ್ ಅಂತ.
1: ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆಸಿರ್ತವೆ, ಬೇರೆ ಬೇರೆ ಬೇಡಿಕೆಗಳು ಕೊಟ್ಟಿರ್ತಾರೆ. ಆ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಒಂದೇ ಇದಾವೆ ಅಂತಂದೇಳಿ ನೀವು ಎಲ್ಲ ಸಂಘದ ಪದಾಧಿಕಾರಿಗಳು ಹೇಗೆ ಅದನ್ನ ತಿಳ್ಕೊಂಡಿರ್ತೀರಿ
0: ಸರ್? ಇವಾಗ ಏನಾಗಿದೆ,
1: ಎಲ್ಲ ಕಡೆ ಓಡಾಡ್ತೀರಾ ನೀವು ಕೂಡ?
0: ಇಲ್ಲ ಸರ್, ಇವಾಗ ಏನು ಓಡಾಡಬೇಕಲ್ಲ, ಎಲ್ಲ ಮೊಬೈಲ್. ಇವಾಗ ಸರ್ ಇವತ್ತೇನಂದ್ರೆ ಇವಾಗ ಏನಾಗಿದೆ, ಸ್ಟಾಫ್ ಸೈಡ್ ಜೆ ಸಿ ಎಂ ಅಂತ ಹೇಳಿದ್ವಲ್ಲ, ನ್ಯಾಷನಲ್ ಸ್ಟಾಫ್ ಸೈಡ್ ಜೆ ಸಿ ಎಂ ಒಂದು ತೀರ್ಮಾನ ಬಂದಿದೆ. ಆ ತೀರ್ಮಾನದ ಏನು ಡ್ರಾಫ್ಟ್ ಕೊಟ್ಟಿರ್ತಾರೋ ಎಲ್ಲರೂ ಅದೇ ಡ್ರಾಫ್ಟನ್ನ ಕೊಡಬೇಕು. 95% ಅದೇ ಡ್ರಾಫ್ಟ್ ಕೊಡಬೇಕು. 5% 5% ಮಾತ್ರ ಚೇಂಜ್ ಮಾಡಬಹುದು
1: ಅಷ್ಟೇ. ಅಷ್ಟೇ, ಓಕೆ,
0: ಅದು ಮಾತ್ರ ಚೇಂಜ್ ಮಾಡ್ಕೋಬಹುದು ಅಷ್ಟೇ. ಅವರ ಲೋಕಲ್ ಇವಾಗ ಡಿಫೆನ್ಸ್
1: ಏನೇನೋ ಕೇಳೋಂಗಿಲ್ಲ,
0: ಏನೇನೋ ಕೇಳೋಂಗಿಲ್ಲ, ಎಲ್ಲರೂ ಒಂದೇ
1: ಒಂದೇ. ಸರಿ,
0: ಈ ಸತಿ ಏನಾಗಿದೆ, ಒಂದೇ ಈ ಸತಿ ಎಲ್ಲ ಪೆನ್ಷನ್ ಅಸೋಸಿಯೇಷನ್ ಆಗಿರ್ಬೋದು, ಎಲ್ಲ ಸ್ಟಾಫ್ ಅಸೋಸಿಯೇಷನ್ ಆಗಿರ್ಬೋದು, ಏನೇನು ಡಿಮ್ಯಾಂಡ್ ಇಟ್ಟು ಅಷ್ಟಕ್ಕೆ ಮಾಡಬೇಕು ಸರ್.
1: ಪ್ರಸಾದ್ ಪುರಾಣಮ್ ಅವರೇ, ಬಹುಶಃ ಈ ಪೇ ಕಮಿಷನ್ ಕುರಿತಾಗಿ ನಾವು ಏನೇ ಮಾತಾಡಿದ್ರು ಎಲ್ಲ ಊಹಾಪೋಹಗಳು ಇದ್ದಂಗಿರ್ತವೆ.
0: ಹೌದು,
1: ಆದರೂ ನಿಮ್ಮ ನಿಮ್ಮ ಪ್ರಯತ್ನಗಳು ನೀವು ಮಾಡ್ತಾನೆ ಇದ್ದೀರಿ ನೌಕರರ ಪರವಾಗಿ, ಪೆನ್ಷನರ್ಸ್ ಪರವಾಗಿ, ಏನೇನು ನಮಗೆ ಸೌಲಭ್ಯಗಳು ಬೇಕು ಅಂತ ಅನ್ನೋದನ್ನು ನೀವು ಆಯಾ ಕಾಲಗಳಲ್ಲಿ ಕೊಡ್ತಾ ಬಂದಿದ್ದೀರಿ. ಪೇ ಕಮಿಷನ್ ಬಂದಾಗ ಅವ್ರನ್ನ ಭೇಟಿಯಾಗ್ತೀರಿ, ಎಲ್ಲವನ್ನೂ ಮಾಡ್ತಾ ಬಂದಿದ್ದೀರಿ. ಸಹಜವಾಗಿ ಅವರು ಕೂಡ ಈ ರೀತಿ ಸ್ಟೇಕ್ ಹೋಲ್ಡರ್ಸ್ಗಳನ್ನ ಭೇಟಿಯಾಗಲಿಕ್ಕೆ ಬಂದಿರ್ತಾರೆ. ಎಲ್ಲ ದೃಷ್ಟಿಯಿಂದನೂ ಒಟ್ಟಾರೆ ನೌಕರರಿಗೆ ಆಯಾ ಪರಿಸ್ಥಿತಿ ಅನುಗುಣವಾಗಿ, ಬೆಲೆ ಅನುಗುಣವಾಗಿ ಒಂದು ಉತ್ತಮವಾದಂತಹ ವೇತನ ಸಿಗಬೇಕು ಅಂತನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೋಬೋದು. ತಾವು ಆಕಾಶವಾಣಿಗೆ ಬಂದು ಇಷ್ಟು ವಿವರವಾಗಿ ಒಂದು ನಿರೀಕ್ಷೆಗಳು ಹೇಗಿರ್ತವೆ, ಯಾವ ರೀತಿ ಪೇ ಕಮಿಷನ್ ಇರುತ್ತೆ ಅಂತ ಅನ್ನೋದನ್ನು ಹೇಳಿದಿರಿ. ಎಲ್ಲ ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ 8ನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ ಈ ವಿಷಯವಾಗಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಪ್ರಸಾದ್ ಪುರಾಣಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಿಹೇರಿ ಪಲ್.

0: ಕರಿಕೆ.
1: 11 ಗಂಟೆಗೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿಸವಿಯಾದ ನೆನಪು ಸವಿ ನೆನಪು.
0: ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ.
1: ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಹೊರತಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
2: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸಸರಳ ಗಗನ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸೃಷ್ಟಿಚೋದನೆಗಳಿಂ ನರನುಳಿಷ್ಟಗಳುದಯ ಇಷ್ಟ ಸಿದ್ಧಿಗೆ ಯಂತ್ರ ತಂತ್ರಗಳ ಯುಕ್ತಿ. ಸೃಷ್ಟಿಚೋದನೆಗಳಿಂ ನರನುಳಿಷ್ಟಗಳುದಯ ಇಷ್ಟ ಸಿದ್ಧಿಗೆ ಯಂತ್ರ ತಂತ್ರಗಳ ಯುಕ್ತಿ. ತ್ವಷ್ಟ ಕುಶಲದೆ ಸೃಷ್ಟಿ ವಿಕೃತಿಯಿಂತನ್ಯೋನ್ಯ ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ. ತ್ವಷ್ಟ ಕುಶಲದೆ ಸೃಷ್ಟಿ ವಿಕೃತಿಯಿಂತನ್ಯೋನ್ಯ ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ.

ಸೃಷ್ಟಿ ಚೋದನೆಗಳಿಂ ನರನುಳ್ ಇಷ್ಟಗಳ ಉದಯ ಇಂತ ಮುಂದುವರೆದು ಸ್ಪಷ್ಟ ಪ್ರಕೃತಿ ನರರು ಅಂತ ತಿಳಿಸಿದ್ದಾರೆ. ಸೃಷ್ಟಿ ಅಂದರೆ ಸೃಷ್ಟಿಕರ್ತನ ಪ್ರಚೋದನೆ ಪ್ರೇರಣೆಯಿಂದ ಮನುಷ್ಯನಲ್ಲಿ ಬಯಕೆ ಹುಟ್ಟುತ್ತೆ. ರಸಭರಿತವಾದ ಹಣ್ಣು, ಸುಂದರವಾದ ಹೆಣ್ಣನ್ನು, ಮನಮೋಹಕವಾದ ಬಣ್ಣವನ್ನು ಸೃಷ್ಟಿಸಿ ಮನುಷ್ಯನ ಕಣ್ಣು ಮುಂದೆ ಆಡಿಸಿದರೆ, ಪ್ರಚೋದನೆ ಮಾಡಿದರೆ ಅವನಲ್ಲಿ ಅದನ್ನು ಪಡೆದುಕೊಳ್ಳುವ, ಅನುಭವಿಸುವ ಬಯಕೆ ಆಗುವುದಿಲ್ಲವೇ? ಬಯಕೆಗಳ ಈಡೇರಿಕೆಗಾಗಿ ಹಲವು ಬಗೆಯ ಸಾಧನಗಳನ್ನು ಬಳಸ್ತಾ ಹೋಗ್ತಾನೆ, ಉಪಾಯಗಳನ್ನು ಹುಡ್ತಾ ಹೋಗ್ತಾನೆ. ಸೃಷ್ಟಿಕರ್ತ ಬ್ರಹ್ಮನ ಕೌಶಲ್ಯದಿಂದ, ಚಾತುರ್ಯದಿಂದ ಈ ಪ್ರಚೋದನೆಯಿಂದಲೇ ಸೃಷ್ಟಿಯು ವಿಕೃತಿ ಆಗ್ತಾ ಹೋಗಿದೆ. ಇಲ್ಲಿ ಪ್ರಕೃತಿ ಕೆಲಸ ಒಂದ್ ಕಡೆ ಹೇಳಿದ್ದಾರೆ, ಪುರುಷನ ಕೆಲಸ ಒಂದ್ ಕಡೆ ಹೇಳಿದ್ದಾರೆ. ಪ್ರಕೃತಿ ಪುರುಷ ಇವರಿಬ್ಬರ ಅನ್ಯೋನ್ಯವಾಗಿ ಜಗತ್ತಿನಲ್ಲಿ ಜತೆಗಾರರಾಗಿದ್ದಾರೆ. ಅದರ ಬೆಳವಣಿಗೆಗೆ, ಅದರ ವಿಕೃತಿಗೆ, ವ್ಯತ್ಯಾಸಗಳಿಗೆ ಎಲ್ಲಕ್ಕೂ ಕಾರಣರಾಗಿರ್ತಕ್ಕಂಥವರು ಪ್ರಕೃತಿ ಹಾಗೂ ಈ ಸುತ್ತಲಿನ ಜನರು.

ಮಂಗಳ ಪ್ರತ್ಯುಕ್ತಿನ ಅರಚರಿತೆ ಕಾವ್ಯ ವಿಜ್ಞಾನಗಳ ನಿಗಮಾನುಸರಗಳ್ ದಿವ್ಯ ಚರಿತಂಗಳ ಪ್ರತ್ಯುಕ್ತಿ ನರಚರಿತೆ ಕಾವ್ಯ ವಿಜ್ಞಾನಗಳ ನಿಗಮಾನುಸರಗಳ್ ನವ್ಯ ಸಂಪದ ವಾರ್ಷ ಸಂಪದುದ್ಧತವಿಂತು ಸವ್ಯ ಪೇಕ್ಷಗಳು ಭಯ ಮಂಕುತಿಮ್ಮ ನವ್ಯ ಸಂಪದ ವಾರ್ಷ ಸಂಪದುದ್ಧತವಿಂತು ಸವ್ಯ ಪೇಕ್ಷಗಳು ಭಯ ಮಂಕುತಿಮ್ಮ.

ದಿವ್ಯ ಚರಿತಂಗಳ ಪ್ರತ್ಯುಕ್ತಿ ನರಚರಿತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದನ್ನ ಅಂತ ಹೇಳಿದ್ರೆ, ಬಹಳ ಅದ್ಭುತವಾಗಿರ್ತಕ್ಕಂತಹ ಕಲ್ಪನೆ ಇದೆ, ಜೊತೆಗೆ ಸತ್ಯಾಂಶ ಕೂಡ ಇದೆ. ದಿವ್ಯವಾದ ರಾಮನ ಚರಿತ್ರೆ, ಶ್ರೀಕೃಷ್ಣನ ಚರಿತ್ರೆ, ರಾಮಾಯಣ, ಭಾಗವತ, ಮಹಾಭಾರತ ಇರೋ ಹಾಗೆ ಅದ್ಭುತವಾಗಿದೆ. ಭೂಲೋಕದ ಸಾಮಾನ್ಯ ಚರಿತ್ರೆನೂ ಕೂಡ ಅದ್ಭುತವಾಗಿದೆ ಅಂತ ಹೇಳ್ತಾ, ಅದು ವಿಶೇಷ. ನಾವು ಭಗವಂತ ಬೇರೆ, ಅಲ್ಲಾಗಿರ್ತಕ್ಕಂಥದ್ದು ಮನುಷ್ಯನೇ ಹೀಗೆ ಅನ್ನೋ ಯೋಚನೆ ಮಾಡ್ತೀವಲ್ವಾ, ಗುಂಡಪ್ಪನ ದೃಷ್ಟಿಕೋನ ಹಾಗಲ್ಲ. ಪ್ರತಿ ಮನುಷ್ಯನ ಚರಿತ್ರೆ ಇದೆಯಲ್ಲ, ಚರಿತ್ರೆ ಇದೆಯಲ್ಲ, ಅದು ಕೂಡ ದಿವ್ಯ ಚರಿತ್ರೆಗೆ ಪ್ರತ್ಯುಕ್ತಿ ಇದ್ದಾಗಿದೆ ಅಂತ ಹೇಳಿ. ರಾಮನಂತೆ ಇಲ್ಲಿ ಯಾರೂ ಇಲ್ವಾ? ಏಕಪತ್ನಿ ವ್ರತಸ್ಥರಿಲ್ವಾ? ಅಣ್ಣ ತಮ್ಮಂದರನ್ನ ವಿಶ್ವಾಸ ನೋಡ್ಕೊಳ್ಳೋನು ಇಲ್ವಾ? ಇದಾನೆ. ಅವನು ಬಿಲ್ಲು ಬಾಣ ಹಿಡಿದಲ್ಲ ಇರ್ಬೋದು, ಲಂಕೆಗೆ ಹೋಗಿಲ್ದಲ್ಲ ಇರಬಹುದು, ಅಂದ್ರೆ ಇರ್ತಕ್ಕಂಥ ಅಲ್ಪಾಂಶವಾಗಿರ್ತಕ್ಕಂಥ ಕೆಲವು ಅಂಶಗಳಾದ್ರೂ ಕೂಡ ನರನಲ್ಲಿ ಕಾಣಿಸುತ್ತೆ. ಕೃಷ್ಣ ಮಾಡ್ತಕ್ಕಂಥ ಪವಾಡ, ಅವನು ಮಾಡೋ ಸಂಧಾನ ಇತ್ಯಾದಿಗಳು, ಆ ಯುದ್ಧದಲ್ಲಾಗಿರ್ತಕ್ಕಂಥದ್ದು, ಒಂದು ವರ್ಷ

0: ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು, ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ನಿಗಮಾನುಸಾರಗಳು, ವೇದಶಾಸ್ತ್ರಗಳು ಕೊಟ್ಟಿರ್ತಕ್ಕಂತಹ ಒಂದು ತತ್ವ ಸಿದ್ಧಾಂತಗಳೇನಿದೆ ಅವುಗಳು ಕೂಡ, ಇವೆಲ್ಲದರಿಂದ ಹೊಸದಾಗಿರ್ತಕ್ಕಂಥ ಸಂಪತ್ತು ಬರುತ್ತೆ, ನಮಗೆ ಆನಂದ ಅನುಭವಿಸ್ತೇವೆ ಅಂದರೆ ಹೇಳ್ತಾರೆ ಗುಂಡಪ್ಪನವರು. ಇದಿಷ್ಟೇ ಅಲ್ಲಪ್ಪ, ಇದೆಲ್ಲ ಬಂದಿರೋದು ಯಾವುದರಿಂದ ಅಂದರೆ ಆರ್ಷ ಸಂಪದ ಉದ್ಧೃತವಿಂತು. ಆರ್ಷ ಸಂಪದ, ಸಹಸ್ರಾರು ವರ್ಷಗಳಿಂದ ಏನು ನಡ್ಕೊಂಬಂದಿರತಕ್ಕಂಥ ಒಂದು ಋಷಿಮುನಿಗಳ ಒಂದು ವಾಗ್ಝರಿ ಇದೆ, ವಾಣಿ ಇದೆ, ಉಪನಿಷತ್ತಿದೆ, ವೇದಗಳಿದೆ, ಇದೆಲ್ಲದರ ಪ್ರತಿರೂಪವೇ ಆ ಸಂಪತ್ತು ಬಂದಿರತಕ್ಕಂಥದ್ದು, ಅದರಿಂದ ತತ್ಫಲವಾಗಿ ಬಂದಿರತಕ್ಕಂಥದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಚಿಂತನೆ. ಹಿರಿಯರು ಮಾಡಿರ್ತಕ್ಕಂಥ ಆಲೋಚನೆಗಳೆಲ್ಲವೂ ಕೂಡ ವ್ಯರ್ಥಾನು ಮಾತಲ್ಲ. ಹಿರಿಯ ಚರಿತ್ರೆಗಳೆಲ್ಲವೂ ಕೂಡ ಯಾವುದು ಹೋದದ್ದು ಅಂತ ಪ್ರಶ್ನೆ ಅಲ್ಲ, ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತು ಹೇಳ್ತಾರೆ, ಬಹುಶಃ ನನಗೆ ರಾಮ ಕಾಣಿಸ್ದಲ್ಲೇ ಇರಬಹುದು, ಕೃಷ್ಣ ಕಾಣಿಸ್ದಲ್ಲೇ ಇರಬಹುದು, ಇಡೀ ವಿಶ್ವವನ್ನೇ ಚಿತ್ರ ತೆಗೆದುಕೊಂಡಾಗ ವಿಶ್ವರೂಪ ದರ್ಶನ ಅಂತ ನಾವು ನೋಡಿದಾಗ ಇಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಒಂದೊಂದು ಮಾಡ್ತಕ್ಕಂತಹ ಕೃತ್ಯಗಳು, ಅವರ ಶಕ್ತಿಗಳು ನೋಡಿದಾಗ ನಮ್ಗೆ ಅಗಾಧ ಅಂತ ಅನ್ಸುತ್ತೆ. ಅವ್ರು ಮಾಡಿರ್ತಕ್ಕಂಥ ರಚನೆಗಳು ನೋಡಿದ್ರೆ ಬಹುಶಃ ಸೃಷ್ಟಿಕರ್ತ ಬ್ರಹ್ಮನೇ ಸೃಷ್ಟಿ ಮಾಡೋಕ್ಕಾಗುತ್ತೋ ಇಲ್ವೋ ಅಂತನ್ನುವಷ್ಟು ಆಶ್ಚರ್ಯವಾಗುವಂಥ ರೀತಿಯಲ್ಲಿ ಅದ್ಭುತವಾದ ಸೃಷ್ಟಿಗಳನ್ನು ಮನುಷ್ಯ ರಚನೆ ಮಾಡಿದ್ದಾನೆ. ಅವನ ಶಕ್ತಿ ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಅಂದರೆ ಇದೆಲ್ಲವೂ ಸೇರಿರ್ತಕ್ಕಂಥ ಒಂದು ಇದೆಯಲ್ಲ ಆ ವಿಶ್ವರೂಪ, ಇಡೀ ಜಗತ್ತೇ ಒಂದು ಶಕ್ತಿಯಾಗಿದೆ ಅದು ಹೇಳ್ತಾರೆ. ಅದರಿಂದ ಇದೆಲ್ಲವೂ ಕೂಡ ಸವ್ಯಾಪೇಕ್ಷೆಗಳು ಉಭಯವಾಗಿರ್ತಕ್ಕಂಥದ್ದು ಅಂದು ಮಾತನ್ನು ಹೇಳಿದ್ದಾರೆ. ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದನ್ನೇ ಕುರಿತು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ತತ್ವ ಹಳೆ ತತ್ವ ಗೊಳಗು ಉಡೆ ಧರ್ಮ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀಯತದಿಂದಲ್ಲ, ಎರಡೂ ಸೇರಿರ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳಿ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz. DRM ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಸಮಯ ಸರಿಯಾಗಿ 9:30 ಸೆಕೆಂಡುಗಳು.

0: ಸಂಭ್ರಮಿಸೋ
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಸಂಖ್ಯೆಗಳು 2 2 3 7 4 7 7, 2 2 3 7 4 8 8, 2 2 3 7 4 9 9, STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
3: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
4: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
5: ಈಗ ಕೇಳಿ ಹರಿಚರಣ್ ಅವರು ಹಾಡಿರುವ ಹುಚ್ಚು ಹುಡುಗರು ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜೋಶುವ ಶ್ರೀಧರ್.

ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬಂತು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:45. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

ಈ ದಿನ ಮೂರು ವಿಶೇಷತೆಗಳನ್ನು ಒಳಗೊಂಡಂಥ ದಿನವಾಗಿದೆ. ಇಂದು ವರ್ಲ್ಡ್ ಸೆರೆಬ್ರಲ್ ಪಾಲ್ಸಿ ಡೇ, ವರ್ಲ್ಡ್ ಹ್ಯಾಬಿಟ್ಯಾಟ್ ಡೇ ಹಾಗೂ ನ್ಯಾಷನಲ್ ಕೋಚಸ್ ಡೇ. ಪ್ರತಿ ವರ್ಷ ಅಕ್ಟೋಬರ್ 6ರಂದು ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸೆರೆಬ್ರಲ್ ಪಾಲ್ಸಿ ಹೊಂದಿರುವ ವ್ಯಕ್ತಿಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಅವರ ಹಕ್ಕುಗಳು, ಸಮಾನ ಅವಕಾಶಗಳು, ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆ ಬೆಂಬಲ ನೀಡುವುದು ಈ ದಿನದ ಉದ್ದೇಶವಾಗಿದೆ. 2020-26ರ ಧ್ಯೇಯ ವಾಕ್ಯ ಯುನಿಕ್ ಅಂಡ್ ಯುನೈಟೆಡ್, ವಿಶಿಷ್ಟರು ಹಾಗೂ ಒಗ್ಗಟ್ಟಿನವರು ಎಂಬ ಅರ್ಥವನ್ನು ಇದು ನೀಡುತ್ತದೆ. ಪ್ರತಿಯೊಬ್ಬರ ಸಾಮರ್ಥ್ಯ ಮತ್ತು ವೈಶಿಷ್ಟ್ಯವನ್ನು ಗೌರವಿಸುತ್ತಾ ಎಲ್ಲರೂ ಸಮನಾಗಿ ಸಮಾಜದ ಭಾಗವಾಗಬೇಕು ಎಂಬ ಸಂದೇಶವನ್ನು ಇದು ಸಾರುತ್ತದೆ. ಗಾನ ಭಜನಾ ಚಿತ್ರಕ್ಕಾಗಿ ಕಾರ್ತಿಕ್ ಮತ್ತು ಶ್ವೇತಾ ಹಾಡಿರುವ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಜೋಶ್ವ ಶ್ರೀಧರ್ ಅವರಿಂದ ಸಂಗೀತ ನಿರ್ದೇಶನ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳಿ.

ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನವು ಕೇವಲ ಒಂದು ಜಾಗೃತಿ ದಿನವಲ್ಲ, ವ್ಯತ್ಯಾಸವೂ ಅಲ್ಲ, ವೈಶಿಷ್ಟ್ಯವೂ ಅಲ್ಲ, ಕರುಣೆಯಲ್ಲ, ಸಮಾನ ಅವಕಾಶ ಎಂಬ ಮಾನವೀಯ ಸಂದೇಶವನ್ನು ಸಾರುವಂತಹ ದಿನ. ಸೆರೆಬ್ರಲ್ ಪಾಲ್ಸಿಯೊಂದಿಗೆ ಬದುಕುತ್ತಿರುವ ಪ್ರತಿಯೊಬ್ಬರಲ್ಲೂ ಅಪಾರವಾದ ಸಾಮರ್ಥ್ಯವಿದೆ. ಅವರ ಬದುಕಿಗೆ ಅಗತ್ಯವಿರುವುದು ಅನುಕಂಪಕ್ಕಿಂತ ಹೆಚ್ಚಾಗಿ ಅವಕಾಶ, ಪ್ರೋತ್ಸಾಹ, ಬೆಂಬಲ ಮತ್ತು ಸಮಾಜದ ಸ್ವೀಕಾರ. ಪ್ರತಿಯೊಬ್ಬರೂ ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿರುತ್ತಾರೆ, ಆದರೆ ಎಲ್ಲರೂ ಸಮಾನ ಗೌರವ ಮತ್ತು ಸಮಾನ ಹಕ್ಕುಗಳಿಗೆ ಅರ್ಹರು. ಆದ್ದರಿಂದ ಇಂದು ನಾವು ಒಂದು ಸಂಕಲ್ಪ ಮಾಡೋಣ, ಯಾರನ್ನೂ ಹಿಂದೆ ಬಿಡದೆ ಎಲ್ಲರನ್ನೂ ಜೊತೆಯಲ್ಲೇ ಕರೆದೊಯ್ಯೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇಂದು ವರ್ಲ್ಡ್ ಹ್ಯಾಬಿಟೆಟ್ ಡೇ, ವಿಶ್ವ ವಸತಿ ದಿನ. ವಿಶ್ವಸಂಸ್ಥೆಯ ಅಧಿಕೃತ ಅಂತಾರಾಷ್ಟ್ರೀಯ ಪಟ್ಟಿಗಳಲ್ಲಿ ಅಕ್ಟೋಬರ್ 6ರಂದು ವಿಶ್ವ ವಸತಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಉತ್ತಮ ವಸತಿ, ಸುರಕ್ಷತೆ ಮತ್ತು ಸುಸ್ಥಿರ ನಗರಗಳು ಹಾಗೂ ಎಲ್ಲರಿಗೂ ಯೋಗ್ಯವಾದ ವಾಸಸ್ಥಳದ ಮಹತ್ವವನ್ನು ನೆನಪಿಸುವಂತಹ ದಿನ ಈ ದಿನ. ಮನೆಯೆಂದರೆ ಕೇವಲ ಗೋಡೆಗಳ 4 ಮೂಲೆಗಳಲ್ಲ, ಅದು ಮನುಷ್ಯನ ಕನಸುಗಳಿಗೆ, ಆಶ್ರಯಗಳಿಗೆ, ಕುಟುಂಬದ ಪ್ರೀತಿಗೆ, ನೆಲೆಗೆ ಮತ್ತು ಬದುಕಿನ ಭದ್ರತೆಗೆ ಆಧಾರವೇ ನೆಲ ಹಾಗೂ ಮನೆ. ಕಾರ್ತಿಕ್ ಹಾಗೂ ಕೌಶಲ್ಯ ಅವರು ಹಾಡಿರುವ ಗಂಡಿದೆ ಚಿತ್ರದ ಗೀತೆ, ಕೆ ರಾಮನಾರಾಯಣ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಚಕ್ರಿ.

ಇಂದು ಇಂಟರ್ನ್ಯಾಷನಲ್ ಜಿಯೋಡೈವರ್ಸಿಟಿ ಡೇ, ಅಂದರೆ ಅಂತಾರಾಷ್ಟ್ರೀಯ ಭೂ ವೈವಿಧ್ಯ ದಿನ. ನಾವು ಪ್ರಕೃತಿ ಎಂದಾಗ ಹಸಿರು, ಕಾಡು, ಹೂ, ಹಕ್ಕಿ, ಪ್ರಾಣಿ ಇವುಗಳನ್ನು ಮಾತ್ರ ನೆನಪಿಸಿಕೊಳ್ತೇವೆ. ಆದರೆ ಆ ಜೀವ ಜಗತ್ತಿಗೆ ಆಧಾರವಾಗಿ ನಿಂತಿರುವಂಥ ಮಣ್ಣು, ಕಲ್ಲು, ಬೆಟ್ಟ, ಗುಡ್ಡ, ನದಿ, ಗುಹೆ, ಖನಿಜ ಜೊತೆಗೆ ಪರ್ವತಗಳ ವೈವಿಧ್ಯವೂ ಕೂಡ ಪ್ರಕೃತಿಯ ಅಮೂಲ್ಯ ಸಂಪತ್ತೇ ಆಗಿದೆ. ಅದೇ ಭೂ ವೈವಿಧ್ಯ. ನಮ್ಮ ಕಾಲಡಿಯ ಮಣ್ಣು ಕೇವಲ ಮಣ್ಣಲ್ಲ, ಅದು ನಮ್ಮ ಆಹಾರದ ಮೂಲ. ನಮ್ಮ ಸುತ್ತಮುತ್ತಲೇ ಇರುವಂತಹ ಕಲ್ಲು, ಬೆಟ್ಟ, ಗುಡ್ಡ, ನದಿ, ನೀರು, ಜೀವ ಜಗತ್ತು ಇವೆಲ್ಲವೂ ಸಹ ನಾಗರಿಕತೆಯ ನಿರ್ಮಾಣದ ಆಧಾರ ಸ್ತಂಭವಾಗಿವೆ. ಜೊತೆಗೆ ಜೀವ ಜಗತ್ತು ಮತ್ತು ಪರಿಸರದ ರಕ್ಷಣೆಯ ಕವಚ ಕೂಡ ಆಗಿವೆ. ಏನೋ ಒಂಥರ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಜಿಯೋ ಡೈವರ್ಸಿಟಿ ಡೇ 2026 ಈ ದಿನದ ಧ್ಯೇಯ ನಮ್ಮ ಸುತ್ತಮುತ್ತಲೇ ಇರುವ ಭೂವೈವಿಧ್ಯವನ್ನು ಗಮನಿಸಿ ಅರಿತು ಸಂರಕ್ಷಿಸೋಣ ಎಂಬ ಸುಂದರ ಸಂದೇಶವನ್ನು ಸಾರುವಂಥದ್ದು. ಜಿಯೋ ಡೈವರ್ಸಿಟಿ ಆನ್ ಅವರ್ ಡೋರ್ ಸ್ಟೆಪ್. ಭೂಮಿಯ ಸಂಪತ್ತು ನಮ್ಮ ಸ್ವತ್ತು ಮಾತ್ರವಲ್ಲ, ಅದು ಮುಂದಿನ ಪೀಳಿಗೆಗೆ ನಾವು ಜೋಪಾನವಾಗಿ ಹಸ್ತಾಂತರಿಸಬಹುದಾದ ಅಮೂಲ್ಯವಾದ ಪರಂಪರೆ. ಭೂಮಿಯನ್ನು ಅರಿಯೋಣ, ಭೂ ವೈವಿಧ್ಯವನ್ನು ಗೌರವಿಸೋಣ, ಪ್ರಕೃತಿಯ ಸಂಪತ್ತನ್ನು ಸಂರಕ್ಷಿಸೋಣ. ಯುನೆಸ್ಕೋ ಕೂಡ ಭೂ ವೈವಿಧ್ಯದ ಅರಿವು, ಸಂಪನ್ಮೂಲಗಳ ಸುಸ್ಥಿರ ಬಳಕೆ, ಹವಾಮಾನ ಬದಲಾವಣೆ, ವಿಪತ್ತು ಅಪಾಯ ಕಡಿತ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆ ಮೊದಲಾದ ಹಲವು ವಿಷಯಗಳನ್ನು ಮುಖ್ಯವೆಂದು ಒತ್ತಿ ಒತ್ತಿ ಹೇಳುತ್ತಿದೆ. ಜೊತೆಗಾರ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಮತ್ತು ಕುನಾಲ್ ಗಾಂಜವಾಲ ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಸುಜಿತ್ ಶೆಟ್ಟಿಯವರಿಂದ ರಾಗ ಸಂಯೋಜನೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇಂದು ನ್ಯಾಷನಲ್ ಕೋಚಸ್ ಡೇ. ಪ್ರತಿ ವರ್ಷ ಅಕ್ಟೋಬರ್ 6ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಮುಖ್ಯವಾಗಿ ಕ್ರೀಡಾ ತರಬೇತುದಾರರು ನೀಡುವ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಕೋಚ್ ಎಂದರೆ ಕೇವಲ ಒಬ್ಬ ತರಬೇತುದಾರನಲ್ಲ, ಒಬ್ಬ ಕೋಚ್ ಕ್ರೀಡಾಪಟುಗೆ ಕೇವಲ ಆಟದ ತಂತ್ರಗಳನ್ನು ಆತ ಕಲಿಸುವುದಿಲ್ಲ, ಬದಲಾಗಿ ಶಿಸ್ತನ್ನು ಕಲಿಸುತ್ತಾರೆ. ತಂಡದ ಮನೋಭಾವ ಮತ್ತು ಸಹಕಾರವನ್ನು ಬೆಳೆಸುತ್ತಾರೆ ಕೋಚ್ಗಳು. ಸೋಲನ್ನು ಸ್ವೀಕರಿಸಿ ಮತ್ತೆ ಪ್ರಯತ್ನಿಸುವ ಮನೋಬಲವನ್ನು ನೀಡುತ್ತಾರೆ. ಗೆಲುವಿನಲ್ಲಿ ವಿನಯ, ಸೋಲಿನಲ್ಲಿ ಧೈರ್ಯವನ್ನು ಕಲಿಸುತ್ತಾರೆ ಕೋಚ್ಗಳು. ಕ್ರೀಡಾಪಟುವಿನ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುವವರೇ ಕೋಚ್ಗಳು. ಜಸ್ಟ್ ಮಾತ್ ಮತ್ತಲ್ಲೇ ಚಿತ್ರಕ್ಕಾಗಿ ರಘು ದೀಕ್ಷಿತ್ ಮತ್ತು ಲಕ್ಷ್ಮೀ ಮನ್ಮೋಹನ್ ಹಾಡಿರುವ ಗೀತೆ. ನಂದೀಶ್ ಚಂದ್ರ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಘು ದೀಕ್ಷಿತ್.
1: ನೀವು ಹಾಡಬೇಕು. ಓಕೆ, ಇಸ್ ಎವ್ರಿವನ್ ವಿತ್ ಮೀ? ಗುಡ್, ಕಮ್ ಆನ್, ಲೆಟ್ಸ್ ಸಿಂಗ್ ದಿಸ್ ಒನ್ ಟುಗೆದರ್. ಓಕೆ.

0: ಮಾತ್ಮಾನಲ್ಲಿ ಈ ಕಣ್ಣಿನಲ್ಲಿ. ಥ್ಯಾಂಕ್ ಯು, ಗುಡ್ ನೈಟ್, ಥ್ಯಾಂಕ್ ಯು.
1: ಕ್ರೀಡಾಂಗಣದಲ್ಲಿ ಆಟಗಾರನ ಗೆಲುವಿನ ಹಿಂದೆ ಕಾಣದ ಕೈಯೊಂದು ಸದಾ ಇರುತ್ತದೆ, ಅದು ಕೋಚ್ನ ಮಾರ್ಗದರ್ಶನದ ಕೈ. ಆಟದ ತಂತ್ರವನ್ನು ಕಲಿಸುವುದಷ್ಟೇ ಅಲ್ಲ, ಶಿಸ್ತು, ಪರಿಶ್ರಮ, ಸಮಯ ಪಾಲನೆ, ತಂಡದ ಮನೋಭಾವ, ಸೋಲನ್ನು ಸ್ವೀಕರಿಸುವ ಧೈರ್ಯ ಮತ್ತು ಗೆಲುವನ್ನು ವಿನಯ

ಆಸಕ್ತಿಯಿಂದ ಸ್ವೀಕರಿಸುವ ಗುಣಗಳನ್ನು ಕಲಿಸುತ್ತಾನೆ ಕೋಚ್. ಆಟಗಾರನ ಕೈಯಲ್ಲಿ ಪದಕ ಸಿಕ್ಕಾಗ ಅದರ ಹಿಂದೆ ಕೋಚ್ನ ಬೆವರು, ಪ್ರೋತ್ಸಾಹ ಮತ್ತು ನಂಬಿಕೆ ಇರುತ್ತದೆ. ಆಟಗಾರನ ಗೆಲುವು ಕೋಚ್ನ ಹೆಮ್ಮೆ, ಆಟಗಾರನ ಬೆಳವಣಿಗೆಯೇ ಕೋಚನ ನಿಜವಾದ ಬಹುಮಾನ, ಜೊತೆಗೆ ಜಾಣತನ ಕೂಡ. ಆದ್ದರಿಂದ ಇಂದು ನಮ್ಮನ್ನು ಓಡಲು ಕಲಿಸಿದ, ಬೀಳುವಾಗ ಎದ್ದು ನಿಲ್ಲಲು ಕಲಿಸಿದ, ಸೋಲಿನಲ್ಲೂ ಗೆಲುವಿನ ಪಾಠ ಕಲಿಸಿದ ಪ್ರತಿಯೊಬ್ಬ ಕೋಚ್ಗೂ ಹೃದಯಪೂರ್ವಕ ಗೌರವ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಕೋಚ್ ಆಟವನ್ನು ಗೆಲ್ಲಿಸುವ ವ್ಯಕ್ತಿ ಮಾತ್ರವಲ್ಲ, ಬದುಕನ್ನು ಗೆಲ್ಲುವ ಮನೋಭಾವವನ್ನು ಬೆಳೆಸುವ ಮಾರ್ಗದರ್ಶಿ ಕೂಡ ಆಗಿದ್ದಾರೆ.

0: ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 080 ಕೇಳಿ. ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
0: ಸಮಯ ಸರಿಯಾಗಿ 10:30. ಆಕಾಶವಾಣಿ ಬೆಂಗಳೂರು. ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಇಂದಿನ ಸುನೆರೆ ಪಲ್ನಲ್ಲಿ ಮೊದಲಿಗೆ ಕೇಳಿ ಮೇರೆ ಜೀವನ್ ಸಾಥಿ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ.

0: ದೀವಾರ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಹಾಡಿರುವ ಗೀತೆ. ಸಾಹಿರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.
1: ಯಾ ಚುಪ್ ರಹೂ ನಾ ದಿಲ್ ಮೇ ಮೇರೆ ಆಜ್ ಕ್ಯಾ ಹೈ
2: ಕ್ಯಾ ಹೈ

ಶೋರ್ ಚಿತ್ರಕ್ಕಾಗಿ ಸಂತೋಷ್ ಆನಂದ್ ಗೀತೆಯನ್ನು ಬರೆದು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸ್ವರಕಲ್ಪನೆ ಮಾಡಿರುವ ಗೀತೆ. ಗಾಯಕರು ಲತಾ ಮಂಗೇಶ್ಕರ್, ಮುಕೇಶ್ ಹಾಗೂ ಸಂಗಡಿಗರು.

ಚೋರ್ ಮಚಾಯೇ ಶೋರ್ ಚಿತ್ರಕ್ಕಾಗಿ ರಫಿ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ರವೀಂದ್ರ ಜೈನ್.

ಸಮಯ ಸರಿಯಾಗಿ 11 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. 6-3-9 ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಹಾಡಿರುವ ಗೀತೆ, ಚಿವದೇಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಎಸ್ ಜಾನಕಿ ಮತ್ತು ಬಿ ಕೆ ಸುಮಿತ್ರಾ ಹಾಡಿದಂಥ ಅಪರಾಜಿತೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ತಾರಾಸು ಅವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ ಅವರು. ಇನ್ನು ಮುಂದೆ ಕೇಳಿ ಅರಿಶಿನ ಕುಂಕುಮ ಚಿತ್ರದ ಗೀತೆ, ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆ ಗಾಯಕರು ಪಿ ಸುಶೀಲಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಭಲೆ ಕಿಲಾಡಿ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸತ್ಯ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಸಿಐಡಿ ರಾಜಣ್ಣ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಮತ್ತು ವಸಂತ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸತ್ಯಂ.

ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ, ವಿಜಯ ನಾರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಆರ್ ಎನ್ ಜಯಗೋಪಾಲ್ ಗೀತೆಯನ್ನು ಬರೆದು ವಿಜಯಭಾಸ್ಕರ್ ರಾಗ ಸಂಯೋಜನೆ ಮಾಡಿರುವ ಸೀತಾ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶ್ರೀಕೃಷ್ಣದೇವರಾಯ ಚಿತ್ರಕ್ಕಾಗಿ ಸುಮಂಗಲಂ ರಾಜಲಕ್ಷ್ಮಿ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಈ ಗೀತೆಗೆ ದನಿಯಾಗಿದ್ದಾರೆ. ವಿಜಯಭಾಸ್ಕರ್ ಅವರ ಸಾಹಿತ್ಯ

ವಾಗ್ದಾನ ಚಿತ್ರದ ಗೀತೆ ಗಾಯಕರು ಎಪಿ ಕೋಮಲ, ವಸಂತ ಬಿ ಹಾಗೂ ಜಯದೇವ್ ಮತ್ತು ಸಂಗಡಿಗರು. ವಿಜಯ ನರಸಿಂಹ ಅವರ ಸಾಹಿತ್ಯ, ವೇಲು ಕೃಷ್ಣಮೂರ್ತಿಯವರ ಸಂಗೀತ ನಿರ್ದೇಶನ.

0: ಪರೋಪಕಾರಿ ಚಿತ್ರಕ್ಕಾಗಿ ಎಲ್ ಆರ್ ಈಶ್ವರಿ ಅವರು ಹಾಡಿದ್ದ ಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜೋಗಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಂ ವೈದ್ಯನಾಥನ್. ಇನ್ನು ಮುಂದೆ ಕೇಳಿ ಸಿಐಡಿ ರಾಜಣ್ಣ ಚಿತ್ರದ ಮತ್ತೊಂದು ಗೀತೆ.
1: ಸ್ವಾಗತ

ದೇವರ ಮಕ್ಕಳು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್. ದೇವರು ಮಕ್ಕಳು ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರೆ, ಇನ್ನು ಮುಂದೆ ಕೇಳಿ ಯಾವ ಜನ್ಮದ ಮೈತ್ರಿ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ.

ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆ. ಗಾಯಕರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 100 ದಿನಗಳ ಕಾರ್ಯ, ನೇಮಕಾತಿ ಹಾಗೂ ಆದ್ಯತೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಬೆಂಗಳೂರಿನಲ್ಲಿ ನಡೆಸಿದರು. ರೈತ ಚೈತನ್ಯ ಅಗ್ರಿಟೆಕ್ ಮಿಷನ್ ಯೋಜನೆ ಅಡಿ ರಾಜ್ಯದ ರೈತರಿಗೆ 25 ಲಕ್ಷ ಎಸ್ಎಂಎಸ್ ಕಳುಹಿಸಲಾಗಿದ್ದು, ರೈತರಿಗೆ ಸುಲಭವಾಗಿ ಅರ್ಥವಾಗುವಂತೆ ವಿಡಿಯೋ ಸಂದೇಶ ಸಹ ಕಳುಹಿಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಚಾಟ್ಬಾಟ್ ಸಂಯೋಜನೆ ಪ್ರಗತಿಯಲ್ಲಿದ್ದು, ಡ್ರೋನ್ ಹಾಗೂ ಉಪಗ್ರಹ ಆಧಾರಿತ ಬೆಳೆ ಅಂದಾಜು ಸಮೀಕ್ಷೆ ಮತ್ತು ಡಿಜಿಟಲ್ ಬೆಳೆ ಸಮೀಕ್ಷೆ ಟೆಂಡರ್ ಸಿದ್ದತೆ ನಡೆದಿದ್ದು, ನೇಗಿಲ ಯೋಗಿ ಯೋಜನೆ ಅಡಿ ಕೃಷಿ ಯಾಂತ್ರೀಕರಣ ಉತ್ತೇಜಿಸಲಾಗುತ್ತಿದೆ, ಜೈಫಾರ್ಮ್ ಆಪ್ ಸಿದ್ದವಾಗಿದೆ, ನವೆಂಬರ್ 1 ಸೇವೆ ಪ್ರಾರಂಭವಾಗಲಿದೆ ಎಂದರು. ಮಾರ್ಚ್ 2027 ಅಂತ್ಯದೊಳಗೆ 2,000 ರೈತರಿಗೆ ರಫ್ತುದಾರರಾಗಲು ತರಬೇತಿ, ಪ್ರಮಾಣೀಕರಣದ ಬಗ್ಗೆ ಮಾರ್ಗದರ್ಶನ ನೀಡಿ ಸಿದ್ದಗೊಳಿಸುವ ಗುರಿ ಹೊಂದಲಾಗಿದೆ. ಸಮೂಹ ಕೃಷಿ ಕೈಗೊಳ್ಳಲು ರೈತರನ್ನು ಉತ್ತೇಜಿಸಬೇಕು ಹಾಗೂ ವೈಜ್ಞಾನಿಕ ಸಂಸ್ಕರಣೆ ಮತ್ತು ಸಂಗ್ರಹಣೆ ಮಾರ್ಗದರ್ಶನ ನೀಡಬೇಕು. ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮಾರುಕಟ್ಟೆಗೆ ಕನಿಷ್ಠ 5 ಎಕರೆ ಸ್ಥಳ ಗುರುತಿಸಲು ಮುಖ್ಯಮಂತ್ರಿಯವರು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ರಾಜ್ಯ ಸರ್ಕಾರದ ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು ನೀಡಲಾಗುವ 1 ದಿನದ ಮುಟ್ಟಿನ ರಜೆಯನ್ನು ಯಾವುದೇ ತಡೆಯಿಲ್ಲದೆ ಕರ್ತವ್ಯ ಆಪ್ ಮೂಲಕ ಸ್ವಯಂ ಚಾಲಿತವಾಗಿ ಮಂಜೂರು ಮಾಡಲು ಸರ್ಕಾರ ಮಹತ್ವದ ಸುತ್ತೋಲೆ ಹೊರಡಿಸಿದೆ. ಮಂಜೂರಾತಿ ಪ್ರಾಧಿಕಾರಗಳಿಗೆ ಈ ಅರ್ಜಿಗಳನ್ನು ತಿರಸ್ಕರಿಸುವ ವಿವೇಚನಾಧಿಕಾರವಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ, ಭಯೋತ್ಪಾದನೆಯ ವಿರುದ್ದ ಕೇವಲ ಸಾಕ್ಷ್ಯ ಸಂಗ್ರಹವಲ್ಲ, ಸೂಕ್ತ ಪ್ರತಿಕ್ರಿಯೆ ನೀಡಬಲ್ಲ ಭಾರತದ ಸಾಮರ್ಥ್ಯದ ಕುರಿತು ಒಂದು ನೋಟ. ಸೆಪ್ಟೆಂಬರ್ 2016 ಭಾರತೀಯ ಸೇನೆ ನಿಯಂತ್ರಣ ರೇಖೆ ದಾಟಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಸಂದೇಶ ಸ್ಪಷ್ಟವಾಗಿತ್ತು. ಗಡಿಯಾಚೆಯಿಂದ ಬರುವ ಭಯೋತ್ಪಾದನೆಗೆ ಗಡಿಯಾಚೆಯೇ ಉತ್ತರ ನೀಡುವುದು. 2019 ಬಾಲಾಕೋಟ್ ದಾಳಿ, 2025 ಆಪರೇಷನ್ ಸಿಂಧೂರ್ ಭಯೋತ್ಪಾದನೆ ವಿರುದ್ದ ಭಾರತದ ಸ್ಪಷ್ಟ ನಿಲುವಿನ ಸಾಕ್ಷಿಗಳು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಶ್ರಾಂತ ವಾಯುಸೇನೆ ಸೇನಾನಿ ಏರ್ ಕಮಡೋರ್ ಸಿಎಸ್ ಹವಾಲ್ದಾರ್.
1: ಭಯೋತ್ಪಾದನೆ ಒಂದು ವಿಕೃತ ಮನಸ್ಸಿನ ಹೇಯ ಕೃತ್ಯ, ಮನುಕುಲಕ್ಕೆ ಅಪಾಯಕಾರಿ. ಭಾರತ 1989 ಪಾಕಿಸ್ತಾನದಿಂದ ಬರತಕ್ಕಂತಹ ಭಯೋತ್ಪಾದಕ ದಾಳಿಗಳನ್ನ ಹೊಡೆದಾಡ್ತಾ ಬಂದಿದೆ. ಈಗ ಸರ್ಜಿಕಲ್ ಸ್ಟ್ರೈಕ್ ನಿಂದ ಹಿಡಿದು ಆಪರೇಷನ್ ಸಿಂಧೂರ್ವರೆಗೂ ನಾವು ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿ ಒಂದು ಜಗತ್ತಿಗೆ ಮೆಸೇಜ್ ಅನ್ನ ನಾವು ಕಳಿಸಿದೀವಿ. ಭಾರತ ಯುಎನ್ ನಲ್ಲಿ, ಬ್ರಿಕ್ಸ್ ಸಮಿಟ್ ಅಲ್ಲಿ, SCO ನಲ್ಲಿ ಅಥವಾ G20 ನಲ್ಲಿ ಎಲ್ಲಿ ಹೇಳಿದರು ಕೇಳದೇ ಇದ್ದಾಗ ಈಗ ಅದರ ಅರಿವು ಮೂಡುತ್ತೆ ಅಂತ ತಿಳಿತೀನಿ. ಮನುಕುಲ ವಿರೋಧಿ ಕೃತ್ಯ ಏನಿದೆ ಅಲ್ಲ, ಅಥವಾ ಇದನ್ನ ಸಪೋರ್ಟ್ ಮಾಡೋರನ್ನ ಬುಡದಿಂದ ಕಿತ್ ಹಾಕಿ ತೆಗಿಬೇಕು ಅಂದಾಗ ಮಾತ್ರ ಜಗತ್ತು ಉಳಿಯುತ್ತೆ, ಮನುಕುಲ ಉಳಿಯುತ್ತೆ.
0: ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ಸವಾಯಿ ಗಂಧರ್ವರ 74ನೇ ಪುಣ್ಯತಿಥಿ ಅಂಗವಾಗಿ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಕೈವಲ್ಯಕುಮಾರ್ ಗುರವ್ ಅವರಿಗೆ ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಸವಾಯಿ ಗಂಧರ್ವ ರಾಷ್ಟೀಯ ಸಂಗೀತ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ಗುಡುಗು ಸಿಡಿಲಿನ ರಭಸದ ಮಳೆಗೆ ಸವಣೂರು ತಾಲೂಕು ಚಿಕ್ಕಮರಳಿಹಳ್ಳಿ ಗ್ರಾಮದ 60 ವರ್ಷದ ರೈತ ನಿಂಗಪ್ಪ ರಿತ್ತಿ ಬಲಿಯಾಗಿದ್ದಾರೆ. ಹಿರೇಮುಗದೂರಿನಲ್ಲಿ ಬೈಲಹೊಂಗಲ ತಾಲೂಕು ಹೊನ್ನೂರು ಗ್ರಾಮದ ಲಕ್ಷ್ಮಣ್ ಕಟ್ಟೇಕಾರ್

0: ಅವರ ಮೇಕೆಗಳು ಮೃತಪಟ್ಟಿವೆ. ಉಡುಪಿಯ ಸ್ತುತಿ ಪಿ ಶೆಟ್ಟಿ ಅವರು ರಾಜ್ಯ ಜೂನಿಯರ್ ಅಥ್ಲೆಟಿಕ್ಸ್ ಕೂಟದ ಮೊದಲ ದಿನವಾದ ಸೋಮವಾರ 20 ವರ್ಷದೊಳಗಿನ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ದಾಖಲೆಯೊಡನೆ ಚಿನ್ನ ಗೆದ್ದರು. ಅವರು 11:04.0 ದೂರ ಕ್ರಮಿಸಿದರು. ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಎಂಸಿಸಿ ಕ್ರಿಕೆಟ್ ನಿಯಮಗಳ ಕನ್ನಡ ಆಪ್ ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಿತು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸಭಾಭವನದಲ್ಲಿ ಎಂಸಿಸಿ ಮತ್ತು ಕರ್ನಾಟಕ ಅಂಪೈರ್ಸ್ ಸಂಸ್ಥೆ ಈ ಕಾರ್ಯಕ್ರಮ ಆಯೋಜಿಸಿದ್ದವು. ಹಿರಿಯ ಅಂಪೈರ್ ವಿನಾಯಕ ಕುಲಕರ್ಣಿ ಕೆಲವು ವರ್ಷಗಳ ಹಿಂದೆ ಎಂಸಿಸಿ ನಿಯಮಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸೀಗಿ ಹುಣ್ಣಿಮೆ ದಿನವಾದ ಅಕ್ಟೋಬರ್ 26ರಂದು ಸೋಮವಾರ ಆಚರಿಸಲು ನಿರ್ಧರಿಸಿ ಅಂದು ಸಾರ್ವತ್ರಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಶ್ರೀ ಹಾಸನಾಂಬ ಜಾತ್ರೋತ್ಸವದ ನಿಮಿತ್ತ ವಿಶೇಷ ಉತ್ಸವಗಳನ್ನು ಭಿತ್ತಿಚಿತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಬಿಡುಗಡೆ ಮಾಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ. ಕೇಳಿ ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆ ನಮಸ್ಕಾರ. ಸಂಗೀತಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರುವಂತಹ ಒಂದು ಆಕಾಶವಾಣಿ, ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಸಾಹಿತಿಗಳು, ಕವಿಗಳು ಇರುವಂತಹ ಮೈಸೂರು ಜಿಲ್ಲೆಯಲ್ಲಿ ಸಂಗೀತದ ಒಬ್ಬರನ್ನು ನಾವು ಸಂದರ್ಶನ ಮಾಡಬೇಕಾದಾಗ ನಮಗೆ ಹೊಳೆದಿದ್ದೆ ಅಪರೂಪದ ವ್ಯಕ್ತಿ. ಅವರೇ ನಮ್ಮ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರು. ಸುಮಾರು 6 ದಶಕಗಳ ಕಾಲ ಸಂಗೀತದಲ್ಲಿ ತೊಡಗಿಸಿಕೊಂಡಿರುವಂತಹ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದಂತಹ ಪ್ರಥಮ ಮಹಿಳೆ ಕೂಡ ಹೌದು. ಬಹಳ ಸಂತೋಷ ಆಗ್ತಿದೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಮೇಡಮ್, ತಾವು 6 ದಶಕಗಳ ಕಾಲ ಸಂಗೀತದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಮೇಡಮ್, ಮೂಲತಃ ತಾವು ಮೈಸೂರವರೇನಾ?
3: ಮೂಲತಃ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು, ಆದ್ರೆ ನಮ್ಮ ತಂದೆಯವರೆಲ್ಲ ಇದ್ದಿದ್ದು ಅರಕಲಗೂಡು ತಾಲೂಕಿನ ರುದ್ರಪಟ್ಟಣಂ ಗ್ರಾಮದಲ್ಲಿ.
2: ಓಕೆ. ರುದ್ರಪಟ್ಟಣಂ ಸಹೋದರರು ಅಂತ ಹೇಳಿ ಫೇಮಸ್ ಇದ್ದಾರೆ.
3: ಅವರು ನಮ್ಮ ಅಣ್ಣಂದಿರೇನ
2: ಅವರು
3: 9ನೇ ವರ್ಷ ವಯಸ್ಸಿನಲ್ಲೇ ಕಚೇರಿ ಮಾಡ್ತಾ ಇದ್ರು, ಹಾಗಾಗಿ ಅವರು ಶುರು ಮಾಡಿದ್ರು ಅವ್ರ ಮೊದಲು.
2: ಮನೆಯ ವಾತಾವರಣ ಕೂಡ ಸಂಗೀತದ ಒಂದು ಪರಿಚಯ ಇತ್ತು, ಸಂಗೀತದ ಬಗ್ಗೆ ಜ್ಞಾನ ಇತ್ತು, ಸಂಗೀತ ಕೇಳ್ತಾ ಇದ್ದಿದ್ದರಿಂದ ನಿಮಗೆ ಈ ಆಸಕ್ತಿ ಬಂತು ಅಂತ ಹೇಳ್ಬೋದಾ?
3: ಸಂಗೀತ ಕೇಳ್ತಾ ಇದ್ದರಿಂದ ಆಸೆ ಇತ್ತು, ಆದರೆ ನಾನು ಸಂಗೀತನೇ ತಗೊಳ್ಬೇಕು ಹಾಡಬೇಕು ಅನ್ನೋದು ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಆದರೆ ನಮ್ಮ ತಾಯಿಯವರ ತುಂಬ ಅವ್ರಿಗೆ ಭಾರಿ ಆಸೆ, ಅವರಿಗೆ ಸಂಗೀತ ನಾನು ಕಲೀಲಿಲ್ಲ ನೀನು ಕಲಿಯಬೇಕು ಅಂತ ಅವ್ರು ಬಲವಂತ ಮಾಡಿ ಮಾಡಿ ನನಗೆ ಸಂಗೀತಕ್ಕೆ ಪ್ರೇರೇಪಣೆ ಮಾಡಿದ್ರು.
2: ಓಕೆ. ಸಂಗೀತದ ಬಗ್ಗೆ ತಾಯಿಗೆ ಆಸಕ್ತಿ ಹೆಚ್ಚಾಗಿತ್ತು?
3: ಹೌದು, ತುಂಬ ಇತ್ತು.
2: ನೀವು ಕೂಡ ಏನು ಸಂಗೀತದಲ್ಲಿ ಪಿಎಚ್ಡಿಯನ್ನು ಮಾಡ್ಕೊಂಡ್ರಿ, ಪ್ರಥಮ ಮಹಿಳೆ ಅಂತ?
3: ಪ್ರಥಮ ಮಹಿಳೆ ಅದು. ನಾನು ಸಂಗೀತ ಸೈನ್ಸ್ ತಗೊಂಡಿದ್ದು PUC ನಲ್ಲಿ, ಆದ್ರೆ ನಮ್ಮ ತಾಯಿ ನಮ್ಮ ದೊಡ್ಡಮ್ಮನವರ ಬಲವಂತದಿಂದ ನಾನು ಮ್ಯೂಸಿಕ್ ಆಪ್ಷನ್ ಆಗ SLC ಲೆಲ್ಲ ಮ್ಯೂಸಿಕ್ಗೆ ಚೇಂಜ್ ಮಾಡಿಸ್ಬಿಟ್ರು. ಅವಾಗ ನಮ್ಮ ತಂದೆ ಹೆಣ್ಮಗಳು ತಾನೆ ಅನ್ಬಿಟ್ಟು ಸುಮ್ಮನಾಗ್ಬಿಟ್ರು, ಇಲ್ಲಾಂದ್ರೆ ಅವರು ಇಷ್ಟ ಇರಲಿಲ್ಲ. ಹೆಣ್ಮಗಳು ಅನ್ಬಿಟ್ಟು ಸುಮ್ಮನಾಗ್ಬಿಟ್ರು.
2: ಅದೇ ಕೂಡ ನಿಮಗೆ
3: ಮುಂದೆ ಅದೇ ನನಗೆ ಒಂದು ವರ ಆಯ್ತು.
2: ವರ ಆಯ್ತು, ಐಡೆಂಟಿಟಿನ ಕೊಡ್ಕೊಳ್ಳಿಕ್ಕೆ ಸಾಧ್ಯ ಕೂಡ ಆಯ್ತಲ್ವಾ. ಆಮೇಲೆ ನೀವು ಮ್ಯೂಸಿಕ್ ನಲ್ಲಿ ಕೂಡ
3: ಎಂ ಮ್ಯೂಸಿಕ್ ಮಾಡ್ಕೊಂಡು ಬಿಎನ್ಎಲ್ ಮ್ಯೂಸಿಕ್ ಮೇಜರ್.
2: ಓಕೆ.
3: ಎಂ ಮ್ಯೂಸಿಕ್ ಆಟೋಮೆಟಿಕ್.
2: ಆಗಿನ ಕಾಲದಲ್ಲಿ ಈ ಎಂ ಮ್ಯೂಸಿಕ್ ಗೆ ಎಷ್ಟು ಬೆಲೆ ಇತ್ತು ಮೇಡಮ್? ಯಾಕೆ ಅಂತ ಹೇಳಿದ್ರೆ
3: ತುಂಬಾ ಇತ್ತು.
2: ಯಾಕಂತ ಹೇಳಿದ್ರೆ ಓದ್ಲಿಕ್ಕೆ ಹೆಚ್ಚಿನ ಆಸಕ್ತಿ ಅಂದ್ರೆ ಓದಬೇಕು, ಮೊದಲು ಓದಿ ಏನಾದ್ರೂ ಒಂದು ಕೆಲಸ ತಗೋಬೇಕು ಅನ್ನುವ ಎಲ್ಲ ಮನೆಗಳಲ್ಲೂ ಕೂಡ ಇರುತ್ತೆ. ಈ ಮ್ಯೂಸಿಕ್ ಹಾಬಿ ಆಗಿ ಹೊರತು ಅದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅನ್ನೋದು ತುಂಬಾ ಕಡಿಮೆ.
3: ಖಂಡಿತ ಕಡಿಮೆ ಇತ್ತು. ಆದ್ರೆ ನಮ್ಮ ತಂದೆಯವರಿಗೆ ಅವಾಗ ಒಬ್ಳೆ ಹೆಣ್ಮಗಳು, ಅವಳು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಐಡಿಯಾ ಅವ್ರಿಗೇನು ಇರಲಿಲ್ಲ.
2: ಮನೆಯಲ್ಲಿರೋ
3: ಮ್ಯೂಸಿಕ್ ಮಾಡ್ಲಿ,
2: ಹೆಣ್ಮಕ್ಳಿಗೆ ಸ್ವಲ್ಪ ಕೆಲ್ಸಕ್ಕೆ ಕಳಿಸೋದು ಕಷ್ಟ
3: ಅವಾಗಿನ ಕಾಲದಲ್ಲಿ, ಕಳಿಸ್ತಿರ್ಲಿಲ್ಲ. ಹಾಗಾಗಿ ಇನ್ನೇನು ಮ್ಯೂಸಿಕ್ ಮಾಡುವಾಗ ವರನ್ ನೋಡ್ತಾ ಇರೋದು, ಮದುವೆ ಆಗ್ಬಿಟ್ರೆ ಕಳಿಸ್ಬಿಡೋದು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಇದ್ದಿದ್ದು. ಆದರೆ ಮ್ಯೂಸಿಕ್ ಆದಮೇಲೆ ನಮಗೆ ಏನಾಯಿತು ಅಂದರೆ, ಅವಾಗ ಪ್ರೊಫೆಸರ್ ದೇಜ್

0: ಜವರೇಗೌಡರು ವೈಸ್ ಚಾನ್ಸಲರ್ ಆಗಿದ್ರು. ನಮ್ಮ ಕ್ಲಾಸ್ ಅವರೆಲ್ಲ ಹೋಗಿ ಕೇಳಿದ್ವಿ, ಮ್ಯೂಸಿಕ್ ಪಿ ಎಚ್ ಡಿ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಮಾಡೋಕ್ಕೆ ನಮಗೂ ಆಸಕ್ತಿ ಇದೆ ಅಂತ ಹೇಳಿದ್ವಿ. ಅವಾಗ ಅವರು ಈ ಸಲ ನಾನೇ ಶುರು ಮಾಡಬೇಕಾಗಿರೋದ್ರಿಂದ ಒಬ್ಬ ಕ್ಯಾಂಡಿಡೇಟ್ಗೆ ನಾನು ಕೊಡ್ತೀನಿ ಆಕಾಶ ಅಂತ ಹೇಳಿದ್ರು. ನನಗೆ ಮತ್ತು ವಾಗೀಶ್ ಅಂತ ಆಕಾಶವಾಣಿಲಿ ಇದ್ರು, ಅವರು ನಮ್ಮಿಬ್ಬರಿಗೆ ಹೈಯೆಸ್ಟ್ ಇದ್ದಿದ್ದು. ವಾಗೀಶ್ ಅವರು ಇಲ್ಲ ನಾನು ಪಿ ಎಚ್ ಡಿಗೆ ಬರೋದಿಲ್ಲ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ರು. ಉಳಿದಿದ್ದು ನನಗೆ ಇದ್ದಿದ್ದ ಅವಕಾಶ, ಸರಿ ನನಗೆ ಅವಕಾಶ ಸಿಕ್ತು. ಫೆಲೋಶಿಪ್ಪು 250 ರೂಪಾಯಿ ಅವಾಗ ಕೊಡ್ತಾ ಇದ್ರು ಯೂನಿವರ್ಸಿಟಿಯಿಂದ, ಅದನ್ನು ತೊಗೊಂಡು ನಾನು ಶುರು ಮಾಡಿದೆ. ನನಗೆ ಗೈಡಾಗಿ ಪ್ರೊಫೆಸರ್ ವಿ ರಾಮರತ್ನವರು ಅಲ್ಲಿ ಪ್ರಿನ್ಸಿಪಲ್ ಆಗಿದ್ರು, ಅವರೇ ಗೈಡ್ ಆದರು. ಹಾಗಾಗಿ ಅವರು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟಲ್ಲಿ ನೀನು ಪಿ ಎಚ್ ಡಿ ಮಾಡಬೇಕು, ಥಿಯರಿಟಿಕಲ್ ಬೇಡ ಅಂತ ಅವರು ಗಲಾಟೆ ಮಾಡಿ ಕರ್ನಾಟಕ ಸಂಗೀತದಲ್ಲಿ ಮನೋಧರ್ಮ ಸಂಗೀತ ಅನ್ನೋ ಒಂದು ಟಾಪಿಕ್ ಅನ್ನ ಕೊಟ್ಟರು. ಆದರೂ ಸ್ವಲ್ಪ ಅದು ತುಂಬಾನೇ ಕಷ್ಟ ಇತ್ತು. ಅದು
1: ಯಾಕೆ ಅಂತ ಹೇಳಿದ್ರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಪಿ ಎಚ್ ಡಿ ಮಾಡುವಂಥದ್ದು ಬಹಳ ಸಾಮಾನ್ಯವಾಗಿತ್ತು,
0: ಸುಲಭ ಇದೆ.
1: ಆಮೇಲೆ ನೀವು ಪ್ರಥಮ ಬಾರಿಗೆ ಸಂಗೀತದಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂದ್ರೆ ನಿಮಗೆ ರಿಸೋರ್ಸ್ ತುಂಬಾ ಕಡಿಮೆ ಆಗಿತ್ತು.
0: ತುಂಬಾ ಕಡಿಮೆ ಇತ್ತು, ರಿಸೋರ್ಸ್ ಕಡಿಮೆ ಇತ್ತು. ಮತ್ತೆ ನಮ್ಮ ಗೈಡ್ಗೂ ಹೇಗೆ ಅದು ಮೆಥಡಾಲಜಿ ಏನು ಏನು ಗೊತ್ತಿರಲಿಲ್ಲ. ನಂದು ಇವತ್ತಿಗೂ ಥೀಸಿಸು ಬುಕ್ ಫಾರ್ಮೆಟ್ ಅಲ್ಲಿ ಇದೆ. ಈಗಿನ ಈ ಆಧುನಿಕ ಮೆಥಡಾಲಜಿ ಥೀಮ್ ಎಲ್ಲ ಆಗಿರಲಿಲ್ಲ.
1: ಹೌದು.
0: ಸೊ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ಅವಾಗ ನನಗೆ ವೈವಾಗೆ ಪಿ ಎಚ್ ಡಿ ಮುಗಿಸಿದಾಗ ವೈವಾಗೆ ಮದ್ರಾಸಿಂದ ಸಂಧ್ಯಾವಂದನಂ ಶ್ರೀನಿವಾಸರಾಮನ್ ಅವರು ಬಂದಿದ್ರು. ಅವರು ಥೀಸಿಸ್ ಎಲ್ಲ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಬೇಕು ನನಗೆ ಅಂದ್ಬಿಟ್ಟು ಅವರು ವೈವಾಲಿ ಹಾಡಿಸಿ ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ಹಾಡಿದೆ, ಖುಷಿಯಾಗಿ ಅವಾರ್ಡ್ ಆಯ್ತು.
1: ಓಕೆ, ಈಗ ಸಂಗೀತಗಾರನ ನಾನು ಬರೀ ಮಾತಾಡಿಸ್ತಾ ಇದ್ರೆ ಚೆನ್ನಾಗಿರಲ್ಲ, ಕೇಳುಗರಿಗೂ ಬರೀ ಇವ್ರು ಸಂಗೀತಗಾರರು ಅಷ್ಟು ಇಷ್ಟು ಅಂತ ಹೇಳ್ತಿದ್ದೀರಿ, ಏನಾದ್ರೂ ಒಂದು ಹಾಡು ಹಾಡಿಸಿ ಅನ್ನುವಂತಹ ಮಾತು ಕೂಡ ಹೇಳ್ತಾ ಇರ್ತಾರೆ. ಆ ಉದ್ದೇಶಕ್ಕಾಗಿ ತಾವು ಯಾವ್ದಾದ್ರು ಒಂದು ಹಾಡ್ಬೋದ ಈಗ?
0: ಖಂಡಿತ.

0: ಮೇಡಮ್, ಬಹಳ ಅದ್ಭುತವಾದ ಒಂದು ಗೀತೆ ಹಾಡಿದ್ರಿ, ಬಹಳ ಸಂತೋಷ ಆಯ್ತು.
1: ಧನ್ಯವಾದ.
0: ಯಾಕೆಂದ್ರೆ ನಿಮ್ಮಂತ ಹಿರಿಯರು ಮಾರ್ಗದರ್ಶನ ಸಂಗೀತಕ್ಕೆ ಬಹಳ ಮುಖ್ಯ. ಯಾಕೆಂದ್ರೆ ಈಗ ಇರುವಂತದ್ದು ಏನಂತ ಹೇಳಿದ್ರೆ, ಯಂಗ್ ಜನರೇಷನ್ ನಾವೇನು ಹೇಳ್ತೀವಿ, ಪ್ರೊಫೆಷನ್ ಗಿಂತ ಫ್ಯಾಷನ್ ಜಾಸ್ತಿ. ಹೌದಾ?
1: ಹೌದು.
0: ಯಾಕೆಂದ್ರೆ ನೀವು
1: ಫ್ಯಾಷನ್ ಗಿಮಿಕ್ಸ್.
0: ಯಾಕೆ ಅಂತ ಹೇಳಿದ್ರೆ, ನೀವು ಆರಂಭ ಮಾಡಿದಾಗ ಇದ್ದಂತಹ ಆ ಸಂಗೀತದ ಬದ್ಧತೆ, ಸಂಗೀತಕ್ಕಿದ್ದಂತಹ ವ್ಯಾಲ್ಯೂ ಈಗ ಸ್ವಲ್ಪ ಕುಸಿತಾ ಇದೆ ಅಂತ ಅನ್ಸುತ್ತಲ್ವಾ? ಯಾಕೆ ಅಂತ ಹೇಳಿದ್ರೆ
1: ಮೌಲ್ಯ ಕುಸಿತಿಲ್ಲ, ಆದ್ರೆ ಪ್ರಸ್ತುತಿ ಕುಸಿತಾ ಇದೆ.
0: ಎಷ್ಟು ಸರಿ ಅಂತೀರಿ? ಯಾಕೆ ಅಂತ ಹೇಳಿದ್ರೆ 60 ವರ್ಷಗಳ ಕಾಲ ಈ ಒಂದು ವೃತ್ತಿಯಲ್ಲಿ
1: ಇದ್ದೀರಿ ನೀವು
0: ಅಲ್ವಾ? ಯಾಕೆಂದ್ರೆ ಬಹಳ ಹಿರಿಯರಿದ್ದೀರಿ, ಮತ್ತೆ ಸಂಗೀತದ ಬಗ್ಗೆ ಅಗಾಧ ಜ್ಞಾನ ಹೊಡೆದಿದ್ದೀರಿ, PhD ಕೂಡ ಮಾಡಿದಿರಿ. ಯಾರು ಮಾಡಿದಂತಹ ಒಂದು PhD ಆಗ ಆರಂಭದಲ್ಲಿ ಮಾಡಿದ್ರಿ, ಈಗ ಹೆಚ್ಚಿಗೆ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ.
1: ಈಗ ತುಂಬಾ ಇದೆ,
0: ತುಂಬಾ ಜನ ಮಾಡಿದ್ರು,
1: ಟಾಪಿಕ್ಸ್ ಇಲ್ಲ, ಅಷ್ಟೇ ಆಗ್ಬಿಟ್ಟಿದೆ.
0: ಓಕೆ ಮೇಡಮ್.
1: ಅಂದ್ರೆ ಈಗ ಅದು ಎಷ್ಟು ಸಮಂಜಸ ಅನ್ನೋದನ್ನ ಹೇಳೋಕೆ ಕಷ್ಟ. ಯಾಕೆಂದ್ರೆ ಆಧುನಿಕ ಕಾಲದ ಟ್ರೆಂಡ್ ಆಗಿದೆ, ಅವ್ರಿಗೆ ಹೊಸದ್ ಬೇಕು, ಸಂಪ್ರದಾಯ ಬೇಡ. ಸಂಪ್ರದಾಯದಲ್ಲಿ ನಾವು ಇಟ್ಕೊಂಡಿದೀವಿ, ನಾವು ಬಿಟ್ಟಿದೀವ ಅಂತ ಒಂಥರ ಕ್ವಶನ್ ಮಾಡಿದಾಗ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಈಗಿನ ಇದಕ್ಕೂ ನಾವು ಸೇರಿಸ್ಕೋತೀವಿ ಅಂದ್ಬಿಟ್ಟು ಒಂದು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಹಾಡ್ತಾ ಇದ್ದಾರೆ. ಅದು ತಪ್ಪು ಅಂತಲೂ ನಾನು ಹೇಳಲ್ಲ, ಸರಿ ಅಂತಲೂ ಹೇಳಲ್ಲ, ಅದು ಅವರವರ ಇಚ್ಛೆ.
0: ಹಾಗೆ ಆಕಾಶವಾಣಿಯ ಏ ಟಾಪ್ ಕಲಾವಿದೆ ಕೂಡ.
1: ಹೌದು.
0: ಹೌದಾ? ಯಾವಾಗ ಆಕಾಶವಾಣಿ ಕಲಾವಿದೆ ಆಗ್ಬೇಕು ಅಂತ?
1: ನಾನು ಆಕಾಶವಾಣಿನ PhD ಮಾಡುವಾಗ್ಲೇ ಅನ್ನಿಸ್ತಿತ್ತು. ನಮ್ಮ ಅಣ್ಣವರು ಇಲ್ಲೇ ಇದ್ರು ಅವಾಗ ಪೆಕ್ಸ್ ಆಗಿ, ಅವಾಗ ಹೇಳಿದೆ ನಾನು ಆಡಿಷನ್
0: ಕೂತ್ಕೊಂಡು. ಪೆಕ್ಸ್ ಆಗಿದ್ರು, ಹೆಸರು ಹೇಳ್ಬಿಡಂದು.
1: ಅಣ್ಣವರು RN ತ್ಯಾಗರಾಜನ್ ಅಂತ.
0: ಓಕೆ.
1: ಅವರು ಸುಮಾರು ಒಂದು 30 ವರ್ಷ ಸರ್ವಿಸ್ ಮಾಡಿದ್ದಾರೆ.
0: ಓಕೆ.
1: ಅವರು ದೂರದರ್ಶನದಲ್ಲೇ ಡೈರೆಕ್ಟರ್ ಆಗಿ ರಿಟೈರ್ ಆಗಿದ್ದು, ಅವರು ಸಂಗೀತ ಚೆನ್ನಾಗಿ ರೂಢಿಸ್ಕೊಂಡಿದ್ದಾರೆ. ಅವಾಗ ಪದ್ಮಶ್ರೀ ಅವಾರ್ಡಿನೂ ಆಗಿದ್ದಾರೆ ಅವರು.
0: ಓಕೆ.
1: ಅವರು ನಾನು ಕೂತ್ಕೋತೀನಿ ಅಂದ್ರೆ ನೀ ಆಡಿಷನ್ ಕೂತ್ಕೊಂಡು ನನ್ನ ಹೆಸರು ಮಾತ್ರ ಎಲ್ಲೂ ಹೇಳ್ಬೇಡ ಅಂತ.
0: ಅವಾಗ ಅವ್ರು ಕೆಲಸದಲ್ಲಿ ಇದ್ರು,
1: ಕೆಲಸದಲ್ಲಿ ಇದ್ರು, ಅದಕ್ಕೆ ನೀನು ಇನ್ಫ್ಲೂಯೆನ್ಸ್ ಅಲ್ಲಿ ನೀವು ಬಂದಿದ್ಯಾ ಅಂತ ಅನ್ಬಿಡ್ತಾರೆ. ನೀ ಅದನ್ನ ಏನು ಮಾಡಬಾರ್ದು, ನಿನ್ನ ಒಂದು ಪ್ರತಿಭೆಲೆ ನೀ ಬರಬೇಕು, ನಾನಂತೂ ಅಲ್ಲಿ ಎಂಟ್ರ್ ಆಗಲ್ಲ ಅಂತ ಹೇಳಿದ್ರು. ಆಯ್ತು.
0: ಮೈಸೂರೇನಾ?
1: ಮೈಸೂರಲ್ಲಿ ಇದ್ರು.
0: ಓಕೆ. ಯಾವ ವರ್ಷ ನೆನಪಿದ್ಯಾ?
1: 1971 ಅಲ್ಲಿ ತಗೊಂಡಿದ್ದು, 72 ನಲ್ಲಿ ನಂಗೆ ಲೆಟರ್ ಬಂದಿದ್ದು ಗ್ರೇಡ್ ಆಗಿದೆ ಅಂತ ಹೇಳಿ. ಅವಾಗ ಹೇಳಿದೆ ನೋಡು ನಿನ್ನ ಹೆಸರಿದೆ ತಗೊಂಡಿದ್ದೀನಿ ಅಂತ ಹೇಳಿ ಬಂದೆ. ಮತ್ತೆ 3ನೇ ಇಸ್ವಿಯಿಂದ ಅಂತೂ ಕಂಟಿನ್ಯೂಸ್ ಬರ್ತಾ ಇದ್ದೆ.
0: ಈಗ ತಾವು PhD ಮಾಡ್ಕೋತೀರಿ,
1: ಆಮೇಲೆ ನನ್ಗೆ PhD ಆದ ಅವಾರ್ಡ್ ಆದ ವರ್ಷನೇ.
0: ಯಾವ ವರ್ಷ ಮೇಡಮ್?
1: 81ನೇ ಇಸ್ವಿಲಿ ಅವಾರ್ಡ್ ಆಯ್ತು. ಅವಾಗ ನಮ್ಮ ಕಾಲೇಜಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು. ಒಬ್ಬ ಮೇಡಮ್ ಅವ್ರಿಗೇನೋ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಅನಾರೋಗ್ಯದಿಂದ ಅವ್ರು ಹೋಗ್ಬಿಟ್ಟಿದ್ರು. ಆ ಪೋಸ್ಟ್ ಕತ್ತು ಅವಾಗ ರೆಕ್ರೂಟ್ ಮಾಡ್ತಾ ಇದ್ರು, ಪರ್ಮನೆಂಟ್ ಪೋಸ್ಟ್ ಎಲ್ಲ ರೆಕ್ರೂಟ್ ಆಗ್ತಾ ಇತ್ತು. ಅವಾಗ ನನ್ನ ಫುಲ್ ಟೈಮ್ ಜಾಬ್ ಅಂತ ಹೇಳ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ಇದ್ರು, ಸಿಂಧೋಳಿ ಅನ್ನದ ಮೂರ್ತಿ ಅವರು, ಅವರು ನೀವು ಬರ್ತೀರಾ ಕೆಲ್ಸಕ್ಕೆ ಅಂತ ಕೇಳಿ. ಯಾಕೆಂದ್ರೆ ಅವ್ರಿಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು, ಈ ಥರದವ್ರು ಬಂದರೆ ಕಾಲೇಜ್ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಅವರ ಉದ್ದೇಶದಿಂದ ಕರೆದ್ರು. ನಾನು ಹೋಗಿ ಜಾಯ್ನ್ ಆದೆ. ಸೊ ಆಗ ಏನಾಗಿತ್ತು ಅಂದರೆ ಕಾಲೇಜಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಹುಡುಗರ ಹತ್ರನೂ,
0: ಸ್ಟೂಡೆಂಟ್ಸ್
1: ತುಂಬ ಇದ್ರು. ಇವ್ರನ್ನೇ ಜಾಸ್ತಿ ಕ್ಲಾಸ್ ಹಾಕ್ಕೊಡಿ ಅಂತೆಲ್ಲ ಕೇಳ್ತಾ ಇದ್ರು. ಅವರು ಸುಮಾರು ಬ್ಲೈಜ್ ಮಾಡಿ ಎಲ್ಲ ಮಾಡ್ತಾ ಇದ್ರು. ತುಂಬಾ ಅಲ್ಲೂ ಸುಮಾರು ಪ್ರೋಗ್ರಾಮ್ ಎಲ್ಲ ಕಾಲೇಜಲ್ಲೂ ಮಾಡಿಸ್ತಾ ಇದ್ದೆ, ಹುಡುಗರ ಕೈಲಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ 2 ವರ್ಷ ಆದ್ಮೇಲೆ ನಂಗೆ ಅದು ಕರ್ಮ ಆಯ್ತು, ಅಂದ್ರೆ ಪರ್ಮನೆಂಟ್ ಆಗಿ ನಾನು ಅಲ್ಲೇ ಉಳ್ಕೊಂಡೆ. ಅಷ್ಟೊತ್ತಿಗೆ ನನಗೆ ಮದುವೆ ಸೆಟ್ಲ್ ಆಗಿತ್ತು. ಅದು ನಮ್ಮ ಮನೇಲಿ ಒಂದೇ ಒಂದು ಇದು ಅಂದ್ರೆ ಸಂಗೀತ ಎನ್ಕರೇಜ್ ಮಾಡೋರು ಬೇಕು.
0: ಓಕೆ.
1: ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಮದುವೆ ಆಗಿದ್ದು. ಆದ್ರೂ ಇವರು ಅವತ್ತಿಂದಲೂ, ನನ್ನ ಪತಿ MK ಸೀತಾರಾಮ್ ಅಂತ, ಅವತ್ತಿಂದಲೂ ನಂಗೆ ಯಾವ ಅಡ್ಡಿ ಆತಂಕಗಳದೆ ಎಲ್ಲಾ ಕಡೆಗೂ ಕರ್ಕೊಂಡು ಬರ್ತಾರೆ. ಎನ್ಕರೇಜ್ಮೆಂಟ್ ತುಂಬಾ ಚೆನ್ನಾಗಿದೆ.
0: ಅವ್ರು ಏನ್ ಮಾಡ್ತಾರೆ?
1: ಅವರು ಆಲ್ ಇಂಡಿಯಾ ಸ್ಪೀಚ್ ಅಂಡ್ ಹಿಯರಿಂಗ್ ಅಲ್ಲಿ ಇಂಜಿನಿಯರ್ ಆಗಿದ್ರು. ಮೊದಲು ಅವ್ರು ಬೆಂಗಳೂರಲ್ಲಿ ಕೆಲಸ ಹೇಳಿದ್ರು, ಮದುವೆ ಸೆಟ್ಲ್ ಆದ್ಮೇಲೆ ಮೈಸೂರಿಗೆ ಬಂದ್ರು.
0: ಓಕೆ.
1: ನಾನು ಕೆಲಸ ಬಿಡಬಾರ್ದು.

0: ದೇಶದಿಂದವರು ಇಲ್ಲೇ.
1: ಅವರು ಸಂಗೀತಗಾರ,
0: ಅವರ ಅಕ್ಕ ತಂಗಿರು, ಅವ್ರ ತಂದೆ ಎಲ್ಲ ಸಂಗೀತ ಹಾಡ್ತಿದ್ರು. ಇವ್ರು ಕೇಳಿ ಆಸಕ್ತಿ ಇತ್ತು, ಹಾಗಾಗಿ ಎನ್ಕರೇಜ್ ಮಾಡ್ತೀನಿ ಅಂತ ಹೇಳಿ.
1: ಓಕೆ, ಹಾಗಾದ್ರೆ ನಿಮ್ಗೆ ಯಾವುದೇ ರೀತಿ ಮದುವೆ ಆದ್ಮೇಲೂ ಕೂಡ ಸಂಗೀತದ ಬಗ್ಗೆ ಅಡೆತಡೆ ಉಂಟಾಗಿ?
0: ಯಾವ ತಡೆನೂ ಆಗಲಿಲ್ಲ, ಯಾವಾಗ್ಲೂ ಆಗಲಿಲ್ಲ.
1: ಈಗಿನ ತನಕನು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ? ಹೌದಾ?
0: ಮಕ್ಕಳು ಹಾಗೆ ಮಾಡ್ತಿದ್ದಾರೆ.
1: ಮಕ್ಕಳು ಎಷ್ಟು ಜನ?
0: ಮಕ್ಕಳು ಇಬ್ರು ಗಂಡು ಮಕ್ಕಳು. ದೊಡ್ಡವನು ಸುಘೋಷ್ ಅಂತ, ಅವನು ವೋಕಲ್ ಕಲಿತು ವೈಲಿನ್ ಕಲಿತ. ಅವನು ವೈಲಿನ್ ಮುಂದುವರ್ಸ್ಕೊಂಡಿದ್ದಾನೆ. ಅವನು ಆಸ್ಟ್ರೇಲಿಯಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಅವನ ಮಗ ಇವಾಗ ಕಲಿತಾ ಇದ್ದಾನೆ, ಅಜ್ಜಿ ಕೈಲಾಗ ಕಲಿಬೇಕು ಅಂತ ನನ್ನ ಹತ್ರನೇ ಕಲಿತಾ ಇದ್ದಾನೆ. ಇನ್ನೊಬ್ಬ ಸುಮಂತ್ ಅಂತ, ಅವನು ಮೃದಂಗ ಅಭ್ಯಾಸ ಮಾಡ್ದ. ಅವನು ವೋಕಲ್ ಜೂನಿಯರ್ ಅವ್ರಿಗೂ ಕಲಿತು ಆಮೇಲೆ ಮೃದಂಗ ಮುಂದುವರ್ಸ್ದ. ಸೈಂಟಿಸ್ಟ್ ಆಗಿ ಅಮೆರಿಕಲ್ಲಿ ಕೆಲಸ ಮಾಡ್ತಾನೆ, ನ್ಯೂಯಾರ್ಕ್ ಅಲ್ಲಿ.
1: ಮನೆ ಮಂದಿ ಎಲ್ಲ ಕೂಡ ಸಂಗೀತಗಾರರು?
0: ಎಲ್ಲರೂ ಸಂಗೀತ ಕಲ್ತಿರೋರು.
1: ಓಕೆ, ನಿಮ್ಮ ಸಂಸಾರದಲ್ಲಿ ನಿಮಗೆ ಯಾವುದೇ ರೀತಿಯಾದ ಸಂಗೀತದ ಬಗ್ಗೆ ಅಡತಣೆ ಅಂತೂ ಉಂಟಾಗಿಲ್ಲ?
0: ಖಂಡಿತ ಇಲ್ಲ,
1: ಯಾಕಂದ್ರೆ ಸಪೋರ್ಟಿವ್ ಆಗಿದ್ರು.
0: ನಾನು ಒಂದ್ಸಲ ಅಮೆರಿಕಾಗೆ ಕೋರ್ಸ್ ಮಾಡೋಕೆ ಹೋಗಿದ್ದೆ ಸಮ್ಮರ್ ಅಲ್ಲಿ ಪಿಟ್ಸ್ಬರ್ಗ್ಗೆ. ನಮ್ಮ ಅತ್ತೆಯವರು ಬಂದು ಇಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಸಂಭಾಳಿಸ್ಕೊಂಡು ಇದ್ರು ಅವರು. ಇನ್ನೊಂದ್ಮೇ ನಮ್ಮ ಇವರ ಅಕ್ಕ ನಮ್ಮ ಅತ್ತಿಗೆಯವರು ನನ್ನ ಆದ್ಯವ್ರು ಬಂದು ಅವರಿದ್ರು. ಹೀಗೆ ನಮ್ಗೆ ಆ ತರ ಯಾವ ತೊಂದರೆನೂ ಆಗ್ಲಿಲ್ಲ.
1: ಈಗ ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದೀರಿ ಅಲ್ವಾ ಮೇಡಮ್? ನೀವು ಕರ್ನಾಟಕ ಕಲಾಶ್ರೀ, ಸಂಗೀತ ಭಾರತೀಯ, ಧರ್ಮ ಸಮ್ಮೇಳನ ಸಂಗೀತ ರತ್ನ, ಲಲಿತ ಕಲಾ ಅಕಾಡೆಮಿಯ ಲಲಿತ ಕಲಾ ರತ್ನ, ಬಹಳಷ್ಟು ಅವಾರ್ಡ್ಗಳನ್ನ ತಗೊಂಡಿದ್ದೀರಿ. ಈ ಸಂಗೀತದ ಬಗ್ಗೆ ಇರುವಂತಹ ಪ್ರೀತಿಯಿಂದ ಈ ಅವಾರ್ಡ್ಗಳೆಲ್ಲ ಬಂದಿದೆ ಅಲ್ವಾ? ಅಂದ್ರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ನಿಮಗೆ ಆಸಕ್ತಿ, ಪ್ರೀತಿ, ಶ್ರದ್ಧೆ ಇರಬೇಕು
0: ಅಲ್ವಾ?
1: ನಾವು ಬರೀ ಸಂಗೀತದ ಬಗ್ಗೆ ಅಂತ ಮಾತಾಡ್ತಿಲ್ಲ, ಈಗ ನೀವು ಸಂಗೀತಗಾರರಾಗಿದ್ದೀರಿ, ಆ ಬಗ್ಗೆ
0: ಮಾತಾಡ್ತೀವಿ.
1: ಬೇರೆ ಕ್ಷೇತ್ರದಲ್ಲಿದ್ರೂ ಕೂಡ ಆ ಒಂದು ಕ್ಷೇತ್ರದ ಬಗ್ಗೆ ಪ್ರೀತಿ ಖಂಡಿತ ಬೇಕು. ಏನ್ ಹೇಳ್ತೀರಿ ನೀವು? ಯಾಕಂದ್ರೆ ಈಗಿನ ನಮ್ಮ ಜನರೇಷನ್ಗೆ ಸ್ವಲ್ಪ ಫೋಕಸ್ ಮಾಡೋದ್ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೇಳ್ತಾ ಇರ್ತೀವಿ. ಯಾಕೆಂತಂದ್ರೆ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಓದ್ಲು ಓದ್ಬೇಕು, ಇದು ಮಾಡ್ಬೇಕು, ನಾವು ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ಅದು ಕಷ್ಟ,
0: ಅದು ಅವರ ಮನೆಯಲ್ಲಿ ದೊಡ್ಡವರು ಅವ್ರಿಗೆ ಗೈಡ್ ಮಾಡಬೇಕು, ಮಾರ್ಗದರ್ಶನ ನೀಡಬೇಕು. ನೋಡು, ಇದು ಈ ಟೈಮಲ್ಲಿ ಇದು ಮಾಡು, ಈ ಟೈಮಲ್ಲಿ ಇದು ಮಾಡು ಅಂದರೆ ನಮ್ಮ ಮಕ್ಕಳಿಗೆ ನಾವು ಮಾಡಿದ್ವಿ ಆ ಥರ. ಅವ್ರು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ರು. ಅದು ದೊಡ್ಡವರಾಗ್ತಾ ಆಗ್ತಾ ಅವ್ರದ್ದೇ ಒಂದು ಮೆಂಟ್ಯಾಲಿಟಿ ಜೊತೆ ಅದಾದ್ಮೇಲೆ ಅವ್ರದ್ದು ಬೇರೆ ಥರ ಮಾಡಿಕೊಂಡ್ರು. ಪ್ರಾರಂಭದಲ್ಲಿ ಮನೆಯಲ್ಲಿ ನಾವು ಏನು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವೋ ಅದ್ರ ಮೇಲೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಮಕ್ಕಳು. ಆಮೇಲೆ ದೊಡ್ಡವರ ಮೇಲೆ ಯಾವ್ದು ಹೋಗ್ಬೇಕು, ಯಾವ್ದು ಬಿಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತಲ್ಲ. ಅದರಿಂದ ನಾನು ಹೇಳೋದೇನೆಂದರೆ, ಫಸ್ಟು ತಾಯಿ ತಂದೆಯರು ಅದನ್ನು ಬೆಂಬಲಿಸ್ಬೇಕು. ನೀ ಇದನ್ನು ಮಾಡು, ಇದ್ರ ಜೊತೆಗೆ ಅದನ್ನು ಮಾಡಿದ್ರೆ ನಿನ್ಗೆ ಯಾವ್ದಕ್ ಬೇಕಾದ್ರೂ ನಿಮ್ಮ ಮುಂದೆ ಆಯ್ಕೆ ಮಾಡ್ಕೋಬಹುದು ಅನ್ನೋದು ಒಂದಿರುತ್ತೆ. ಆ ಥರ ಮಾಡು ಅಂತ ಹೇಳ್ಬೇಕು ಅನ್ನೋದು ನನ್ನ ಉದ್ದೇಶ.
1: ಈಗ ನೀವು ಸಂಗೀತವನ್ನ ಕಲಿತಾ ಇದ್ರಿ, ಕಲಿಸ್ಲಿಕ್ಕೂ ಶುರು ಮಾಡಿದ್ರಿ?
0: ಹೌದು, ನಾನು 10ನೇ ವಯಸ್ಸಿನಲ್ಲಿ ಶುರು ಮಾಡಿದೆ.
1: ಮೊದಲೇ ಶುರು ಮಾಡಿದ್ರಿ ಏನ್ ಕಾಣುತ್ತೆ ಅಲ್ವಾ? ನಾನು ಕಚೇರಿ ಕೊಡ್ಲಿಕ್ಕಿಂತ ಮುಂಚೆನೆ ಶುರು
0: ಮಾಡ್ಬಿಟ್ಟೆ. ಖಂಡಿತ, ಕಚೇರಿ ಮುಂಚೆನೆ ನಾನು ಪಾಠ ಶುರು ಮಾಡಿದ್ದೆ.
1: ಅಂದ್ರೆ ಈಗ ಕಲಿಲಿಕ್ಕೂ ಕಲಿಸ್ಲಿಕ್ಕೂ ಬಹಳ ವ್ಯತ್ಯಾಸ ಆಯ್ತು.
0: ತುಂಬಾ ಇದೆ.
1: ಏನು ಡಿಫ್ರೆನ್ಸ್ ನೋಡ್ತೀರಿ ನೀವು? ತಾವು
0: ಕಲಿಯಲ್ಲಿ ಕಲಿಯೋದು ಅಂದ್ರೆ ನಾವೇ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ, ಏನೇನು ಮಾಡಬೇಕು ಅನ್ನೋದು. ಕಲಿಸೋವಾಗ ಅವರು ಇದನ್ನು ನೋಡ್ಬೇಕು, ನಾವು ಅವರು ಈ ರೀತಿನಲ್ಲಿ ಕಲಿಯೋಕ್ ಮುಂದೆ ಬರೀತಾರ ಇಲ್ಲ, ನಾವು ಅವರ ಮೈಂಡ್ ಅನ್ನು ನೋಡಿಕೊಂಡು ಇವ್ರು ಯಾವ ರೀತಿ ಕಲಿಸಿದ್ರೆ ಅವ್ರು ಕಲಿತಾರೆ ಬೇಗ ಅನ್ನೋದನ್ನ ನೋಡ್ಕೊಂಡು ನಾವು ಕಲಿಸ್ಬೇಕಾಗತ್ತೆ. ಅದು ಶ್ರಮ ಜಾಸ್ತಿ
1: ಕಲಿಯೋಕ್ಕಿಂತ ಕಲಿಸೋದು.
0: ಹೌದು,
1: ಕಷ್ಟ
0: ಕಷ್ಟ ಇದೆ.
1: ಯಾಕೆಂದ್ರೆ ಈಗಿನ ವಿದ್ಯಾರ್ಥಿಗಳು ಸ್ವಲ್ಪ ಕಲಿಸೋದು ಕಷ್ಟನೇ.
0: ಯಾಕೆಂದ್ರೆ ಕಾಲೇಜಲ್ಲಿ ತುಂಬ ಅನುಭವ ಆಗಿದೆ ಅದು.
1: ಓಕೆ,
0: ಎ ಟು ಝೆಡ್ ಗೊತ್ತಿರ್ತಿರ್ಲಿಲ್ಲ, ಮತ್ತೆ ಮನೇಲಿ ಯಾವ ಸಂಸ್ಕಾರ ಇರ್ತಿರ್ಲಿಲ್ಲ, ಮತ್ತೆ ಬೇರೆ ಶಾಸ್ತ್ರೀಯ ಸಂಗೀತ ಕೇಳಿರ್ತಿರ್ಲಿಲ್ಲ. ಅವ್ರಿಗೆಲ್ಲ ಸಿನಿಮಾ ಸಂಗೀತದ ಒಂದು ಇನ್ಫ್ಲುಯೆನ್ಸ್ ಇರ್ತಿತ್ತು. ಆ ಥರದವರು ಬಂದಿದ್ದಾರೆ ಕಾಲೇಜಲ್ಲಿ, ಅವ್ರಗಳಿಗೆ ಸಪ್ರೇಟ್ ಕ್ಲಾಸ್ ತಗೊಂಡು ಅವ್ರಿಗೆ ಸರಿಗಮ ಅಂತ ಅದನ್ನೇನು ಅಂತ ಹೇಳ್ಕೊಟ್ಟು ಅವನು ಒಂದು ಲೆವೆಲ್ಗೆ ತರೋದು ತುಂಬ ಕಷ್ಟ.
1: ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡೋದು ಬಹಳ ಸುಲಭ, ಸ್ವಲ್ಪ ದೊಡ್ಡವರಾದ್ಮೇಲೆ ಹೇಳ್ಕೊಡೋದು ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ನೀವು ಹೇಳ್ತಿದ್ರಲ್ಲ, ಎ ಟು ಝೆಡ್ ಗೊತ್ತಿರಲ್ಲ ಪಾಪ ಅವರಿಗೆ, ಕಲಿಯೋ ಆಸಕ್ತಿ ಇರುತ್ತೆ, ಮನೇಲಿ ವಾತಾವರಣ ಇರಲ್ಲ. ನಾನು ಕಲಿಬೇಕು ಅಂತ ಅನ್ಕೊಂಡು ಶಾಲೆಗೆ ಸೇರ್ಕೊಂತಾರೆ, ಇಲ್ಲ ಪ್ರೈವೇಟ್ ಶಾಲೆಗೆ ಆಗ್ಬೋದು, ಇಲ್ಲ ಈ ಎಂಬ ಮ್ಯೂಸಿಕ್ ಏನಿದೆಯಲ್ಲ ಆ ಥರದ್ದು ಕೂಡ ಸೇರ್ಕೊತಾರೆ ಅಲ್ವಾ? ಕಷ್ಟ ಅಲ್ವಾ?
0: ಕಷ್ಟ ಆದ್ರೆ ವಯಸ್ಸಾದ್ಮೇಲೆ ಏನಾಗ್ತಾರೆ, ಮೆಚುರಿಟಿ ಇರುತ್ತಲ್ವಾ?
1: ಹೌದು,
0: ಆ ಮೆಚುರಿಟಿ ಇರೋದ್ರಿಂದ ಅವ್ರಿಗೆ ಅಷ್ಟು ಕಷ್ಟ ಆಗೋದಿಲ್ಲ. ಅವರು ಸಂಗೀತ ಕೇಳ್ತಾ ಇರ್ತಾರೆ, ದೊಡ್ಡವರಾದ್ಮೇಲೆ ಕಚೇರಿಗೆಲ್ಲ ಹೋಗಿ ಕೇಳ್ತಿರ್ತಾರೆ. ಸರಿ, ಇದು ಗ್ರಾಮಿಕಲ್ಗೆ ಅವ್ರಿಗೇನು ಗೊತ್ತಿರಲ್ಲ, ಹಾಗಾಗಿ ಬಂದಾಗ ಅವ್ರಿಗೊಂದು ಸ್ವಲ್ಪ ಸಣ್ಣ ಸಣ್ಣ ಹಾಡುಗಳನ್ನು ಹೇಳ್ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಅದರ ಆಸಕ್ತಿ ಬೆಳೆಸಿ ಪ್ರಾರಂಭಿಕ ಶಿಕ್ಷಣನ ಕೊಡ್ಬೋದು. ಅದು ಮಾಡ್ಬೋದು.
1: ಓಕೆ, ಅಂದ್ರೆ ಕಲಿಯಲಿಕ್ಕೆ ವಯಸ್ಸಿನ ಮಿತಿ ಏನಿಲ್ಲ?
0: ಖಂಡಿತ, ಯಾವ ವಯಸ್ಸಿನ ಮಿತಿನೂ ಇಲ್ಲ, ಜಾತಿ ಮಿತಿನೂ ಇಲ್ಲ, ಯಾವುದೂ ಇಲ್ಲ. ಯಾವ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಲಿಬಹುದು.
1: ಆಸಕ್ತಿ
0: ಆಸಕ್ತಿ
1: ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಬರಬಾರ್ದು.
0: ಹಂಗಾಗಿ
1: ಯಾವುದೇ ಕ್ಷೇತ್ರಕ್ಕಾದ್ರೂ ಅಷ್ಟೇ, ಟೈಮ್ ಪಾಸ್ ಮಾಡಕ್ ಹೋಗ್ಬೇಡಿ ಅಲ್ವಾ?
0: ಟೈಮ್ ಪಾಸ್ ಆಗ್ಲೇಬಾರ್ದು.
1: ಸಂಗೀತಕ್ಕೆ ಅಂದ್ರೆ ಒಂದ್ ಸ್ವಲ್ಪ ಶ್ರದ್ಧೆ ಜಾಸ್ತಿ ಬೇಕು, ಕಾನ್ಸಂಟ್ರೇಷನ್ ಬಹಳ ಮುಖ್ಯ ಅಲ್ಲ?
0: ಅಲ್ಲ, ಬರುತ್ತೆ ಆಟೋಮೆಟಿಕ್.

0: ಬಂದ್ಬಿಡುತ್ತೆ ಟೀಚರ್ ಜೊತೆ ಇದ್ದಾಗ ಬಂದ್ಬಿಡುತ್ತೆ.
1: ಯಾಕೆ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ, ಪೇಷನ್ಸ್ ಕಡಿಮೆ,
0: ಪೇಷ್ ಕಡಿಮೆ, ಕಾನ್ಸಂಟ್ರೇಷನ್ ಇರುತ್ತೆ.
1: ಅಂದ್ರೆ ಪೇಷನ್ಸ್ ಬರಬೇಕು ಅಂದ್ರೆ ಮ್ಯೂಸಿಕ್ ಬನ್ನಿ
0: ಬನ್ನಿ, ಖಂಡಿತ ಖಂಡಿತ ಖಂಡಿತ.
1: ಓಕೆ ಮೇಡಮ್, ಈಗ ನೀವು ಬಹಳಷ್ಟು ವಿಚಾರಗಳನ್ನ ತಾವು ಆ ಸಂಗೀತದ ಮುಖಾಂತರ ಬೇರೆಯವ್ರಿಗೆ ಹಂಚ್ತಾ ಇದ್ರಿ, ಕಲಿಸ್ತಾ ಇದ್ರಿ, ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ತಮ್ಮ ಹತ್ರ?
0: ನಾನು ತುಂಬಾ ಜನ ತಗೊಳ್ಳಲ್ಲ, ಯಾಕೆಂದ್ರೆ ನಾ 1-to-1 ಮಾಡ್ತಾ ಇದ್ದೀನಿ ಜಾಸ್ತಿ, ಹಾಗಾಗಿ ಒಂದು 25-30 ಜನ ಇದಾರೆ.
1: ಸುಮಾರು
0: ಮಾಡಲ್ಲ.
1: ಇಷ್ಟು ವರ್ಷಗಳ ಕಾಲದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಕಲಿಸಿದ್ದೀರಿ?
0: ತುಂಬಾ ಜನ ವಿದ್ಯಾರ್ಥಿಗಳು ಹೊರಗೆ ಬಂದಿದ್ದಾರೆ, ಕಚೇರಿ ಮಾಡ್ತಾರೆ ಮತ್ತೆ ಒಳ್ಳೆ ಕೆಲಸಗಳಲ್ಲಿದ್ದಾರೆ. ಇವಾಗ ಲಾಸ್ಟ್ ಮಂತ್ ಒಳಗೆ ರಾಧಿಕಾ ಅಂತ ಹೇಳಿ ಅವಳಿಗೆ ರಾಯಲ್ ಬರ್ಮಿಂಗ್ಹ್ಯಾಮ್ ಅಲ್ಲಿ ರಾಯಲ್ ಫೆಲೋಶಿಪ್ ಏನೋ ಸಿಕ್ತು ಅವಳಿಗೆ
1: ಸಂಗೀತಕ್ಕೆ.
0: ಸಂಗೀತಕ್ಕೆ
1: ಅವಳು
0: ನನ್ನ ವಿದ್ಯಾರ್ಥಿನಿ, ಮನೆಯಲ್ಲೂ ವಿದ್ಯಾರ್ಥಿನಿ ಅವಳು, ಪಿ ಎಚ್ ಡಿನು ನನ್ನ ಗೈಡೆನ್ಸ್ ಅಲ್ಲಿ ಮಾಡಿದ್ಲು, ಕಾಲೇಜಲ್ಲಿ ಎಂ ಮ್ಯೂಸಿಕ್ ಎಲ್ಲ ಮಾಡಿದ್ದೆ ಅವಳಲ್ಲಿ. ಅವಳು ಹಂಗೆ ಮಾಡಿದ್ಲು. ಇನ್ನೊಬ್ಳು ಸ್ಮಿತಾ ಅಂತ ಇಲ್ಲಿ ಫೂಟ್ ಆರ್ಟಿಸ್ಟ್ ಇದ್ದಾರೆ, ಬರ್ತಾರೆ ಕ್ಯಾಶುವಲ್
1: ಆರ್ಟಿಸ್ಟ್.
0: ಎಸ್, ಅವಳು ನನ್ನ ಸ್ಟೂಡೆಂಟ್ ವೋಕಲಲ್ಲಿ. ಶೈಲಜಾ ಇದ್ದ ಅಂತ ಒಬ್ಬರಿದ್ದಾರೆ, ಅವರು ಮುದ್ದೇನಹಳ್ಳಿಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾಳೆ. ಹಾಗೆ ಸುಮಾರು ಜನ ಇದ್ದಾರೆ.
1: ಓಕೆ, ಈಗ ನನಗೊಂದು ಕುತೂಹಲ ಏನಂತ ಹೇಳಿದ್ರೆ, ನೀವು ಸಂಗೀತದ ಪಿ ಎಚ್ ಡಿ ಮಾಡಬೇಕಾದ್ರೆ ಸೋರ್ಸಸ್ ಏನು ಇರಲಿಲ್ಲ, ಮೊದಲನೇವ್ರು ನೀವು.
0: ಹೌದು,
1: ಈಗ ಕಡಿಮೆ ಇತ್ತು. ಈಗ ನೀವು ಗೈಡ್ ಆಗಿ ಬೇರೆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಬೇಕಾದ್ರೆ ಬಹಳಷ್ಟು ಅವಕಾಶಗಳು,
0: ಅವಕಾಶಗಳು ತುಂಬಾ ಇತ್ತು. ಮತ್ತೆ ಇವಾಗ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ನನಗೆ 8 ಸ್ಟೂಡೆಂಟ್ಸ್ ಪಿ ಎಚ್ ಡಿ ಮಾಡಿದ್ದಾರೆ ಈಗ.
1: ಓಕೆ,
0: ಅವ್ರಿಗೆ ಸೋರ್ಸಸ್ ತುಂಬಾ ಸಿಗ್ತಾ ಇತ್ತು, ಇಂಟರ್ನೆಟ್ ಎಲ್ಲ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಹಾಗಾಗಿ ಅವ್ರು ಅದ್ರೊಳಗೂ ಅಂತರ್ಜಾಲದಲ್ಲೂ ತಗೋಬೋದಿತ್ತು, ಮತ್ತೆ ಊರಿಗೆಲ್ಲ ಕಳಿಸ್ತಿದ್ದೆ, ಲೈಬ್ರರಿ ನೋಡ್ಕೊಂಡ್ ಬನ್ನಿ, ಅಲ್ಲೆಲ್ಲ ತಗೊಂಡ್ ಬನ್ನಿ ಅಂತ. ಹಾಗೆ ಫೀಲ್ಡ್ ವರ್ಕ್ ಎಲ್ಲ ಮಾಡಿಸ್ತಿದ್ದೆ, ಹಾಗಾಗಿ ಏನು ತೊಂದರೆ ಆಗ್ಲಿಲ್ಲ ಅವ್ರಿಗೆಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಬಂತು. ಫಸ್ಟ್ ಫ್ರೆಂಡ್ ನನಗೆ ಪಿ ಎಚ್ ಡಿಗೆ ಸಿ ಎ ಶ್ರೀಧರ್ ಅಂತ ಫ್ಲೂಟ್ ಬರ್ತಿರ್ತಾರೆ, ಅವರು ಫಸ್ಟ್ ಪಿ ಎಚ್ ಡಿಗೆ ಸ್ಟೂಡೆಂಟ್ ನಂಗೆ.
1: ಸುಮಾರು 8 ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನ.
0: 12 ಜನ ಇದ್ರು, ಕೆಲವರು ಸಂಸಾರ ತಾಪದಲ್ಲಿ ಬಿಟ್ಬಿಟ್ರು, 8 ಕಂಪ್ಲೀಟ್ ಮಾಡಿದ್ರು.
1: ಓಕೆ, ಈಗ ಮ್ಯೂಸಿಕ್ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಮಾತಾ ಏನಾಗುತ್ತೆ ಅಂದ್ರೆ, ಎಷ್ಟು ನೀವು 60-70 ವರ್ಷಗಳ ಹಿಂದಿನ ಸಂಗೀತವನ್ನು ನೋಡಿದಾಗ ಈಗಿನ ಸಂಗೀತಗಳನ್ನು ನೋಡಿದಾಗ ಬೇಜಾರು ಅನ್ಸುತ್ತಾ ಇಲ್ಲ ಬಹಳ ಖುಷಿ ಆಗುತ್ತಾ ಹೇಗೆ? ಯಾಕೆಂದ್ರೆ ಎಲ್ರಿಗೂ ಅವಕಾಶ ಆಗ್ತಿರ್ಲಿಲ್ಲ. ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಅವಕಾಶ ಮುಕ್ತವಾಗಿದೆ, ಆದ್ರೆ ಅದ್ ಎಷ್ಟು ಮಟ್ಟಿಗೆ ಅದನ್ನ ಸದುಪಯೋಗ ಪಡ್ಕೋತಾ ಇದಾರೆ ನಮ್ಮ ಮ್ಯೂಸಿಕ್ ಆಸಕ್ತರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನ್ ಹೇಳ್ತೀರಿ ಅದಕ್ಕೆ?
0: ಇಲ್ಲ, ಈಗ ಏನಾಗಿದೆ ಅಂದ್ರೆ ಹಳೆ ಸಂಗೀತನೂ ಈ ಸಂಗೀತನೂ ಇವಾಗ ಕಂಪೇರ್ ಮಾಡೋಕ್ಕಾಗಲ್ಲ. ಅವಾಗಿನ ಕಾಲದ್ದು ಆ ಸಂಗೀತ ಅದು ಒಂದು ಒಳ್ಳೆ ಸಂಪ್ರದಾಯ ಬದ್ಧ, ಅಷ್ಟೇ ಸಂಪ್ರದಾಯವಾಗಿ ಹಾಡ್ತಾ ಇದ್ರು. ನಮ್ಮ ತಂದೆಯವರು ಬೇರೆಯವ್ರ ಸಂಗೀತ ಕೇಳಬೇಕು ಅಂದ್ರೆ ನೀವು ಒಂದ್ ಲೆವೆಲ್ಗೆ ಬರೋವರೆಗೂ ಕೇಳಬಾರ್ದು ಅಂತ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು ನಮ್ಗೆಲ್ಲ. ಹಾಗಾಗಿ ಈಗ ಎಲ್ಲದಕ್ಕೂ ಮುಕ್ತವಾದ ಅವಕಾಶಗಳು. ಈಗಿನ ಸಂಗೀತ ಆಗಿನ ಸಂಗೀತಕ್ಕಿಂತ ಸ್ವಲ್ಪ ಡೈಲ್ಯೂಟ್ ಆಗಿರೋದಂತೂ ನಿಜ, ಆದ್ರೆ ಈಗ ಸಂಗೀತನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಂಗೀತ ಚೆನ್ನಾಗೇ ನಡೀತಾ ಇದೆ, ಮತ್ತೆ ಈಗ ಯುವಕರು ಯುವತಿಯರು ತುಂಬಾ ಜನ ಸಂಗೀತ ಕಲಿಯೋಗ ಮುಂದೆ ಬರ್ತಾ ಇದ್ದಾರೆ, ತುಂಬಾ ಜನ ಆಸಕ್ತಿ ಇದ್ದಾರೆ. ಅವರುಗಳಿಗೂ ಇವಾಗ ಏನಾಗಿದೆ ಅಂದ್ರೆ ಟಿವಿ ರಿಯಾಲಿಟಿ ಶೋಗಳೆಲ್ಲ ಬಂದ್ಬಿಟ್ಟು ನಾವು ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಒಂದು ಆಸೆ ಇರೋದ್ರಿಂದ ಈಗ ಸುಮಾರು ಜನ ಆಸಕ್ತರು ಇದ್ದಾರೆ, ಮತ್ತೆ ಕೇಳುಗರು ಇದ್ದಾರೆ.
1: ಬದಲಾವಣೆ ಜಗದ ನಿಯಮ ಅಂತ ನಾವೇನ್ ಹೇಳ್ತೀವಿ, ಆ ನಿಟ್ಟಿನಲ್ಲಿ ಸಂಗೀತದ ಬದಲಾವಣೆ ಕೂಡ
0: ಸ್ವಲ್ಪ ಆಗಾಗ ಕಾಲಕ್ಕೆ ತಕ್ಕಂತೆ ಆಗ್ಲೇಬೇಕಲ್ಲ.
1: ಖಂಡಿತ,
0: ಯಾಕೆಂದ್ರೆ ಕೇಳುಗರ
1: ಸಂಗೀತ ಅಲ್ಲ, ಕೆಲವೊಂದು ಉಳಿಬೇಕು ಅಂತಂದಾಗ ನಾವು ಬದಲಾವಣೆ ಮಾಡ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ
0: ಕೇಳುಗರ ಸಂಖ್ಯೆ
1: ಜಾಸ್ತಿ ಆಗುತ್ತೆ.
0: ಅದರಿಂದ ನಮಗೆ ಏನಾಗಿದೆ ಅಂದ್ರೆ ನಮ್ಗ ಹಳೆಯದನ್ನ ಬಿಟ್ಟು ಹೋಗೋಕ್ ಆಗ್ತಾ ಇಲ್ಲ, ಆ ಸಂಪ್ರದಾಯ ಬಿಟ್ಟು ಹೋಗೋಕ್ ಆಗದೆ ಇರೋದ್ರಿಂದ ಈ ತರ ದೇವ್ರ ನಾಮ ವಚನಗಳನ್ನೆಲ್ಲ ಅಳವಡಿಸ್ಕೊಂಡು ನಾವು ಅದಕ್ಕೆ ಆಲಾಪನೆ ಸ್ವರ ಎಲ್ಲ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀವಿ.
1: ಪ್ರಯೋಗಶೀಲತೆ ಕೂಡ ಆಗಿಂದನೂ
0: ತುಂಬಾ ಜಾಸ್ತಿ ಆಗಿದೆ.
1: ಪ್ರಯೋಗಶೀಲತೆ ಬೇಕನ್ಸುತ್ತಲ್ವಾ?
0: ಖಂಡಿತ ಬೇಕು,
1: ಯಾಕೆಂದ್ರೆ
0: ನಿಂತ ನೀರ್ ತರ ನಿಲ್ಬಾರ್ದಲ್ವಾ?
1: ಹೌದು,
0: ಅದಕ್ಕೊಂದು ಬದಲಾವಣೆ ಬೇಕಲ್ಲ, ಅದಕ್ಕೋಸ್ಕರ ನಡೀತಾ ಇದೆ.
1: ಬಹಳ ಸಂತೋಷ ಮೇಡಮ್. ಮೈಸೂರು ಆಕಾಶವಾಣಿಯ ಏಟಾಪ್ ಕಲಾವಿದರು ತಾವು, ಬಹಳಷ್ಟು ವರ್ಷಗಳ ಕಾಲ ಈ ಸಂಗೀತ ವೃತ್ತಿಯಲ್ಲಿ ತೊಡ್ಕೊಂಡಿದ್ರಿ, ಅದನ್ನೇ ವೃತ್ತಿಯಾಗಿ ತಗೋಬಿಟ್ಟಿದ್ದೀರಿ. ಹೌದಾ,
0: ವೃತ್ತಿಯಾಗಿ ಫುಲ್
1: ಅಲ್ವಾ? ಈಗಿನ ಜನರೇಷನ್ಗೆ ಕೊನೆಯ ನಿಮ್ಮ ಕಿವಿ ಮಾತೇನು?
0: ಖಂಡಿತ ಅವರು ಸಂಗೀತನ ವೃತ್ತಿಯಾಗೇ ತಗೊಂಡ್ರೆ ಅದರಿಂದ ಏನು ಅವ್ರಿಗೇನು ನಷ್ಟ ಏನಿಲ್ಲ. ಈಗ ಸುಮಾರು ಅವಕಾಶಗಳಿದೆ, ಎಲ್ಲಿ ಬೇಕಾದ್ರೂ ಹಾಡೋಕೆ ಅವಕಾಶಗಳಿದೆ. ಹಾಗಾಗಿ ಸಂಗೀತನ ಮೇನ್ ಆಗಿ ತಗೊಂಡು ಅದನ್ನೇ ಪ್ರಧಾನವಾಗಿ ತಗೊಂಡು ವೃತ್ತಿಯಾಗಿ ತಗೊಂಡು ಮಾಡ್ತೀನಿ ಅನ್ನೋರ್ಗೂ ಅವಕಾಶ ಇದೆ. ನನ್ನ ಅನಿಸಿಕೆ ಅಂದ್ರೆ ಯಾವ್ದನ್ನ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ.
1: ಓಕೆ ಮೇಡಮ್, ಬಹಳ ಸಂತೋಷ. ಇಷ್ಟೊತ್ತು ಆಕಾಶವಾಣಿ ಇಂದು ತಮ್ಮ ಸಂಗೀತದ ಜರ್ನಿ ಬಗ್ಗೆ ಮಾತಾಡಿದ್ರಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ

0: ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
4: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
4: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
4: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
5: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ

0: ಪ್ರಾರ್ಥನಾ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಿಪಿಎಚ್ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂದರೆ ಪ್ರಸವೋತ್ತರ ರಕ್ತಸ್ರಾವ ಕುರಿತಂತೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶನದಲ್ಲಿ ಭಾಗವಹಿಸಿದ ತಜ್ಞರು ಕೆಎಂಸಿಆರ್ಐನಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಹಜಾ ಕಿತ್ತೂರ್ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
4: ಆತ್ಮೀಯ ಕೇಳುಗರೆ, ಅಕ್ಟೋಬರ್ 4 ಪಿಪಿಎಚ್ ದಿನ ಅಂತ ಆಚರಿಸ್ತೀವಿ. ಪಿಪಿಎಚ್ ಅಂದ್ರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್, ಕನ್ನಡದಲ್ಲಿ ಇದಕ್ಕೆ ಪ್ರಸವೋತ್ತರ ರಕ್ತಸ್ರಾವ ಅಂಥೇಳಿ ಅಂತಾರೆ. ಮಹಿಳೆ ಆಕಿನ ಜೀವನ ಪರಿಪೂರ್ಣ ಆಗೋದು ಆಕಿ ತಾಯಿ ಆದಾಗ್ಲೇನೆ. ಗರ್ಭಾವಸ್ಥೆ ಅನ್ನೋದು ಮಹಿಳೆ ಜೀವನದೊಳಗ ಒಂದು ಪ್ರಮುಖವಾದ ಘಟ್ಟ. ಅದರಲ್ಲೂ ಮೊದಲ ಸಲ ಗರ್ಭಿಣಿಯಾದಾಗ ಎಷ್ಟೊಂದು ವಿಷಯಗಳು ಆಕಿಗೆ ಗೊತ್ತಿರುವುದಿಲ್ಲ, ಅನುಭವಕ್ಕೆ ಬಂದಿರುವುದಿಲ್ಲ. ಆವಾಗ ವೈದ್ಯರು, ಮನೆಯೊಳಗೆ ಇರುವಂತ ಹಿರಿಯ ತಾಯಂದಿರು, ಇತರ ಹಿರಿಯರು ಅವಳಿಗೆ ಸಹಾಯ ಮಾಡ್ತಾರ, ಮಾರ್ಗದರ್ಶನ ಕೂಡ ಮಾಡ್ತಿರ್ತಾರೆ. ಈ ಪಿಪಿಎಚ್ ಅಂದ್ರೆ ಏನು, ಪ್ರಸವೋತ್ತರ ರಕ್ತಸ್ರಾವ ಯಾಕಾಗ್ತದೆ, ಯಾರಲ್ಲಿ ಆಗ್ತದೆ, ಇದರ ಒಂದು ಲಕ್ಷಣಗಳು, ಈ ತರಹದ ರಕ್ತಸ್ರಾವ ಆದಾಗ ಅದು ನಿಯಂತ್ರಣಕ್ಕೆ ಬರ್ತದೋ ಇಲ್ವೋ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು.
5: ನಮಸ್ಕಾರ ಮೇಡಮ್.
4: ಡಾಕ್ಟರ್ ಸಹಜಾ ಅವರ, ಅಕ್ಟೋಬರ್ 4 ನಾವು ಪಿಪಿಎಚ್ ದಿನ ಅಂತ ಆಚರಿಸ್ತೀವಿ, ಅಂದ್ರೆ ಈ ದಿನದ ಒಂದು ಮಹತ್ವ ಏನು ಅಂತ ಹೇಳ್ತೀರಿ?
5: ಪಿಪಿಎಚ್ ಅಂದ್ರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್. ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂದ್ರೆ ಡೆಲಿವರಿ ಆದ್ಮೇಲೆ ಆಗೋ ರಕ್ತಸ್ರಾವಗೆ ನಾವು ಪೋಸ್ಟ್ ಪಾರ್ಟಮ್ ಹೆಮರೇಜ್. ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಅರೌಂಡ್ 500 ml ಆಫ್ ಬ್ಲಡ್ ಲಾಸ್ ಆಗುತ್ತೆ. ಅದೇ ಸಿಸೇರಿಯನ್ ಡೆಲಿವರಿ ಟೈಮ್ 1000 ml ಆಫ್ ಬ್ಲಡ್ ಲಾಸ್ ಆಗುತ್ತೆ. ಬಟ್ ಯಾವಾಗ ಇದು 500 ಮೇಲೆ ನಾರ್ಮಲ್ ಡೆಲಿವರಿನಲ್ಲಿ, ಆಮೇಲೆ ಸಿಸೇರಿಯನ್ ನಲ್ಲಿ 1000 ml ಮೇಲೆ ಬ್ಲಡ್ ಲಾಸ್ ಆಗುತ್ತೆ, ಅದಕ್ಕೆ ನಾವು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತೀವಿ. ಸೊ ಇದು ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದ್ರೆ, ಇದೇ ರಕ್ತಸ್ರಾವ ಕಂಟಿನ್ಯೂ ಆದ್ರೆ ಆ ತಾಯಿ ಜೀವಕ್ಕೆ ಅಪಾಯ ಆಗ್ಬಿಟ್ಟು ಅವಳು ಆನ್ ಟೈಮ್ ಟ್ರೀಟ್ಮೆಂಟ್ ಗುರ್ತ ಹಿಡಿದು ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ತಾಯಿ ಜೀವಕ್ಕೆ ಅಪಾಯ ಇರುತ್ತೆ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಪ್ರತಿಯೊಬ್ಬರು ಪೇಷಂಟ್ ತಾಯಿಗಾಯ್ತು ಡಾಕ್ಟರ್ಸ್ಗಾಯ್ತು ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ.
4: ಈಗ ಡಾಕ್ಟರ್ ಸಹಜಾ ಅವರ, ಅಕ್ಟೋಬರ್ 4 ಇದನ್ನ ಎಲ್ಲ ಕಡೆಗೂ ಆಚರಿಸ್ತಾರೆ, ಅಂದ್ರೆ ಈ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂದ್ರೆ ಈ ದಿನದ ಮುಖ್ಯ ಉದ್ದೇಶಗಳೇನು, ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವ ಅಗತ್ಯತೆ ಎಷ್ಟದ ಅಂತ ಹೇಳ್ತೀರಿ?
5: ಹೌದು, ಇದು ಏನಾಗುತ್ತೆ, ಎಲ್ಲರೂ ಏನ್ ಅನ್ಕೋತಾರೆ ಡೆಲಿವರಿ ಟೈಮ್ ಅಷ್ಟೇ ಬ್ಲೀಡಿಂಗ್ ಆದ್ರೆ ಪ್ರಾಬ್ಲಮ್ ಅಂತ ತಿಳ್ಕೋಬೇಕು. ಬಟ್ ಏನಾಗುತ್ತೆ, ನಾವು ಆಂಟಿನೇಟಲ್ ಪೀರಿಯಡ್ ಅಂದ್ರೆ ಗರ್ಭಿಣಿ ಇದ್ದಾಗ ನಾವು ಏನೇನ್ ಟೆಸ್ಟ್ ಮಾಡಿಸ್ಕೋಬೇಕಾಯ್ತು ಅಥವಾ ನಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅವನ್ನೆಲ್ಲ ಅಳವಡಿಸ್ಕೊಂಡು ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೆ ಈ ತರ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಚಾನ್ಸಸ್ ಸಾಧ್ಯತೆ. ಈಗ ಯಾರ್ಯಾರಿಗೆ ಈ ತರ ರಿಸ್ಕ್ ಜಾಸ್ತಿ ಇರುತ್ತೆ ಅಂದ್ರೆ, ಮೊದಲೇ ಮತ್ತು ಯಾರ್ದು ಹಿಮೋಗ್ಲೋಬಿನ್ ಡೆಲಿವರಿಗೆ ಪ್ರೆಗ್ನೆನ್ಸಿಕ್ಕಿಂತ ಮುಂಚೆನೆ 9 ಕಡಿಮೆ ಇತ್ತು. ನಮ್ಗೆಲ್ಲರಿಗೂ ಗೊತ್ತು ಡೆಲಿವರಿ ಟೈಮು ಹಿಮೋಗ್ಲೋಬಿನ್ ಡ್ರಾಪ್ ಆಗುತ್ತೆ, ಆಮೇಲೆ ಪೇಷಂಟ್ ನಾರ್ಮಲ್ಕಿಂತ ಹಿಮೋಗ್ಲೋಬಿನ್ ಲೆಸ್ ದನ್ 9 ಆಗುತ್ತೆ. ಸೊ ಇದು ಕರೆಕ್ಟ್ ಆಗಿ ನಾವು ಪ್ರತಿಯೊಬ್ಬರು ಪೇಷಂಟ್ ಗರ್ಭಿಣಿ ಆದ್ಮೇಲೆ ಐರನ್ ಮತ್ತೆ ಫೋಲಿಕ್ ಆಸಿಡ್ ಕೊಡ್ತೀವಿ. ಅದು ಕರೆಕ್ಟ್ ಆಗಿ ಅವ್ರ ಸಪ್ಲಿಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅವ್ರ ಹಿಮೋಗ್ಲೋಬಿನ್ ಡ್ರಾಪ್ ಆದ್ರೆ ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಆಗ್ತಾರೆ. ಮತ್ತೆ ಇನ್ ಬೇರೆ ಕಂಡೀಷನ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಟ್ವಿನ್ ಜೆಸ್ಟೇಷನ್, ಟ್ವಿನ್ಸ್ ಅಂದ್ರೆ ಅವಳಿ ಮಕ್ಳು ಇರ್ಬೋದು ಅಥವಾ ತ್ರಿವಳಿ ಮಕ್ಳು ಇರ್ಬೋದು, ಮಲ್ಟಿಪಲ್ ಜೆಸ್ಟೇಷನ್ ಇರ್ಬೋದು.

0: ಅಥವಾ ನೀರು ಜಾಸ್ತಿ ಆಗೋದ್ರಿಂದ ಯಾವ ಕಂಡೀಷನಲ್ಲಿ ಯೂಟ್ರಸ್ ನಾರ್ಮಲ್ಗಿಂತ ದೊಡ್ಡದಾಗುತ್ತೆ ಅಂಥವ್ರು ಕೂಡ ಈ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನದಲ್ಲಿ ನಮ್ಮ ಜೀವನಶೈಲಿ ಬದಲಾಗೋದ್ರಿಂದ ಬಿ ಪಿ ಶುಗರ್ ತುಂಬ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಮುಂಚೆ 30-40 ಬಿ ಪಿ ಶುಗರ್ ಬಂದರೆ ಈಗ ನಾವು ಎಷ್ಟೊಂದು ಜನದಲ್ಲಿ 20-25 ವಯಸ್ಸಿನಲ್ಲಿ ಬಿ ಪಿ ಮತ್ತು ಶುಗರ್ ನೋಡ್ತೀವಿ. ಮತ್ತು ನಾವು ಮುಂಚೆ ಥರ ಹೇಳಿದ ಥರನು ಪ್ರೆಗ್ನೆನ್ಸಿನಲ್ಲಿ ಬಿ ಪಿ ಬಂದರೆ ಅದು ತುಂಬ ಲೈಫ್ ಥ್ರೆಟ್ನಿಂಗ್ ಆಗಿರುತ್ತೆ. ಸೊ ಈ ಬಿ ಪಿ ಅಂದ್ರೆ ಪ್ರೀ ಎಕ್ಲಾಮ್ಸ್ಯ ಅಂತೀವಿ, ಪ್ರೀ ಎಕ್ಲಾಮ್ಸ್ಯ ಮತ್ತು ಡಯಾಬಿಟೀಸ್ ಬಂದ್ರೆ ಪ್ರೆಗ್ನೆನ್ಸಿ ಈ ಪೇಷಂಟ್ ಗಳಿಗೆ ಡೆಲಿವರಿ ಆದ್ಮೇಲೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಜನರಿಗಾತು ಗರ್ಭಿಣಿಯರಿಗಾತು ನಾವು ಏನು ಅಡ್ವೈಸ್ ಕೊಡ್ತೀವಿ ಅಂತಂದ್ರೆ, ಬಿಫೋರ್ ಪ್ರೆಗ್ನೆನ್ಸಿ ಮುಂಚೆ ಎಲ್ಲ ಏನ್ ಆಗ್ತಾ ಇತ್ತು, ಪ್ರೆಗ್ನೆಂಟ್ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ವಿ, ಅನೇಮಿಯಾ ಕರೆಕ್ಟ್ ಮಾಡ್ತಿದ್ವಿ, ಬಿ ಪಿ ತೋರಿಸ್ತಾ ಇದ್ವಿ. ಬಟ್ ಈಗ ನಾವು ಎಲ್ಲರಿಗೂ ಏನ್ ಹೇಳುವುದು ಅಂತಂದ್ರೆ ಪ್ರೀ ಪ್ರೆಗ್ನೆನ್ಸಿ ಟೆಸ್ಟ್ ಅಂತೀವಿ. ಹಾರ್ಟಿನ ಪ್ರಾಬ್ಲಮ್ ಇದೆಯಾ, ಅದು ನೀವು ಪ್ರೆಗ್ನೆನ್ಸಿ ಆಗೋ ಮುಂಚೆನೆ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಯಾಕಂದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಇದ್ದೇ ಇರುತ್ತೆ, ತಗೋಬಹುದು, ಬಟ್ ಅದು ಅಷ್ಟೊಂದು ಆಸ್ ಇಟ್ ಇಸ್ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದು ಟ್ರೀಟ್ಮೆಂಟ್ ಆಗ್ಬೋದು ಆಗದೇ ಇರ್ಬೋದು. ಅದಕ್ಕೆ ನಾವು ತುಂಬಾ ಈಗ ಎಲ್ಲ ಗವರ್ಮೆಂಟ್ ಕೂಡ ಇದು ಹೊಸ ಈದ್ ಸ್ಟಾರ್ಟ್ ಮಾಡಿದೆ, ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ, ಸುಮನ್ ಅಂತ. ಸೊ ಇದರಲ್ಲಿ ಅವ್ರು ಏನ್ ಹೇಳ್ತಾರೆ, ಮುಂಚೆ ಪ್ರೆಗ್ನೆಂಟ್ ಆದ ತಕ್ಷಣ ನೀವು ಹಾಸ್ಪಿಟಲ್ ಹೋಗಿ ಅಂತ ನಾವು ಹೇಳ್ತಾ ಇದೀವಿ. ಬಟ್ ನಾವು ಈಗೇನು ಹೇಳ್ತಾ ಇದ್ದೀವಿ ಅಂದ್ರೆ ಪ್ರೆಗ್ನೆನ್ಸಿಗಿಂತ ಮುಂಚೆನೆ ನೀವು ಹಾಸ್ಪಿಟಲ್ ಹೋಗ್ಬಿಟ್ಟು ಚೆಕಪ್ ಮಾಡಿಸಿ ಏನೇನು ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಆ ಗುರ್ತ ಹಿಡಿದು ಆಮೇಲೆ ಪ್ರೆಗ್ನೆಂಟ್ ಆದ್ರೆ ನೀವು ಎಷ್ಟೊಂದು ಕಾಂಪ್ಲಿಕೇಶನ್ಸ್ ನ ಪ್ರಿವೆಂಟ್ ಮಾಡಬಹುದು,
1: ಅದ್ರ ಜೊತೆಗೆ ಆರೋಗ್ಯವಂತ ಶಿಶುವನ್ನು ಕೂಡ ಪಡಿಬಹುದು ಅಂತ ಹೇಳ್ತೀರಿ. ಈಗ ಡಾಕ್ಟರ್ ಸಹಜ ಅವರ, ಈ ಹೆರಿಗೆಯ ನಂತರ ಅತಿಯಾದ ರಕ್ತಸ್ರಾವ ಅಂದ್ರೆ ಹೆವಿ ಬ್ಲೀಡಿಂಗ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು, ಯಾಕೆ ಇದು ಆಗಬಹುದು ಅಂತೀರಿ?
0: ಇದು ಮೋಸ್ಟ್ ಕಾಮನ್ ನಾವು ಮೂರು ಅಂತೀವಿ ಅಂದ್ರೆ ಟಿಶ್ಯೂ, ಆಮೇಲೆ ಟ್ರಾಮಾ, ಆಮೇಲೆ ಬ್ಲಡ್ ಪ್ರಾಬ್ಲಮ್ ಏನಾದ್ರು ಕಾಂಪೋನೆಂಟ್ಸ್. ಟಿಶ್ಯೂ ಅಂದ್ರೆ ಈಗ ನಾರ್ಮಲ್ ಆಗಿ ಯೂಟ್ರಸ್ ಎಷ್ಟು ತನ್ಕಿಂತ ಒಂದು 20 ಜಾಸ್ತಿ ಆಗಿರುತ್ತೆ, ಬಟ್ ಡೆಲಿವರಿ ಆದ್ಮೇಲೆ ಅದು ತಿರ್ಗಾ ಮೊದ್ಲಿ ತರ ನಾರ್ಮಲ್, ಅದು ಯೂಟ್ರಸ್ ಕಾಂಟ್ರಾಕ್ಟ್ ಆಗ್ಲಿಲ್ಲ ಅಂತಂದ್ರೆ ರಕ್ತಸ್ರಾವ ಆಗುತ್ತೆ. ಅದಕ್ಕೆ ನಾವು ಅಟೋನಿಕ್ ಪಿ ಪಿ ಎಚ್ ಅಂತೀವಿ. ಇರೋಂದ್ ಕಾರಣ ಅಂತಂದ್ರೆ ಡೆಲಿವರಿ ಆಗ್ಬೇಕಾದ್ರೆ ಆ ಬರ್ತ್ ಕೆನಲ್ ನಲ್ಲಿ ಏನಾದ್ರೂ ಇಂಜುರಿ ಆಯ್ತು ಅಂದ್ರೆ ಅದಕ್ಕೆ ನಾವು ಟ್ರಾಮ್ಯಾಟಿಕ್ ಅಂತೀವಿ, ಅದು ಕೂಡ ನಾವು ಬ್ಲೀಡಿಂಗ್ ಆಗುತ್ತೆ. ಸೊ ಯೂಟ್ರಸ್ ಇಂದ ಬರ್ತಾ ಇದೆಯಾ ಅಥವಾ ಬರ್ತ್ ಕೆನಲ್ ಇಂದ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಕಂಡುಹಿಡೋದು ಇಂಪಾರ್ಟೆಂಟ್. ಇನ್ನೊಂದಂದ್ರೆ ಈಗ ಬಿ ಪಿ ಇತ್ತು, ಶುಗರ್ ಇತ್ತು ಅಂತಂದ್ರೆ ನಮ್ಮ ರಕ್ತ ಕಾಂಟ್ರಾಕ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಂದ್ರೆ ರಕ್ತ ಹೆಪ್ ಕಟ್ಟಿದ್ರೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಬಟ್ ಈ ತರ ಬಿ ಪಿ, ಪ್ರೀ ಎಕ್ಲಾಮ್ಸಿಯ, ಡಯಾಬಿಟೀಸು ಇತ್ತು ಅಂತಂದ್ರೆ ಕೋಗ್ಲೇಷನ್ ಡಿಫೆಕ್ಟ್ ಆಗುತ್ತೆ, ರಕ್ತ ಹೆಪ್ ಗಡಲ್ಲ ಆ ತರ ಆಗ್ಬಿಟ್ಟು ಬ್ಲೀಡಿಂಗ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಕಂಡು ಹಿಡಿಬೇಕು ಆಮೇಲೆ ಯಾಕೆ ಈ ತರ ಆ ಬ್ಲೀಡಿಂಗ್ ಆಗ್ತಾ ಇದೆ ಮತ್ತೆ ಅತ್ತೆ ಟ್ರೀಟ್ಮೆಂಟ್ ಕೊಡ್ಬೇಕು.
1: ಈಗ ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ಡೆಲಿವರಿ ಆದ ನಂತರ ಕೆಲವಾರು ತಿಂಗಳು ಆಕೆಗೆ ಋತುಸ್ರಾವ ಕೂಡ ಆಗುವುದಿಲ್ಲ ಅಲ್ಲ, ಸಾಮಾನ್ಯವಾಗಿ ಈಗ ನಾರ್ಮಲ್ ಡೆಲಿವರಿ ಆದಾಗ ಒಂದು 4-5-6 ಅವಳು ಗರ್ಭಿಣಿ ಆಗುವುದಿಲ್ಲ, ಅದು ಒಂದು ಸೇಫ್ ಪೀರಿಯಡ್ ಅಂತೂ ಕೂಡ ವೈದ್ಯರು ಹೇಳ್ತಾ ಇರ್ತಾರೆ. ಮತ್ತೆ ಇನ್ನು ಸಿಸರಿನ್ ಆದವರಿಗೂ ಕೂಡ ಕೆಲವು ದಿನಗಳ ಕಾಲ, ಕೆಲವು ತಿಂಗಳ ಕಾಲ ಆಗುವುದಿಲ್ಲ, ಆದಾಗ್ಯೂ ಕೂಡ ಅವರಲ್ಲಿಯೂ ಈ ರಕ್ತಸ್ರಾವ ಕಂಡು ಬರ್ತದಂತ
0: ಇಲ್ಲ. ಇದು ಬೇರೆ, ಇದೇನಾಗುತ್ತೆ, ನಾವು ಒಂದ್ಸತಿ ಡೆಲಿವರಿ ಆದ್ಮೇಲೆ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಆದ್ಮೇಲೆ ಅವು ಹಾರ್ಮೋನ್ಸ್ ದಿಂದ ನಿಮ್ ಓವ್ಯುಲೇಷನ್ ಇನ್ಹಿಬಿಟ್ ಆಗಿರುತ್ತೆ, ಅದಕ್ಕೆ ಕೆಲವರಿಗೆ ಪೀರಿಯಡ್ಸ್ ಆಗೋಲ್ಲ. ಇನ್ನು ಕೆಲವರಿಗೆ ಪೀರಿಯಡ್ಸ್ ಆಗುತ್ತೆ ಬಟ್ ಓವ್ಯುಲೇಷನ್ ಆಗಲ್ಲ. ಅದಕ್ಕೆ ಮುಂಚೆ ನಾವು ಅಂತಿದ್ವಿ ಲ್ಯಾಕ್ಟೇಷನಲ್ ಎಮನೋರೆ ಅಂತಿದ್ವಿ, ಅಂದ್ರೆ ಎಷ್ಟು ದಿವಸ ಅವ್ರ ಮಗುಗೆ ಹಾಲು ಕೊಡಿಸ್ತಾರೆ ಅಷ್ಟು ದಿವಸ ಅವರಿಗೆ ಋತುಚಕ್ರ ಆಗ್ತಿರಲ್ಲ. ಬಟ್ ಹಂಗಂತಂದ್ಬಿಟ್ಟು ಅವ್ರ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಚಾನ್ಸಸ್ ಹಾಗೆ ಹೇಳಕ್ ಆಗಲ್ಲ. ಸೊ ನಾವು ಈಗ ಎಲ್ಲರಿಗೂ ಏನ್ ಹೇಳ್ತೀವಿ, ನಿಮ್ ಒನ್ಸ್ ಡೆಲಿವರಿ ಆದ್ದು ವಿದಿನ್ 6 ಆದ್ಮೇಲೆ ನೀವು ಇಂಟರ್ಕೋರ್ಸ್ ಮಾಡಿದ್ರೆ ಪ್ರಿಕಾಷನ್ಸ್ ತಗೊಳ್ಳೇಬೇಕು. ಪೋಸ್ಟ್ ಪಾರ್ಟಮ್ ಹೆಮರೇಜ್ ಏನಿರುತ್ತೆ, ಇಮಿಡಿಯೇಟ್ಲಿ ಡೆಲಿವರಿ ಆದ ತಕ್ಷಣ ಡೆಲಿವರಿ ರೀಸನ್ಗೋಸ್ಕರ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಇದು ಬ್ಲೀಡಿಂಗ್ ಕಂಟ್ರೋಲ್ ನಲ್ಲಿ ತರಲಿಲ್ಲ ಅಂತಂತಂದ್ರೆ ತಾಯಿಯ ಜೀವಕ್ಕೆ ಅಪಾಯ ಇರುತ್ತೆ, ಅವಳ ಜೀವ ಹೋಗು ಕೂಡ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಎಷ್ಟೊಂದ್ಸತಿ ಡೆಲಿವರಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಿ ಅವರು ಎಲ್ಲ ಈ ತರ ಮ್ಯಾನೇಜ್ ಮಾಡು, ಅವ್ರ ಹತ್ರ ಕೆಪಾಸಿಟಿ ಇರೋದಿಲ್ಲ, ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ, ಓ ಟಿ ಫೆಸಿಲಿಟೀಸ್ ಇರೋದಿಲ್ಲ. ಸೊ ಆವಾಗ ಏನಾಗುತ್ತೆ, ಅವ್ರು ರೇಟ್ ಆಗಿ ರೆಫರ್ ಮಾಡಿದ್ರೆ ಪೇಷಂಟ್ ಜೀವಕ್ಕೆ ಅಪಾಯ ಇರುತ್ತೆ. ಅದಕ್ಕೆ ನಾವು ಪ್ರತಿಯೊಬ್ಬರು ಡೆಲಿವರಿ ಯಾರು ಕಂಡಕ್ಟ್ ಮಾಡ್ತಾರೆ, ಅವರು ಮಿಡ್ ವೈಫ್ರಿ ಇರ್ಬೋದು, ಡಾಕ್ಟರ್ ಇರ್ಬೋದು ಅಥವಾ ಸ್ಟಾಫ್ ನರ್ಸ್ ಇರ್ಬೋದು, ಅವರಿಗೆಲ್ಲ ನಾವು ಎಲ್ಲ ಏನ್ ಎಜುಕೇಟ್ ಕಮ್ಯುನಿಕೇಟ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಬೇಗ ಆಗುತ್ತೆ, ನೀವು ಅದು ಕಂಡು ಹಿಡಿದ್ಬಿಟ್ಟು ತಕ್ಷಣ ಪೇಷಂಟ್ಗೆ ಫಸ್ಟ್ ಐ ವಿಲ್ ಟ್ರೀಟ್ಮೆಂಟ್ ಕೊಟ್ಟು ಹೈಯರ್ ಸೆಂಟರ್ಗೆ ರೆಫರ್ ಮಾಡಬೇಕು ಅಂತ. ಸೊ ಮೇನ್ ನಾವು ಏನ್ ಎಜುಕೇಶನ್ ಕೊಡ್ಬೇಕಂತೀವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅನೀಮಿಯಾ ಕರೆಕ್ಟ್ ಮಾಡಬೇಕು. ನಿಮ್ಮ ರಕ್ತ ಹೈಮೋಗ್ಲೋಬಿನ್ ಚೆನ್ನಾಗಿತ್ತು ಅಂತಂದ್ರೆ ಸ್ವಲ್ಪ ಬ್ಲಡ್ ಲಾಸ್ ಆದ್ರೂ ಕೂಡ ಅಷ್ಟೊಂದು ಜೀವಕ್ಕೆ ಅಪಾಯ ಇರಲ್ಲ. ಬಟ್ ನೀವು 11 ಗ್ರಾಮ್ ಇರೋ ಬದಲು ನೀವು ನಾರ್ಮಲೇ 9 ಗ್ರಾಮ್ ಇತ್ತು ಅಂತಂದ್ರೆ, ನೀವು ಇವನ್ 200

0: ಎಂಎಲ್ ಬ್ಲಡ್ ಲಾಸ್ ಆದರೂ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ಸೊ ಪ್ರೆಗ್ನೆನ್ಸಿನಲ್ಲಿ ಕರೆಕ್ಟ್ ಐರನ್ ತೊಗೊಳ್ಳೋದು, ಕರೆಕ್ಟ್ ಎಲ್ಲ ಮಲ್ಟಿವಿಟಮಿನ್ಸ್ ತೊಗೊಳ್ಳೋದು, ನಿಮ್ಮ ಹಿಮೋಗ್ಲೋಬಿನ್ ಯಾವತ್ತೂ 11 grams ವರೆಗೂ ಇಡೋದು, ಅದು ತುಂಬಾ ಇಂಪಾರ್ಟೆಂಟ್.
1: ಅಂದ್ರೆ ಸಾಮಾನ್ಯವಾಗಿ ಯಾವೆಲ್ಲ ಗರ್ಭಿಣಿಯರು ಈ ಒಂದು ಹೈ ರಿಸ್ಕ್ಗೆ ಒಳಪಡ್ತಾರ ಅಂತ ಹೇಳ್ತೀರಿ?
0: ಹಾ, ಯಾರಂದ್ರೆ ಫಸ್ಟ್ ಆಫ್ ಆಲ್ ನಾವು ಅನ್ನೋದು ಈಗ ಲೇಟ್ ಪ್ರೆಗ್ನೆನ್ಸಿ ಆಗಿರುತ್ತೆ ಅವ್ರು ತುಂಬಾ ಹೈ ರಿಸ್ಕ್ ಇರ್ತಾರೆ, ಅಥವಾ 5th pregnancy, 6th pregnancy. ಹೇಗೆ ಪ್ರೆಗ್ನೆನ್ಸಿ ಆರ್ಡರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹಂಗೆ ಹಂಗೆ ಯೂಟ್ರಸ್ ವೀಕ್ ಆಗ್ತಾ ಹೋಗುತ್ತೆ. ಅದು ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಹೆಂಗೆ ಕಾಂಟ್ರಾಕ್ಟ್ ಆಗುತ್ತೆ, ಅದು 5th ಮತ್ತು 6th ಕಾಂಟ್ರಾಕ್ಟ್ ಆಗೋ ಶಕ್ತಿ ಇರೋದಿಲ್ಲ, ಅವಾಗ ಕೂಡ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಆಮೇಲೆ ಟ್ವಿನ್ಸ್ ಇತ್ತು ಅಥವಾ 3 ಮಕ್ಕಳಿದ್ರು, ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂತೀವಿ. ಸೊ ಅವಾಗ ಕೂಡ ಏನಾಗುತ್ತೆ, ಯೂಟ್ರಸ್ 1 ಮಗು ಬದಲು 2 ಮಗು ಇರ್ತದೆ, ಅದು ತನ್ನ ನಾರ್ಮಲ್ಗಿಂತನೂ ಜಾಸ್ತಿ ಸ್ಟ್ರೆಚ್ ಆಗಿರುತ್ತೆ, ಅಥವಾ ಒಳಗಡೆ ಅಮ್ನಿಯೋಟಿಕ್ ಫ್ಲೂಯಿಡ್ ಪಾಲಿಹೈಡ್ರಾಮ್ಸ್ ನೀರು ಜಾಸ್ತಿ ಆಯಿತು ಅಥವಾ ಮಗು ದೊಡ್ಡದಿತ್ತು. ಸೊ ಈ ತರ ಕಂಡೀಷನ್ಸ್ ಅಲ್ಲಿ ಯೂಟ್ರಸ್ ತುಂಬಾನೇ ಜಾಸ್ತಿ ಬೆಳೆದಿರುತ್ತೆ, ಅವರಿಗೆಲ್ಲ ಹೈ ರಿಸ್ಕ್ ಇರುತ್ತೆ. ಮತ್ತೆ ಮೆಡಿಕಲ್ ಡಿಸಾರ್ಡರ್ಸ್ ಲೈಕ್ ಅನೇಮಿಯಾ ಇತ್ತು ಅಂತಂದ್ರೆ, ಅನೇಮಿಯಾ ಇದ್ರೆ ಏನಾಗುತ್ತೆ, ಅವ್ರ ಕಾಗ್ನಿಷನ್ ಫ್ಯಾಕ್ಟರ್ ಡಿಸ್ ಫಂಕ್ಷನ್ ಆಗಿಬಿಟ್ಟು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಬಿ ಪಿ ಇದ್ರೂ ಕೂಡ ಇದೇ ಪ್ರಾಬ್ಲಮ್ ಆಗುತ್ತೆ, ಶುಗರ್ ಕೂಡ ಇದೆ. ಸೊ ಇವರೆಲ್ಲ ಪೇಷಂಟ್ಸ್ ತುಂಬಾ ಹೈ ರಿಸ್ಕ್ ಇರ್ತಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾವು ಈಗ ಕನ್ಸೆಪ್ಟ್ ಯಾರು ಮನೆಯಲ್ಲಿ ಡೆಲಿವರಿ ಆಗಲ್ಲ, ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಕಂಪಲ್ಸರಿ ಆಗಿದೆ. ಬಟ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆದ್ರೂ ಕೂಡ ಪ್ರತಿಯೊಬ್ಬರು ಡೆಲಿವರಿ ಮಾಡೋರು ಇದನ್ನ ಫಸ್ಟ್ ಗೋಲ್ಡನ್ ಅವರ್ ಅಂತೀವಿ ಅಂತಂತಂದ್ರೆ, ಅದು ಡೆಲಿವರಿ ಆದ್ಮೇಲೆ 1 hour ಏನ್ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಆ ಟೈಮ್ನಲ್ಲಿ ನೀವು 500 ml ಬ್ಲಡ್ ಲಾಸ್ ಬದಲು 1000 ml ಬ್ಲಡ್ ಲಾಸ್ ಆಗಲಿ, 1500 ಆದ್ರೆ ಪೇಷಂಟ್ ಜೀವಕ್ಕೆ ಅಪಾಯ ಆಗುತ್ತೆ, ಇಮಿಡಿಯೇಟ್ಲಿ ಪೇಷಂಟ್ ಕೊಲಾಪ್ಸ್ ಆಗಿ ಸಾಯೋ ಚಾನ್ಸಸ್ ಇರುತ್ತೆ. ಮತ್ತೆ ಈ ಗೋಲ್ಡನ್ ಪೀರಿಯಡ್ ನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ ಆಮೇಲೆ ಪೇಷಂಟ್ ಇರಿವರ್ಸಿಬಲ್ ಚೇಂಜ್ ನಲ್ಲಿ ಹೋದ್ರೆ ನಾವು ಎಷ್ಟು ಬ್ಲಡ್ ಕೊಟ್ರು, ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು, ಅವಳನ್ನ ನಾವು ತಿರ್ಗಾ ನಾರ್ಮಲ್ ಆಗಿ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ನಾವು ಅಂತೀವಿ ಗೋಲ್ಡನ್ ಪೀರಿಯಡ್ ಆಫ್ PPH ಅಂತಂದ್ರೆ, ಡೆಲಿವರಿ ಆದ ತಕ್ಷಣ 1 hour ನಾವು PPH ಆದ್ರೆ ಬೇಗ ಕಂಡು ಹಿಡಿದ್ಬಿಟ್ಟು ನಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡೋ ಫೆಸಿಲಿಟೀಸ್ ಇದ್ರೆ ಟ್ರೀಟ್ಮೆಂಟ್ ಮಾಡಬೇಕು, ಇಲ್ಲಾದ್ರೆ ಫಸ್ಟ್ ಲೈನ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲಿ ಬ್ಲಡ್ ಅಂಡ್ ಬ್ಲಡ್ ಬ್ಯಾಂಕ್ ಫೆಸಿಲಿಟೀಸ್ ಇರುತ್ತೆ ಅಲ್ಲೇ ರೆಫರ್ ಮಾಡಬೇಕು. ನಾವು ಸುಮ್ಮನೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ತೀವಿ, ಇಲ್ಲಿ ಹೋಗಿ ಮಾಡ್ತೀವಿ ಅಂದ್ರೆ ಅದು ಸರಿ ಆಗಲ್ಲ. ಆಪರೇಷನ್ ಇಮಿಡಿಯೇಟ್ ಆಪರೇಷನ್ ಮಾಡೋ ಫೆಸಿಲಿಟಿ ಇರುತ್ತೆ, ಇಮಿಡಿಯೇಟ್ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಇರೋ ಚಾನ್ಸಸ್ ಇರುತ್ತೆ, ಆ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ.
1: ಈಗ ಡಾಕ್ಟರ್ ಸಹಜ ಅವರೇ, ನಾರ್ಮಲ್ ಡೆಲಿವರಿ, ಸಿಸರಿನ್ ಡೆಲಿವರಿ ಎರಡನ್ನು ಕಂಪೇರ್ ಮಾಡಿದ್ರೆ ಈ ತರ ಅಧಿಕ ರಕ್ತಸ್ರಾವ ಆಗೋದು ಯಾರಲ್ಲಿ ಜಾಸ್ತಿ ಇರುತ್ತೆ?
0: ಎರಡುದ್ರಲ್ಲಿ ಈಕ್ವಲ್ ಚಾನ್ಸ್ ಇದೆ. ಪೇಷಂಟ್ ಹೈ ರಿಸ್ಕ್ ಇದ್ಲು ಅಂದ್ರೆ ಅವ್ರ ವಜಾನ್ ಡೆಲಿವರಿ ನಲ್ಲೂ ಅಷ್ಟೇ ರಿಸ್ಕ್ ಇರುತ್ತೆ, ಸಿಸೇರಿಯನ್ ಅಲ್ಲಿ ಅಷ್ಟೇ ರಿಸ್ಕ್ ಇರುತ್ತೆ. ಸಿಸೇರಿಯನ್ ಡೆಲಿವರಿ ಅಲ್ಲಿ ಏನಾಗುತ್ತೆ, ನೀವು ಆಲ್ರೆಡಿ ಅಬ್ಡಾಮಿನ್ ನ ಓಪನ್ ಮಾಡಿದ್ರೆ ನಿಮ್ ಕಣ್ ಮುಂದೆ ನಿಮ್ ಕೈಯಲ್ಲೇನೆ ಯೂಟ್ರಸ್ ಇದೆ. ಸೊ ನಿಮ್ಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಸುಲಭ ಇರುತ್ತೆ. ಬಟ್ ವಜಾನ್ ಡೆಲಿವರಿ ಅಲ್ಲಿ ಏನಾಗುತ್ತೆ, ನೀವು ವೇಟ್ ಮಾಡ್ಬೇಕು, ಯೂಟ್ರಸ್ ಕಾಂಟ್ರಾಕ್ಟ್ ಆಗಿದೆ, ಆಮೇಲೆ ತಿರ್ಗಾ ಇನ್ನು ಬ್ಲೀಡಿಂಗ್ ಜಾಸ್ತಿ ಆದ್ರೆ ಆಮೇಲೆ ತಿರ್ಗಾ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೇಕು. ಸೊ ಮೋಡ್ ಆಫ್ ಡೆಲಿವರಿ ಕಿಂತನು ಅದು ಬೇಗ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್.
1: ಯಾವ ತರದ ಟ್ರೀಟ್ಮೆಂಟ್ ಕೊಡ್ತೀರಿ?
0: ನಾವು ಅದಕ್ಕೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆ, ಸರ್ಜಿಕಲ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅದೇ ಡ್ರಗ್ಸ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಅವು ಯೂಟ್ರಸ್ ಕಾಂಟ್ರಾಕ್ಟ್ ಆಗೋ ಡ್ರಗ್ಸ್ ಅಂದ್ರೆ ಯೂಟ್ರೋ ಟೋನಿಕ್ಸ್ ಅಂತೀವಿ, ನೀವು ಕೊಟ್ಟರೆ 80% ಆಫ್ ದ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಕೇಸ್ ಕಂಟ್ರೋಲ್ ಆಗ್ಬೋದು. ಇನ್ 20% ಅಷ್ಟೇ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗ್ಬೋದು. ಬಟ್ ಆ 80% ನ ಐಡೆಂಟಿಫೈ ಮಾಡಿ ಬೇಗ ಮೆಡಿಸಿನ್ಸ್ ಕೊಟ್ಟು ಅವರು ಆ 20% ಅಲ್ಲಿ ಹೋಗದೆ ನೋಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಆನ್ ಅಂಡ್ ಅವರೇಜ್ ನೋಡಿದ್ರೆ ಭಾರತೀಯ ಮಹಿಳೆ ಸ್ವಲ್ಪ ಎನಿಮೆಕ್ಕೆ ಅಷ್ಟೊಂದು ಒಳ್ಳೆ ಇರುವುದಿಲ್ಲ ಅವಳದು ಹೆಮೋಗ್ಲೋಬಿನ್. ಹೀಗಿರುವಾಗ ಅವಳಿಗೆ ಮತ್ತೆ ಇದು ಅಧಿಕ ರಕ್ತಸ್ರಾವ ಆದಾಗ ಮತ್ತೂ ಅವಳಿಗೆ ತೊಂದರೆ ಜಾಸ್ತಿನೇ ಆಗ್ತದೆ ಏನೋ ಅನಿಸ್ತದಲ್ಲ?
0: ಇಲ್ಲ, ಅವ್ಳ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ, ತೊಂದರೆ ಜಾಸ್ತಿನೂ ಆಗಲ್ಲ, ಬದಲು ಅವ್ರ ಲೈಫ್ ಕೂಡ ರಿಸ್ಕ್ ನಲ್ಲಿ ಇರುತ್ತೆ. ಅದಕ್ಕೆ ಯಾಕೆ ಪ್ರೀ ಪ್ರೆಗ್ನೆನ್ಸಿ ಟೆಸ್ಟ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂದ್ರೆ, ಅವ್ಳಗ್ ಅನೇಮಿಕ್ ಇದ್ಲು, ಹಿಮೋಗ್ಲೋಬಿನ್ 11 ಕಡಿಮೆ ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಇತ್ತು ಅಂದ್ರೆ ನಾವು ಅವಾಗಿಂದನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಸೊ ಅವಳು ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ ಅವಾಗ ಅವಳು ಅನೇಮಿಕ್ ಇರಲ್ಲ. ಎಷ್ಟೊಂದ್ ಜನ ಏನಂದ್ರೆ ನಾವು ಔಷಧಿ ಕೊಡ್ತೀವಿ ಎಲ್ಲ ಮಾಡ್ತೀರಿ, ಬಟ್ ಔಷಧಿನೇ ತಗೊಳ್ಳಪ್ಪ ಎಷ್ಟೊಂದ್ ಜನ, ಅವ್ರೇನ್ ಅನ್ಕೋತಾರೆ ನಾವು ಊಟ ಮಾಡಿದ್ರೆ ಅಷ್ಟೇ ಸಾಕಲ್ವಾ ಅಂತ. ಬಟ್ ಅವ್ರೇನ್ ಗೊತ್ತ ಮಾಡ್ಕೋಬೇಕು ಅಂದ್ರೆ ತಮ್ಮ ಜೊತೆ ಮಗುನು ಬೆಳೀತಾ ಇದೆ, ಮಗು ಒಂದು ಪ್ಯಾರಾಸೈಟ್ ಇದ್ದಾಗೆ ಅದಕ್ಕೆ ಏನೇನು ಆಹಾರ ನ್ಯೂಟ್ರಿಯಂಟ್ಸ್ ಬೇಕು ಎಲ್ಲ ತಾಯಿಯಿಂದ ಅದು ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಮತ್ತು ಏನ್ ಡೆಫಿಷಿಯನ್ಸಿ ಇದ್ರೂ ತಾಯಿಯಲ್ಲಿ ಕಂಡು ಬರುತ್ತೆ. ಸೊ ಅದಕ್ಕೆ ಅದು ಎಕ್ಸ್ಟ್ರಾ ಊಟ ಮಾಡೋದು, ಎಕ್ಸ್ಟ್ರಾ ಕ್ಯಾಲರಿ ಇಂಟೇಕ್ ತಗೊಳ್ಳೋದು, ಒಳ್ಳೆ ಆಹಾರ ತಗೋದು, ಐ ಮೀನ್ ಮಲ್ಟಿವಿಟಮಿನ್ಸ್, ತಪ್ಪಲ್ ಪಲ್ಯ ಆಯ್ತು, ಡ್ರೈ ಫ್ರೂಟ್ಸ್, ಏನೇನು ಸಾಧ್ಯ ಆಗುತ್ತೆ ಅವ್ರವರು. ಈಗ ಎಲ್ಲರಿಗೂ ನಾವು ಕಾಜು ಬಾದಾಮ್ ತಿನ್ನಿ ಅಂದ್ರೆ ಆಗಲ್ಲ, ಅದಕ್ಕೆ ನಾವು ಬಡವರು ಇದಕ್ಕೆ ಅಟ್ಲೀಸ್ಟ್ 1 egg ತಿನ್ನಿ ಅಥವಾ ಶೇಂಗಾ ಬೆಲ್ಲ ತಗೊಳ್ಳಿ, ರಾಗಿ ತುಂಬಾ ಒಳ್ಳೆಯದು. ಸೊ ಅವ್ರ ಸೋಷಿಯಲ್ ಇದ್ ಪ್ರಕಾರ ಆ ಡಯಟ್ ನ ಚೇಂಜ್ ಮಾಡಿಬಿಟ್ಟು ಹೆಲ್ದಿ ಆಗಿಬಿಟ್ಟು ಆಕ್ಟಿವ್ ಆಗಿಬಿಟ್ಟು ಎಕ್ಸಸೈಸ್ ಮಾಡ್ತಾ ತಮ್ಮ ತಮ್ಮ ಪ್ರೆಗ್ನೆನ್ಸಿನ ಕರೆಕ್ಟ್ ಆಗಿ ನೋಡಿಕೊಂಡ್ರೆ ಈ ತರ ಚಾನ್ಸಸ್ ಕಡಿಮೆ ಇಲ್ಲ. ಯಾಕಂದ್ರೆ ಕಾಮನ್

0: ನಾರ್ಮಲ್ ಹಿಮೋಗ್ಲೋಬಿನ್ ಇದ್ದವ್ರಿಗೆ ಸ್ವಲ್ಪ ಬ್ಲಡ್ ಲಾಸ್ ಆದ್ರೆ ಅವ್ರು ಟಾಲರೇಟ್ ಮಾಡ್ಕೋತಾರೆ, ಬಟ್ ಅನೆಮಿಕ್ ಪೇಷಂಟ್ ಇದ್ದವ್ರೆ ಅವ್ರ 500 ml ಬ್ಲಡ್ ಲಾಸ್ ಆದ್ರೂ ಕೂಡ ಅವ್ರ ಜೀವಕಪ್ಪ ಇರುತ್ತೆ.
1: ಈಗ ಒಬ್ಬ ಮಹಿಳೆಗೆ ಮೊದಲ ಹೆರಿಗೆನಲ್ಲಿ ಈ ತರ PPH ಸಮಸ್ಯೆ ಕಂಡು ಬಂತು ಅಂದಾಗ ಎರಡನೇ ಹೆರಿಗೆಯಲ್ಲೂ ಈ ತರ ಕಂಡು ಬರುವ ಸಾಧ್ಯತೆ ಇದೆಯಾ?
0: ಹೌದು, ಅವರಲ್ಲಿ 10% ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಪ್ರತಿ ಸತಿ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಬಂದಾಗ ನಾವು ಕೇಳ್ತೀವಿ, ಮೊದಲೇ ಡೆಲಿವರಿ ಹೇಗಾಗಿತ್ತು, ಮಗು ಹೇಗಿತ್ತು, ಅವಾಗ ರಕ್ತಸ್ರಾವ ಜಾಸ್ತಿ ಆಗಿತ್ತ, ನಿಮ್ಗೇನಾದ್ರೂ ಎಕ್ಸ್ಟ್ರಾ ಬ್ಲಡ್ ಹಾಕಿದ್ರ ಅಥವಾ ಏನಾದ್ರೂ ಆಪರೇಷನ್ ಮಾಡಿದ್ರ, ಈ ತರ ಆಗ್ತರ ಕೊಟ್ರೆ ನಾವು ಅವ್ರಿಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಟರ್ಮ್ ಮಾಡ್ತೀವಿ. ಸೊ ನಮ್ಗೆ ಗೊತ್ತಿರುತ್ತೆ ಇವ್ರು ಹೋದ ಪ್ರೆಗ್ನೆನ್ಸಿನಲ್ಲಿ ಈ ತರ ಆಗಿತ್ತು, ಈ ಪ್ರೆಗ್ನೆನ್ಸಿನಲ್ಲಿ ಕೂಡ ಆಗೋ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಮುಂಚೆಯಿಂದನೇ ಅವರಿಗೆ ನಾವು ಹಿಮೋಗ್ಲೋಬಿನ್ ಕರೆಕ್ಟ್ ಮಾಡ್ತೀವಿ, ಎಲ್ಲ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಹಿಡಿದು ಕಂಡಿಟ್ಬಿಟ್ಟು ಆ ತರ ಟ್ರೀಟ್ಮೆಂಟ್ ಕೊಡ್ತೀವಿ.
1: ಇದರಲ್ಲಿ ಈ ತರದ ಸಮಸ್ಯೆ ಕಂಡು ಬಂದಾಗ ಕುಟುಂಬದ ಜನರ ಪಾತ್ರ,
0: ಕುಟುಂಬ ಜನರ ಪಾತ್ರ ಅಂತಂದ್ರೆ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅವ್ರಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಬಾರ್ದು. ಎಲ್ಲರೂ ಅಲ್ಲಿ ಹೇಗಿರುತ್ತೆ ಅಂದ್ರೆ ಫಸ್ಟ್ ಮನೆ ಮಂದಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ತಾವು ಉಳಿದಿದ್ದನ್ನ ಊಟ ಮಾಡ್ತಾರೆ, ಆಮೇಲೆ ಉಳಿತಿರ್ಬೋದು ಉಳಿದನೇ ಇರ್ಬೋದು. ಅದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರು ಮಹಿಳೆಗೆ ಪ್ರತಿ 3 months ಗೆ 1500 rupees ಅವ್ರ ಅಕೌಂಟ್ ನಲ್ಲಿ ಹಾಕ್ತಾ ಇದೆ. ಯಾಕಂತಂದ್ರೆ ಇದರಿಂದ ಆದ್ರೂ ಅವರು ಸರಿಯಾಗಿ ಊಟ ಸೇವನೆ ಮಾಡ್ಲಿ. ಇನ್ನು ಕೆಲವು ಕಡೆ ಅಂಗನವಾಡಿನಲ್ಲಿ ಏನು ರಾಗಿ ಇರ್ಬೋದು ಊಟ ಇರ್ಬೋದು ಅದನ್ನು ಕೂಡ ಪ್ರೆಗ್ನೆಂಟ್ ವುಮನ್ಗೂ ಕೊಡೋ ಫೆಸಿಲಿಟೀಸ್ ಕೂಡ ಇದೆ. ಸೊ ಇದೆಲ್ಲ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ಅವ್ರು ಸರಿಯಾಗಿ ಊಟ ಮಾಡಿದ್ರೆ, ಸರಿಯಾಗಿ ತಾವು ಏನ್ ಟ್ಯಾಬ್ಲೆಟ್ಸ್ ನಾವು ಏನ್ ಪ್ರೆಗ್ನೆಂಟ್ ಆದ ತಕ್ಷಣ 3rd month ಐರನ್, ಫೋಲಿಕ್ ಆಸಿಡ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅದು ಕರೆಕ್ಟ್ ಆಗಿ ತಗೊಂಡ್ರೆ, ಕರೆಕ್ಟ್ ಆಗಿ BP ಚೆಕ್ಅಪ್ ಮಾಡಿಸಿದ್ರೆ ಮತ್ತೆ ಪ್ರತಿ 4 ಬಾರಿ ಹೋಗಿ ಹಾಸ್ಪಿಟಲ್ ಹೋಗಿ ಅವ್ರ BP ಚೆಕ್ಅಪ್ ಮಾಡಿಸಿ, ಶುಗರ್ ಟೆಸ್ಟ್ ಮಾಡಿಸಿ, ಇವನ್ನೆಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅವ್ರು ಬರ್ದೇ ನೋಡಿದ್ರೆ ಬಂದರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಆಗಿ ಆಂಟಿನೆಟಲ್ ಚೆಕ್ಅಪ್ ನೋಡಿಕೊಂಡು ಡೆಲಿವರಿ ಬರಬೇಕು.
1: ಅಂದ್ರೆ ವೈದ್ಯರು ಹೇಳಿದ್ದನ್ನ ಕರೆಕ್ಟ್ ಆಗಿ ಪಾಲಿಸಿದ್ರೆ ಇದರಿಂದ ಸ್ವಲ್ಪ ದೂರ ಇರಬಹುದು ಅಂತ ತಾವು ಹೇಳ್ತೀರಿ.
0: ಹೌದು.
1: ಈಗ ಡಾಕ್ಟರ್ ಸಹಜ ಅವರ, ಈ ತರ ಎಲ್ಲ ನಾವು ಪಾಲಿಸಿಕೊಂಡು ಹೋಗ್ಬೇಕು ಅಂತಂದಾಗ ಸಾಮಾನ್ಯವಾಗಿ ಒಬ್ಬ ಮಹಿಳೆಯ ಒಂದು ವಯಸ್ಸು ಈ ಗರ್ಭಾವಸ್ಥೆಯನ್ನ ಪಡಿಬೇಕಾದಾಗ, ಅವಳು ಸ್ವಲ್ಪ ಚಿಕ್ಕವಳಿದ್ದಾಗ ಆದ್ರೆ ಇದು ಅನುಕೂಲ ಏನು ಅಂತ ಅನಿಸ್ತದಲ್ಲ?
0: ಇಲ್ಲ, ಮುಂಚೆ ಮದ್ವೆ ಬೇಗ ಮಾಡ್ತಿದ್ರು ಆಗ್ತಿದ್ರು ನಡೀತಿತ್ತು, ಬಟ್ ಈಗ ನಮ್ಗೆಲ್ಲ ಗೊತ್ತಿದೆ ಹುಡುಗಿಯರು ಕಲಿತಿದ್ದಾರೆ ಕೆಲಸ ಮಾಡ್ತಿದ್ದಾರೆ. ಸೊ ಆಸ್ ಇಟ್ ಇಸ್ ಪ್ರೆಗ್ನೆನ್ಸಿ ಡಿಲೇ ಆಗಿದೆ. ಸೊ ಅದಕ್ಕೆ ಅದು ನಮ್ಮ ಸೋಷಿಯಲ್ ಚೇಂಜ್, ಈಗ ಹೆಂಗ್ ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಿದೆ ಇದು ಒಂಥರ ಚೇಂಜ್ ಆಗಿದೆ. ಸೊ ಅದನ್ನ ನಾವು ಬದಲಾಸಕ್ ಆಗಲ್ಲ, ಬಟ್ ನಾವು ಏನ್ ಮಾಡ್ಬೋದು ಅಂದ್ರೆ ಎಜುಕೇಟ್ ಮಾಡ್ಬೋದು, ಈ ತರ ಈ ಏಜ್ ನಲ್ಲಿ ನಿಮ್ಗೆ ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಬರ್ಬೋದು, ಏನು ನೀವು ನೋಡ್ಕೋಬೇಕು, ಏನ್ ಈ ತರ ಬರಬಾರ್ದಂತ ನೀವು ನಿಮ್ ಲೈಫ್ ಸ್ಟೈಲ್ ನ ನೀವು ಹೆಲ್ದಿ ಮಾಡ್ಕೋಬೇಕು ಅದನ್ನ ನಾವು ಎಜುಕೇಟ್ ಮಾಡ್ಬೋದು. ಒಬೆಸಿಟಿ ಇರಬಾರ್ದು, ಯಾವ್ದೇ ಒಬೆಸಿಟಿ ಇಸ್ ಒನ್ ಕಾಂಪ್ಲಿಕೇಶನ್, ಯಾಕಂದ್ರೆ ಪ್ರೆಗ್ನೆನ್ಸಿನಲ್ಲಿ ಕಾಂಪ್ಲಿಕೇಶನ್ ಆಗುತ್ತೆ, BP ಬರೋ ಚಾನ್ಸಸ್ ಇರುತ್ತೆ, ಶುಗರ್ ಬರುತ್ತೆ, ಮತ್ತೆ ಇದೇನ್ ಕಾಂಬಿನೇಷನ್ ಇರುತ್ತಲ್ಲ ಡಯಾಬಿಟೀಸ್, ಪ್ರೀ ಎಕ್ಲಾಮ್ಸಿ ಅಂಡ್ ಪ್ರೆಗ್ನೆನ್ಸಿ ಅಂಡ್ ಅನೀಮಿಯಾ, ಇವು ಮೂರ ತುಂಬಾ ಡೆಡ್ಲಿ ಕಾಂಬಿನೇಷನ್.
1: ಇದು ಬರದ ರೀತಿಯೊಳಗೆ ಅಕ್ಕಿ ಇರಬೇಕು ಅಂದ್ರೆ ಗರ್ಭಿಣಿ ಆಗುವ ಮೊದಲು ಕೂಡ ವೈದ್ಯರನ್ನ ಸಂಪರ್ಕಿಸೋದು ಬಹಳ ಮುಖ್ಯ ಅಂತ ಹೇಳ್ತೀರಿ.
0: ಈಗ ಪ್ರತಿಯೊಂದು ಗವರ್ಮೆಂಟ್ ಹಾಸ್ಪಿಟಲ್ ಕೂಡ ಈಗ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತಾರೆ ಪ್ರೀ ಪ್ರೆಗ್ನೆನ್ಸಿ ಚೆಕ್ಅಪ್ ಅಂತ, ಪ್ರೀ ಪ್ರೆಗ್ನೆನ್ಸಿ ಚೆಕ್ಅಪ್ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲವೂ ಡೆಲಿವರಿಗಿಂತ ಮುಂಚೆನೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಕೊಂಡು ಏನಾದರೂ ಇದ್ರು ಅದ್ರ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಫೋಲಿಕ್ ಆಸಿಡ್ ಅಂತ ಹಾಕ್ತೀವಿ, ಮಗುಗೇನು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗಬಾರ್ದು ಅಂತ ಅದು ತಗೊಂಡ್ಬಿಟ್ಟು ಶುಗರ್ ಇದ್ರೆ ಶುಗರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು, ಯಾಕಂತಂದ್ರೆ ಶುಗರ್ ಕಂಟ್ರೋಲ್ ನಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಏನ್ ಮಾಡ್ತಾರೆ ಪ್ರೆಗ್ನೆನ್ಸಿ ಆದ್ಮೇಲೆ ಶುಗರ್ ಟೆಸ್ಟ್ ಮಾಡ್ತಾರೆ, ತುಂಬಾ ಹೈ ಇರುತ್ತೆ, ಬಟ್ ಅದರಿಂದ ಆಲ್ರೆಡಿ ಮಗುಗೆ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಮುಂಚೆನೆ ನೀವು ಶುಗರ್ ಟೆಸ್ಟ್ ಮಾಡಿಕೊಂಡು ಶುಗರ್ ಡಯಾಬಿಟೀಸ್ ಇತ್ತು ಅಂದ್ರೆ ಅಥವಾ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಟೈಮ್ ನಮ್ ನಾರ್ಮಲ್ ಶುಗರ್ ಇತ್ತು, ಮಗುಗೆ ತೊಂದ್ರೆ ಕಡಿಮೆ ಇರುತ್ತೆ. ಸೊ ಇದು ಎಜುಕೇಶನ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿಗಿಂತ ಮುಂಚೆ ಏನ್ ಟೆಸ್ಟ್ ಮಾಡಬೇಕು, ಪ್ರೆಗ್ನೆಂಟ್ ಇದ್ದಾಗ ನಾವು ಏನ್ ಟೆಸ್ಟ್ ಮಾಡ್ಕೋಬೇಕು, ಆಮೇಲೆ ಕರೆಕ್ಟ್ ಆಗಿ ಆಂಟಿನೇಟಲ್ ಚೆಕ್ಅಪ್ ಮಾಡಿಸ್ಕೋಬೇಕು.
1: ಈಗ ಡಾಕ್ಟರ್, ಒಂದು ಕೊನೆಯದಾಗಿ ನಮ್ಮ ಗರ್ಭಿಣಿಯರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು PPH ದಿನದ ಸಂದರ್ಭದಲ್ಲಿ ನಮ್ಮ ಗರ್ಭಿಣಿಯರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ?
0: ಸೊ ನಾವೇನ್ ಹೇಳ್ತೀವಿ ಅಂದ್ರೆ ಮದ್ವೆ ಈಗ ಅಡೋಲೆಸೆಂಟ್ ನಲ್ಲಿ ಆಗ್ಲಿ ಅಥವಾ ಮದುವೆ ಆದ ತಕ್ಷಣ ಆಗ್ಲಿ, ಫಸ್ಟ್ ಹೋಗ್ಬಿಟ್ಟು ನಿಮ್ ರೆಗ್ಯುಲರ್ ಆಗಿ ಹಿಮೋಗ್ಲೋಬಿನ್ ಚೆಕ್ಅಪ್ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ರಕ್ತಸಾವ ಪ್ರತಿ ತಿಂಗಳ ಜಾಸ್ತಿ ಆಗ್ತಾ ಇದ್ರೆ ಆಬ್ವಿಯಸ್ಲಿ ನಿಮ್ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಇದಕ್ಕೇನು ನೀವು ಮುಂಚೆ ಟ್ಯಾಬ್ಲೆಟ್ಸ್ ತಗೋದ್ಬೇಕಾಯ್ತು, ಅದು ಬೇಕಿಲ್ಲ, ತಿಂಗಳಿಗೆ ಒಂದು ಇಂಜೆಕ್ಷನ್ ಎಫ್ ಎಸ್ಸಿಎಂ ಇಂಜೆಕ್ಷನ್ ಅಂತ ಬರುತ್ತೆ, ಅದು ಕೂಡ ಈಗ ಸೌಲಭ್ಯ ಇದೆ. ಈಗ ಮುಂಚೆ ತರ ಪ್ರತಿಯೊಂದು ದಿವಸ ತಗೊಂಡು ಗ್ಯಾಸ್ಟ್ರೈಟಿಸ್ ಆಗಿ ಹೊಟ್ಟೆ ಉರಿ ಮಾಡ್ಕೊಳ್ಳೋದನ್ನು ಬೇಕಾಗಿಲ್ಲ. ಅಷ್ಟೊಂದು ಚೆನ್ನಾಗಿ ಫೆಸಿಲಿಟಿ ಟ್ರೀಟ್ಮೆಂಟ್ ಬಂದಿದೆ ಅನಿಮಿಯಾ. ಸೊ ಯಾರ್ಯಾರು ಅನಿಮಿಕ್ ಇದ್ದಾರೆ ಅವ್ರ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸಿ, ಸುಸ್ತ್ ಅನಿಸ್ತಾ ಇದ್ರೆ, ಸ್ವಲ್ಪನೂ ಕೆಲಸ ಮಾಡಿದ್ರೆ ಟಯರ್ಡ್ ಅನಿಸ್ತಾ ಇದ್ರೆ, ಆದಷ್ಟು ಬೇಗ ಡಾಕ್ಟರ್ ಕಡೆ ಹೋಗ್ಬೇಕು, ಅದು ಟ್ರೀಟ್ಮೆಂಟ್ ತಗೋಬೇಕು. ಮತ್ತು ಪ್ರೆಗ್ನೆನ್ಸಿ ಇದ್ದಾಗ ಪ್ರತಿ 4 ವೀಕ್ಸ್ಗೆ ಆಂಟಿನೆಟಲ್ ಚೆಕಪ್ ಅಂತಿರುತ್ತೆ. ನಿಮ್ಮ ಆರೋಗ್ಯ ಕೇಂದ್ರದಲ್ಲಿ ಹೋಗಿ ನಿಮ್ದು ಬಿ ಪಿ ನೋಡ್ಬೇಕು.

0: ನೋಡಿಬಿಟ್ಟು, ವೇಟ್ ಕರೆಕ್ಟಾಗಿ ನೋಡಿಬಿಟ್ಟು, ಏನೇನು ಹಿಮೋಗ್ಲೋಬಿನ್ ಟೆಸ್ಟ್ ಹೇಳ್ತಾರೆ, ಯೂರಿನ್ ಟೆಸ್ಟ್ ಹೇಳ್ತಾರೆ, ಯಾವಾಗ ಟೆಸ್ಟ್ ಹೇಳ್ತಾರೆ, ಅವರೆಲ್ಲ ನಿಮ್ಗೆ ಆಶಾ ವರ್ಕರ್ ಆಗಲಿ ಅಥವಾ ಅಲ್ಲಿ ಹೆಲ್ತ್ ವರ್ಕರ್ ಆಗಲಿ ಅವ್ರು ಡಾಕ್ಟರ್ ಹೇಳಿದ್ನ ಕರೆಕ್ಟಾಗಿ. ಆಮೇಲೆ ನಿಮಗೆ ಬಿ ಪಿ ಬಂದಿದೆ, ಬಿ ಪಿ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳಿದರೆ ಕರೆಕ್ಟಾಗಿ ಥ್ರೂ ಔಟ್ ಪ್ರೆಗ್ನೆನ್ಸಿ ತೊಗೋಬೇಕು. ನಾವು ಇವತ್ತು ಕೂಡ ನಿನ್ನೆನೇ ಒಂದು ಪೇಷಂಟ್ ಬಂದಿದ್ದು ನರ್ಗೂನಿಂದ, ಬಿ ಪಿ ಇತ್ತು ಅವಳಿಗೆ 5 ಮಂತಿಂದ, ಟ್ಯಾಬ್ಲೆಟ್ ತೊಗೋ ಅಂತಲೂ ಕೊಟ್ಟಿದ್ದಾರೆ, ಬಟ್ ಅವಳು ಏನೂ ತೊಗೊಳ್ಳಿಲ್ಲ. ಲಾಸ್ಟ್ ಮೂಮೆಂಟ್ ಬಂದುಬಿಟ್ಟು ಬಿ ಪಿ ಜಾಸ್ತಿ ಆಗಿ, ಹಿಮೋಗ್ಲೋಬಿನ್ ಕಡಿಮೆ ಆಗಿ, ರಕ್ತಸ್ರಾವ ಆಗಿ ಸಾಯೋ ಚಾನ್ಸಸ್ ಬಂತು. ಸೊ ಈ ಥರ ಯಾವ ತಾಯಿಯಾದವ್ರಿಗೂ ಆಗಬಾರ್ದು. ಸೊ ನಿಮ್ಗೆ ಏನು ಟ್ರೀಟ್ಮೆಂಟ್ ಕೊಟ್ಟರು ನಿಮ್ಮ ಒಳ್ಳೇದಕ್ಕನೇ ಕೊಡ್ತಾರೆ ಹೊರತು ಬೇರೆ ಎದಕ್ಕೂ ರೀಸನಿಗೆ ಇರೋದಿಲ್ಲ. ಸೊ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಕರೆಕ್ಟ್ ಚೆಕಪ್ ಮಾಡಿಕೊಂಡು ಈ ಥರ ಕಾಂಪ್ಲಿಕೇಶನ್ ಆಗದಂಗೆ ನೋಡ್ಕೋಬೇಕು.
1: ಈಗ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಮಹಿಳೆಯ ಗರ್ಭಾವಸ್ಥೆಯಲ್ಲಿ ಅವಳಿಗೆ ಪೋಷಕಾಂಶ ಭರಿತ ಆಹಾರ ಮತ್ತು ಎಷ್ಟೊಂದು ಕಡೆ ಈ ಔಷಧಿಗಳನ್ನು ಕೂಡ ಉಚಿತವಾಗಿ ವಿತರಣೆ ಮಾಡಲಾಗ್ತದೆ. ಅದಕ್ಕಾಗಿ ಸರಿಯಾದ ಸಮಯದಲ್ಲಿ ಔಷಧಿಗಳನ್ನು ಸೇವನೆ ಮಾಡೋದು, ಪೋಷಕಾಂಶ ಭರಿತ ಆಹಾರ. ಈಗ ತಾವು ಹೇಳಿದ್ರಿ ಎಲ್ಲರಿಗೂ ಬದಾಮು ಗೋಡಂಬಿ ತಿನ್ಲಿಕ್ಕೆ ಆಗುವುದಿಲ್ಲ, ಶೇಂಗಾ ಬೆಲ್ಲ ಆದ್ರೂ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ. ಅಂಥ ಆಹಾರವನ್ನು ಸರಿಯಾದ ವೇಳೆಯಲ್ಲಿ ಸೇವಿಸಿ ಇಲ್ಲಿ ಗರ್ಭಿಣಿಯ ಆರೋಗ್ಯದ ಜೊತೆ ಜೊತೆಗೆ ಮಗುವಿನ ಆರೋಗ್ಯ ಕೂಡ ಮುಖ್ಯ ಆಗಿರೋದ್ರಿಂದ ಒಂದು ಆರೋಗ್ಯವಂತ ಶಿಶುವನ್ನ ಅವಳು ಸಮಾಜಕ್ಕೆ ನೀಡೋದು ಕೂಡ ಬಹಳ ಮುಖ್ಯ ಆಗ್ತದೆ. ಈ ಒಂದು ಪೋಸ್ಟ್ಪಾರ್ಟಮ್
0: ಹೆಮರೇಜ್ ಅಂದ್ರೆ ಇದು ಪ್ರಿವೆಂಟಬಲ್ ಡೆತ್ ಅಂತೀವಿ. ಈಗ ಹಾರ್ಟ್ ಡಿಸೀಸ್ ಎಲ್ಲ ಇತ್ತು ಪ್ರಿವೆಂಟಬಲ್ ಆಗಲ್ಲ, ಬಟ್ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಇರ್ತೈತೆ, ಕಂಡು ಹಿಡಿದ್ರೆ ನಾವು ತಾಯಿನ ಉಳಿಸಬಹುದು. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಇದು ಅವೇರ್ನೆಸ್ ಕೊಡಬೇಕು.
1: ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಹಿಳೆಯರು ಸಾಕಷ್ಟು ಎಚ್ಚರಿಕೆಯನ್ನ ವಹಿಸ್ತಾರೆ ಅಂತ ಆಶಿಸೋಣ. ಈ ಪ್ರಸವೋತ್ತರ ರಕ್ತಸ್ರಾವ ಆಗದ ರೀತಿಯಲ್ಲಿ ನಾವು ಉತ್ತಮ ಜೀವನ ನಿರ್ವಹಣೆಯನ್ನ ಮಾಡಿಕೊಳ್ಳೋಣ. ನಿಯಮಿತವಾಗಿ ವೈದ್ಯರ ಹತ್ರ ತಪಾಸಣೆ ಮಾಡಿಕೊಳ್ಳೋದು, ಫಾಲಿಕ್ ಆಸಿಡ್ ಮತ್ತೆ ಈ ಐರನ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಗಳನ್ನ ತಪ್ಪದೇ ತಗೊಳ್ಳೋದು, ಒಂದು ಪೋಷಕಾಂಶ ಭರಿತ ಆಹಾರ ಸೇವಿಸೋದು, ಮತ್ತೆ ನಿಯಮಿತ ತಪಾಸಣೆಯನ್ನ ಮಾಡಿಕೊಂಡು ವೈದ್ಯರ ಒಂದು ಸುಪರ್ದಿಯಲ್ಲಿ ನಾವಿದ್ರೆ ಉತ್ತಮ ಮಗುವನ್ನು ಪಡೀಲಿಕ್ಕೂ ಸಾಧ್ಯ, ನಮ್ಮ ಜೀವನ ಕೂಡ ಉತ್ತಮವಾಗಿರ್ತದೆ ಅನ್ನೋ ಆಶಾ ಭಾವನೆಯೊಂದಿಗೆ ಸಂದರ್ಶನ ಮುಗಿಸೋಣ. ಡಾಕ್ಟರ್ ಸಹಜಾ ಅವರೇ ನಮಸ್ಕಾರ.
0: ನಮಸ್ಕಾರ, ಥ್ಯಾಂಕ್ ಯು ಮೇಡಮ್. ಪೋಸ್ಟ್ ಪಾರ್ಟಮ್ ಹೆಮರೇಜ್ ಪಿಪಿಎಚ್ ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೇಳುಗರೆ, ಇದು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 980 ಕೇಳಿ. ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಮತ್ಸ್ಯ ಸಂಪದ ಯೋಜನೆಯ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ರೂಪಾ ಗೌಡ.
1: ನಮ್ಮ ದೇಶದ ಬದುಕಿನೊಂದಿಗೆ ನೀರು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ನದಿ, ಕೆರೆ, ಸರೋವರ, ಜಲಾಶಯ, ಸಮುದ್ರ ಇವೆಲ್ಲವೂ ಕೇವಲ ನೀರಿನ ಮೂಲಗಳಲ್ಲ, ಲಕ್ಷಾಂತರ ಕುಟುಂಬಗಳ ಬದುಕಿಗೆ ಆಧಾರ. ಅದರಲ್ಲೂ ಮೀನುಗಾರಿಕೆ ನಮ್ಮ ದೇಶದ ಆಹಾರ ಭದ್ರತೆ, ಪೌಷ್ಟಿಕತೆ, ಉದ್ಯೋಗ ಮತ್ತು ಗ್ರಾಮೀಣ ಆರ್ಥಿಕತೆಯೊಂದಿಗೆ ನೇರವಾಗಿ ಬೆಸೆದುಕೊಂಡಿರುವ ಪ್ರಮುಖ ಕ್ಷೇತ್ರ. ಒಂದು ಕಡೆ ಮೀನು ಉತ್ತಮ ಗುಣಮಟ್ಟದ ಪ್ರೋಟೀನ್ನ ಮೂಲ, ಮತ್ತೊಂದು ಕಡೆ ಮೀನುಗಾರರು, ಮೀನು ಮಾರಾಟಗಾರರು, ಮೀನು ಸಾಕಾಣಿಕೆದಾರರು, ಸಂಸ್ಕರಣಾ ಘಟಕಗಳಲ್ಲಿ ಕೆಲಸ ಮಾಡುವವರು, ಹೀಗೆ ದೊಡ್ಡ ಪ್ರಮಾಣದ ಜನರಿಗೆ ಜೀವನೋಪಾಯ ನೀಡುವಂತಹ ಕ್ಷೇತ್ರ. ಹಾಗಾದರೆ ಇಂತಹ ಪ್ರಮುಖ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವುದು ಹೇಗೆ? ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮೀನುಗಾರರ ಆದಾಯವನ್ನು ಹೆಚ್ಚಿಸುವುದು ಹೇಗೆ? ಮೀನುಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವುದು ಹೇಗೆ? ಮೀನು ಹಿಡಿದ ನಂತರ ಉಂಟಾಗುವಂತಹ ನಷ್ಟವನ್ನು ಕಡಿಮೆ ಮಾಡಿ ಅದಕ್ಕೆ ಉತ್ತಮ ಮಾರುಕಟ್ಟೆ ಒದಗಿಸುವುದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಮಹತ್ವದ ಯೋಜನೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, PMMSY. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ದೇಶದ ಮೀನುಗಾರಿಕೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ. ಮೀನುಗಾರಿಕೆ ಮತ್ತು ಮೀನು ಕೃಷಿಕರಿಗೆ ಉತ್ತಮ ಸೌಲಭ್ಯವನ್ನು ಕಲ್ಪಿಸುವುದು, ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದು, ಮೀನುಗಾರರ ಆದಾಯವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಹಾಗೂ ಮೀನುಗಾರಿಕೆ ಕ್ಷೇತ್ರದಲ್ಲಿ ಆಧುನಿಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಪ್ರಮುಖ ಆಶಯ. ಮೀನುಗಾರಿಕೆ ಕ್ಷೇತ್ರದಲ್ಲಿ ನೀಲಿ ಕ್ರಾಂತಿಯನ್ನು ಮತ್ತಷ್ಟು ಬಲಪಡಿಸುವುದು ಕೂಡ ಈ ಪ್ರಯತ್ನದ ಒಂದು ಭಾಗ. ನಮ್ಮ ದೇಶದಲ್ಲಿ ಸಮುದ್ರ ಮೀನುಗಾರಿಕೆಯ ಜೊತೆಗೆ ಒಳನಾಡು ಮೀನುಗಾರಿಕೆಗೂ ಅಪಾರ ಅವಕಾಶಗಳಿವೆ. ಕೆರೆಗಳು, ನದಿಗಳು, ಜಲಾಶಯಗಳು, ಹಳ್ಳೆಗಳು ಹಾಗೂ ವಿವಿಧ ರೀತಿಯ ಜಲಮೂಲಗಳಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಆದರೆ ಈ ಕ್ಷೇತ್ರದಲ್ಲಿ ಕೆಲವು ಸವಾಲುಗಳು ಸಹ ಇವೆ. ಮೀನು ಉತ್ಪಾದನೆಗೆ ಅಗತ್ಯವಾದ ಮೂಲಸೌಕರ್ಯದ ಕೊರತೆ, ಗುಣಮಟ್ಟದ ಮೀನುಮರಿ ಲಭ್ಯತೆಯ ಸಮಸ್ಯೆ, ಸಂಗ್ರಹಣಾ ವ್ಯವಸ್ಥೆಯ ಕೊರತೆ, ಮೀನು ಸಾಗಣೆಯಲ್ಲಿ ಆಗುವಂತಹ ನಷ್ಟ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿನ ಅಡಚಣೆಗಳು, ಆಧುನಿಕ ತಂತ್ರಜ್ಞಾನದ ಕೊರತೆ, ಇವೆಲ್ಲವೂ ಮೀನುಗಾರಿಕೆ ಕ್ಷೇತ್ರದ ಬೆಳವಣಿಗೆಗೆ ಸವಾಲಾಗಿದೆ. ಇವುಗಳನ್ನು ನಿವಾರಿಸಿ ಮೀನುಗಾರಿಕೆಯಿಂದ ಹೆಚ್ಚು ಉತ್ಪಾದನೆ, ಉತ್ತಮ ಆದಾಯ, ಉತ್ತಮ ಜೀವನ ಎಂಬ ಗುರಿಯತ್ತ ಸಾಗುವುದು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಉದ್ದೇಶ. ಮೀನು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೀನುಗಾರರು ಮತ್ತು ಮೀನು ಕೃಷಿಕರ ಆದಾಯವನ್ನು ಹೆಚ್ಚಿಸುವುದು, ಮೀನುಗಾರಿಕೆ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು, ಮೀನು ಹಿಡಿಯುವಿಕೆ ಮತ್ತು ಮೀನು ಸಾಕಾಣಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸುವುದು, ಗುಣಮಟ್ಟದ ಮೀನುಮರಿ ಉತ್ಪಾದನೆ ಮತ್ತು ಪೂರೈಕೆಗೆ ಉತ್ತೇಜನವನ್ನು ನೀಡುವುದು, ಮೀನು ಸಂಗ್ರಹಣೆ, ಶೀತಲೀಕರಣ, ಸಾಗಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಿಸುವುದು, ಮೀನುಗಾರಿಕೆ ಕ್ಷೇತ್ರದಲ್ಲಿ ಉಂಟಾಗುವಂತಹ ನಷ್ಟವನ್ನು ಕಡಿಮೆ ಮಾಡುವುದು, ಮೀನುಗಾರರು ಮತ್ತು ಮೀನು ಕೃಷಿಕರಿಗೆ ಉತ್ತಮ ಮೂಲ ಸೌಕರ್ಯವನ್ನು ಕಲ್ಪಿಸುವುದು, ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಮೀನುಗಾರಿಕೆ ಕ್ಷೇತ್ರವನ್ನು ಹೆಚ್ಚು ಸಂಘಟಿತ ಮತ್ತು ಆಧುನಿಕ ಕ್ಷೇತ್ರವನ್ನಾಗಿ ರೂಪಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ಮೀನುಗಾರ ಸಮುದ್ರಕ್ಕೆ ಹೋಗಿ ಅಥವಾ ಕೆರೆಗೆ ಹೋಗಿ ಉತ್ತಮ ಪ್ರಮಾಣದಲ್ಲಿ ಮೀನು ಹಿಡಿದಿದ್ದಾನೆ ಎಂದಿಟ್ಟುಕೊಳ್ಳಿ. ಆದರೆ ಮೀನು ಹಿಡಿದ ನಂತರ ಅದನ್ನು ಸರಿಯಾಗಿ ಸಂಗ್ರಹಿಸಲು ಶೀತಲೀಕರಣದ ವ್ಯವಸ್ಥೆ ಇಲ್ಲದೇ ಇದ್ರೆ, ಸರಿಯಾದ ಸಾಗಣೆ ವ್ಯವಸ್ಥೆ ಇಲ್ಲದೇ ಇದ್ರೆ, ಮಾರುಕಟ್ಟೆಗೆ ತಲುಪುವಷ್ಟರಲ್ಲಿ ಮೀನು ಹಾಳಾದ್ರೆ ಅವನ ಪರಿಶ್ರಮದ ಒಂದು ಭಾಗ ವ್ಯರ್ಥವಾಗುತ್ತೆ. ಆದ್ದರಿಂದ ಮತ್ಸ್ಯ ಸಂಪದ ಯೋಜನೆ ಮೀನು ಉತ್ಪಾದನೆಯಿಂದ ಹಿಡಿದು ಮಾರುಕಟ್ಟೆಯವರೆಗೆ ಸಂಪೂರ್ಣ ಸರಪಳಿಯನ್ನ ಬಲಪಡಿಸುವತ್ತ ಗಮನ ಹರಿಸುತ್ತೆ. ಹಾಗಾದರೆ

0: ಮೀನುಗಾರರಿಗೆ ಯಾವೆಲ್ಲ ಆಧುನಿಕ ಸೌಲಭ್ಯಗಳಿವೆ ಎಂದು ನೋಡೋದಾದರೆ, ಮೀನು ಇಳಿಸುವ ಕೇಂದ್ರಗಳು, ಮೀನು ಸಂಗ್ರಹಣಾ ವ್ಯವಸ್ಥೆಗಳು, ಶೀತಲೀಕರಣ ಘಟಕಗಳು, ಮೀನು ಸಾಗಣೆ ವ್ಯವಸ್ಥೆಗಳು ಹಾಗೂ ಮಾರುಕಟ್ಟೆ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮೀನುಗಾರರಿಗೆ ಇರುವಂತಹ ಈ ಆಧುನಿಕ ಸೌಲಭ್ಯಗಳು. ಮೀನುಗಾರರಿಗೆ ಅಗತ್ಯವಾದ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡೋದ್ರಿಂದ ಅವರ ಉತ್ಪಾದಕತೆ ಹೆಚ್ಚಾಗುತ್ತೆ. ಇದರ ಜೊತೆಗೆ ಮೀನುಗಾರಿಕೆ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೂ ಉತ್ತೇಜನ ದೊರೆಯುತ್ತೆ. ಮೀನು ಸಂಸ್ಕರಣೆ, ಮೌಲ್ಯವರ್ಧನೆ, ಮಾರಾಟ ಮತ್ತು ಸಣ್ಣ ಉದ್ಯಮಗಳ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗಲು ಅವಕಾಶ ಸಿಗುತ್ತೆ. ಕೆರೆ, ಕೊಳ, ಜಲಾಶಯ ಹಾಗೂ ಇತರ ಜಲಮೂಲಗಳಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೀನು ಸಾಕಾಣಿಕೆ ಮಾಡಿದರೆ ಕಡಿಮೆ ಜಾಗದಲ್ಲಿಯೂ ಉತ್ತಮ ಉತ್ಪಾದನೆಯನ್ನು ಪಡೆಯಬಹುದು. ಇದಕ್ಕಾಗಿ ಉತ್ತಮ ಗುಣಮಟ್ಟದ ಮೀನುಮರಿ, ವೈಜ್ಞಾನಿಕ ಆಹಾರ ನಿರ್ವಹಣೆ, ನೀರಿನ ಗುಣಮಟ್ಟದ ನಿರ್ವಹಣೆ, ರೋಗ ನಿಯಂತ್ರಣ ಹಾಗೂ ಆಧುನಿಕ ಸಾಕಾಣಿಕೆ ತಂತ್ರಜ್ಞಾನಗಳ ಅಗತ್ಯವಿರುತ್ತೆ. ಈ ಮತ್ಸ್ಯ ಸಂಪದ ಯೋಜನೆಯ ಮುಂದುವರಿದ ಪ್ರಯತ್ನಗಳಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ PMMKSSY ಕೂಡ ಪ್ರಮುಖವಾಗಿದೆ. ಮೀನುಗಾರಿಕೆ ಕ್ಷೇತ್ರದಲ್ಲಿರುವಂತಹ ಸಣ್ಣ ಮತ್ತು ಮಧ್ಯಮ ಮಟ್ಟದ ಮೀನುಗಾರರು, ಮೀನು ಕೃಷಿಕರು, ಮೀನು ಮಾರಾಟಗಾರರು ಹಾಗೂ ಅದಕ್ಕೆ ಸಂಬಂಧಿತ ಕ್ಷೇತ್ರದವರನ್ನು ಹೆಚ್ಚು ಸಂಘಟಿತ ಮತ್ತು ಔಪಚಾರಿಕ ವ್ಯವಸ್ಥೆಗೆ ತರುವ ಉದ್ದೇಶ ಈ ಯೋಜನೆಗಿದೆ. ಮೀನುಗಾರಿಕೆ ಕ್ಷೇತ್ರದಲ್ಲಿ ಸಾಲ, ವಿಮೆ, ಮಾರುಕಟ್ಟೆ, ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನೆಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುವುದು ಇದರ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನಮ್ಮ ದೇಶದ ಆರ್ಥಿಕತೆಯಲ್ಲಿ ಕೃಷಿಯಷ್ಟೇ ಅಲ್ಲ, ಮೀನುಗಾರಿಕೆಯು ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಮೀನುಗಾರಿಕೆ ಕ್ಷೇತ್ರದಲ್ಲಿ ಉತ್ಪಾದನೆ ಹೆಚ್ಚಾದರೆ ಉದ್ಯೋಗ ಹೆಚ್ಚುತ್ತದೆ, ಉದ್ಯೋಗ ಹೆಚ್ಚಾದರೆ ಕುಟುಂಬಗಳ ಆದಾಯವೂ ಹೆಚ್ಚುತ್ತದೆ. ಉತ್ತಮ ಸಂಸ್ಕರಣೆ ಮತ್ತು ಮಾರುಕಟ್ಟೆ ದೊರೆತರೆ ಉತ್ಪನ್ನದ ಮೌಲ್ಯ ಹೆಚ್ಚುತ್ತದೆ, ರಫ್ತು ಹೆಚ್ಚಾದರೆ ದೇಶಕ್ಕೆ ವಿದೇಶಿ ವಿನಿಮಯವೂ ದೊರೆಯುತ್ತದೆ. ಹೀಗಾಗಿ ಮೀನುಗಾರಿಕೆಯ ಅಭಿವೃದ್ಧಿ ಎಂದರೆ ಕೇವಲ ಮೀನುಗಾರರ ಅಭಿವೃದ್ಧಿಯಲ್ಲ, ಅದು ಗ್ರಾಮೀಣ ಆರ್ಥಿಕತೆಯ ಅಭಿವೃದ್ಧಿಯೂ ಕೂಡ ಹೌದು. ಭಾರತದಲ್ಲಿ ಇತ್ತೀಚೆಗೆ COVID-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ಮೀನುಗಾರಿಕೆ ಕ್ಷೇತ್ರವು ಹಲವು ಸವಾಲುಗಳನ್ನು ಎದುರಿಸಿತ್ತು. ಮೀನು ಮಾರುಕಟ್ಟೆಗೆ ತೊಂದರೆ, ಸಾಗಣೆಯ ಸಮಸ್ಯೆ, ಮಾರುಕಟ್ಟೆಯಲ್ಲಿ ಅಡಚಣೆ, ಬೆಲೆ ಕುಸಿತ ಮುಂತಾದಂತಹ ಸಮಸ್ಯೆಗಳು ಎದುರಾದವು. ಈ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಕ್ಷೇತ್ರವನ್ನು ಪುನಶ್ಚೇತನಗೊಳಿಸುವುದು ಮತ್ತು ಮೂಲಸೌಕರ್ಯವನ್ನು ಬಲಪಡಿಸುವ ಅಗತ್ಯ ಇನ್ನಷ್ಟು ಸ್ಪಷ್ಟ ಆಯಿತು. ಇಂತಹ ಸಂದರ್ಭದಲ್ಲಿ ಮೀನುಗಾರರಿಗೆ ಆರ್ಥಿಕ ನೆರವು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ವ್ಯವಸ್ಥೆಯ ಬಲವರ್ಧನೆಗೆ ಹೆಚ್ಚಿನ ಮಹತ್ವ ದೊರೆಯಿತು. ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮೂಲಕ ಹೆಚ್ಚು ಮೀನು ಉತ್ಪಾದನೆ, ಉತ್ತಮ ಗುಣಮಟ್ಟ, ಕಡಿಮೆ ನಷ್ಟ, ಉತ್ತಮ ಮಾರುಕಟ್ಟೆ, ಹೆಚ್ಚಿನ ಮೌಲ್ಯವರ್ಧನೆ, ಹೆಚ್ಚಿನ ಉದ್ಯೋಗ ಮತ್ತು ಮೀನುಗಾರರಿಗೆ ಹೆಚ್ಚಿನ ಆದಾಯ ಎಂಬ ಸರಪಳಿ ನಿರ್ಮಾಣವಾಗಬೇಕು. ಇದು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಯದೆ ಮೀನುಗಾರರು, ಮೀನು ಕೃಷಿಕರು, ಸಹಕಾರ ಸಂಘಗಳು, ಉದ್ಯಮಿಗಳು, ಮಹಿಳಾ ಸ್ವಸಹಾಯ ಗುಂಪುಗಳು ಮತ್ತು ಸಂಬಂಧಿತ ಸಂಸ್ಥೆಗಳು ಒಟ್ಟಾಗಿ ಬಳಸಿಕೊಳ್ಳಬೇಕಾದಂತಹ ಅವಕಾಶ. ಸಮುದ್ರದ ಅಲೆಗಳನ್ನು ನೋಡಿದಾಗ ನಮಗೆ ಕಾಣುವುದು ನೀರು, ಆದರೆ ಒಬ್ಬ ಮೀನುಗಾರನಿಗೆ ಆ ಅಲೆಗಳಲ್ಲಿ ಕಾಣುವುದು ಅವನ ಬದುಕು, ಅವನ ಕುಟುಂಬದ ಭವಿಷ್ಯ, ಅವನ ಮಕ್ಕಳ ಕನಸು. ಒಂದು ಮೀನುಗಾರಿಕಾ ದೋಣಿಯ ಹಿಂದೆ ಒಂದು ಕುಟುಂಬದ ಪರಿಶ್ರಮ ಇರುತ್ತೆ. ಒಂದು ಮೀನು ಮಾರುಕಟ್ಟೆಯ ಹಿಂದೆ ನೂರಾರು ಜನರ ಬದುಕಿರುತ್ತೆ. ಒಂದು ಕೆರೆಯಲ್ಲಿ ಸಾಕಲ್ಪಡುವಂತಹ ಮೀನುಗಳ ಹಿಂದೆ ಒಬ್ಬ ರೈತನ ಉದ್ಯಮಶೀಲತೆ ಇರುತ್ತೆ. ಹೀಗಾಗಿ ಮೀನುಗಾರಿಕೆಯನ್ನು ಬಲಪಡಿಸುವುದು ಎಂದರೆ ಲಕ್ಷಾಂತರ ಕುಟುಂಬಗಳ ಬದುಕನ್ನು ಬಲಪಡಿಸುವುದು. ಮೀನುಗಾರರ ಪರಿಶ್ರಮಕ್ಕೆ ತಂತ್ರಜ್ಞಾನದ ಬೆಂಬಲ, ಉತ್ಪಾದನೆಗೆ ಉತ್ತಮ ಮೂಲಸೌಕರ್ಯ, ಉತ್ಪನ್ನಕ್ಕೆ ಉತ್ತಮ ಮಾರುಕಟ್ಟೆ ಮತ್ತು ದುಡಿಮೆಗೆ ಉತ್ತಮ ಆದಾಯ ಇವೆಲ್ಲವೂ ಸೇರಿದಾಗ ಮಾತ್ರ ನಿಜವಾದ ಮತ್ಸ್ಯ ಸಂಪದ ಸಾಧ್ಯ.
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಮತ್ಸ್ಯ ಸಂಪದ ಯೋಜನೆಯ ಕುರಿತು ಮಾಹಿತಿಯನ್ನ ಕೇಳಿದ್ರಲ್ಲ, ಮಾಹಿತಿಯನ್ನ ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10.

0: ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೈಜೀರಿಯಾದಲ್ಲಿ ಸೇನಾ ವಿಮಾನ ಪತನ, 32 ಮಂದಿ ಸಾವು. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಗತಿಯಲ್ಲಿದೆ. ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಬೆಳಗ್ಗೆ 11 ಗಂಟೆಯ ವೇಳೆಗೆ ತಮಿಳುನಾಡಿನ ಮಧುರಾಂತಕಂನಲ್ಲಿ ಶೇಕಡಾ 35.55 ಮತ್ತು ಧಾರಾಪುರಂನಲ್ಲಿ ಶೇಕಡಾ 37.28, ಪುದುಚೇರಿಯ ತಟ್ಟಂಚಾವಡಿ ಶೇಕಡಾ 39.16 ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಶೇಕಡಾ 38.71 ಮತ್ತು ನಂದಿಗ್ರಾಮ ಶೇಕಡಾ 43.95 ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ 37.82 ಮತದಾನವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ಇಂದು ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ್ದು, ಫ್ಲೀಟ್ ಸಪೋರ್ಟ್ ಶಿಪ್ನ 5ರ ಕೀಲ್ ಅಳವಡಿಕೆಗೆ ಚಾಲನೆ ನೀಡಿದರು. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೋಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಿದರು. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಫ್ಲೀಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮುಂದಿನ 18 ತಿಂಗಳಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿ ಇರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸಾಮರ್ಥ್ಯ ಹೆಚ್ಚಿಸಲಿವೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಆರೋಪ ಹಾಗೂ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಹುದ್ದೆಯಿಂದ ವಜಾಗೊಳಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಇಂದು ಸಂಸತ್ ಭವನದಿಂದ ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಕಚೇರಿಯಾದ ನಿರ್ವಚನ ಸದನವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿವೆ. ಆದರೆ ಚುನಾವಣಾ ಆಯೋಗದ ಕಡೆಗೆ ತೆರಳುತ್ತಿದ್ದ ಪ್ರತಿಭಟನಾಕಾರರನ್ನು ಭದ್ರತಾ ಸಿಬ್ಬಂದಿ ತಡೆದರು. ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಸಂಸದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ದೇಶದಲ್ಲಿ ಅರಾಜಕತೆಯಿಂದ ವಾತಾವರಣ ಸೃಷ್ಟಿಸಲು ಪ್ರತಿಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಪ್ರಯತ್ನಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರಾ, ದೇಶದ ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ದ ಪ್ರತಿಪಕ್ಷಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿವೆ ಎಂದು ಆರೋಪಿಸಿದರು. ಭಾರತೀಯ ಸೇನೆ, ಸುಪ್ರೀಂಕೋರ್ಟ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಾಗೂ ವಿದ್ಯುನ್ಮಾನ ಮತಯಂತ್ರಗಳ ವಿರುದ್ದವೂ ಪ್ರತಿಪಕ್ಷಗಳು ಕಾಲಕಾಲಕ್ಕೆ ಆರೋಪ ಮಾಡಿವೆ. ಕಳೆದ ಕೆಲವು ವಾರಗಳಿಂದ ಚುನಾವಣಾ ಆಯೋಗವನ್ನು ಪ್ರತಿಪಕ್ಷಗಳು ಗುರಿಯಾಗಿಸಿಕೊಂಡಿವೆ ಎಂದು ಸಂಬಿತ್ ಪಾತ್ರಾ ದೂರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದು ಯಾವುದೇ ಸರ್ಕಾರವೂ ಆ ವಿಷಯದ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016ರಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಿದ್ದವು. ಎಲ್ಲವೂ ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನು ಸಿದ್ದಪಡಿಸಿತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ

0: ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂಕೋರ್ಟ್ 2023 ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024 ವಿಧಾನಸಭಾ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949 ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಜೀರಿಯಾದ ಬೆನಿನ್ ಸಿಟಿಯಿಂದ ಲಾಗೋಸ್ಗೆ ತೆರಳುತ್ತಿದ್ದ ಸೇನಾ ವಿಮಾನ ಪತನಗೊಂಡಿದ್ದು 25 ಪ್ರಯಾಣಿಕರು ಮತ್ತು 7 ಸಿಬ್ಬಂದಿ ಸೇರಿದಂತೆ 32 ಮಂದಿ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ವಿಮಾನದಲ್ಲಿದ್ದ ಯಾರೂ ಬದುಕುಳಿದಿಲ್ಲ ಎಂದು ನೈಜೀರಿಯಾ ಅಧ್ಯಕ್ಷ ಬೋಲಾ ಟಿಬುನು ದೃಢಪಡಿಸಿದ್ದಾರೆ. ವಿಮಾನ ಪತನದ ಕಾರಣ ಪತ್ತೆ ಹಚ್ಚಲು ಸಮಗ್ರ ತನಿಖೆ ನಡೆಸುವಂತೆ ಅವರು ನೈಜೀರಿಯಾ ವಾಯುಪಡೆಗೆ ಸೂಚಿಸಿದ್ದಾರೆ. ವಾಡಿಕೆಯ ಕಾರ್ಯಾಚರಣೆಯಲ್ಲಿದ್ದ ವಿಮಾನದೊಂದಿಗೆ ವಾಯು ಸಂಚಾರ ನಿಯಂತ್ರಕರ ಸಂಪರ್ಕ ಕಡಿತಗೊಂಡ ಬಳಿಕ ನೈಜೀರಿಯಾದ ನೈಋತ್ಯ ಭಾಗದ ಎಗ್ಬೋಗ ಕರಾವಳಿ ಪಟ್ಟಣದ ಸಮೀಪ ಅವಶೇಷಗಳು ಪತ್ತೆಯಾಗಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಕೈಗೊಳ್ಳದಿದ್ದರೆ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಸದಸ್ಯ ರಾಷ್ಟಗಳಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಎಚ್ಚರಿಕೆ ನೀಡಿದ್ದಾರೆ. ಸ್ಥಗಿತಗೊಂಡಿರುವ ಸುಧಾರಣಾ ಪ್ರಕ್ರಿಯೆಯನ್ನು ಮುಂದುವರೆಸುವಂತೆ ಸದಸ್ಯ ರಾಷ್ಟಗಳಿಗೆ ಅವರು ಕರೆ ನೀಡಿದ್ದಾರೆ. ವಿಶ್ವಸಂಸ್ಥೆಯ ಸದಸ್ಯತ್ವ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಭದ್ರತಾ ಮಂಡಳಿಯನ್ನು ವಿಸ್ತರಿಸಿ ಹೆಚ್ಚಿನ ಸದಸ್ಯ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂಬುದು ಆಂಟೋನಿಯೋ ಗುಟೆರಸ್ ಅವರ ನಿಲುವಾಗಿದೆ ಎಂದು ಗುಟೆರಸ್ ಅವರ ಒಪ್ಪ ವಕ್ತಾರ ಫರ್ಹಾನ್ ಹಕ್ ತಿಳಿಸಿದ್ದಾರೆ. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕ್ನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಆರಂಭವಾಗಲಿದೆ. 2026 ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನಂತರ ಮತ್ತು ಏಕದಿನ ಅಂತಾರಾಷ್ಟೀಯ ಸರಣಿಯಲ್ಲಿ 2-1 ಅಂತರದ ಭರ್ಜರಿ ಜಯ ಸಾಧಿಸಿದ ನಂತರ ಆತಿಥೇಯ ತಂಡ ವೆಸ್ಟ್ ಇಂಡೀಸ್ ವಿರುದ್ದ ತಮ್ಮ ಗೆಲುವಿನ ಓಟ ಮುಂದುವರೆಸುವ ಗುರಿ ಹೊಂದಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3 ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19 ಶ್ರೇಯಾಂಕದ ಜಿರಿ ಲೆಹೆಕಾ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಆರಂಭವಾಗಲಿದೆ. ಪುರುಷರ ಡಬಲ್ ವಿಭಾಗದ ಫೈನಲ್ಸ್ನಲ್ಲಿ ಅಮೆರಿಕದ ಆಸ್ಟಿನ್ ಕ್ರೆಜಿಟೆಕ್ ಮತ್ತು ಕ್ರೋಷಿಯೋದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬಿನೋ ಒಲಿವೆಟೋ ಜೋಡಿಯನ್ನು ಎದುರಿಸಲಿವೆ. ಚೀನಾದ ಓಪನ್ ಟೆನಿಸ್ ಪಂದ್ಯಾವಳಿಯ ಸರ್ಬಿಯಾದ ನೊವಾಕ್ ಜಾಕೋವಿಚ್ ಪುರುಷರ ಸಿಂಗಲ್ ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ಸ್ನಲ್ಲಿ ರಷ್ಯಾದ ಡ್ಯಾನಿಲ್ ಮೆದ್ವೆದೇವ್ ಅನರ್ಹಗೊಂಡ ಹಿನ್ನೆಲೆಯಲ್ಲಿ ಚಾಕೋವಿಕ್ ಫೈನಲ್ಗೆ ಮುನ್ನಡೆದರು. ಪಂದ್ಯದಲ್ಲಿ 7-5, 5-3, 15-15 ಮುನ್ನಡೆ ಸಾಧಿಸಿ ಜಾಕೋವಿಚ್ ಗೆಲುವಿನ ಸರ್ವ್ ಮಾಡುತ್ತಿದ್ದ ವೇಳೆ ಮದ್ವೆದೇವ್ ಚೆಂಡನ್ನು ಪ್ರೇಕ್ಷಕರತ್ತ ಹೊಡೆದಿದ್ದು ಅದು ಪ್ರೇಕ್ಷಕರೊಬ್ಬರಿಗೆ ತಗುಲಿತು. ಇದರಿಂದ ಅವರನ್ನು ಅನರ್ಹಗೊಳಿಸಲಾಯಿತು. ಇಂದು ನಡೆಯಲಿರುವ ಫೈನಲ್ನಲ್ಲಿ ಜಾಕೋವಿಕ್ 5 ಶ್ರೇಯಾಂಕದ ಆಸ್ಟ್ರೇಲಿಯಾದ ಅಲೆಕ್ಸ್ ಡಿ ಮಿನರ್ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೈಜೀರಿಯಾದಲ್ಲಿ ಸೇನಾ ವಿಮಾನ ಪತನ, 32 ಮಂದಿ ಸಾವು. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಇದು ಆಕಾಶವಾಣಿ ಬೆಂಗಳೂರು. 490.1 meters ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಜೆಂಟಲ್ಮ್ಯಾನ್ ಚಿತ್ರದ ಈ ಒಂದು ಹಾಡು, ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತವಿದೆ.

ಇಂದು ನಾಗರಾಜ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಹಾಡು. ಮತ್ತೂರು ನಂದಕುಮಾರ್ ಅವರ ಗೀತರಚನೆ ಇದು, ಸಂಗೀತ ನಿರ್ದೇಶನ ಅರ್ಜುನ್ ಚನ್ಯಾ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಲಾ ಚಿತ್ರದ ಹಾಡು ಇದೀಗ ಮೂಡಿ ಬರ್ತಾ ಇದೆ. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದು, ಸಂಗೀತ ವಾಸುಕಿ ವೈಭವ್. ಗೀತೆಗೆ ದನಿಯಾಗಿದ್ದಾರೆ ಮಾಧುರಿ ಶೇಷಾದ್ರಿ ಮತ್ತು ವಾಸುಕಿ ವೈಭವ್ ಮತ್ತು ಸಂಗಡಿಗರು.

ಮಾಯಾ ಬಜಾರ್ 2016 ಇದು ಚಿತ್ರದ ಹೆಸರು. ಧನಿಯಾಗಿದ್ದಾರೆ ಮಿದುನ್ ಮುಕುಂದನ್. ಕೆ ವಿ ಪವನ್ ಅವರ ಗೀತರಚನೆ ಇದು.

ಪ್ರೀತ್ ಸೇ ಚಿತ್ರದ ಹಾಡು ಇನ್ನೀಗ ಹರಿಹರನ್ ಮತ್ತು ಅನುರಾಧ ಪೋಡ್ವಾಲ್ ಅವರ ಕಂಠದಲ್ಲಿ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

0: ಆಕಾಶವಾಣಿ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ ಕುರಿತಾದ ವಿಶೇಷ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅನಿಲ್ ರಾಜೆ ಅರಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಲಿದ್ದಾರೆ ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು.
1: ನಮಸ್ಕಾರ ಶ್ರೋತೃಗಳೇ, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅಧಿಕಾರದ 25 ವರ್ಷಗಳ ಒಂದು ಸಂಭ್ರಮದ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು, ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಸರಣಿ ಸಂವಾದ ಕಾರ್ಯಕ್ರಮವನ್ನು ಆಕಾಶವಾಣಿ ಸುದ್ದಿ ವಿಭಾಗ ಆಯೋಜಿಸಿದೆ. ಇವತ್ತು ನಾವು ಒಂದು ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ, ಇದರ ಒಂದು ವಿಚಾರದ ಬಗ್ಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಹಿರಿಯ ಪತ್ರಕರ್ತರು, ಲೇಖಕರು ಮತ್ತು ಆರ್ಥಿಕ ವಿಶ್ಲೇಷಕರಾದಂಥ ಅನಿಲ್ ರಾಜ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ.
1: ಸರ್, ಈಗ ಭಾರತದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಇದಕ್ಕೆ ಏನು ಪ್ರಮುಖ ಕಾರಣಗಳು ಅಂತ?
2: ಪ್ರಮುಖ ಕಾರಣ ಏನಂದ್ರೆ, ನಾವು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ 2015 ನಾವು ಭರವಸೆ ಕೊಟ್ಟಿದ್ದು ಏನಂದರೆ 40% ಪವರ್ ಜನರೇಷನ್ ಕೆಪಾಸಿಟಿ ಫ್ರಮ್ ನಾನ್ ಫಾಸಿಲ್ ಫ್ಯೂಲ್ ಸೋರ್ಸಸ್ ಬೈ 2030.
1: ಪಳೆಯುಳಿಕೆಯೇತರ ವಿದ್ಯುತ್
2: ನಾನ್ ಫಾಸಿಲ್ ಫ್ಯೂಲ್ ಅಂದರೆ ಕೋಲ್ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಇರ್ಬೋದು. ಈಗ ಅದೇ ಮೇನ್ ನಮಗೆ ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ ಅದು ನಮಗಿದೆ. ಈಗ ಇದರಲ್ಲಿ ಸೋಲಾರ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಆಗಿದೆ. ಮೊದಲು 3 GW ಇತ್ತು 2014. ಈಗ 162 GW ಬಂದಿದ್ದೀವಿ. ರ್ಯಾಪಿಡ್ ಗ್ರೋತ್ ಇಸ್ ಡ್ರಿವನ್ ಬೈ ಫೌಂಡೇಶನಲ್ ಎಕನಾಮಿಕ್ ಶಿಫ್ಟ್ಸ್, ಅಗ್ರೆಸಿವ್ ಪಾಲಿಸಿ ಫ್ರೇಮ್ವರ್ಕ್ ಅಂಡ್ ಅಬಂಡೆಂಟ್ ನ್ಯಾಚುರಲ್ ಅಡ್ವಾಂಟೇಜಸ್ ನಲ್ಲಿ ನಾವು ಇಷ್ಟು ಅಚೀವ್ ಮಾಡಿದ್ವಿ. 3 GW 162 GW ಲೆವೆಲ್ಗೆ ಅಚೀವ್ ಮಾಡಿದ್ದೀವಿ.
1: ಎಷ್ಟು ಗುರಿ ಹೆಚ್ಚಾಗಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ ಒಂದು ಸರ್ಕಾರ ಏನಾದರೂ ಇದಕ್ಕೆ?
2: ಇಲ್ಲ, ಸರ್ಕಾರ 40% ಇನ್ಸ್ಟಾಲ್ಡ್ ಜನರೇಷನ್ನ ನಾವು ಮಾಡಬೇಕು ಅಂತ ಇದ್ದೀವಿ. ಆ ದಿಕ್ಕಿನಲ್ಲಿ ಹೊರಟಿದ್ದೀವಿ ಅಂಡ್ ಅಚೀವ್ ಮಾಡಿದ್ದೀವಿ, ಸಾಕಷ್ಟು ಸಾಧನೆ ಆಗಿದೆ.
1: ಅಂದರೆ ಈ ಕ್ಷೇತ್ರದಲ್ಲಿ ಭಾರತ ಎದುರಿಸ್ತಾ ಇರೋ ಪ್ರಮುಖ ಸವಾಲುಗಳೇನು ಅಂತ?
2: ಇಂಡಿಯಾ ನೌ ಹ್ಯಾಸ್ 168 GW ಆಫ್ ಸೋಲಾರ್ ಇದು. ಅಬೌಟ್ 12% ಆಫ್ ಇಟ್ಸ್ ಎಲೆಕ್ಟ್ರಿಸಿಟಿ ಕ್ಲಿಯರ್ಲಿ ಆರ್ ಬಿಲ್ಡಿಂಗ್ ದ ಎನರ್ಜಿ ಟ್ರಾನ್ಸಿಷನ್ ಅಂಡ್ ಫ್ಯಾಕ್ಟ್ರೀಸ್ ದಟ್ ಸಪ್ಲೈ ಇಟ್. ಗವರ್ಮೆಂಟ್ ಈಸ್ ವರ್ಕಿಂಗ್ ಆನ್ ಸೋಲಾರ್ ಪ್ರಾಜೆಕ್ಟ್ಸ್. ಸೋಲಾರ್ ಎನರ್ಜಿ ಅಲೋನ್ ವಿಲ್ ರೀಚ್ 15% to 18% ಆಫ್ ದಿ ಟೋಟಲ್ ಜನರೇಟೆಡ್ ಎಲೆಕ್ಟ್ರಿಸಿಟಿ. 15-18% ಆ ಲೆವೆಲ್ಗೆ ಇದ್ದೀವಿ. ನಮಗೆ ಅಚೀವ್ ಮಾಡಬೇಕಾದ 40. ಈಗ ಲಾಸ್ಟ್ 4-5 ವರ್ಷದಲ್ಲಿ ನಾವು ಇಷ್ಟು ಅಚೀವ್ ಮಾಡಿದ್ದೀವಿ. ಆಮೇಲೆ ನೀತಿ ಆಯೋಗ ಎನರ್ಜಿ ರೋಡ್ ಮ್ಯಾಪು ಇಂಡಿಯಾ ಏಮ್ಸ್ ಟು ರೀಚ್ 280 GW ಆಫ್ ಸೋಲಾರ್ ಎಸ್ಟಾಬ್ಲಿಷ್ಡ್ ಕೆಪಾಸಿಟಿ ಬೈ 2030. ನಾವು ಆಲ್ಮೋಸ್ಟ್ ಅರ್ಧ ರೀಚ್ ಆಗಿದ್ದೀವಿ 280. ಆಮೇಲೆ ದಿಸ್ ಫಾರ್ಮ್ಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಲಾರ್ಜ್ ಪಂಚಮೃತ್ ಕಮಿಟ್ಮೆಂಟ್ ಟು ಎಸ್ಟಾಬ್ಲಿಷ್ 500 GW ಆಫ್ ನಾನ್ ಫಾಸಿಲ್ ಫ್ಯೂಲ್ ಕೆಪಾಸಿಟಿ ಬೈ 2030. ನಾವು ಇಷ್ಟು ಗೋಲ್ಸ್ನ ಇಟ್ಕೊಂಡು ನಾವು ಅದ್ರ ಕಡೆ ನಾವು ಸಾಕ್ತಾ ಇದ್ದೀವಿ. ಕಮಿಂಗ್ ಇಯರ್ ಸೋಲಾರ್ ಪವರ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಎಕ್ಸ್ಪೀರಿಯನ್ಸ್ ಅನ್ಪ್ರೆಸಿಡೆಂಟೆಡ್ ಗ್ರೋತ್ ಡ್ರಿವನ್ ಬೈ ಅಗ್ರೆಸಿವ್ ಗವರ್ನಮೆಂಟ್ ಮ್ಯಾಂಡೇಟ್ಸ್, ಮ್ಯಾಸಿವ್ ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನ್ ಅಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಡಾಟಾ ಸೆಂಟರ್ಸ್. ಈಗ ಡಿಕಾರ್ಬನೈಸೇಷನ್ ಅಂದಮೇಲೆ ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಜಾಸ್ತಿ ಆದಷ್ಟು ನಾನ್ ಫಾಸಿಲ್ ಫ್ಯೂಲ್ಸ್ನ ಕಡಿಮೆ ಯೂಸೇಜ್
1: ಮಾಡಬೇಕು ಅಂತ, ಪಳೆಯುಳಿಕೆ ಇಂಧನಗಳನ್ನು.
2: ಈಗ ಅದೇ ಮೇನ್ ಉದ್ದೇಶ. ಆಮೇಲೆ ಈಗ ಡಾಟಾ ಸೆಂಟರ್ಸ್ ಎಲ್ಲ ಕಡೆ ಬರ್ತಾ ಇದೆ. ಈಗ ಡಾಟಾ ಸೆಂಟರ್ಸ್ಗೆ ಸೋಲಾರ್ನ ಲಿಂಕ್ ಕೊಟ್ಬಿಟ್ರೆ ನಮ್ಗೆ ಅವಾಗ ಹೈಡಲ್ ಪವರ್ದು ಕಡಿಮೆ ಯೂಸೇಜ್ ಆಗುತ್ತೆ, ಕೋಲ್ ಯೂಸೇಜ್
1: ಕಡಿಮೆ ಆಗುತ್ತೆ,
2: ಥರ್ಮಲ್ ಪವರ್ ಪ್ಲಾಂಟ್ಸ್ ಕಡಿಮೆ ಆಗುತ್ತೆ. ಸೊ ಸೋಲಾರ್ಗೆ ಲಿಂಕ್ ಮಾಡೋದಕ್ಕೆ ಈಗ ಹೊರಟಿದ್ದೀವಿ ನಾವು. ಇದೇ ಮೇನ್ ಡ್ರೈವಿಂಗ್ ಫ್ಯಾಕ್ಟರ್ ಸೋಲಾರ್ಗೆ.

0: ಇದೇ ಪ್ರಮುಖವಾದ ಒಂದು ಇದು ಅಂತ. ಸರಿ, ಈಗ ಈ ಸೌರ ಫಲಕಗಳ ಉತ್ಪಾದನೆಯಲ್ಲಿ ನಾವು ಚೀನಾ ಮೇಲೆ ಅವಲಂಬನೆ ಆಗಿದ್ದೀರಿ ಅಂದ್ರೆ, ಈಗ ಚೀನಾ ಅವಲಂಬನೆಯ ಕಡಿಮೆ ಮಾಡೋದಕ್ಕೆ ಈ ಸರ್ಕಾರ ಏನಾದರೂ ಕ್ರಮಗಳನ್ನು ಕೈಗೊಂಡಿದೆಯಾ ಹೇಗೆ ಅಂತ?
1: ಹೌದು, ಚೈನಾದಿಂದ ಸ್ವಲ್ಪ ರಾ ಮೆಟೀರಿಯಲ್ಸ್ ಎಲ್ಲ ನಾವು ತಗೊಳ್ತೀವಿ, ಕಚ್ಚಾ ವಸ್ತು. ಅದನ್ನು ಆದಷ್ಟು ನಾವು ಇಲ್ಲೇ ಲೋಕಲ್ ಮಾಡೋದಕ್ಕೆ ಹೊರಟಿದ್ದೀವಿ. ಅಮೆರಿಕಾ ಹೆಲ್ಪ್ ಬಂತು, ಅಮೆರಿಕಾ ಅವರು ಕಟ್ ಡೌನ್ ಮಾಡಬೇಕು ಅಂತಿದ್ದಾರೆ, ಅವರು ಚೈನಾ ಮೇಲೆ ಡಿಪೆಂಡ್ ಆಗಿರೋದು ಕಡಿಮೆ ಮಾಡಬೇಕು ಅಂತ ಹೇಳಿ ನಮಗೆ ಭಾರತದನ್ನ ಎನ್ಕರೇಜ್ ಮಾಡಿದ್ರು. ಸೊ ಆ ಇದರಲ್ಲಿ ಇವಾಗ ಏನಾಯಿತು, ನಾವು ಸುಮಾರು ಫ್ಯಾಕ್ಟ್ರಿಗಳು ಬಂದು ಈಗ ಎಕ್ಸ್ಪೋರ್ಟ್ಗೆ ನಾವು ನೋಡ್ತಾ ಇದ್ದೀವಿ. ಸ್ಟ್ರಕ್ಚರಲ್, ಫೈನಾನ್ಷಿಯಲ್ ಆ್ಯಂಡ್ ಟೆಕ್ನಿಕಲ್ ಚಾಲೆಂಜಸ್ನ ನಾವು ಓವರ್ಕಮ್ ಮಾಡಿಕೊಂಡು ನಾವು ಎಕ್ಸ್ಪೋರ್ಟ್ಸ್ ಸೋಲಾರ್ ಪವರ್ ಜನರೇಷನ್ದಕ್ಕೆ ಹೊರಟಿದ್ದೀವಿ.
0: ಸೊ ಆ ಹಂತದಲ್ಲಿ ಇದ್ದೇವೆ ನಾವು ಅಂತ ಹೇಳ್ತಾ ಇದ್ದೀರಾ. ಅಂದರೆ ಈಗ ಸರ್ಕಾರ ಭಾಳ ಪ್ರಮುಖವಾದ ಒಂದು ಯೋಜನೆನ PM ಕುಸುಮ್ ಯೋಜನೆ ಭಾಳ ಪ್ರಮುಖವಾದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಇದರಿಂದ ರೈತರಿಗೆ ಸೌರ ವಿದ್ಯುತ್ ಒದಗಿಸೋವಂಥದ್ದು, ಇದರಿಂದ ಅಗ್ರಿಕಲ್ಚರ್ ಕೃಷಿ ಚಟುವಟಿಕೆಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ, ಮತ್ತು ಇಂಧನ ವೆಚ್ಚ ಕಡಿಮೆ ಆಗುತ್ತೆ, ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಈ ಯೋಜನೆಯಿಂದ ಯಾವ ರೀತಿ ಸೌಲಭ್ಯಗಳು ಪ್ರಯೋಜನಗಳಿದ್ದಾವೆ ಅಂತ ನೀವು ಹೇಳ್ತೀರಾ?
1: PM ಕುಸುಮ್ ಸ್ಕೀಮ್ ರೈತರಿಗೆ ಫಿನಾನ್ಷಿಯಲ್ ಸಬ್ಸಿಡಿ ಅಂತೀವಿ, ಅದು ಕೊಟ್ಟಿದೆ. ಆಮೇಲೆ ರಿಲಯಬಲ್ ಡೇ ಟೈಮ್ ಇರಿಗೇಷನ್ ಅಂತೀವಿ, ಅಂದರೆ
0: ಹಗಲೊತ್ತು
1: ಪವರ್, ಅದು ಏನು ಫುಲ್ ವೋಲ್ಟೇಜ್ ಪವರ್. ಆಮೇಲೆ ಎರಡನೇ ಇನ್ಕಮ್, ಯಾಕಂದರೆ ಕೆಲವು ರೈತರು ಅರ್ಧ ಕೃಷಿ ಅರ್ಧ ಬಾಡಿಗೆ ಕೊಡ್ಬೋದು ಲ್ಯಾಂಡ್ನ, ಅದು ಸೆಕೆಂಡ್ ಇನ್ಕಮ್ ಅಂತ ಇರೋದು. ಬೈ ಟರ್ನಿಂಗ್ ಅನ್ಯೂಸ್ಡ್ ಲ್ಯಾಂಡ್ ಇನ್ ಟು ಕ್ಲೀನ್ ಎನರ್ಜಿ ಜನರೇಷನ್ ಸೈಟ್ಸ್.
0: ಓಕೆ,
1: ಸೊ PM ಕುಸುಮ್ ಸ್ಕೀಮ್ ಈ ದಿಕ್ಕಿನಲ್ಲಿ ಹೊರಟಿದೆ.
0: ಅದರಿಂದ ಆದಾಯನೂ ಬರುತ್ತೆ ಅಂತ?
1: ಓಕೆ, ಒಂದ್ ಕಡೆ ಆದಾಯ, ಒಂದ್ ಕಡೆ ಅವ್ರು ಕೃಷಿನೂ ಮಾಡಬಹುದು, ಎರಡೂ ಮಾಡ್ಕೊಬಹುದು. ಆಮೇಲೆ ಹಗಲಲ್ಲಿ ಪವರ್ ಕಟ್ ಇಲ್ಲದೆ ಪವರ್ ಅವ್ರ ಪಂಪ್ ಸೆಟ್ಗಳನ್ನ.
0: ಅಲ್ಲ, ಇಂಥ ಒಂದು ಬಹಳ ಪ್ರಮುಖವಾದ ಒಂದು ಕಾರ್ಯಕ್ರಮ, ಆದರೆ ದುರದೃಷ್ಟ ಅಂತಾರೆ ರೈತ ಸಮುದಾಯ ಅಷ್ಟರ ಮಟ್ಟಿಗೆ ಇದರ ಯೋಜನೆಯ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು.
1: ಇದು ಏನಾಗಿದೆ, ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್ ಅಂತೀವಿ. ಈಗ 5 ಎಕರೆ 10 ಎಕರೆ ಆದವರಿಗೆ ಕಷ್ಟ ಇದು. ಏನಿದ್ರು ಒಂದು 20, 30, 40 ಎಕರೆ ಇರೋರಿಗೆ ಅವರು ಬ್ಯಾಲೆನ್ಸ್ ಮಾಡ್ಬೋದು ಅರ್ಧ ಅರ್ಧ ಮಾಡಿಕೊಂಡು. ಚಿಕ್ಕದವ್ರಿಗೆ ಚಿಕ್ಕ ಲ್ಯಾಂಡ್ ಹೋಲ್ಡಿಂಗ್ ಅವ್ರಿಗೆ ಸ್ವಲ್ಪ ಕಷ್ಟವೇ ಆಗಿದೆ.
0: ಈ ಮೇಲ್ಛಾವಣೆ ಮನೆ ಇದು ಸೌರ ಫಲಕ ಅಳವಡಿಸುವಂತ ಯೋಜನೆ, ಇದರಿಂದ ಯಾವ ರೀತಿ ಯೂಸ್ಫುಲ್ ಆಗ್ತಾ ಇದೆ, ಅದರ ಒಂದು ಸ್ವರೂಪ ಏನು ಅಂತ?
1: ಇಲ್ಲ, ಇದು ಯೂಸ್ಫುಲ್ ಆಗಿದೆ. ಇದು PM ಸೌರ್ಯ ಘರ್ ಅವ್ರ ಮುಫ್ತ್ ಬಿಜಲಿ ಯೋಜನಾ ಅಂತ ಆಗಿ ಹೋಗಿದೆ.
0: ಓಕೆ ಓಕೆ,
1: ಮುಫ್ತ್ ಅಂದ್ರೆ
0: ಉಚಿತ,
1: ಮುಫ್ತ್ ಬಿಜಲಿ ಯೋಜನಾ, ರೂಫ್ ಟಾಪ್ ಸೋಲಾರ್ ಸ್ಕೀಮ್. ಅದು ಸುಮಾರು ಜನಕ್ಕೆ ಅದು ಇಡಿಸಿದೆ, ಸುಮಾರು ಜನ ಅದು ಅಳವಡಿಸ್ತಿದ್ದಾರೆ. ಅಳವಡಿಸಿದ್ರಿಂದ ಆವರೇಜ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಸಿಟಿ ಬಿಲ್ 71% ಕಡಿಮೆ ಆಗಿದೆ. ಆಮೇಲೆ ಡೆಲಿವರಿಂಗ್ 0 ಎಲೆಕ್ಟ್ರಿಸಿಟಿ ಬಿಲ್ ಟು ರಫ್ಲಿ 45% ಆಫ್ ದ ಪಾರ್ಟಿಸಿಪೇಟಿಂಗ್ ಫ್ಯಾಮಿಲೀಸ್. 45% ಆಫ್ ದಿ ಫ್ಯಾಮಿಲೀಸ್ 0 ಬಿಲ್ ಆಗಿದೆ. ಆಮೇಲೆ 0 ಬಿಲ್ ಹೌಸ್ ಹೋಲ್ಡ್ಸ್, ಅದು ಮತ್ತೆ 45% ಬೆನಿಫಿಷರೀಸ್ ಪೇ ನಥಿಂಗ್ ಫಾರ್ ಎಲೆಕ್ಟ್ರಿಸಿಟಿ ಬೇಸ್ಡ್ ಆನ್ ಕನ್ಸಂಪ್ಷನ್ ಮ್ಯಾಚಿಂಗ್ ಜನರೇಷನ್. ಆಮೇಲೆ ಇಂದ ಪೇ ಬ್ಯಾಕ್ ಪೀರಿಯಡು ಇದಾಗಿದೆ.
0: ಓಕೆ,
1: ಅವರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅದು ಪೇ ಬ್ಯಾಕ್ ಕಡಿಮೆ ಅವಧಿನಲ್ಲಿ ರಿಕವರ್ ಆಗ್ತಾ ಇದೆ. 5-7 ವರ್ಷದೊಳಗೆ ಅವರಿಗೆ ಆಗಿ, ಆಮೇಲೆ ಫ್ರೀ ಪವರ್ 2 ದಶಕ ಅವರು ಫ್ರೀ ಪವರ್
0: ಪಡಿಬಹುದು
1: ಅದೆಲ್ಲ ಆಗೋಗಿದೆ.
0: ಸಾಕಷ್ಟು ಇದಾಗ್ತಾ ಇದೆ ಅಂದ್ರೆ, ಈಗ ಈ ಯೋಜನೆಯಿಂದ ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಚಾರ್ಜ್ ಮಾಡ್ಕೊಳ್ಳಕ್ಕೆ ಒಂದ್ ರೀತಿ ಅನುಕೂಲ ಆಗ್ತಾ ಇದೆ ಅಂತ?
1: ಇಲ್ಲ, ಮನೆ ಅಳತೆಗಿದ್ದಿದ್ನ ಇವಾಗ ಅದನ್ನು ಅದು
0: ನೆಕ್ಸ್ಟ್
1: ಫೇಸ್ಗೆ ಅದು ಎಕ್ಸ್ಟೆಂಡ್ ಆಗೋ ಸಾಧ್ಯತೆಗಳಿವೆ.
0: ಓಕೆ, ಅದರಿಂದ ಅದು ಕೂಡ ಅನುಕೂಲ ಆಗುತ್ತೆ ಅಂತ. ಸರಿ, ಈಗ ಸೌರ ವಿದ್ಯುತ್ ಅಂದರೆ ಈಗ ಹಗಲಿನ ಸಮಯಕ್ಕೆ ಮಾತ್ರ ಸೀಮಿತ ಆಗಿದೆ, ಆದರೆ ಸೌರ ವಿದ್ಯುತ್ ಹೆಚ್ಚು ನಾವು ಉತ್ಪಾದನೆ ಮಾಡಿದ್ರು ಕೂಡ ಅದನ್ನು ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಬ್ಯಾಟ್ರಿ ಮತ್ತು ಇತ್ತಿ ಮತ್ತಿತರ ತಂತ್ರಜ್ಞಾನ ವ್ಯವಸ್ಥೆ ಹೇಗಿದೆ ಅಂತ?
1: ಸರ್, ಸ್ಟೋರೇಜ್ ಇಸ್ ಕ್ರಿಟಿಕಲ್ ಸರ್ ಈ ಇದರಲ್ಲಿ, ಸೌರ ಇದರಲ್ಲಿ. ಈಗ ಸದ್ಯಕ್ಕೆ ಏನು ಟೆಕ್ನಾಲಜಿ ಇಲ್ಲ, ಇದ್ರೂ ಎಲ್ಲ ಅಲ್ಪಾವಧಿ. ಈಗ UPS ಹೇಗೆ 2 ಅವರ್ 3 ಅವರ್ ಆ ಥರ ಆಗೋಗಿದೆ. ಈಗ ಸಂಶೋಧನೆ ಆಗ್ತಾ ಇದೆ, ಅದು ಸ್ವಲ್ಪ ಲಾಂಗ್ ಪೀರಿಯಡ್, 6 ಅವರ್ಸ್ 8 ಅವರ್ಸ್ ಮಾಡೋದಕ್ಕೆ. ಅದು ಆಗೋವರೆಗೂ ನಾವು ಸ್ವಲ್ಪ ಆದಷ್ಟು ಡೇ ನೈಟ್ ನೀವು ನಾವು ಇಲ್ಲ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಡೆವಲಪಿಂಗ್ ಬ್ಯಾಟ್ರೀಸ್ ಆ್ಯಂಡ್ ಅದರ್ ಎಲೆಕ್ಟ್ರಿಸಿಟಿ

0: The storage technologies is essential to unlock full potential of solar power.
1: ಅಂದ್ರೆ ಬ್ಯಾಟರಿ, ಅಂದ್ರೆ ಬ್ಯಾಟರಿ ಉತ್ಪಾದನೆ, ಬ್ಯಾಟರಿಯ ಬ್ಯಾಟರಿ ತಂತ್ರಜ್ಞಾನನೇ ಬಹಳ ಪ್ರಮುಖವಾದಂಥದ್ದು ಅಂತ.
0: ಆಮೇಲೆ ಸುಮಾರು ಕಂಪನೀಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಈಗ ಅದು ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗೋಗಿದೆ. ಆಮೇಲೆ ಲಿಥಿಯಂ ಬ್ಯಾಟ್ರೀಸ್ ಆಗ್ಬೋದು, ಎಲ್ಲ ಸುಮಾರು ನಮ್ಮ ಡೊಮೆಸ್ಟಿಕ್ ಕಂಪನೀಸು ಪಾರ್ಟ್ನರ್ಶಿಪ್ಗೆ ನೋಡ್ತಾ ಇದ್ದೀವಿ. ಎಲ್ಲ ಸುಮಾರು ಸಂಶೋಧನೆ ಆಗ್ತಾ ಇದೆ, ಅದ್ರ ಬಗ್ಗೆ
1: ಸಂಶೋಧನೆ ಆಗ್ತಾ ಇದೆ. ಸರ್, ಈಗ ಈ ಸೌರ ವಿದ್ಯುತ್ ಅಂದರೆ ಬಳಕೆ ಇದಾಗ್ತಾ ಇರೋದ್ರಿಂದ ಕೃಷಿ ಮತ್ತು ಪರಿಸರ ಮತ್ತು ಸ್ಥಳೀಯ ಸಮುದಾಯಗಳ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರ್ತಾ ಇದೆ ಅಂತ?
0: ಸರ್, ಇದು ಮಿಕ್ಸ್ ಆಫ್ ಎಕನಾಮಿಕ್ ಬೆನಿಫಿಟ್ಸ್ ಆ್ಯಂಡ್ ಸೋಷಿಯಲ್ ಎಕಲಾಜಿಕಲ್ ಚಾಲೆಂಜಸ್ ಆಗಿದೆ ಸೋಲಾರ್ ಪವರ್ ಪ್ರಾಜೆಕ್ಟ್ಸಿಂದ.
1: ಓಕೆ,
0: ಒಂಥರ ಮಿಕ್ಸ್ ಆಫ್ ಎಕನಾಮಿಕ್ ಬೆನಿಫಿಟ್ಸ್ ಆ್ಯಂಡ್ ಸೋಷಿಯಲ್ ಎಕಲಾಜಿಕಲ್ ಚಾಲೆಂಜಸ್. 68% ಎಕ್ಸಿಸ್ಟಿಂಗ್ ಸೋಲಾರ್ ಇನ್ಸ್ಟಾಲೇಷನ್ಸ್ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಇರೋದು.
1: ಓಕೆ,
0: 68% ಸೋಲಾರ್ ಇನ್ಸ್ಟಾಲೇಷನ್ ರೈತರ ಭೂಮಿನಲ್ಲೇ ಇನ್ಸ್ಟಾಲ್ ಆಗಿರೋದು. 19% ನ್ಯಾಚುರಲ್ ಎಕೋಸಿಸ್ಟಮ್ನಲ್ಲಿದೆ. ಅಗ್ರಿಕಲ್ಚರ್ ಲಾಸ್ ಆಫ್ ಅರೇಬಲ್ ಲ್ಯಾಂಡ್ ಆಗೋಗಿದೆ, ಅಂದರೆ ಡ್ರೈ ಲ್ಯಾಂಡಲ್ಲಿ ಹಾಕ್ತಿಲ್ಲ, ಈ ಒಳ್ಳೆ ಕೃಷಿ ಭೂಮಿನಲ್ಲೂ ನಡೀತಾ ಇದೆ. ಅದು ಲಾರ್ಜ್ ಗ್ರೌಂಡ್ ಮೌಂಟೆಡ್ ಯುಟಿಲಿಟಿ ಸ್ಕೇಲ್ ಸೋಲಾರ್ ಪಾರ್ಕ್ಸ್ ಡೈವರ್ಟ್ ಪ್ರೊಡಕ್ಟಿವಿಟಿ ಫಾರ್ಮ್ ಲ್ಯಾಂಡ್, ಒಳ್ಳೆ ಉತ್ಪಾದನೆ ಕೊಡೋ
1: ಭೂಮಿಗೆ ವಿದ್ಯುತ್ ಉತ್ಪಾದನೆಗೆ ಬಳಕೆ ಆಗ್ತಾ ಇದೆ.
0: ಆಮೇಲೆ ಕ್ರಾಪ್ ಕಂಟಿನ್ಯೂಯೇಷನ್ ಫಾರ್ 20-25 ಇಯರ್ಸ್, 20-25 ವರ್ಷದಿಂದ ಮಾಡ್ಕೊಂಬಂದಿರೋದು ಫುಡ್ ಸೆಕ್ಯೂರಿಟಿಗೆ ಸ್ವಲ್ಪ
1: ಪರಿಣಾಮ ಆಗ್ತಾ ಇದೆ.
0: ಆಮೇಲೆ ಎನ್ವೈರನ್ಮೆಂಟ್ ಕಾರ್ಬನ್ ರಿಡಕ್ಷನ್, ಸೋಲಾರ್ ಪವರ್ ರಿಪ್ಲೇಸಸ್ ಫಾಸಿಲ್ ಫ್ಯೂಲ್, ಅದು ನಡೀತಾ ಇದೆ. ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂಡ್ ಸಪೋರ್ಟಿಂಗ್ ಇಂಡಿಯಾಸ್ ಕ್ಲೈಮೇಟ್ ಟಾರ್ಗೆಟ್ಸ್.
1: ನಿಮಗೆ
0: ಪ್ಯಾರಿಸ್ ಒಪ್ಪಂದ ಹೇಳಿದ್ನಲ್ಲ, ಅದಕ್ಕೆ ನಾವು
1: ಪೂರಕವಾಗಿ
0: ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಲೋಕಲ್ ಕಮ್ಯುನಿಟೀಸ್ಗೂ ಇದು ಪರಿಣಾಮ ಆಗಿದೆ. ಏಕೆಂದರೆ ಎಕನಾಮಿಕ್ ಲೈವ್ಲಿಹುಡ್, ಲ್ಯಾಂಡ್ ಓನರ್ಸ್, ಲೋಕಲ್ ಹೌಸ್ ಹೋಲ್ಡ್ ಆಫನ್ ಬೆನಿಫಿಟ್ ಫ್ರಮ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಕಂಪನ್ಸೇಷನ್. ಆಮೇಲೆ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟೆಡ್ ಡ್ಯೂರಿಂಗ್ ಪ್ಲಾಂಟ್ ಕನ್ಸ್ಟ್ರಕ್ಷನ್. ಸುಮಾರು ಜನ ಲ್ಯಾಂಡ್ ಇಲ್ದಿರೋರು ಕೆಲಸ ಮಾಡೋರು, ಅವರಿಗೆ ಸ್ವಲ್ಪ ಏಟಾಗಿದೆ. ಈಗ ನಿಮ್ಮದು ಕೃಷಿ ಭೂಮಿಗೆ ನಾನು ಬಂದು ಕೆಲಸ ಮಾಡೋದಿದ್ದರೆ, ಈಗ ನಿಮ್ಮ ಕೃಷಿ ಭೂಮಿನಲ್ಲಿ ನೀವು ಸೋಲಾರ್ ಹಾಕಿಬಿಟ್ರೆ ನನಗೆ ಕೆಲಸ ಇಲ್ಲ.
1: ಇಲ್ಲ, ಓಕೆ, ಕೃಷಿ ಕೂಲಿ ಕಾರ್ಮಿಕರಾಗಿ ಸ್ವಲ್ಪ ಉದ್ಯೋಗ,
0: ಅದೊಂದು ಸ್ವಲ್ಪ
1: ಕಡಿತ ಆಗಿದೆ. ಓಕೆ ಸರ್, ಈಗ ಕರ್ನಾಟಕ ಈ ಸೌರ ವಿದ್ಯುತ್ ಉತ್ಪಾದನೆಗೆ ಇರುವಂಥ ಅವಕಾಶಗಳೇನು, ಯಾವ ರೀತಿ?
0: ಸರ್, ಕರ್ನಾಟಕ ಮುಂಚೂಣಿಯಲ್ಲಿದೆ ಸೋಲಾರ್ ಎನರ್ಜಿ. ಏಕೆಂದರೆ ನಮ್ಮದು 2050 ಮೆಗಾವಾಟ್ ಪಾವಗಡ ಒಂಥರ ಮಾದರಿಯಾಗಿ ಹೋಗಿದೆ
1: ಸೌರ ವಿದ್ಯುತ್ ಪಾರ್ಕ್.
0: 63% ಆಫ್ ದ ಪವರ್ ಫ್ರಮ್ ರಿನ್ಯೂವಬಲ್ಸ್ ಕರ್ನಾಟಕ. 63% ಉತ್ಪಾದನೆ ರಿನ್ಯೂವಬಲ್ಸ್ನಲ್ಲಿ ಆ ಪಾವಗಡದ ಒಂದರಲ್ಲೇ. ರೂಫ್ ಟಾಪ್ ಸೋಲಾರ್ ಎಕ್ಸ್ಪ್ಯಾನ್ಷನ್ನು ಅಷ್ಟೇ, ಸ್ವಲ್ಪ ಕರ್ನಾಟಕ ರ್ಯಾಂಕ್ಸ್ ರಿಲೇಟಿವ್ಲಿ ಲೋ, 16 ನ್ಯಾಷನಲಿ. ಬೇರೆ ರಾಜ್ಯಗಳು ನಮ್ಮಿಂದ ಮುಂಚೆ ಹೊರಟೋಗಿದ್ದಾರೆ, ಅದೊಂದು ಸ್ವಲ್ಪ ನಾವು ಇದು ಮಾಡೋದಿದೆ.
1: ರೂಫ್ ಟಾಫು ಸ್ವಲ್ಪ ತುಂಬ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸ್ಬೇಕು. ಎಸ್ ಸರ್, ಈಗ 2070 ನೆಟ್ ಜೀರೋ ಗುರಿ ಸಾಧನೆಗೆ ಸೌರ ವಿದ್ಯುತ್ ಕ್ರಾಂತಿ ಎಷ್ಟರ ಮಟ್ಟಿಗೆ ಮಹತ್ವದ ಪಾತ್ರ ವಹಿಸುತ್ತೆ ಅಂತ?
0: ಸೋಲಾರ್ ನೆಟ್ ಜೀರೋಗೆ ನಮ್ಮದು ಡಿಪೆಂಡೆನ್ಸ್ ಆನ್ ಕೋಲ್ ಅದೇ ಮೇನ್. ನಮ್ಮದು ಡೀಸೆಲ್ ಸ್ವಲ್ಪ ಕಡಿಮೆ ಬಂದಿದೆ, ಬಟ್ ಕೋಲ್ ಮೇಲೆ ನಾವು ಸಿಕ್ಕಾನೆ ಬಟ್ಟೆನೆ ನಾವು ಡಿಪೆಂಡ್ ಆಗಿಬಿಟ್ಟಿದ್ವಿ. ಅದನ್ನು ಸ್ವಲ್ಪ ಕಟ್ ಡೌನ್ ಮಾಡೋದು ಇದೆ, ಯಾಕಂದರೆ ಅದು ಸರ್ವ್ಸ್ ಆಸ್ ಅ ಬ್ಯಾಕ್ ಬೋನ್ ಟು ಇಂಡಿಯಾ ಸ್ಟ್ರಾಟಜಿ ರೀಚ್ ಟು ನೆಟ್ ಜೀರೋ ಎಮಿಷನ್ ಬೈ 2070.
1: ಓಕೆ, ಈಗ ರೈತ ಸಮುದಾಯಕ್ಕೆ ಏನು ನೀವು ಹೇಳ್ತೀರಾ ಅಂತ? ಯಾಕೆ ಅಂತಂದರೆ ಸೌರ ವಿದ್ಯುತ್ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ, ಬಳಕೆ ಪ್ರಮಾಣ ಹೆಚ್ಚಾದರೆ ಕೃಷಿ ಚಟುವಟಿಕೆಗೂ ಅನುಕೂಲ ಆಗುತ್ತೆ, ಮತ್ತು ಸರ್ಕಾರದ ಮೇಲಿನ ಹೊರೆನೂ ಕೂಡ ಕಡಿಮೆ ಆಗುತ್ತೆ, ಏನು ಹೇಳ್ತೀರಾ ಅಂತ?
0: ಈಗ ಫುಡ್ ಸೆಕ್ಯೂರಿಟಿ ಅಂತ ಹೇಳೋದು ಇಲ್ಲಿ ನಮ್ಮ ಮುಂದೆ ಬರುತ್ತೆ. ಯಾಕೆಂದರೆ ಈಗ ಒಳ್ಳೆ ಫಲವತ್ತವಾದ ಭೂಮಿ ನೀವು ಸೋಲಾರ್ ಹಾಕೊಂಡ್ಬಿಟ್ರೆ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈಗ ಪ್ರತಿಯೊಂದೊಂದು ಸಿಟಿನೂ ಎಕ್ಸ್ಪ್ಯಾಂಡ್ ಆಗ್ತಾ ಸುಮಾರು ಬೆಳೆಯೋ ಅಂಥದ್ದು ಎಲ್ಲ ಇವಾಗ ಸೈಟು ಮನೆಗಳಾಗೋಗಿದೆ. ಹಾಗೇನೆ ಇದುವೆ ಎಸ್ಪೆಷಲಿ ಸೆಮಿ ಅರ್ಬನ್ ಏರಿಯಾಸ್.
1: ಎಸ್ ಅನಿಲ್ ರಾಜ್ ಅರಸ್ ಅವರೇ, ಬಹಳಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡು

0: ಮಾಡಿದ್ದೀರಾ ನಮ್ಮ ಆಕಾಶವಾಣಿ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ ಕುರಿತಾದ ವಿಶೇಷ ಸಂದರ್ಶನ ಕೇಳಿದಿರಿ. ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅನಿಲ್ ರಾಜೆ ಅರೆಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಿದವರು ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ ಹೆಚ್ಎಂ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಇಂದು ನಾಗರಾಜ್ ಮತ್ತು ಹರಿಚರಣ್ ಅವರ ಕಂಠದಲ್ಲಿ ರಾಗ ಚಿತ್ರದಿಂದ ಗೀತೆಯನ್ನು ಕೇಳ್ತಾ ಇದ್ರಿ. ಕವರಾಜ್ ಅವರ ಸಾಹಿತ್ಯವಿತ್ತು, ಅರ್ಜುನ್ ಚನ್ನಿ ಅವರ ಸಂಗೀತ ಸಂಯೋಜನೆ ಇತ್ತು. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮ್ ಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ. ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ

0: ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ ಶೇಕಡ 2ರಷ್ಟು ಮೀಸಲಾತಿ. ರಾಜ್ಯದ ಕೆಲವೆಡೆ ಇಂದು ಕೂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಎರಡನೇ ದಿನವಾದ ಇಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾ ಸುಧಾಂಭಾಗ್ ನೇತೃತ್ವದ ಅಧಿಕಾರಿಗಳ ತಂಡವು ಹನೂರು ತಾಲೂಕಿನ ಹುಲ್ಲೇಪುರದ ರಾಜಮಣ್ಣಿ ಎಂಬುವರ ಜಮೀನಿಗೆ ಭೇಟಿ ನೀಡಿ ಒಣಗಿದ ಬೆಳೆ ವೀಕ್ಷಿಸಿತು. ಹೊಬ್ಬೆ ಹುಣಸೆಯಲ್ಲಿ ರೈತ ಪ್ರಕಾಶ್ ಎಂಬುವರ ಡೈರಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮೇವಿನ ಲಭ್ಯತೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಅಜ್ಜಿಪುರದ ಮಲ್ಲೇಗೌಡ ಎಂಬುವರಿಗೆ ಸೇರಿದ ಅರಿಶಿಣದ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದರು. ಹನೂರು ತಾಲೂಕಿನಲ್ಲಿ 1800 ಹೆಕ್ಟೇರ್ ಪ್ರದೇಶದಷ್ಟು ಅರಿಶಿಣ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ವಿಫಲ ಹಾಗೂ ನಿರುಪಯುಕ್ತ ತೆರೆದ ಕೊಳವೆ ಬಾವಿಗಳಿಂದ ಮಕ್ಕಳು ಹಾಗೂ ಜಾನುವಾರುಗಳಿಗೆ ಅಪಾಯ ಉಂಟಾಗುವ ಪ್ರಕರಣಗಳನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಾಲ ಅಭಿವೃದ್ದಿ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಅಭಿಯಾನದ ರೂಪುರೇಷೆ, ಅನುಷ್ಠಾನ ವಿಧಾನ, ಇಲಾಖಾವಾರು ಮಾಹಿತಿ ಸಂಗ್ರಹ ಹಾಗೂ ಮೇಲ್ವಿಚಾರಣೆಗೆ ಸಂಬಂಧಿಸಿದಂತೆ ಸಮಗ್ರ ಕಾರ್ಯಯೋಜನೆ ಸಿದ್ದಪಡಿಸುವಂತೆ ಅಂತರ್ಜಲ ಅಭಿವೃದ್ದಿ ನಿರ್ದೇಶನಾಲಯಕ್ಕೆ ಸಚಿವರು ಸೂಚನೆ ನೀಡಿದ್ದಾರೆ. ಕೊಳವೆ ಬಾವಿ ಕೊರೆಯುವ ಸಂದರ್ಭದಲ್ಲಿ ನೀರು ಸಿಗದೆ ವಿಫಲವಾದ ಅಥವಾ ಬಳಕೆಗೆ ಯೋಗ್ಯವಾದ ಕೊಳವೆ ಬಾವಿಗಳನ್ನು ಸುರಕ್ಷಿತವಾಗಿ ಮುಚ್ಚುವುದು ಕಡ್ಡಾಯವಾಗಿದೆ. ಮೊದಲ ಹಂತದಲ್ಲಿ ಸಣ್ಣ ನೀರಾವರಿ ಇಲಾಖೆಯೇ ಕೊರೆಸಿರುವ ಎಲ್ಲಾ ವಿಫಲ ಮತ್ತು ನಿರುಪಯುಕ್ತ ಕೊಳವೆ ಬಾವಿಗಳನ್ನು ಗುರುತಿಸಿ ಅವು ಸುರಕ್ಷಿತವಾಗಿ ಮುಚ್ಚಲಾಗಿದೆಯೇ ಎಂಬುದನ್ನು ಪರಿಶೀಲನೆ ನಡೆಸಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರಿಂದ ಅಪಾಯದ ತೆರೆದ ಕೊಳವೆ ಬಾವಿಗಳ ಮಾಹಿತಿ ಪಡೆಯಲು ವಾಟ್ಸ್ಆಪ್ ಸಂಖ್ಯೆ, ಸ್ಥಳದ ಜಿಯೋ ಟ್ಯಾಗ್ ಚಿತ್ರಗಳು ಹಾಗೂ ದೂರು ನೀಡುವುದರಿಂದ ಹಿಡಿದು ಮುಚ್ಚುವಿಕೆಯವರೆಗೆ ಟ್ರ್ಯಾಕಿಂಗ್ ವ್ಯವಸ್ಥೆ ರೂಪಿಸುವ ಸಾಧ್ಯತೆಯನ್ನು ಪರಿಶೀಲಿಸಿ ಕಾರ್ಯಯೋಜನೆಯಲ್ಲಿ ಸೇರಿಸುವಂತೆ ಸಚಿವರು ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಆರೋಪಿಸಿದೆ. ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವ ವ್ಯಕ್ತಿಗಳ ವಿರುದ್ದ ಅನಗತ್ಯ ಮತ್ತು ಆಧಾರರಹಿತ ಎಫ್ಐಆರ್ ದಾಖಲು ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಎನ್ಡಿಎ ನಿಯೋಗವು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ದೂರು ನೀಡಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಅನಗತ್ಯ ಹಸ್ತಕ್ಷೇಪವನ್ನು ತಡೆಯಬೇಕು, ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವವರ ಹಿತಾಸಕ್ತಿಯನ್ನು ರಕ್ಷಿಸಬೇಕು, ಅವರ ವಿರುದ್ದ ಸುಳ್ಳು ಮತ್ತು ಆಧಾರರಹಿತ ಎಫ್ಐಆರ್ ಪ್ರಕರಣಗಳನ್ನು ದಾಖಲಿಸದಂತೆ ರಾಜ್ಯ ಸರ್ಕಾರ ನಿರ್ದೇಶನ ನೀಡಬೇಕೆಂದು ರಾಜ್ಯಪಾಲರಿಗೆ ನಿಯೋಗ ಮನವಿ ಸಲ್ಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಾಜಕತೆ ಸೃಷ್ಟಿಸಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಹಾಲಿನ ದರ ಏರಿಕೆ ಕುರಿತಂತೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಹಾಲು ಒಕ್ಕೂಟಗಳು ಮುಖ್ಯಮಂತ್ರಿ ಭೇಟಿಯಾಗಿ ದರ ಹೆಚ್ಚಿಸುವಂತೆ ಮನವಿ ಮಾಡಿವೆ. ಸಾರಿಗೆ ನಿಗಮಗಳ ನಷ್ಟವನ್ನು ಸರಿದೂಗಿಸಲು ಕೆಎಸ್ಆರ್ಟಿಸಿ ಬಸ್ ದರ ಪರಿಷ್ಕರಿಸುವ ಕುರಿತಂತೆ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಷ್ಯನ್ ಗೇಮ್ಸ್ 2026 ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿಂದು ಅಭಿನಂದಿಸಿದರು. ಈ ಬಾರಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ನೀಡಲಾಗುತ್ತಿದ್ದ ನಗದು ಪುರಸ್ಕಾರದ ಮೊತ್ತವನ್ನು ಪರಿಷ್ಕರಿಸಿ ಗಣನೀಯವಾಗಿ ಹೆಚ್ಚಿಸಿದೆ.

0: ಸಲಾಗಿದೆ. ಪರಿಷ್ಕೃತ ಮೊತ್ತದ ಪ್ರಕಾರ ಚಿನ್ನದ ಪದಕ ವಿಜೇತರಿಗೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 75 ಲಕ್ಷ ಮತ್ತು ಕಂಚಿನ ಪದಕ ವಿಜೇತರು ಗೆದ್ದರೆ 50 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ. ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಲು ಅರ್ಹತೆ ಪಡೆದು ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ ರಾಜ್ಯದ 70 ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹಧನ ಮಂಜೂರು ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕ್ರೀಡಾ ಸಾಧಕರಿಗೆ ಗೌರವ, ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಪದಕ ವಿಜೇತ ಕ್ರೀಡಾಪಟುಗಳಾದ ಅಥ್ಲೀಟ್ ಎಂಆರ್ ಪೂವಮ್ಮ, ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್, ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್, ಬ್ಯಾಡ್ಮಿಂಟನ್ ಆಟಗಾರ್ತಿ ಆಯುಷ್ ಶೆಟ್ಟಿ, ಶೂಟರ್ ತಿಲೋತ್ತಮ್ ಸೇನ್, ಹಾಕಿ ಆಟಗಾರ ಮೋಹಿತ್ ಎಚ್ಎಸ್, ಅಥ್ಲೀಟ್ ಸ್ನೇಹಾ ಎಸ್ಎಸ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರದ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019ರ ಆಗಸ್ಟ್ 5ರಂದು ಸಂವಿಧಾನದ 170ನೇ ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಈ ರಾಜ್ಯದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024ರ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಎಫ್ಕ್ಯೂ ಗುಣಮಟ್ಟದ ಹೆಸರುಕಾಳು, ಸೋಯಾಬೀನ್ ಹಾಗೂ ಸೂರ್ಯಕಾಂತಿ ಬೆಳೆಗಳನ್ನು ರೈತರಿಂದ ಖರೀದಿಸಲು ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಎಂದು ಯಾದಗಿರಿ ಕೃಷಿ ಮಾರಾಟ ಇಲಾಖೆ ತಿಳಿಸಿದೆ. ಹೆಸರುಕಾಳಿಗೆ ಪ್ರತಿ ಕ್ವಿಂಟಾಲ್ಗೆ 8,780 ರೂಪಾಯಿ, ಸೋಯಾಬೀನ್ಗೆ 5,708 ರೂಪಾಯಿ ಹಾಗೂ ಸೂರ್ಯಕಾಂತಿಗೆ 8,343 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ. ಹೆಸರುಕಾಳುಗಳನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್, ಸೋಯಾಬೀನ್ ಅನ್ನು ಪ್ರತಿ ಎಕರೆಗೆ ಗರಿಷ್ಠ 5 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್ ಮತ್ತು ಸೂರ್ಯಕಾಂತಿಯನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ಖರೀದಿಸಲಾಗುತ್ತಿದೆ. ನೋಂದಣಿಗೆ 80 ದಿನ ಹಾಗೂ ಖರೀದಿಗೆ 90 ದಿನಗಳ ಕಾಲಾವಕಾಶ ನಿಗದಿಪಡಿಸಲಾಗಿದೆ. ಜಿಲ್ಲೆಯಲ್ಲಿ ಹೆಸರುಕಾಳು ಮತ್ತು ಸೋಯಾಬೀನ್ ಖರೀದಿಗಾಗಿ 15 ಹಾಗೂ ಸೂರ್ಯಕಾಂತಿಗಾಗಿ 11 ಕೇಂದ್ರಗಳು ಸೇರಿದಂತೆ ಒಟ್ಟು 26 ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಇಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ 2% ಮೀಸಲಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕಹೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೇ. ಏಕ್ ಬಾತ್ ಬತಾವ್, ತುಮ್ ಲೋಗೋ ನೇ ಕಭಿ ಅಪ್ನಿ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕಿ ಹೈ?
2: ಜಿ ಹಾಂ ಟೀಚರ್ ನಿಜಿ,
3: ಜಿ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕರ್ತಾ ಹೈ. ತೋ ಶುರು ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೆ ಉನ್ಕೋ ಪದ್ಮಭೂಷಣ್ ಸೆ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೆ ಹೈ.
2: ಮೈ ಪಡೂ ಟೀಚರ್ ಜಿ?
1: ಚಲೋ ಶುರು ಕರ್ನೆ ಸೆ ಪಹಲೆ ಮುಝೆ ತುಮ್ ಲೋಗೋ ಸೆ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೆ ಬುದ್ಧ ಕಾ ನಾಮ ಸುನಾ ಹೈ?
2: ಜಿ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೆ ಥೆ ಉನ್ಹೋನೆ ಏಕ್ ಹನ್ಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹನ್ಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹನ್ಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೆ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ ಸಮಜ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಯಹ ತೋ ಮಾ ಬೇಟಿ ಹಿ ಬೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೋ ಏಕ್ ಕಹಾನಿ, ತೂ ಹೈ ಬೇಟಿ ಮಾನ್ ಧನ್ ಮೇರಿ. ಸುನ್ ಉಪವನ್ ಮೇ ಬಡೇ ಸವೇರೆ, ತಾತ್ ಭ್ರಮಣ ಕರ್ತೆ ಥೆ ತೇರೆ ಜಹಾ
1: ಸುರಭಿ ಮನ್ಮಾನಿ.
2: ಸುರಭಿ ಮನ್ಮಾನಿ.
1: ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂ. ಮಾ ಕಹೆ ಏಕ್ ಕಹಾನಿ. ಬೇಟಾ ಸಮಜ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾನಿ. ಕಹತಿ ಹೈ ಮುಜ್ಸೆ ಯಹ ಚೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಕಹ ತೋ ಮಾ ಲೇಟಿ ಹಿ ಲೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೆ ಏಕ್ ಕಹಾನಿ, ತೂ ಹೈ ಹಟಿ ಮಾನ್ಧನ್ ಮೇರೆ. ಸುನ್ ಉಪವನ್ ಮೇ ಬಡೇ ಸವೇರೆ, ತಾತ್ ಭ್ರಮಣ ಕರ್ತೆ ತೇರೆ ಜಹಾ ಸುರಭಿ ಮನ್ಮಾನಿ. ಠೀಕ್ ಹೈ. ಯಹಾ ಕಿತ್ನೆ ಲೋಗೋ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋ ಕೋ?
3: ದೋ ಲೋಗೋ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾ ಕಿ.
1: ಪಹಲೇ ಆವಾಜ್ ಕಿಸ್ ಕಿ ಹೈ?
2: ಮಾ ಕಿ ಆವಾಜ್.
1: ಬಚ್ಚಾ ಮಾ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ ಔರ್ ಮಾ ಕ್ಯಾ ಕಹ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ, ತೂನೆ ಮುಝೆ ಅಪ್ನಿ ನಾನಿ ಸಮಜ್ ರಖಾ ಹೈ, ತೋ ಮೈ ತುಝೆ ಕಹಾನಿ ಸುನಾಉಂಗಿ.
3: ಜಿ, ಜೈಸೆ ಜ್ಯಾದಾತರ್ ಹೋತಾ ಹೈ ನಾನಿ ಯಾ ದಾದಿ ಬಚ್ಚೋ ಕೋ ಕಹಾನಿಯಾ ಸುನ್ತೆ ಹೈ.
1: ಬೇಟಾ ಕ್ಯಾ ಕಹತಾ ಹೈ? ವಹ ಕಹತಾ ಹೈ ಕಿ ಏಕ್ ಚೇಟಿ ಕಹ ರಹಿ ಹೈ ಕಿ ಮಾ ನಾನಿ ಕಿ ಬೇಟಿ ಹೈ. ನಾನಿ ನ ಸಹಿ, ಅಬ್ ಚೇಟಿ ಕಾ ಕ್ಯಾ ಅರ್ಥ ಹೈ? ಚೇಟಿ ಕಾ ಮತಲಬ್ ಹೈ ದಾಸಿ,
2: ಯಾನಿ ಕಿ ನೌಕರಾನಿ ಹೈ ನ ಟೀಚರ್ ನಿಜಿ?
1: ಬಿಲ್ಕುಲ್ ಸಹಿ ಕಹಾ. ಬೇಟಾ ಪೂಚ್ತಾ ಹೈ ಮಾ ಕಹಾನಿ ಕಿಸ್ಕೆ ಬಾರೆ ಮೇ ಹೈ, ರಾಜಾ ಕಿ ಯಾ ರಾನಿ ಕಿ? ಮಾ ಬೋಲ್ತಿ ಹೈ ಏಕ್ ದಿನ್ ಕಿ ಬಾತ್ ಹೈ, ಮೇರೆ ಹಟಿ ಅನ್ಮೋಲ್ ಬೇಟಾ ತುಮ್ಹಾರೆ ಪಿತಾಜಿ ತಾತ್ ಯಾನಿ ಪಿತಾಜಿ ಸವೇರೆ ಉಠಕರ್ ಉಪವನ್ ಮೇ, ಉಪವನ್ ಮತಲಬ್

ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದೂ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ ಸಂಜೆ 6:30. ಕಿಸಾನ್ ವಾಣಿ ಕಾರ್ಯಕ್ರಮ ಸಂಜೆ 6:50. ಬಹು ಉಪಯೋಗಿ ಪ್ರಾಣಿ ಕತ್ತೆ, ಈ ಕುರಿತಾಗಿ ಪಶುವೈದ್ಯೆ ಡಾಕ್ಟರ್ ಸುಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. ಸಿರಿಗಂಧ ಮೂಡಿ ಬರ್ತಾ ಇದೆ 7:45. ರಾತ್ರಿ 9:15 ವಿಕಾಸ್ ವಸಿಷ್ಠ ಹಾಡಿರುವ ಭಾವಗೀತೆಗಳು. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಾಂಕ್ ವಿ ಚಿನ್ಯ ಅವರ ಕೊಳಲು ವಾದನವಿದೆ. ವಾಲಿನ್ ಸಹಕಾರ ವೆಂಕಟೇಶ್ ಜೋಸ್ಯಾರ್.

ಸ್ನೇಹಿತರೆ, ಇಲ್ಲಿಗೆ ನಿಲಿಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:01:30. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಸಹಿತ ರಾಕೆಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತುತ ಶ್ರೀಮತಿ ವೀಣಾರವರು ಇಸ್ರೋದಲ್ಲಿ ಉಪಗ್ರಹ ಯೋಜನಾ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳುಹಿಸಿದಂಥ ಕೇಳುಗರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವಂತಹ ಅವಕಾಶ ಇರುತ್ತೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ. ಈಗ ಕೇಳಿ ಶ್ರೀಮತಿ ವೀಣಾ ಅವರ ಮಾತುಗಳನ್ನು.
1: ಮಹನೀಯರೇ ಮತ್ತು ಮಹಿಳೆಯರೇ, ಯುವಾರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಮತ್ತು ಆಕಾಶವಾಣಿಯ ಸಹಯೋಗದಲ್ಲಿ ಆಯೋಜಿಸಿರುವ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ವೀಣಾ, ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಎಜಿಎ ಸ್ಯಾಟ್ ಉಪಗ್ರಹದ ಯೋಜನಾ ನಿರ್ದೇಶಕಿಯಾಗಿದ್ದೇನೆ. ಇಂದು ನಾನು ಮಾನವ ಸಹಿತ ರಾಕೆಟ್ಗಳು ಎಂಬ ಕುತೂಹಲಕಾರಿ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಇಂದು ನಾವು ರಾಕೆಟ್ಗಳ ಮೂಲಕ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದನ್ನು ಸಾಮಾನ್ಯವಾಗಿ ನೋಡುತ್ತೇವೆ. ಆದರೆ ಒಂದು ಉಪಗ್ರಹವನ್ನು ಕಕ್ಷೆಗೆ ಕಳುಹಿಸುವುದಕ್ಕೂ ಒಬ್ಬ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ. ಇಂದು ಮಾನವ ಸಹಿತ ರಾಕೆಟ್ಗಳ ಹಿಂದಿರುವ ಅದ್ಭುತ ಎಂಜಿನಿಯರಿಂಗ್ ಬಗ್ಗೆ ಮಾತನಾಡೋಣ. ಮಾನವರಹಿತ ರಾಕೆಟ್ ವಿಫಲವಾದರೆ ಅದು ಕೇವಲ ಆರ್ಥಿಕ ನಷ್ಟವಾಗಬಹುದು. ಆದರೆ ಮಾನವ ಸಹಿತ ರಾಕೆಟ್ನಲ್ಲಿ ಮಾನವ ಜೀವದ ಸುರಕ್ಷತೆಯೇ ಅತ್ಯಂತ ಪ್ರಮುಖವಾದದ್ದು. ಆದ್ದರಿಂದ ಸಾಮಾನ್ಯ ರಾಕೆಟ್ಗೆ ಕ್ರೂ ಮಾಡ್ಯೂಲ್ ಅಳವಡಿಸಿದ ಮಾತ್ರಕ್ಕೆ ಅದು ಮಾನವ ಸಹಿತ ರಾಕೆಟ್ ಆಗುವುದಿಲ್ಲ. ರಾಕೆಟ್ ಅನ್ನು ಮಾನವ ಹಾರಾಟಕ್ಕೆ ಯೋಗ್ಯಗೊಳಿಸಲು ಅತ್ಯಂತ ಕಠಿಣವಾದ ಪರೀಕ್ಷೆಗಳು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ. ಇದನ್ನೇ ಹ್ಯೂಮನ್ ರೇಟಿಂಗ್ ಎಂದು ಕರೆಯಲಾಗುತ್ತದೆ. ಈ ಪ್ರಕ್ರಿಯೆಯು ವಾಹನವು ಗಗನಯಾತ್ರಿಗಳನ್ನು ಒಯ್ಯಲು ಸಂಖ್ಯಾಶಾಸ್ತ್ರೀಯವಾಗಿ ಸಾಕಷ್ಟು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸುತ್ತದೆ ಹಾಗೂ ಸಂಪೂರ್ಣವಾಗಿ ವಿಭಿನ್ನವಾದ ಎಂಜಿನಿಯರಿಂಗ್ ತತ್ವಗಳನ್ನು ಒಳಗೊಂಡಿರುತ್ತದೆ. ಮಾನವ ಸಹಿತ ರಾಕೆಟ್ನ ಪ್ರಮುಖ ಸುರಕ್ಷಿತ ಅಂಶವೆಂದರೆ ರಿಡೆಂಡೆನ್ಸಿ, ಅಂದರೆ ಪರ್ಯಾಯ ವ್ಯವಸ್ಥೆಗಳು. ಒಂದು ಪ್ರಮುಖ ಸೆನ್ಸರ್, ಕಂಪ್ಯೂಟರ್ ಅಥವಾ ವಾಲ್ವ್ ಅಥವಾ ಕವಾಟ ಕಾರ್ಯನಿರ್ವಹಿಸದಿದ್ದರೂ ಅದರ ಪರ್ಯಾಯ ವ್ಯವಸ್ಥೆ ತಕ್ಷಣ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗುತ್ತದೆ. ಹೇಗೆಂದರೆ ಒಂದು ಫ್ಲೈಟ್ ಕಂಪ್ಯೂಟರ್ ಕೈಕೊಟ್ಟರೆ ತಕ್ಷಣವೇ ಪರ್ಯಾಯ ಕಂಪ್ಯೂಟರ್ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ಒಂದು ಕವಾಟ ಮುಚ್ಚಿಕೊಂಡರೆ ಮತ್ತೊಂದು ಕವಾಟ ತೆರೆದುಕೊಳ್ಳುತ್ತದೆ. ಅಂದರೆ ಒಂದು ವ್ಯವಸ್ಥೆ ವಿಫಲವಾದರೂ ಮತ್ತೊಂದು ವ್ಯವಸ್ಥೆ ಕಾರ್ಯನಿರ್ವಹಿಸಿ ಮಿಷನ್ನ ಸುರಕ್ಷತೆಯನ್ನು ಕಾಪಾಡುತ್ತದೆ. ಇನ್ನು ರಾಕೆಟ್ನಲ್ಲಿ ಗಂಭೀರ ವೈಫಲ್ಯ ಸಂಭವಿಸಿದರೆ ಅಂತಹ ತುರ್ತು ಪರಿಸ್ಥಿತಿಗಾಗಿ ಕ್ರೂ ಎಸ್ಕೇಪ್ ಸಿಸ್ಟಮ್ ಅಥವಾ ಯಾನಿ ಪಾರು ವ್ಯವಸ್ಥೆ ಎಂಬ ವಿಶೇಷ ಸುರಕ್ಷತಾ ವ್ಯವಸ್ಥೆ ಇರುತ್ತದೆ. ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂದರೆ ಏನು? ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಇದು ಕ್ರೂ ಮಾಡ್ಯೂಲ್ನ ಮೇಲ್ಭಾಗದಲ್ಲಿ ಅಳವಡಿಸಲಾದ ಬಹು ಶಕ್ತಿಶಾಲಿ ಆದರೆ ಪುಟ್ಟದಾದ ರಾಕೆಟ್. ಇದರ ಮೂಲ ಉದ್ದೇಶ ಬಹಳ ಸರಳ. ಉಡಾವಣಾ ವಾಹನದಲ್ಲಿ ಯಾವುದೇ ಗಂಭೀರ ತೊಂದರೆ ಉಂಟಾದರೆ ಗಗನಯಾತ್ರಿಗಳನ್ನು ರಾಕೆಟ್ನಿಂದ ಸಾಧ್ಯವಾದಷ್ಟು ವೇಗವಾಗಿ ಪ್ರತ್ಯೇಕಿಸಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುವುದು. ಇಸ್ರೋದ ಹ್ಯೂಮನ್ ರೇಟೆಡ್ LVM3 ರಾಕೆಟ್ನಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸುವ ಹಾಗೂ ಹೆಚ್ಚಿನ ದಹನ ದೊರ ಹೊಂದಿರುವ ಘನ ಇಂಧನ ರಾಕೆಟ್ ಮೋಟಾರ್ಗಳಿಂದ ಚಾಲಿತ ಕ್ರೂ ಎಸ್ಕೇಪ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಉಡಾವಣಾ ವೇದಿಕೆಯಲ್ಲಿ ಅಥವಾ ರಾಕೆಟ್ ಮೇಲೇರಿಕೆ ಸಂದರ್ಭದಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ಈ ವ್ಯವಸ್ಥೆಯು ಗಗನಯಾತ್ರಿಗಳು ಇರುವ ಕ್ರೂ ಮಾಡ್ಯೂಲ್ ಅನ್ನು ಉಡಾವಣಾ ವಾಹನದಿಂದ ತಕ್ಷಣವೇ ಪ್ರತ್ಯೇಕಿಸಿ ಸುರಕ್ಷಿತ ಅಂತರಕ್ಕೆ ಕೊಂಡೊಯ್ಯುವಂತೆ ವಿನ್ಯಾಸಗೊಳಿಸಲಾಗಿದೆ. ನಂತರ ಪ್ಯಾರಾಶೂಟ್ಗಳ ಸಹಾಯದಿಂದ ಕ್ರೂ ಮಾಡ್ಯೂಲ್ ಸುರಕ್ಷಿತವಾಗಿ ಭೂಮಿಗೆ ಇಳಿಯುವಂತೆ ಮಾಡಲಾಗುತ್ತದೆ. ಇದರ ಜೊತೆಗೆ ಮಾನವ ಸಹಿತ ರಾಕೆಟ್ಗಳ ರಚನೆಯನ್ನು ಹೆಚ್ಚಿನ ಬಲ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗುತ್ತದೆ. ಅನಿರೀಕ್ಷಿತ ವಾಯುಗತಿಯ ಒತ್ತಡಗಳನ್ನು ತಡೆಯಲು ಇದನ್ನು ದಪ್ಪವಾಗಿ ಮತ್ತು ಬಲಿಷ್ಠವಾಗಿ ನಿರ್ಮಿಸಲಾಗಿರುತ್ತದೆ. ರಾಕೆಟ್ ಉಡಾವಣೆಯ ಸಂದರ್ಭದಲ್ಲಿ ಉಂಟಾಗುವ ಹೆಚ್ಚಿನ ಜಿ ಫೋರ್ಸ್ಗಳನ್ನು ಮಾನವ ದೇಹ ಸಹಿಸಿಕೊಳ್ಳುವಂತೆ ವೇಗವರ್ಧನೆಯನ್ನು ನಿಯಂತ್ರಿಸುವ ವ್ಯವಸ್ಥೆಗಳನ್ನೂ ಅಳವಡಿಸಲಾಗುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಸಾಮಾನ್ಯ ರಾಕೆಟ್ಗಳನ್ನು ಕಾರ್ಯಕ್ಷಮತೆ ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗುತ್ತದೆ. ಆದರೆ ಮಾನವ ಸಹಿತ ರಾಕೆಟ್ನ ಮೊದಲ ಆದ್ಯತೆ ಮಾನವ ಜೀವದ ಸುರಕ್ಷತೆ. ಇದು ನಮ್ಮ ಎಂಜಿನಿಯರಿಂಗ್ ಸಾಮರ್ಥ್ಯದ ಅತ್ಯುನ್ನತ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಏಕೆಂದರೆ ಮಾನವನು ನಕ್ಷತ್ರಗಳತ್ತ ತನ್ನ ಪಯಣವನ್ನು ಮುಂದುವರಿಸಿದಾಗ ಆ ಪಯಣದ ಅಂತ್ಯದಲ್ಲಿ ಸುರಕ್ಷಿತವಾಗಿ ಮನೆಗೆ ಮರಳುವ ಭರವಸೆಯನ್ನು ಈ ತಂತ್ರಜ್ಞಾನ ನೀಡುತ್ತದೆ. ಅದೇ ಮಾನವ ಸಹಿತ ಬಾಹ್ಯಾಕಾಶ ಯಾನದ ನಿಜವಾದ ಉದ್ದೇಶ ಮತ್ತು ಮಹತ್ವ. ಹೀಗಾಗಿ ಮಾನವ ಸಹಿತ ರಾಕೆಟ್ಗಳು

0: ಕೇವಲ ಬಾಹ್ಯಾಕಾಶ ತಂತ್ರಜ್ಞಾನದ ಸಾಧನೆಯಲ್ಲ, ಅವು ಮಾನವ ಜೀವದ ಸುರಕ್ಷತೆಗೆ ಆದ್ಯತೆ ನೀಡುವ ಅತ್ಯುನ್ನತ ಎಂಜಿನಿಯರಿಂಗ್ನ ಪ್ರತೀಕ. ಇದೇ ಮಾನವ ಸಹಿತ ಬಾಹ್ಯಾಕಾಶ ಯಾನದ ವಿಶೇಷತೆ. ಧನ್ಯವಾದಗಳು.
1: ಮಾನವ ಸಹಿತ ಬಾಹ್ಯಾಕಾಶ ಯಾನದ ವಿಶೇಷತೆಯ ಬಗ್ಗೆ ಬಿ ವೀಣಾ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರಿ. ಇದೀಗ ರಸಪ್ರಶ್ನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಎಲ್ಲರೂ ಕೂಡ ಫಾಸ್ಟ್ ಆಗಿ ಇರಬೇಕು, ಆಯ್ತಾ? ಮೊದಲ ಪ್ರಶ್ನೆ ಹೇಗಿದೆ ನೋಡಿ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು? ಹೂ ಇಸ್ ದ ಫಸ್ಟ್ ಇಂಡಿಯನ್ ಟು ಟ್ರಾವೆಲ್ ಇನ್ ಟು ಔಟರ್ ಸ್ಪೇಸ್ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗಿತ್ತು ರಾಕೇಶ್ ಶರ್ಮಾ. ನಾವು ಕೇಳಿದ್ವಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ. ರಾಕೇಶ್ ಶರ್ಮಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಭಾರತೀಯ ವಾಯುಪಡೆಯ ಪೈಲಟ್ ಆಗಿದ್ದ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಏಪ್ರಿಲ್ 3, 1984 ಸೋವಿಯತ್ ಒಕ್ಕೂಟದ ಸೋಯೂಸ್ T-11 ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ರು. ಇವರು ಸಲ್ಯೂಟ್ 7 ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುಮಾರು 8 ದಿನಗಳನ್ನು ಕಳೆದು ವೈಜ್ಞಾನಿಕ ಹಾಗೂ ಭೂವೀಕ್ಷಣಾ ಪ್ರಯೋಗಗಳನ್ನು ನಡೆಸಿದ್ರು. ಇದು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿತ್ತು. ಇರಲಿ, ಇದೀಗ ಎರಡನೇ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ವಿ. ಎರಡನೇ ಪ್ರಶ್ನೆ ಹೇಗಿದೆ ನೋಡಿ. ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಮಾನವ ಯಾರು? ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಮಾನವ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ವಾಕ್ ಆನ್ ದ ಲೂನಾರ್ ಸರ್ಫೇಸ್? ನಿಮ್ಮ ಉತ್ತರ ಬೇಗ ನಮ್ಮ ಕಡೆಗೆ ಬರಬೇಕು. 9480909010 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಹೇಳ್ತಾ ಇದ್ದೀವಿ. ಮತ್ತೊಂದು ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ. ಈ ಹಾಡು ಮುಗಿಯುವಷ್ಟರಲ್ಲಿ ಉತ್ತರ ನಮ್ಮನ್ನು ತಲುಪಬೇಕು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವಿದ್ದೀರಿ. ಎರಡನೇ ಪ್ರಶ್ನೆ ಆಗಿತ್ತು, ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟ ಮೊಟ್ಟ ಮೊದಲ ಮಾನವ ಯಾರು ಅಂತ ಕೇಳಿದ್ವಿ. ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ವಾಕ್ ಆನ್ ದ ಲೂನಾರ್ ಸರ್ಫೇಸ್ ಅಂತ ಸರಿಯಾದಂತಹ ಉತ್ತರ ಆಗಿತ್ತು ನೀಲ್ ಆರ್ಮ್‌ಸ್ಟ್ರಾಂಗ್. ನಾಸಾದ ಬಲಶಾಲಿಯಾದ ಸ್ಯಾಟರ್ನ್ 5 ರಾಕೆಟ್ ಅನ್ನು ಬಳಸಿದಂಥ ಅಪೋಲೋ 11 ಪರಿಯೋಜನೆಯ ಕಮಾಂಡರ್ ಆಗಿದ್ದಂಥ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಜುಲೈ 20, 1969 ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನು ಇಟ್ಟರು. ಇದು ಮನುಷ್ಯನಿಗೆ ಒಂದು ಸಣ್ಣ ಹೆಜ್ಜೆ, ಆದರೆ ಮಾನವ ಕುಲಕ್ಕೆ ಒಂದು ಬೃಹತ್ ಜಿಗಿತ ಅನ್ನುವಂತಹ ಅವರ ಮಾತುಗಳು ವಿಶ್ವ ಪ್ರಸಿದ್ಧವಾಗಿದೆ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗಿತ್ತು ನಿಮಗೆ, ಈ ಮಾತುಗಳನ್ನಂತೂ ನೀವು ಕೇಳೇ ಇದ್ರಿ. ಇದೀಗ ಬರ್ತಾ ಬರ್ತಾ ರಸಪ್ರಶ್ನೆ ರಂಗೇರ್ತಾ ಇದೆ. ಇನ್ನೊಂದು ಸ್ವಲ್ಪ ಟಫ್ ಪ್ರಶ್ನೆ, ಒಂದು ಸ್ವಲ್ಪ ಕಷ್ಟದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಿರಲ್ಲ, ಆ ಸ್ಟ್ರಾಂಗ್ ವುಮನ್ ಯಾರು ಅಂತ ಕೇಳ್ತಾ ಇದ್ದೀವಿ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಹೂ ವಾಸ್ ದ ಫಸ್ಟ್ ವುಮೆನ್ ಟು ಫ್ಲೈ ಇನ್ ಟು ಔಟರ್ ಸ್ಪೇಸ್ ಅನ್ನೋದು ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇದೀಗ ಮೂರನೇ ಪ್ರಶ್ನೆ ನಾವು ಕೇಳಿದ್ವಿ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ. ತುಂಬಾ ಜನ ಸರಿಯಾದಂತಹ ಉತ್ತರವನ್ನೇ ಕೊಟ್ರಿ. ಹೌದು, ವ್ಯಾಲೆಂಟಿನಾ ತೆರೆಸ್ಕೋವಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಹೂ ವಾಸ್ ದ ಫಸ್ಟ್ ವುಮೆನ್ ಟು ಫ್ಲೈ ಇನ್ ಟು ಔಟರ್ ಸ್ಪೇಸ್ ಅಂತ ಕೇಳಿದ್ರೆ ವ್ಯಾಲೆಂಟಿನಾ ತೆರೆಸ್ಕೋವಾ ಅಂತಲೇ ನೀವು ಹೇಳಬೇಕು. ಯಾಕೆಂದ್ರೆ ಓಸ್ಬ್ಯಾಕ್ಗೆ ರಾಕೆಟ್ನ ತುದಿಯಲ್ಲಿ ಕುಳಿತಂತಹ ಓಸ್ಬ್ಯಾಕ್ ಸಿಕ್ಸ್ ಗಗನ ನೌಕೆಯಲ್ಲಿ ಸೋವಿಯತ್ ಒಕ್ಕೂಟದ ಗಗನಯಾತ್ರಿ ವ್ಯಾಲೆಂಟಿನಾ ತೆರೆಸ್ಕೋವಾ ಅವರು ಪಯಣಿಸಿ ಜೂನ್ 16, 1963 ಬಾಹ್ಯಾಕಾಶಕ್ಕೆ ತಲುಪಿದ್ರು. ಇವರು ಕಕ್ಷೆಯಲ್ಲಿ ಸುಮಾರು 3 ದಿನಗಳನ್ನು ಕಳೆದು ಭೂಮಿಯನ್ನ 48 ಬಾರಿ ಸುತ್ತಿದ ಏಕೈಕ ಸೋಲೋ ಅಂದ್ರೆ ಒಂಟಿಯಾಗಿ ಪಯಣಿಸಿದ ಮಹಿಳಾ ಗಗನಯಾತ್ರಿ ಆಗಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ, ನೀವು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಯಾಕೆ ಅಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮದ ಶುರುವಿನಲ್ಲಿ ವೀಣಾ ಅವರ ಮಾತುಗಳನ್ನ ನಿಮ್ಗೆ ಕೇಳಿಸಿದ್ವಿ ಅಲ್ವಾ, ಅದೇ ಮಾತುಗಳ ಆಧಾರದ ಮೇಲೆ ಇರುವಂತಹ ಪ್ರಶ್ನೆ ಇದು. ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ಮೂಡಿ ಬಂದಂತಹ ಇಂದಿನ ಭಾಷಣದಲ್ಲಿ ಉಲ್ಲೇಖವಾದ ಮಾನವ ಸಹಿತ ಯಾನಕ್ಕೆ ಸೂಕ್ತವೆನಿಸುವ ಇಸ್ರೋ ರಾಕೆಟ್ ಯಾವುದು? ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ಮೂಡಿ ಬಂದಂತಹ ಇವತ್ತಿನ ಭಾಷಣದಲ್ಲಿ ಉಲ್ಲೇಖವಾದ ಮಾನವ ಸಹಿತ ಯಾನಕ್ಕೆ ಸೂಕ್ತವೆನಿಸುವ ಇಸ್ರೋ ರಾಕೆಟ್ ಯಾವುದು ಅನ್ನೋದು ಪ್ರಶ್ನೆ. ನೇಮ್ ದ ಹ್ಯೂಮನ್ ರೇಟೆಡ್ ರಾಕೆಟ್ ಆಫ್ ಇಸ್ರೋ ಮೆನ್ಷನ್ ಇನ್ ಟುಡೇಸ್ ಎಫ್ಎಂ ರೈನ್ಬೋ ಕನ್ನಡ ಸ್ಪೀಚ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಹೇಳ್ತಾ ಈ ಬಂಧನ ಚಿತ್ರದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿಸ್ತಾ ಇದ್ದೀವಿ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾವು ಕೇಳಿದ್ವಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ಮೂಡಿ ಬಂದ ಇವತ್ತಿನ ಭಾಷಣದಲ್ಲಿ ಉಲ್ಲೇಖವಾದ ಮಾನವ ಸಹಿತ ಯಾನಕ್ಕೆ ಸೂಕ್ತವೆನಿಸುವಂತಹ ಇಸ್ರೋ ರಾಕೆಟ್ ಯಾವುದು ಅಂತ, ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ 3. ಇಷ್ಟುದ್ದ ಬರೆಯೋದಕ್ಕೆ ಕಷ್ಟ ಆದರೆ HLVM-3 ಅಂತ ಕಳಿಸಬಹುದಾಗಿತ್ತು ನೀವು. HLVM-3 ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದನ್ನು ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಹೇಳ್ತಾರೆ. ಇಸ್ರೋದ ಅತ್ಯಂತ ಶಕ್ತಿಶಾಲಿ LVM-3 ರಾಕೆಟ್ ಅನ್ನು ಸಿಬ್ಬಂದಿ ಪಾರು ವ್ಯವಸ್ಥೆ ಮತ್ತಿತರ ರೀತಿಯಲ್ಲಿ ಗಗನಯಾತ್ರಿಗಳ ಸುರಕ್ಷತೆಗಾಗಿ ಸುಧಾರಿಸಿ HLVM-3 ಅಂತ ಹೆಸರಿಸಲಾಗಿದೆ. ಇದು ಗಗನಯಾನ್ ಆರ್ಟಿಕಲ್ ಮಾಡ್ಯೂಲ್ ಅನ್ನು ಭೂಮಿಯಿಂದ

ಮಾತು ಹೇಳ್ಬಿಡ್ತೀನಿ ನೋಡಿ. ಗಗನಯಾನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು ಅಂತ ಕೇಳ್ತಾ ಇದ್ದೀವಿ. ಗಗನಯಾನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಫಿಮೇಲ್ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ ಡೆವಲಪ್ಡ್ ಬೈ ಇಸ್ರೋ ಫಾರ್ ಅನ್ಕ್ರೂಡ್ ಗಗನಯಾನ್ ಟೆಸ್ಟ್ ಫ್ಲೈಟ್ಸ್? ನಿಮ್ಮ ಉತ್ತರಗಳು ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ವಾಟ್ಸಪ್ ಮಾಡಿ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಡಿ, ಮತ್ತು ಯಾವುದೇ ಕಾರಣಕ್ಕೂ ಕಾಲ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾವು ಕೇಳಿದಂತಹ ಪ್ರಶ್ನೆ, ಗಗನ್ಯಾನ್ನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು ಅಂತ ಕೇಳಿದ್ದೆ. ವ್ಯೋಮ್ ಮಿತ್ರ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ವ್ಯೋಮ್ ಮಿತ್ರ ಅಂತ ಸರಿಯಾಗಿ ಉತ್ತರ ಕೊಟ್ರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಆದರೆ ನಿಮ್ಮ ಉತ್ತರ ಅತ್ಯಂತ ಬೇಗ ತ್ವರಿತವಾಗಿ ನಮ್ಮನ್ನು ತಲುಪ್ತಾ ಇಲ್ವಾ, ಕೊನೆಯ ದಿನ ಗೊತ್ತಾಗತ್ತೆ ನಿಮಗೆ. ವ್ಯೋಮ್ ಮಿತ್ರ ಅನ್ನೋದು ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಬಾಹ್ಯಾಕಾಶದಲ್ಲಿ ಮಾನವ ದೇಹದ ಮೇಲಾಗುವ ವಾತಾವರಣ, ಒತ್ತಡ ಮತ್ತು ವಿಕಿರಣಗಳ ಪರಿಣಾಮಗಳನ್ನು ನಿಖರವಾಗಿ ಅಳೆಯಲು ವಿನ್ಯಾಸಗೊಳಿಸಲಾದ ರೋಬೋಟ್. ಇದು ಗಗನಯಾತ್ರಿಗಳು ಹಾರುವ ಮುನ್ನ ಯಾನಗಳಲ್ಲಿ ಜೀವನಾಧಾರ ವ್ಯವಸ್ಥೆಯಾದ ಲೈಫ್ ಸಪೋರ್ಟ್ ಸಿಸ್ಟಮ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆಯೇ ಅನ್ನೋದನ್ನು ಪರೀಕ್ಷಿಸಿ ಖಚಿತಪಡಿಸಲೆಂದು ನಿರ್ಮಿಸಲಾಗಿದೆ. ಅಂದರೆ ಮನುಷ್ಯರನ್ನು ಕಳಿಸೋಕ್ಕೂ ಮುಂಚೆನೇ ಈ ರೋಬೋಟ್ಗಳನ್ನ ಕಳಿಸಿ ಅದೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇದು. ಇದೀಗ ಮುಂದಿನ ಪ್ರಶ್ನೆ, ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ವಿಚ್ ಈಸ್ ದ ಓನ್ಲಿ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಸೆಲೆಸ್ಟ್ರಿಯಲ್ ಬಾಡಿ ಆನ್ ವಿಚ್ ಹ್ಯೂಮನ್ಸ್ ಹ್ಯಾವ್ ಎವರ್ ಸೆಟ್ ಫುಟ್ ಅನ್ನೋದು ಸರಿಯಾದ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ನಾವು ಕಳೆದ ಪ್ರಶ್ನೆಯನ್ನ ಕೇಳಿ ಹಾಡು ಕೂಡ ಚೆನ್ನಾಗೆ ಮ್ಯಾಚ್ ಹಾಕಿತ್ತು, ಹಾಡಿನಲ್ಲೇ ಉತ್ತರ ಇತ್ತು ಅಂತ ಕೂಡ ಹೇಳ್ಬಿಡ್ಬೋದಿತ್ತು. ಆವಾಗ ಸುಲಭ ಆಗೋಗ್ತಿತ್ತು ನಿಮ್ಗೆ ಬಹುಶಃ ಉತ್ತರ ಕೊಡೋದಕ್ಕೆ, ಆದ್ರೆ ಆ ಥರ ಸುಲಭ ಮಾಡಿಕೊಡ್ಲಿಲ್ಲ, ಯಾಕೆಂದ್ರೆ ಕೊನೆಯಲ್ಲಿ ಒಂದು ಸ್ವಲ್ಪ ಟಫ್ ಪ್ರಶ್ನೆಗಳನ್ನ ಇಟ್ಟಿದ್ರು. ಇರ್ಲಿ, ಕೇಳಿದಂಥ ಪ್ರಶ್ನೆ ಏನಾಗಿತ್ತು, ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ಸರಿಯಾದಂತಹ ಉತ್ತರ ಚಂದ್ರ ಆಗಿತ್ತು, ದಿ ಮೂನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. 1969 1972 ನಡೆದ ನಾಸಾದ ಅಪೋಲೋ ಯೋಜನೆಗಳ ಅವಧಿಯಲ್ಲಿ ಒಟ್ಟು 12 ಮಂದಿ ಗಗನಯಾತ್ರಿಗಳು ಚಂದ್ರನ ನೆಲದ ಮೇಲೆ ಹೆಜ್ಜೆಯನ್ನ ಇಟ್ಟರು. ಇಸ್ರೋ ಸೇರಿ ಹಲವು ಬಾಹ್ಯಾಕಾಶ ಸಂಸ್ಥೆಗಳು ಚಂದ್ರ ಪ್ರವಾಸದ ಯೋಜನೆಯನ್ನ ಹೊಂದಿದೆ. ಇದೀಗ ಮುಂದಿನ ಪ್ರಶ್ನೆ ಇನ್ನೊಂದು ಸ್ವಲ್ಪ ಟಫ್ ಆಗಿದೆ, ಇನ್ನೊಂದು ಸ್ವಲ್ಪ ಕಷ್ಟ. ಆದರೆ ಹಾಡಿನಲ್ಲಂತೂ ಇದಕ್ಕೆ ಯಾವುದೇ ತರಹದ ಲಿಂಕ್ನ ಹುಡುಕಕ್ಕೆ ಹೋಗಬೇಡಿ, ಯಾವುದೇ ತರಹದ ಹಿಂಟ್ ಕೂಡ ಸಿಗೋದಿಲ್ಲ ನಿಮಗೆ, ಹಾಡುಗಳಲ್ಲಿ ಬಳಸಕ್ಕೆ ಸಾಧ್ಯನೇ ಇಲ್ಲದಿರೋದು ಇದು ಉತ್ತರ. ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವ ಗಡಿರೇಖೆ ಯಾವುದು? ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವ ಗಡಿರೇಖೆ ಯಾವುದು? ವಾಟ್ ಈಸ್ ದ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಬೌಂಡ್ರಿ ದಟ್ ಡಿಫೈನ್ಸ್ ದ ಆಲ್ಟಿಟ್ಯೂಡ್ ವೇರ್ ಔಟರ್ ಸ್ಪೇಸ್ ಬಿಗಿನ್ಸ್ ಫಾರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್? ಇದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಆಗಿತ್ತು ಕಾರ್ಮನ್ ರೇಖೆ, ದಿ ಕಾರ್ಮನ್ ಲೈನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವಂತಹ ಗಡಿ ರೇಖೆ ಯಾವುದು ಅಂತ ಕೇಳಿದ್ವಿ. ಕಾರ್ಮನ್ ರೇಖೆ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. FAI ಮಾನದಂಡಗಳ ಪ್ರಕಾರ ಸಮುದ್ರ ಮಟ್ಟದಿಂದ 100 ಕಿಲೋಮೀಟರ್ ಅಂದರೆ 62 ಮೈಲಿ ಎತ್ತರದಲ್ಲಿರುವ ಕಾಲ್ಪನಿಕ ರೇಖೆಯನ್ನು ಬಾಹ್ಯಾಕಾಶದ ಅಧಿಕೃತ ಗಡಿ ಅಂತ ಕರೆಯಲಾಗುತ್ತೆ. ಈ ನಿರ್ದಿಷ್ಟ ಎತ್ತರವನ್ನು ದಾಟಿದವರನ್ನು ಮಾತ್ರ ಅಂತಾರಾಷ್ಟ್ರೀಯ ನಿಯಮಗಳ ಅನ್ವಯ ಅಧಿಕೃತ ಗಗನಯಾತ್ರಿಗಳು ಅಂತ ಪರಿಗಣಿಸಲಾಗುತ್ತೆ. ಇದು ಕಾಲ್ಪನಿಕ ರೇಖೆ, ಯಾರು ಕೂಡ ಅಲ್ಲಿ ಒಂದು ಲೈನ್ನ ಡ್ರಾ ಮಾಡಿಲ್ಲ, ಕಾಲ್ಪನಿಕ ರೇಖೆ. ಇದು ಭೂಮಿಯಿಂದ ಅಂದರೆ ಸಮುದ್ರ ಮಟ್ಟದಿಂದ 100 ಕಿಲೋಮೀಟರ್ಗೂ ಮೇಲೆ ಈ ಒಂದು ರೇಖೆಯನ್ನು ಗುರುತಿಸಲಾಗಿದೆ. ಇದನ್ನು ಮೀರಿ ಹೋದವ್ರನ್ನ ಮಾತ್ರ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಗಗನಯಾತ್ರಿಗಳು ಅಂತ ಹೇಳ್ತಾರಂತೆ. ಇದು ಇವತ್ತಿನ ನಮ್ಮ ಇಸ್ರೋ ಕ್ವಿಜ್ ಆಗಿತ್ತು. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಪ್ರತಿದಿನ ಮಧ್ಯಾಹ್ನ 3:30 to 4:00 ತನಕ ಭಾಗವಹಿಸಬಹುದು. ಇದು 10 ಅಕ್ಟೋಬರ್ ತನಕ ನಡೀತಾ ಇದೆ ನಮ್ಮ ಆಕಾಶವಾಣಿ FM ರೈನ್ಬೋದಲ್ಲಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URR ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 FM ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಇದು.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URAV ಉಪಗ್ರಹ ಕೇಂದ್ರ ಇಸ್ರೋ ಹಾಗೆ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ನೀವು ಕೇಳಿಸಿಕೊಂಡ್ರಿ. ಇದುವರೆ ತನಕ 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ, ಇದರ ಕುರಿತಾಗಿ ಕೂಡ ಇವತ್ತು ಮಾತು ಮಾಹಿತಿಯನ್ನು ಕೇಳಿಸಿಕೊಂಡ್ರಿ. ಅಕ್ಟೋಬರ್ 10 ತನಕ ಪ್ರತಿದಿನ ಮಧ್ಯಾಹ್ನ 3:30 to 4:30 ನಿಮಗಾಗಿ ಈ ಒಂದು ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರುತ್ತೆ. ಇವತ್ತು ನಾವು URAV ಉಪಗ್ರಹ ಕೇಂದ್ರ ಇಸ್ರೋದ ಹಿರಿಯ ಮಹಿಳಾ ವಿಜ್ಞಾನಿಯಾದ ಶ್ರೀಮತಿ ಬಿ ವೀಣಾ ಅವರಿಂದ ಹ್ಯೂಮನ್ ರೇಟೆಡ್ ರಾಕೆಟ್ ಅಥವಾ ಮಾನವ ಸಹಿತ ರಾಕೆಟ್ಗಳ ಬಗ್ಗೆ ವಿಷಯವನ್ನು ತಿಳಿದುಕೊಂಡ್ವಿ. ಹಾಗೆ ಪ್ರತಿದಿನವೂ ಕೂಡ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ತುಂಬಾ ಸೊಗಸಾದಂತಹ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸುವಂತಹ ವಿಚಾರಗಳ ಕುರಿತಾಗಿ ಮೊದಲ 5 ನಿಮಿಷಗಳ ಟಾಕ್ ಇರುತ್ತೆ. ಈ ಮೊದಲ 5 ನಿಮಿಷಗಳ ಮಾತನ್ನು ಕೇಳಿಸಿಕೊಂಡು ಅದಾದ ನಂತರ ಮಿಕ್ಕ 55 ನಿಮಿಷ ರಸಪ್ರಶ್ನೆಯಲ್ಲಿ ನೀವು ಪಾಲ್ಗೊಳ್ಬಹುದು. ಮತ್ತೆ ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ಒಂದಷ್ಟು ಪ್ರಶ್ನೆಗಳು ಹೊರಗಡೆಯಿಂದ ಬರುತ್ತೆ, ಮತ್ತಷ್ಟು ಪ್ರಶ್ನೆಗಳು ಅವತ್ತಿನ ಮಾತುಕತೆಯನ್ನು ಆಧರಿಸಿ ಬಂದಿರುತ್ತೆ. ಆ ಕಾರಣಕ್ಕಾಗಿ ನೀವು ಎಷ್ಟು ಶಾರ್ಪ್ ಆಗಿ ಇದ್ರೂ ಸಾಲದು. ಪ್ರತಿದಿನವೂ ಕೂಡ 3:30 ಆಕಾಶವಾಣಿ ಎಫ್ಎಂ ರೈನ್ಬೋ ಟ್ಯೂನ್ ಮಾಡೋದನ್ನ ಮರಿಬೇಡಿ. 10 ತನಕ ಅಂತೂ ಸೂಪರ್ ಆಗಿರುವಂತಹ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ, ಸಿಕ್ಕಾಪಟ್ಟೆ ಪವರ್ ಪ್ಯಾಕ್ಟ್ ಆಗಿರುತ್ತೆ. ನಿಮ್ಗೆ ಆಟದ ಮಜಾ ಸಿಗತ್ತೆ, ನಮಗೂ ಕೂಡ ತುಂಬಾನೇ ಒಂದು ಅದ್ಭುತವಾದಂತಹ ಶೋ ನಡೆಸಿದಂತಹ ತೃಪ್ತಿ ಕೂಡ ಸಿಗತ್ತೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರತಿದಿನ ಮಧ್ಯಾಹ್ನ 3:30 to 4:30 ತನಕ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

ಆಕಾಶವಾಣಿ ಎಫ್ಎಂ ರಾಯಂಪೋ ಕೇಳ್ತಾ ಇದ್ದೀರಿ. ಚಂದ ಅತಿ ಚಂದ ಗೀತೆಗಳು ಒಂದಾದ ಮೇಲೊಂದರಂತೆ ಪ್ರಸಾರ ಆಗ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಂಪೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ ಎಂ ರಾಯ್ಮು ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳ ಮೆರವಣಿಗೆ ಅಂತೂ ಸಾಕ್ತಾ ಇದೆ. ಹಾಗೆಯೇ ಒಂದಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ಹೊರಗಡೆ ಮಳೆ ಬರುವಂತಹ ಸೂಚನೆ ಇದೆ ಅಂತ. ಮಳೆ ಬಂದರೂ ಚೆನ್ನಾಗಿರುತ್ತೆ, ಮಳೆ ಬರುವ ಮುಂಚೆಯೂ ಚೆನ್ನಾಗಿರುತ್ತೆ, ಮಳೆ ಬಂದ ನಿಂತ ನಂತರವೂ ಚೆನ್ನಾಗಿರುತ್ತೆ. ಆದರೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಒಂದು ಸ್ವಲ್ಪ ಸೇಫ್ ಆಗಿರುವಂಥ ಪ್ಲೇಸಲ್ಲಿ ಇದ್ದಾಗ ಮಳೆಯನ್ನು ಅನುಭವಿಸೋದಕ್ಕೆ, ಮಳೆಯ ಸೌಂದರ್ಯದ ಕುರಿತು ಸಂತೋಷ ಪಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ನೀವೇನಾದರೂ ಮಳೆಯಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡಿದ್ರೆ, ಮಳೆಯಲ್ಲಿ ಬರದೇ ಇರುವಂತಹ ಬಸ್ಗಾಗಿ ಕಾಯ್ತಾ ನಿಂತಿದ್ರೆ, ಮಳೆಯಲ್ಲಿ ಮನೆಯಲ್ಲಿ ಒಣಗಾಕಿ ಬಂದಿರುವಂತಹ ಬಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಖಂಡಿತ ಮಳೆಯನ್ನ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಮಾತುಗಂತೂ ಪ್ರತಿಯೊಬ್ಬರು ರಿಲೇಟ್ ಆಗ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಇವತ್ತಿನ ಕಾರ್ಯಕ್ರಮ ಖುಷಿ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ನ್ಯೂಸ್.

ಸಮಯ ಆಗಿದೆ 5:53 ಮಂಗಳವಾರದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ನಾನ್ ಸ್ಟಾಪ್ ಸಂಜೆ ಕೇಳ್ತಾ ಕೇಳ್ತಾ ಹಾಗೆ ಮನೆ ಕಡೆಗೆ ಹೋಗ್ತಾ ಇದ್ದೀರಾ. ಮಳೆ ಬರ್ತಾ ಇದೆಯಾ, ಮಳೆ ಬರೋ ಥರ ಇದೆಯಾ ಅಥವಾ ಮಳೆ ಆಲ್ರೆಡಿ ಬರ್ತಾ ಇದೆಯಾ, ಹೇಗಿದೆ ನಿಮ್ಮ ಕಡೆ ವಾತಾವರಣ, ಜೊತೆಗೆ ಟ್ರಾಫಿಕ್ ಹೇಗಿದೆ ನೀವು ನಂಗೆ ತಿಳಿಸ್ಬೋದು. 9408901013 ನೀವು ಸಂದೇಶವನ್ನು ಕಳಿಸೋ ಮುಖಾಂತರ. ಜೊತೆಗೆ ಇವತ್ತು ನಾವು ನಾನ್ ಸ್ಟಾಪ್ ಸಂಜೆಯಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದಲ್ವ. ಖಂಡಿತ ಹೇಳ್ತೀನಿ, ಒಂದು ವಿಶೇಷತೆ ಖಂಡಿತ ನಾನ್ ಸ್ಟಾಪ್ ಸಂಜೆಯಲ್ಲಿ ಇದ್ದೇ ಇರುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮರಬಿಲ್ಲು ಮತ್ತೊಂದು ಗೀತೆಯ ನಂತರ ನಾವು ಏನು ಮಾತಾಡ್ತಾ ಇದ್ದೀವಿ ಹೇಳ್ತಾ ಹೋಗ್ತೀನಿ.

ಕೃಷ್ಣ ವೈಟಿಂಗ್, ಇಲ್ಲ ಕಾಲಿಂಗ್, ಭಾಳ ಚೆನ್ನಾಗಿ ಆಗಲೇ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ಆಗಲೇ ಅಲ್ಲೆಲ್ಲ ಮಳೆ ಬರೋ ಥರ ಇದೆ ಮನೆ ಹತ್ರ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ರಘುವರ ಸಂದೇಶ ಬಂದು ತಲುಪಿದೆ. ಎಫ್ ಎಂ ರೈನ್ಬೋದಲ್ಲಿ ಪ್ರಶಾಂತ್ ಅವರೇ ಬಂದಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ಓಕೆ, ಹಾಡುಗಳಂತೂ ಸೂಪರ್ ಆಗಿದೆ ಅಂತ ಅಮೃತ ರಮೇಶ್ ಅವರು ಗುಡ್ ಈವ್ನಿಂಗ್ ಜೊತೆಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವೆರಿ ಗುಡ್ ಈವ್ನಿಂಗ್ ನಿಮಗೂ ಕೂಡ. ಜೊತೆಗೆ ಹೋಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾರೆ, ಎಲ್ಲ ಆಕಾಶವಾಣಿಯ ನಿರೂಪಕರಿಗೂ ಶುಭ ಸಂಜೆ ಅಂತ ಅವರು ಹೇಳ್ತಾರೆ. ಜೊತೆಯಲ್ಲಿ ಇವತ್ತು ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇರಬಹುದು, ಸಿದ್ಧಾರ್ಥ ಅವ್ರು ಹೇಳ್ತಿದ್ದಾರೆ ನೀವು ಒಂದು ಬರಗಾಲದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾನು ಮಾತಾಡ್ತಿರೋ ವಿಚಾರ ಏನು ಗೊತ್ತಾ, ಒಂದೊಂದು ಸರಿ ಈಗ ಲಾಂಗ್ ಡ್ರೈವ್ ಅಂತಂದರೆ ಅಥವಾ ನಾವೆಲ್ಲಾದರೂ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದೊಂದು ಸರಿ ನಮಗೇನನ್ಸುತ್ತೆ ಅಂದರೆ ಒಬ್ಬರೇ ಹೋಗಬೇಕು ಅಂತ ಅನಿಸುತ್ತೆ. ಈ ಥರದ ಒಂದು ಒಂಟಿ ಪ್ರಯಾಣ, ಸೋಲೋ ಟ್ರಾವೆಲ್, ಅದು ನಿಮಗೆ ಸ್ವಾತಂತ್ರ್ಯ ಅನಿಸುತ್ತಾ ಅಥವಾ ಒಂಟಿತನ ಕಾಡುತ್ತಾ? ಸೋಲೋ ಟ್ರಾವೆಲ್ ನೀವು ಹೋಗಿದ್ರೆ ನೀವು ನನಗೆ ಹೇಳ್ಬೋದು, ನಿಮ್ಗೆ ಅದು ಫ್ರೀಡಮ್ ಅಥವಾ ಲೋನ್ಲಿನೆಸ್ಸಾ? ನೀವು ನನಗೆ ತಿಳಿಸ್ಬೋದು. 9840810913 ನೀವು ಸಂದೇಶವನ್ನು ಕಳಿಸ್ಬೋದು. ಒಬ್ಬರೇ ನೀವು ಪ್ರಯಾಣ ಮಾಡಿದರೆ ಎಂಜಾಯ್ಮೆಂಟ್ಗಿರ್ಬಹುದು ಅಥವಾ ಸ್ಪಿರಿಚುವಲ್ ಅಥವಾ ಡಿವೈನ್ ಅಥವಾ ನಿಮ್ಮ ಒಂದು ಆಫೀಸ್ ಕೆಲಸದ ಮೇಲೆ ಇರಬಹುದು ಅಥವಾ ಸುಮ್ಮನೆ ಹೇಗಾದರೂ ಹೋಗಿರ್ಬೋದು, ಬೆಳಗ್ಗೆ ಹೋಗಿ ಸಂಜೆ ಬರಕ್ಕೆ ಹೋಗಿರ್ಬೋದು. ಈ ಥರ ಸೋಲೋ ಟ್ರಾವೆಲ್ ನಿಮಗೆ ಲೋನ್ಲಿನೆಸ್ ಕಾಡುತ್ತಾ ಅಥವಾ ಒಂದು ಸ್ವಾತಂತ್ರ್ಯ ಅಂತ ಅನ್ಸುತ್ತಾ? ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು 9840810913.

ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಶ್ರೋತೃಗಳೇ, ಈಗ ವೇಳೆ 5:38 ಸೆಕೆಂಡುಗಳು. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕಡುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.

ಪ್ರೀತಿಯ ಕೇಳುಗರಿಗೆಲ್ಲ ಇವತ್ತಿನ ಗಿರಿಮಿಟ್ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕೇಳಿ ಆಪಲ್ ಕಟ್ ಚಿತ್ರದಿಂದ ಆಯ್ದ ಒಂದು ಗೀತೆ. ಸಂಗಡಿಗರೊಂದಿಗೆ ವಿಜಯಶ್ರೀ ಗೀತೆಗೆ ಧ್ವನಿಯಾಗಿದ್ದಾರೆ. ಚೇತನ್ ಪಡುಕೋಣೆ ಅವರು ಬರೆದಿರುವಂತಹ ಗೀತೆಗೆ ವೀರ ಸಮರ್ಥವರ ಸಂಗೀತ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಪೃಥ್ವಿ ಭಟ್ಟ ಹಾಗೂ ಸುನಿಲ್ ಗುಜಗಂಡ ಅವರು ಹಾಡಿರುವಂತಹ ಬ್ಯಾಡ್ ಚಿತ್ರದಿಂದ ಆಯ್ದ ಒಂದು ಗೀತೆ. ಕವಿರಾಜ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಗಿರ್ಮಿಟ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಈಗ ಕೇಳೋಣ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಕೆಎಂ ತನುಷ ಹಾಗೂ MR ಅಭಿಷೇಕ್ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಪ್ರತಾಪ ಭಟ್ ಬರೆದಿರುವ ಗೀತೆಗೆ ರಿಯೋ ಆಂಟನಿ ಅವರ ಸಂಗೀತ.

ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಚಿತ್ರದಿಂದ ಆಯ್ದ ಗೀತೆ. ರಕ್ಷಿತಾ ಸುರೇಶ್ ಹಾಗೂ ವೈಶಾಖ ನಾಗಲಾಪುರ ಗೀತೆಗೆ ಧ್ವನಿಯಾಗಿದ್ದಾರೆ. ಪ್ರಮೋದ್ ಮರವಂತೆ ಬರೆದಿರುವ ಗೀತೆ, ಶಿವಪ್ರಸಾದ್ ಅವರ ಸಂಗೀತ ನಿರ್ದೇಶನದಲ್ಲಿ.

ಮೂಡಿ ಬರ್ತಾ ಇದೆ ಏಳು ಮಲೆ ಚಿತ್ರದಿಂದ ಆಯ್ದ ಗೀತೆ. ನಾಗಾರ್ಜುನ್ ಶರ್ಮಾ ಬರೆದಿರುವ ಗೀತೆಗೆ ಇಮಾನ್ ಡಿ ಇವರು ಸಂಗೀತ ನೀಡಿದ್ದಾರೆ. ಗಾಯಕ ಸಿದ್ದ ಶ್ರೀರಾಮ್.

ಶ್ರೇಯಾ ಘೋಷಾಲ್ ಹಾಗೂ ಶಾನ್ ಅವರ ಯುಗಲ ಧ್ವನಿಗಳಲ್ಲಿ ಜಯಂತ್ ಕಾಯ್ಕಿಣಿ ಬರೆದಿರುವಂತಹ ಒಂದು ಗೀತೆ ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿದೆ. ಇದು ಗಜರ

ವಿಜಯ್ ಪ್ರಕಾಶ್ ಅವರು ಹಾಡಿರುವ ಜಸ್ಟ್ ಮ್ಯಾರಿಡ್ ಚಿತ್ರದಿಂದ ಆಯ್ದ ಗೀತೆ. ಪ್ರಮೋದ್ ಮರವಂತೆ ಬರೆದಿರುವ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು.
1: ಅಮ್ಮ, ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗಿ ಬರ್ತೀನಿ.
2: ಅಯ್ಯೋ, ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯ? ಬೇಡ ಕಣೋ, ಹೋಗ್ಬೇಡ.
1: ಇಲ್ಲಮ್ಮ, ಈಗ್ಲೇ ಬಂದೆ.
2: ಬೇಡವೋ, ನನ್ ಮಾತ್ ಕೇಳೋ.
1: ಈಗ್ಲೇ ಬಂದೆ. ಅಮ್ಮ,
3: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
4: ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು.
5: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೆಲವರೇ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಅನ್ನೋದನ್ನ ಈಗ ಪರಿಚಯ ಮಾಡಿಕೊಡೋಣ. ಇನ್ನು ಮುಂದೆ 6:15, ನಾಳೆ ಬೆಳಗ್ಗೆ 6:35 ಹಾಗೂ ನಾಳೆ ಸಂಜೆ ಮತ್ತೆ 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಬಿ ಕೆ ಸುಮತಿ. ಇನ್ನು ಮುಂದೆ 6:30 ಅವಲೋಕನ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಬಹು ಉಪಯೋಗಿ ಪ್ರಾಣಿ ಕತ್ತೆ. ಈ ಕುರಿತಂತೆ ಪಶುವೈದ್ಯ ಡಾಕ್ಟರ್ ಸುಮಯ್ಯನವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಹಾಗೂ ಸಂಗಡಕಂದ ತಮಟೆ ನಗಾರಿ ವಾದನ ಕೇಳುತ್ತೀರಿ. 7:45 ಕನ್ನಡ ಚಿತ್ರಗೀತೆ ನಡೆಸಿದ ಸಿರಿಗಂಧ ಕಾರ್ಯಕ್ರಮ. 9:15 ಭಾವಗೀತೆಗಳು ವಿಕಾಸ್ ವಸಿಷ್ಠ ಅವರಿಂದ. 9:30 ಮನಿ ಟಾಕ್. ನಂತರ ಮಂಥನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಾಂಕ್ ವಿ ಚಣ್ಯ ಅವರಿಂದ ಕೊಳಲು ವಾದನ ಕೇಳುತ್ತೀರಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಇನ್ನು ನಾಳಿನ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಎಂ ರಾಜಪ್ಪ, ರೋಹಿಣಿ ದೇಶಪಾಂಡೆ ಹಾಗೂ ಟಿ ವೈದೇಹಿ ಅವರು ಹಾಡಿರುವ ಭಕ್ತಿ ಗೀತೆಗಳು. 6:30 ಪುಂಡಿಕೈ ಗಣಪಯ್ಯ ಭಟ್ ಅವರಿಂದ ಚಿಂತನ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಿಡ್ಯಾಕ್ ಬೆಂಗಳೂರು ಇಲ್ಲಿಯ ಐಒಟಿ ವಿಭಾಗದ ಮುಖ್ಯಸ್ಥರು ಹಾಗೂ ಎಫ್ ಸೈಂಟಿಸ್ಟ್ ಆಗಿರುವ ಶಂಜಿತ್ ಕೆವಿ ಅವರು. ಬೆಳಿಗ್ಗೆ 8:30 ಇನ್ನೊಂದು ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಭಂಜೇತನಕ್ಕೆ ಹೋಮಿಯೋಪತಿ ಪರಿಹಾರ. ಈ ಕುರಿತಂತೆ ಗದಗ ಜಿಲ್ಲೆ ಮೇವುಂಡಿಯ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಇಲ್ಲಿಯ ಹೋಮಿಯೋಪತಿ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಸವಿತಾ ಎಫ್ ನಿಡುಗುಂದಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ

ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ, ಮಾನಸ ವಿಜಯ್ ಕೈಂತಜೆ ಅವರಿಂದ ಕವನ ವಾಚನ. ನಂತರ ಕಾದಿದೆ ಕನಸೊಂದು ಕಥೆ ಸುಜಾತ ಸದಾರಾಮ್ ಅವರಿಂದ. 12:30 ಆರೋಗ್ಯ ಸಂಚಿಕೆ, ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತಂತೆ ಡಾಕ್ಟರ್ ರಜನಿ ಪಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ, ಪಿಎಂ ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್, ಈ ಕುರಿತಂತೆ ಭಾಗವಹಿಸಲಿದ್ದಾರೆ ಸುಜಾತ ಎಫ್ ತಳವಾರ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್ ಅವರು. 12:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ, 2:40 ಹಿಂದಿ ಪಾಠ, 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮ, ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ವೀರನಾಗಪ್ಪ ಪಿಯವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ, ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಘದಿಂದ ಭಜನೆ ಪದ. ರಾತ್ರಿ 7:45 ಚಿತ್ರಗೀತೆಗಳನ್ನು ನಡೆಸಿದ ಶ್ರೀಗಂಧ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. 20ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪ್ರದರ್ಶನ, ಈ ಕುರಿತಂತೆ ಕಾರ್ಯಕ್ರಮ ಕೇಳುತ್ತೀರಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪ್ರಭೀರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನ, ಇದರಲ್ಲಿ ರಾಗ್ ಮಾಲ್ಕೌನ್ಸ್ ಕೇಳುತ್ತೀರಿ. ಇನ್ನು ನಾಳೆ ರಾತ್ರಿ 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಗೀತೆಗಳು ಮೂಡಿ ಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಧ್ವನಿ ಯಾರದು? ಇವತ್ತಿನ ಧ್ವನಿ ವೀಣೆಯಂತಹುದು. ಕರುನಾಡ ವೀಣಾ ವಾದಕರನ್ನ ಹೆಸರಿಸಿ ಅಂದ್ರೆ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಹೆಸರು ಬಂದೇ ಬರುತ್ತೆ. 1943ರಲ್ಲೇ ಗಾಯನ ಸಮಾಜದಲ್ಲಿ ಮೊದಲ ಕಚೇರಿಯನ್ನ ಕೊಟ್ಟವರು. ಆಕಾಶವಾಣಿಯಲ್ಲಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದವರು. ಸಂಗೀತ ಸಂಯೋಜಕರಾಗಿ, ಕಲಾವಿದರಾಗಿ ಕರ್ನಾಟಕದ ಹಾಗೆ ಭಾರತೀಯ ಸಂಗೀತಕ್ಕೆ ಅವರ ಕೊಡುಗೆ ಮಹತ್ವದ್ದು. ಅವರು ತಮ್ಮ ಕಲಾ ಜೀವನದ ಕುರಿತು ಮಾತಾಡಿದ್ದಾರೆ.
4: ತ್ಯಾಗರಾಜರದು ಕೆಲವು ದೀಕ್ಷಿತ್ರ ಕೀರ್ತನೆಗಳು ಸ್ವಲ್ಪ ಸುಲಭವಾಗಿ ಒಂದು ಕೇಳ್ಮೆ ಮೇಲೆ ಹಾಡುವಂತ ರಚನೆಗಳು ಇದೆ, ಅದನ್ನ ಹುಡುಕಿ ತೆಗಿಬೇಕು. ಅದನ್ನ ಹೇಳ್ಕೊಡೋದ್ರಿಂದ ಮನಸ್ಸಿಗೆ ರಂಜನೆಯಾಗಿ ತಾನಾಗಿ ಹಾಡ್ಕೊಳಕ್ ಆಗುತ್ತೆ. ನಮ್ಮ ತ್ಯಾಗರಾಜರ ಮಿಂಚುವಾರೆವರ ಇದೆಲ್ಲ ಗಮಕನೇ ಇಲ್ಲದೆ ಸುಲಭವಾಗಿ ಹೇಳ್ಕೊಟ್ರೆ ಹಾಡ್ಬೋದು ಎಲ್ಲರೂ ಯಾರು ಬೇಕಾದ್ರೂ. ಅದರಿಂದ ಸ್ವಲ್ಪ ಸಂಗೀತದಲ್ಲಿ ಅಭಿರುಚಿ ಹುಟ್ಟಿ ನಾನು ಕಲಿಬಹುದು ಅನ್ನೋ ಒಂದು ಒಂದು ಅವ್ರಿಗೆ ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ಅದು ಬಂದ ಮೇಲೆ ಸ್ವಲ್ಪ ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಅದನ್ನ ಹೇಳ್ಕೊಟ್ರೆ ಅವರಿಗೆ ಮನಸ್ಸಿಗೆ ಅದನ್ನ ಸ್ವಲ್ಪ ತಾಳ್ಮೆಯಿಂದ ಕಲಿತಾರೆ ಅಂತ ಕಾಣುತ್ತೆ. ಈ ದೀಕ್ಷಿತ್ರ ಕೀರ್ತನೆ ಬುದ್ಧಿ ಕುಶಲತೆ ಜಾಸ್ತಿ. ದೊಡ್ಡ ವಿದ್ವಾಂಸರು ಹಾಡೋ ಕಷ್ಟವಾದ ಕೀರ್ತನೆಗಳು ಇದೆ, ಕಲಿಯೋರು ಸುಲಭವಾಗಿ ಹಾಡುವಂತ ಕೀರ್ತನೆಗಳು ಇದೆ. ಒಟ್ಟಿನಲ್ಲಿ ಅದು ಹೃದಯ ಪ್ರಾಧಾನ್ಯತೆ ಜಾಸ್ತಿ. ಸಂಗೀತದಲ್ಲಿ ಸ್ವಲ್ಪ ಒಳ್ಳೆ ಪರಿಣತನಾಗಿದ್ರೇನೆ ಆ ರಾಗದ ಅವರ ಗಮಕಗಳು, ಅವರ ರಾಗಭಾವ, ಆ ಸಾಹಿತ್ಯ ಉಚ್ಚಾರಣೆ ಇದೆಲ್ಲ ಹಾಡ್ಬೋದು. ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೇ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ.
5: ಕರ್ನಾಟಕ ಸಂಗೀತದ ಬಗ್ಗೆ ಅಲ್ಲಿನ ಜನಕ್ಕೆ ಆಸಕ್ತಿ ಅಭಿರುಚಿ ಅಷ್ಟಕ್ಕಷ್ಟೇ. ಸಂಗೀತ ಸಭೆಗಳಿಗೆ ಬರೋರೆಲ್ಲ ನಮ್ಮ ಭಾರತೀಯರೇ ಹೊರತು ವಿದೇಶಿಯರು ಬಹಳ ಅಪರೂಪ. ಭಾರತೀಯ ಸಂಗೀತ ಅಂತಂದ್ರೆ ಅವ್ರ ಕಣ್ಮುಂದೆ ನಿಲ್ಲೋದು ಪಂಡಿತ್ ರವಿಶಂಕರ್ ಅವರ ಸಿತಾರ ವಾದನ ಮಾತ್ರ ಅಂತ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ. ನೀವು ಹೊರದೇಶಗಳಲ್ಲಿ ಸಂಚಾರ ಮಾಡಿ ಬಂದಿದ್ದೀರಿ, ನಿಮ್ಮ ಅನುಭವದಲ್ಲಿ ಏನ್ ಕಂಡು ಬಂದಿತ್ತು ಅಂತ ಕೇಳ್ಬೋದೆ?
4: ಅದು ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ್ರಲ್ಲ, ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ

0: ಹೆಂಗಿತಾನೆ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ. ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯಿತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ನನ್ನ ಅನುಭವದಲ್ಲಿ ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ. ನಮ್ಮ ಭಾರತೀಯರು ಕೇಳೋದ್ರಲ್ಲಿ ಏನ್ ವಿಶೇಷ? ಇಲ್ಲಿ ಹೇಗೆ ಕೇಳ್ತಾರೋ ಅಲ್ಲಿ ಅಲ್ಲಿ ಸ್ವಲ್ಪ ಅಲ್ಲಿ ಕುತೂಹಲ ಜಾಸ್ತಿ. ಯಾಕೆಂದ್ರೆ ಇಷ್ಟು ಅಪರೂಪ ಅಷ್ಟೇ, ಅದರಲ್ಲಿ ನಮ್ಗೇನು ಒಂದು ಒಂದು ಅನುಭವ ಉಂಟಾಗುವುದಿಲ್ಲ. ಚೆನ್ನಾಗಿ ಕೇಳ್ತಾರೆ. ಇವ ಅಮೇರಿಕನ್ಸು, ಅಲ್ಲಿ ಜನಗಳು, ಅಲ್ಲಿ ಜನಗಳು ಬಂದು ಕೇಳ್ತಾರಲ್ಲ, ಅವ್ರಿಗೆ ವಾದ್ಯ ಸಂಗೀತದಲ್ಲಿ ಬಹಳ ಕುತೂಹಲ ಜಾಸ್ತಿ. ವೀಣೆ, ಮೃದಂಗ ಇತ್ಯಾದಿ, ನಾಗಸ್ವರ, ಘಟ, ಇದರಲ್ಲೆಲ್ಲ ನಮ್ಮ ಭಾರತೀಯ ದೇಶದ ವಾದ್ಯಗಳನ್ನ ಕಂಡ್ರೆ ಅವ್ರಿಗೆ ಕುತೂಹಲ ಜಾಸ್ತಿ.
1: ರತ್ನಭಂಡಾರದ ಇವತ್ತಿನ ಧ್ವನಿ ಶ್ರೇಷ್ಠ ವೀಣಾ ವಿದ್ವಾಂಸರಾದ ಡಾ ದೊರೆಸ್ವಾಮಿ ಅಯ್ಯಂಗಾರ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು, ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಆದೌ ಮುಖ್ಯ ವಾರ್ತಾಃ. ರಕ್ಷಾಮಂತ್ರಿಣಾ ರಾಜನಾಥಸಿಂಹೇನ ಅದ್ಯ ವಿಶಾಖಪಟ್ಟಣಂ ನಗರೆ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಇತ್ಯತ್ರ ಫ್ಲೀಟ್ ಸಪೋರ್ಟ್ ಶಿಪ್ 1 ಇತಿ ನೌವ್ಯೂಹ ಸಹಾಯಕ ಪೋತಃ ಸಮುದ್ಘಾಟಿತಃ, ಅಥ ಫ್ಲೀಟ್ ಸಪೋರ್ಟ್ ಶಿಪ್ 5 ಇತಿ ಪೋತಸ್ಯ ಚ ಆಧಾರಶಿಲಾ ಸ್ಥಾಪಿತಃ. ತಮಿಳುನಾಡು, ಪುಡುಚೇರಿ, ಪಶ್ಚಿಮ ಬಂಗಾಳಾನಾಂ ಪಂಚ ವಿಧಾನಸಭಾಸನೇಭ್ಯಃ ಅಥ ಅಸಮಸ್ಯ ಏಕಸ್ಯ ಲೋಕಸಭಾಸನಸ್ಯ ಚ ಕೃತೆ ಜಾತಿ ಉಪನಿರ್ವಾಚನೆ ಮತದಾನಂ ಪ್ರವರ್ತತೆ. ಭಾರತಸ್ಯ ರಾಷ್ಟ್ರೀಯ ದೂರ ಚಿಕಿತ್ಸಾ ಸೇವೆಯಾ ಇ ಸಂಜೀವನಿ ಇತ್ಯನೆಯಾ 50 crore ಅಧಿಕ ದೂರ ಪರಾಮರ್ಶಾಣಾಂ ಮಹತ್ವಪೂರ್ಣಂ ಸೀಮಾ ಚಿಹ್ನಂ ಅವಾಪ್ತಂ. ವಿಶ್ವ ವಿತ್ತ ಕೋಶೇನ ವರ್ತಮಾನ ವಿತ್ತ ವರ್ಷಾಯ ಭಾರತಸ್ಯ GDP ಇತ್ಯಸ್ಯ ವೃದ್ಧ್ಯನುಪಾತಸ್ಯ ಪೂರ್ವಾನುಮಾನಂ ಪೂರ್ವ ನಿರ್ಧಾರಿತಾತ್ 6.6% ಸಂವರ್ಧ್ಯ 7.6% ಕೃತಂ. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಭಾರತ ವೆಸ್ಟ್ ಇಂಡೀಸ್ ದಲಯೋಃ ಮಧ್ಯೆ 20-20 ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾಯಾಃ ಪ್ರಥಮಂ ದ್ವಂದ್ವಂ ಅದ್ಯ ಲಖನೌ ನಗರೆ ಸಂಪತ್ಸ್ಯತೆ. ಅಥ ವಾರ್ತಾಃ ವಿಸ್ತರೇಣ. ಕೇಂದ್ರೀಯ ಮಂತ್ರಿಮಂಡಲೇನ ಏಕೀಕೃತ ಪರಿವಹನಾಪೂರ್ತಿ ವ್ಯವಸ್ಥಾಪನ ಪ್ರಾಧಿಕರಣಸ್ಯ ಸ್ಥಾಪನಾಯೈ ಅನುಮೋದನಂ ಪ್ರದತ್ತಂ. ಅದ್ಯ ನವದಿಲ್ಲ್ಯಾಂ ಕೇಂದ್ರೀಯ ಮಂತ್ರಿಮಂಡಲಸ್ಯ ಉಪವೇಶನಾನಂತರಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಉಕ್ತವಾನ್ ಯತ್ ಅನೇನ ಪರಿವಹನಾಪೂರ್ತಿ ವ್ಯವಸ್ಥಾಪನ ಕ್ಷೇತ್ರೆ ಅನುಸಂಧಾನಂ ಯೋಜನಾ ನಿರ್ಮಾಣಂ ಮೂಲ್ಯಾಂಕನಂ ನಿರೀಕ್ಷಣಂ ತಥಾ ಪ್ರಭಾವ ಮೂಲ್ಯಾಂಕನಂಚ ಸುದೃಢಂ ಭವಿಷ್ಯತಿ. ಸಹ ಉಕ್ತವಾನ್ ಯತ್ ಇದಂ ದೇಶೇ ಏಕೀಕೃತ ಪರಿವಹನಾಪೂರ್ತಿ ವ್ಯವಸ್ಥಾಪನ ಯೋಜನಾಯೈ ಶೀರ್ಷ ಸಂಸ್ಥಾ ರೂಪೇಣ ಕಾರ್ಯಂ ಕರಿಷ್ಯತಿ.
5: देश में जिस तरह से जीडीपी बढ़ रही है 7% 8% के बीच में, लॉजिस्टिक्स की रिक्वायरमेंट लगातार बढ़ रही है. देश में बहुत सारे हाईवे बन रहे हैं, रेलवे लाइंस बन रही है, वाटरवे बने, पोर्ट्स नए बन रहे हैं, एयरपोर्ट्स नए बन रहे हैं. इन सब का एक यूनिफाइड तरह से प्लानिंग हो उसके लिए पीएम गतिशक्ति पोर्टल प्रधानमंत्री जी ने कुछ वर्षों पहले लागू किया था. अब भविष्य की जरूरतों को देखते हुए जो प्लानिंग बनानी हो उस सबको स्टडी करने के लिए एक इंटीग्रेटेड ट्रांसपोर्ट एंड लॉजिस्टिक्स अथॉरिटी का निर्माण किया जाएगा.
4: ಕೇಂದ್ರೀಯ ಮಂತ್ರಿಮಂಡಲೇನ ಲಘು ಮಧ್ಯಮೋದ್ಯಮೇಷು ಸ್ವಾಮಿತ್ವ ನಿವೇಶಾಯ 10,000 crore rupees ಲಘು ಮಧ್ಯಮೋದ್ಯಮ ವಿಕಾಸ ನಿಧಿ

0: ರಾಷ್ಟ್ರೀಯ ದೂರ ಚಿಕಿತ್ಸಾ ಸೇವೆಯ ಇ ಸಂಜೀವನಿ ಇತ್ಯನೆಯ 50 ಕೋಟಿತಃ ಅಧಿಕ ದೂರ ಪರಾಮರ್ಶಾನಾಂ ಮಹತ್ವಪೂರ್ಣ ಸೀಮಾಚಿಹ್ನಂ ಅವಾಪ್ತಂ. ಅನೆಯ ಉಪಲಬ್ಧಯ ದೇಶವ್ಯಾಪಿ ನಾಗರಿಕೇಭ್ಯ ಗುಣವತ್ತಾಪೂರ್ಣ ಸ್ವಾಸ್ಥ್ಯ ಸುವಿಧಾ ಸುಲಭತೆಯ ಮಿತವ್ಯಯೇನ ಅಥ ಚ ಸಮದೃಷ್ಟ್ಯ ಪ್ರಾಪಯಿತುಂ ಪ್ರಶಾಸನಸ್ಯ ಅಂಕೀಯ ಪ್ರವಿಧೇ ಉಪಯೋಗ ಪ್ರಯಾಸಃ ಸಫಲತಾಂಗತಃ. ರಕ್ಷಾ ಮಂತ್ರಾಲಯೇನ ಭಾರತೀಯ ನೌಸೇನಾಯಃ ಪೋತೇಭ್ಯಃ ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ಪ್ರಣಾಳೀ ತಥಾ ಪ್ರಕ್ಷೇಪಕ ಯಂತ್ರಾಣಾಂ ಕ್ರಯಣಾರ್ಥಂ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಇತ್ಯನೇನ ಸಹ 60-600 ಕೋಟಿ ರೂಪ್ಯಕಾಧಿಕಮೂಲ್ಯಾನಾಂ ಅನುಬಂಧಃ ಕೃತಃ. ಅಯಂ ಅನುಬಂಧಃ ಬಾಯ ಇತ್ಯಸ್ಯಾಃ ಶ್ರೇಣ್ಯಾಃ ಅಂತರ್ಗತಂ ಕೃತಃ. ವಿಶ್ವ ವಿತ್ತ ಕೋಶೇಣ ವರ್ತಮಾನ ವಿತ್ತ ವರ್ಷಾಯ ಭಾರತಸ್ಯ ಜಿಡಿಪಿ ಇತ್ಯಸ್ಯ ವೃದ್ಧ್ಯನುಪಾತಸ್ಯ ಪೂರ್ವಾನುಮಾನಂ ಪೂರ್ವ ನಿರ್ಧಾರಿತಾತ್ 6.6% ಸಂವರ್ಧ್ಯ 7.1% ಕೃತಂ. ಇದಂ ಸಂಶೋಧನಂ ಅಪೇಕ್ಷಿತ ವೃದ್ಧಿಃ ಅಪೇಕ್ಷಯಾ ಅಧಿಕ ದೃಢ ವಿಕಾಸಾಧಾರಂ ಅವಲಂಬ್ಯ ಕೃತಂ. ಭಾರತರ್ತು ವಿಜ್ಞಾನ ವಿಭಾಗೇನ ಅದ್ಯ ಕೇರಳಂ ಮಾಹೆ ದಕ್ಷಿಣಾಂತರಿಕ ಕರ್ನಾಟಕ ತಮಿಳುನಾಡು ಪುಡುಚೇರಿ ಕರೈಕಲ್ ಚೇತ್ಯೇತೇಷಾಂ ಕೇಷುಚಿತ್ ಸ್ಥಳೇಷು ಪ್ರಬಲ ವೃಷ್ಟಿಃ ಪೂರ್ವಾನುಮಾನಂ ಕೃತಮಸ್ತಿ. ಪುರುಷ್ ಕ್ರಿಕೆಟ್ ಕ್ರೀಡಾಯಾಂ ಭಾರತ ವೆಸ್ಟ್ ಇಂಡೀಸ್ ದಲಯೋರ್ಮಧ್ಯೆ ಪಂಚಸ್ಪರ್ಧಾತ್ಮಿಕಾಯಾಃ 20-20 ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾಯಾಃ ಪ್ರಥಮಂ ದ್ವಂದ್ವಂ ಅದ್ಯ ಸಾಯಂ ಲಖನೌ ನಗರೆ ಸಂಪತ್ಸ್ಯತೆ ಇತಿ ವಾರ್ತಾಃ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಅವಲೋಕನ ವಿಷಯ ಪಿಎಂ ಸೇತು ಭಾರತದ ಐಟಿಐಗಳ ಉನ್ನತೀಕರಣದೊಂದಿಗೆ ಕೌಶಲ್ಯಪೂರ್ಣ ಭವಿಷ್ಯ ನಿರ್ಮಾಣ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಭಾರತದಲ್ಲಿ ಯುವಜನತೆಗೆ ಪ್ರಾಯೋಗಿಕವಾಗಿ ವೃತ್ತಿಪರ ಕೌಶಲ್ಯಗಳನ್ನು ಒದಗಿಸುವಲ್ಲಿ ಹಾಗೂ ದೇಶದ ಕೈಗಾರಿಕಾ ವಲಯಕ್ಕೆ ಸಮರ್ಥ ಮಾನವ ಸಂಪನ್ಮೂಲವನ್ನು ನೀಡುವಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಐಟಿಐ ಪ್ರಮುಖ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ಬದಲಾಗುತ್ತಿರುವ ಜಾಗತಿಕ ಕೈಗಾರಿಕಾ ತಂತ್ರಜ್ಞಾನಗಳು ಹಾಗೂ ಮಾರುಕಟ್ಟೆಯ ಆಧುನಿಕ ಅಗತ್ಯತೆಗಳಿಗೆ ತಕ್ಕಂತೆ ವೃತ್ತಿಪರ ತರಬೇತಿಯ ಸ್ವರೂಪವನ್ನು ವಿಸ್ತರಿಸುವುದು ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ 2025 ಅಕ್ಟೋಬರ್ 4 ಪಿಎಂ ಸೇತು ಅಂದರೆ ಪ್ರಧಾನಮಂತ್ರಿ ಉನ್ನತೀಕರಿಸಿದ ಐಐಟಿಗಳ ಮೂಲಕ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಎಂಬ ಕ್ರಾಂತಿಕಾರಿ ಯೋಜನೆಯನ್ನು ಜಾರಿಗೆ ತಂದಿತು. ಸರ್ಕಾರಿ ಐಟಿಐಗಳನ್ನು ಅತ್ಯಾಧುನಿಕ ಕೈಗಾರಿಕಾ ಅಗತ್ಯಗಳಿಗೆ ಸೂಕ್ತವಾಗುವ ತರಬೇತಿ ಕೇಂದ್ರಗಳಾಗಿ ಪರಿವರ್ತಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಬೃಹತ್ ಯೋಜನೆಗೆ ಒಟ್ಟು 60,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಡಲಾಗಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರ 30,000 ಕೋಟಿ, ರಾಜ್ಯ ಸರ್ಕಾರಗಳು 20,000 ಕೋಟಿ ಹಾಗೂ ಕೈಗಾರಿಕಾ ಪಾಲುದಾರರು 10,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಹೊಂದಿವೆ. ದೇಶದ ವೃತ್ತಿ ಶಿಕ್ಷಣ ವ್ಯವಸ್ಥೆ ಕಳೆದ 1 ದಶಕದಲ್ಲಿ ಗಣನೀಯವಾಗಿ ಬೆಳೆದಿದೆ. ಭಾರತದಲ್ಲಿ 2014 9,776 ಒಟ್ಟು ಸರ್ಕಾರಿ ಹಾಗೂ ಖಾಸಗಿ ಐಟಿಐಗಳ ಸಂಖ್ಯೆ 2026 ವೇಳೆಗೆ 13,888 ಏರಿಕೆಯಾಗಿದೆ. ಇದು %42 ಪ್ರಗತಿಯನ್ನು ಸೂಚಿಸುತ್ತದೆ. ಅದೇ ರೀತಿ ಈ ಸಂಸ್ಥೆಗಳಲ್ಲಿ ತರಬೇತಿಗೆ ದಾಖಲಾತಿ ಪಡೆಯುವ ಅಭ್ಯರ್ಥಿಗಳ ಸಂಖ್ಯೆಯು 2014-15 ಶೈಕ್ಷಣಿಕ ವರ್ಷದಲ್ಲಿ 9.51 ಲಕ್ಷದಿಂದ 2025-26 ವೇಳೆಗೆ 14.70 ಲಕ್ಷಕ್ಕೆ ತಲುಪಿದ್ದು %54 ಏರಿಕೆಯನ್ನು ದಾಖಲಿಸಿದೆ. ಕರಕುಶಲ ತರಬೇತಿ ಯೋಜನೆ ಸಿಟಿಎಸ್ ಅಡಿ ಎಂಜಿನಿಯರಿಂಗ್ ಮತ್ತು ಎಂಜಿನಿಯರಿಂಗ್ ಅಲ್ಲದ ವಿಭಾಗಗಳಲ್ಲಿ 6 2 ವರ್ಷಗಳವರೆಗಿನ ವಿವಿಧ ತರಬೇತಿಗಳನ್ನು ನೀಡಲಾಗುತ್ತಿದ್ದು, ರಾಷ್ಟೀಯ ಮಟ್ಟದಲ್ಲಿ ನೀತಿ ನಿಯಮಾವಳಿಗಳು ಹಾಗೂ ಪಠ್ಯಕ್ರಮ ರೂಪಿಸುವ ಹೊಣೆಯನ್ನು ತರಬೇತಿ ಮಹಾನಿರ್ದೇಶನಾಲಯ ಡಿಜಿಟಿ ನಿರ್ವಹಿಸುತ್ತಿದೆ. ಪಿಎಂ ಸೇತು ಯೋಜನೆಯು ಹಬ್ ಮತ್ತು ಸ್ಪೋಕ್ ಮಾದರಿ, ಅಂದರೆ ಒಂದು ಮುಖ್ಯ ಕೇಂದ್ರದಿಂದ ಅನೇಕ ಉಪಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ಅಥವಾ ಸೇವೆ ಒದಗಿಸುವ ಮಾದರಿಯಲ್ಲಿ ಜಾರಿಯಾಗುತ್ತಿದ್ದು, ಒಟ್ಟು 1,000 ಸರ್ಕಾರಿ ಐಟಿಐಗಳನ್ನು ಆಧುನೀಕರಣಗೊಳಿಸುವ ಗುರಿ ಹೊಂದಿದೆ. ಇದರಲ್ಲಿ 800 ಸಂಸ್ಥೆಗಳನ್ನು ಹಬ್ ಐಟಿಐಗಳಾಗಿ ಮತ್ತು 800 ಸಂಸ್ಥೆಗಳನ್ನು ಸ್ಪೋಕ್ ಐಟಿಐಗಳಾಗಿ ವರ್ಗೀಕರಿಸಲಾಗಿದೆ. ಪ್ರತಿಯೊಂದು ಹಬ್ ಸಂಸ್ಥೆಯು ಸರಾಸರಿ 4 ಸ್ಪೋಕ್ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿದ್ದು, ಆಧುನಿಕ ಮೂಲಸೌಕರ್ಯ, ಡಿಜಿಟಲ್ ಕಲಿಕಾ ವ್ಯವಸ್ಥೆ, ನಾವೀನ್ಯತಾ ಕೇಂದ್ರಗಳು ಮತ್ತು ಉದ್ಯೋಗಾವಕಾಶ ಬೆಂಬಲವನ್ನು ಹಂಚಿಕೊಳ್ಳುತ್ತವೆ.

ಈ ಯೋಜನೆಯಲ್ಲಿ ಕೈಗಾರಿಕಾ ವಲಯದ ನೇರ ಭಾಗವಹಿಸುವಿಕೆ ವಿಶೇಷ ಆದ್ಯತೆ ನೀಡಲಾಗಿದೆ. ಯೋಜನೆಯ ಯಶಸ್ವಿ ನಿರ್ವಹಣೆಗಾಗಿ ವಿಶೇಷ ಮಾದರಿಯನ್ನು ರೂಪಿಸಲಾಗಿದೆ. ಈ ವ್ಯವಸ್ಥೆಯಲ್ಲಿ ಪ್ರಮುಖ ಕೈಗಾರಿಕಾ ಸಂಸ್ಥೆಗೆ ಶೇಕಡಾ 51% ಆಡಳಿತಾತ್ಮಕ ಮಾಲೀಕತ್ವ ನೀಡಿದ್ದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಲಾ ಶೇಕಡಾ 24.5% ಪಾಲುದಾರಿಕೆ ಹೊಂದಿವೆ. ಈ ಮಾದರಿಯು ಸ್ಥಳೀಯ ಮಾರುಕಟ್ಟೆಯ ನೇರ ಅಗತ್ಯತೆಗಳಿಗೆ ತಕ್ಕಂತೆ ಪಠ್ಯಕ್ರಮ, ತರಬೇತಿ ವಿಧಾನ ಹಾಗೂ ತರಬೇತುದಾರರ ಸಾಮರ್ಥ್ಯವನ್ನು ನಿರಂತರವಾಗಿ ನವೀಕರಿಸಲು ಸಹಾಯ ಮಾಡುತ್ತದೆ. ರಾಷ್ಟೀಯ ಮಟ್ಟದಲ್ಲಿ ಸಚಿವಾಲಯದ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ರಾಷ್ಟೀಯ ಸ್ಪೇರಿಂಗ್ ಸಮಿತಿಯನ್ನು ರಚಿಸಲಾಗಿದ್ದು ಯೋಜನೆಗೆ ಪೂರ್ಣ ಮಾರ್ಗದರ್ಶನ ನೀಡಲಾಗುತ್ತದೆ. ಅನುಷ್ಠಾನಗೊಂಡ ಮೊದಲ ವರ್ಷದಲ್ಲಿಯೇ ಪಿಎಂ ಸೇತು ಯೋಜನೆಯು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ದೇಶಾದ್ಯಂತ ಈಗಾಗಲೇ 172 ಹಬ್ ಹಾಗೂ 678 ಸ್ಪೋಕ್ ಸೇರಿ ಒಟ್ಟು 850 ಐಟಿಐಗಳನ್ನು ಗುರುತಿಸಲಾಗಿದೆ. 35 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜ್ಯಮಟ್ಟದ ಸ್ಪೇರಿಂಗ್ ಸಮಿತಿಗಳನ್ನು ರಚಿಸಲಾಗಿದೆ. ಈಗಾಗಲೇ 8 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿನ 14 ಐಟಿಐ ಕ್ಲಸ್ಟರ್ಗಳಿಗೆ 3446 ಕೋಟಿ ರೂಪಾಯಿಗಳ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ಅನುಮೋದನೆ ನೀಡಲಾಗಿದೆ. ಆಂಧ್ರಪ್ರದೇಶ, ಒಡಿಶಾ, ಗುಜರಾತ್, ತೆಲಂಗಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ ಮತ್ತು ಜಮ್ಮು ಕಾಶ್ಮೀರಗಳಲ್ಲಿ ವಿಶ್ವದರ್ಜೆಯ ಕೈಗಾರಿಕಾ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಏರ್ಪಟ್ಟಿದೆ. ತಂತ್ರಜ್ಞಾನದ ತೀವ್ರ ಪ್ರಗತಿಗೆ ಅನುಗುಣವಾಗಿ ವೃತ್ತಿಪರ ಶಿಕ್ಷಣವನ್ನು ಸಜ್ಜುಗೊಳಿಸಲು 32 ಹೊಸ ತಲೆಮಾರಿನ ಉನ್ನತ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ. ಇವುಗಳಲ್ಲಿ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಎಲೆಕ್ಟ್ರಿಕ್ ವಾಹನ ತಂತ್ರಜ್ಞಾನ, ಸೆಮಿಕಂಡಕ್ಟರ್, ರೋಬೋಟಿಕ್, ಹಸಿರು ಹೈಡ್ರೋಜನ್, ಡ್ರೋನ್ ತಂತ್ರಜ್ಞಾನ, 5G ಮತ್ತು ಸೋಲಾರ್ ಎನರ್ಜಿಯಂತಹ ಆಧುನಿಕ ವಿಷಯಗಳು ಸೇರಿವೆ. ಜಾಗತಿಕ ಗುಣಮಟ್ಟದ ತರಬೇತಿಯನ್ನು ಒದಗಿಸುವ ಉದ್ದೇಶದಿಂದ ಸಿಂಗಾಪುರ, ಫ್ರಾನ್ಸ್, ಆಸ್ಟ್ರೇಲಿಯಾ, ಜರ್ಮನಿ ದೇಶಗಳ ಪ್ರಸಿದ್ಧ ಸಂಸ್ಥೆಗಳೊಂದಿಗೆ ಅಂತಾರಾಷ್ಟೀಯ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಪಿಎಂ ಸೇತು ಯೋಜನೆಯು ಭಾರತದ ಯುವ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ, ಪ್ರಾಯೋಗಿಕ ಕೌಶಲ್ಯ ಹಾಗೂ ಖಚಿತ ಉದ್ಯೋಗಾವಕಾಶಗಳನ್ನು ನೀಡುವ ಮೂಲಕ ರಾಷ್ಟದ ಆರ್ಥಿಕ ಪ್ರಗತಿಗೆ ಹೊಸ ಚಾಲನೆ ನೀಡಲಾಗುತ್ತಿದೆ. ಆಧುನಿಕ ಮೂಲಸೌಕರ್ಯ, ಶ್ರೇಷ್ಠ ಕೈಗಾರಿಕಾ ನಾಯಕತ್ವ ಮತ್ತು ಜಾಗತಿಕ ಸಹಭಾಗಿತ್ವದೊಂದಿಗೆ ಈ ಯೋಜನೆಯು ಭಾರತವನ್ನು ಜಾಗತಿಕ ಕೌಶಲ್ಯ ಕೇಂದ್ರವನ್ನಾಗಿ ಪರಿವರ್ತಿಸುವತ್ತ ಪ್ರಮುಖ ಹೆಜ್ಜೆ ಇಟ್ಟಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.
1: ಎಲ್ಐಸಿ ರವರ ಬಿಮಾ ಕವಚ್ ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
3: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ, ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ, ಜಾಗತಿಕ ವಾಯ್ಸ್ ಎಐ ಸಂಸ್ಥೆ ಎಲೆವೆನ್ ಲ್ಯಾಬ್ಸ್ ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ, ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ, ಬಿಜೆಪಿ ಕಾರ್ಯಕರ್ತರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಯ ಪುನರ್ ಸಂಘಟನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಹಾಗೂ 1022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರುನಾಮಕರಣಕ್ಕೆ ನಿರ್ದೇಶಿಸಲಾಗಿದೆ. ಇದೇ ವೇಳೆ ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ವಿಧೇಯಕ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು, ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆ ಕುರಿತಂತೆಯೂ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಶುಸಂಗೋಪನಾ ಸಚಿವ ಪುಟ್ಟರಂಗ ಶೆಟ್ಟಿ, ಹಾಲಿನ ದರ ಹೆಚ್ಚಳ ಕುರಿತಂತೆ ನಿರ್ಣಯ ಕೈಗೊಂಡಿದ್ದು ಮುಖ್ಯಮಂತ್ರಿ ವಿವೇಚನೆಗೆ ಬಿಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಪರಿಷತ್ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯ ಸರ್ಕಾರ ಇಂದು ಜಾಗತಿಕ ವಾಯ್ಸ್ ಎಐ ಸಂಸ್ಥೆಯಾದ ಎಲೆವೆನ್ ಲ್ಯಾಬ್ ಇಂಕ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಬಳಕೆ, ನಾಗರಿಕ ಸೇವೆಗಳು ಮತ್ತು ಸಾಮಾಜಿಕ ಒಳಿತಿಗಾಗಿ ವಾಯ್ಸ್ ಎಐನ ಸಾಧ್ಯತೆಗಳನ್ನು ಅನ್ವೇಷಿಸುವುದು ಈ ಸಹಭಾಗಿತ್ವದ ಉದ್ದೇಶವಾಗಿದೆ. ಬಳಿಕ ಮಾತನಾಡಿದ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಧ್ವನಿ ಕೃತಕ ಬುದ್ದಿಮತ್ತೆ ಸರ್ಕಾರವನ್ನು ಇನ್ನಷ್ಟು ಸುಲಭವಾಗಿ ತಲುಪುವಂತೆ ಹಾಗೂ ನಾಗರಿಕ ಕೇಂದ್ರಿತವಾಗಿಸುವ ಅವಕಾಶವನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಮಾತನಾಡುವ ಸಾಮರ್ಥ್ಯ ಕಳೆದುಕೊಂಡವರಿಗೆ ತಮ್ಮದೇ ಧ್ವನಿಯಲ್ಲಿ ಮತ್ತೆ ಸಂವಾದ ನಡೆಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಜಾಗತಿಕ ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ, ಸಹಭಾಗಿತ್ವ ಸೃಷ್ಟಿಸುವ ಪ್ರಮುಖ ಕೇಂದ್ರವಾಗಿ ಕರ್ನಾಟಕ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಐಟಿ ಬಿಟಿ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ನಾವೀನ್ಯತಾ ಮೈತ್ರಿಕೂಟ ಜಿಐಎ ತಂತ್ರಜ್ಞಾನದ ಶೃಂಗಸಭೆಯ ಪಾಲುದಾರ ದೇಶಗಳು ಮತ್ತು ಅಂತಾರಾಷ್ಟೀಯ ವಾಣಿಜ್ಯ ನಿಯೋಗಗಳ ಪ್ರತಿನಿಧಿಗಳಿಗಾಗಿ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಜ್ಞಾನ, ತಂತ್ರಜ್ಞಾನ, ಪ್ರತಿಭೆ ಮತ್ತು ಹೊಸ ಅವಕಾಶಗಳನ್ನು ಹಂಚಿಕೊಳ್ಳುವ ದೀರ್ಘಕಾಲೀನ ಸಹಭಾಗಿತ್ವ ಎಂಬುದು ಜಿಐಎ 2.0 ಪ್ರಮುಖ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬರ ಅಧ್ಯಯನ ತಂಡ ಚಾಮರಾಜನಗರ, ಮಂಡ್ಯ ಸೇರಿದಂತೆ ವಿವಿಧೆಡೆ ಇಂದು ಬರ ಪರಿಶೀಲನೆ ನಡೆಸಿತು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ, ಕುಡಿಯುವ ನೀರಿನ ಲಭ್ಯತೆ ಹಾಗೂ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಕೇಂದ್ರ ತಂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಬಳಿಕ ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಣನೀಯ ಕೊರತೆಯಾಗಿದ್ದು ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳು ಹಾಗೂ ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 18.85 ಲಕ್ಷ ಎಕರೆ ಪ್ರದೇಶವಿದ್ದು ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನೀರು ಪ್ರಮುಖ ಆಧಾರವಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಯೋಜನೆಗಳಿಗೂ ಕಾವೇರಿ ಜಲಮೂಲ ಪ್ರಮುಖವಾಗಿದೆ. ಪ್ರಸ್ತುತ ಜಲಾಶಯಗಳಲ್ಲಿರುವ ನೀರಿನ ಸಂಗ್ರಹ ಹಾಗೂ ಮುಂದಿನ ದಿನಗಳ ಅಗತ್ಯವನ್ನು ಗಮನಿಸಿದರೆ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸವಾಲಾಗಿದೆ ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಗಮನ ಸೆಳೆದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲು ಚುನಾವಣಾ ಆಯೋಗ ಬಳಸಿಕೊಂಡು ಮತಪಟ್ಟಿ ತಿರುಚಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಮತಗಳಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ತಮ್ಮದು ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ರಾಹುಲ್ ಗಾಂಧಿ ಹಾಗೂ ತಮ್ಮ ಧ್ವನಿ ಹತ್ತಿಕ್ಕಲು ಸಾಧ್ಯವಿಲ್ಲವೆಂದು ಅವರು ಹೇಳಿದ್ದಾರೆ. ಚುನಾವಣಾ ಆಯೋಗ ಮತಪಟ್ಟಿಯಿಂದ ಹೊರಗುಳಿದವರಿಗೆ ತಮ್ಮ ಹಕ್ಕು ಪಡೆಯಲು ನಮೂನೆ 6 ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದೆ. ಇದಕ್ಕಾಗಿ ವಿಶೇಷ ಅಭಿಯಾನ ನಡೆಸಲು ಸೂಚಿಸಿದ್ದು ಇದು ರಾಜ್ಯಕ್ಕೆ ಸಿಕ್ಕ ಜಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಠಾಣೆಗಳಾಗಿ ಮಾರ್ಪಟ್ಟಿವೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರ ವಿರುದ್ದ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಸರ್ಕಾರ ಅವರನ್ನು ಗುರಿಯಾಗಿರಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ರಾಜ್ಯ ಸರ್ಕಾರ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 August 5 ಸಂವಿಧಾನದ 370 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತ್ತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶಗಳಿಂದ ಆಗಮಿಸಿದ್ದ ಪ್ರಯಾಣಿಕರಿಂದ 4,85,00,000 ರೂಪಾಯಿ ಮೌಲ್ಯದ ಒಟ್ಟು 67 ಕೆಜಿ ಮಾದಕ ವಸ್ತುಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ದ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮೈಸೂರು ದಸರಾ ಮಹೋತ್ಸವ

0: ಇಪ್ಪತ್ತಾರ ಹಿನ್ನೆಲೆಯಲ್ಲಿ ಇದೇ 14-19 ನಾಲ್ಕು ದಿನಗಳ ಕಾಲ ಯೋಗ ದಸರಾ ನಡೆಯಲಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಯೋಗ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಯೋಗ ದಸರಾ ಉಪವಿಶೇಷಾಧಿಕಾರಿ ರಮ್ಯಾ ತಿಳಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಒಂದು ದಿನದ ಯೋಗ ವೈಜ್ಞಾನಿಕ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸದ ಕಾರಣ ಅಭಿವೃದ್ಧಿ ಯೋಜನೆಗಳು ಮರೀಚಿಕೆಯಾಗಿವೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ದೂರಿದ್ದಾರೆ. ರಾಷ್ಟೀಯ ಹೆದ್ದಾರಿ 75 ಕಾಮಗಾರಿ ವಿಳಂಬವಾಗುತ್ತಿದ್ದು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 8,343 ರೂಪಾಯಿ ನಿಗದಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ ಇದೇ 8 ನಡೆಯಲಿದೆ. ರಾಜ್ಯದ ಪರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈಗಾಗಲೇ ನವದೆಹಲಿಯಲ್ಲಿ ಇರುವ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ. ಜಾಗತಿಕ ವಾಯ್ಸ್ ಎಐ ಸಂಸ್ಥೆ 11 Labs ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
6: ಆತ್ಮೀಯ ಕೇಳುಗರೆ, ಇವತ್ ನಾವು ಹಿರಿಯ ಪಶು ವಿಜ್ಞಾನಿಯೊಬ್ಬರನ್ನ ಮಾತಾಡ್ಸೋಣ. ಅವರು ಅನೇಕ ವರ್ಷಗಳಿಂದ ನಮ್ಮ ಕೃಷಿ ಸಮುದಾಯದಲ್ಲಿ ಬೆರ್ತಿದ್ದಾರೆ. ಈಗಾಗಲೇ ಅನೇಕ ಪ್ರಾಣಿಗಳಲ್ಲಿ ಅವರು ಕೂಡ ಸಂಶೋಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಎಮ್ಮೆ, ಆಕಳು, ಕುರಿ, ಅದೇ ಥರ ಕತ್ತೆ ಕೂಡ ಇಲ್ಲಿ ಅವರು ಈ ಬಗ್ಗೆ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಪ್ರಸ್ತುತ ನಾವು ನಮ್ಮ ರೈತ ಬಾಂಧವರಿಗೆ ವಿವಿಧ ಪ್ರಾಣಿಗಳು ಅವುಗಳ ಸೇವೆಯನ್ನು ನಾವು ನೋಡಿದ್ದೇವೆ. ಅಂದರೆ ಕೋಣ ಮೂಲಕ ನೀವು ಗಳೆ ಎಳೆಯೋದಿರ್ಬೋದು, ಅದು ಉಳೋದಿರ್ಬೋದು, ಅದೇ ಥರ ಎತ್ತುಗಳ ಮೂಲಕ ಚಕ್ಕಡಿ ಓಡಿಸೋದಿರ್ಬೋದು, ಅಥವಾ ಚಕ್ಕಡಿ ಗಾಡಿ, ಎತ್ತಿನ ಗಾಡಿ ಉಪಯೋಗ ಇರ್ಬೋದು, ಕೋಣಗಳು ಗಾಡಿ ಎಳೆಯೋದು, ಈ ಥರ ಎಲ್ಲ ನಾವು ಕಾಣಿದ್ದೇವೆ. ಅದೇ ಥರ ಕತ್ತೆಗಳು ಕೂಡ ಇವತ್ತು ನಾವು ಬಾರೆ ಎಳೆಯುವುದನ್ನು ನೋಡಿದ್ದೇವೆ. ಕತ್ತೆಗಳು ವಿವಿಧ ರೀತಿಯಿಂದ ನಮಗೆ ಉಪಯೋಗಕ್ಕೆ ಬಂದಿದ್ದೇವೆ. ಮಾನವ ತಲೆ ತಲ ಅಂತರದಿಂದ ಪ್ರಾಣಿಗಳನ್ನು ಪಳಗಿಸಿಕೊಂಡು ತನ್ನ ಕಸುಬನ್ನು ಸುಲಭವಾಗಿ ಮಾಡಿಸ್ಕೊಂಡಿದ್ದಾನೆ. ಹಾಗಾಗಿ ಇವತ್ತು ನಾವು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಸುಮಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುಮಾ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
7: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
6: ಇವತ್ತು ನಮಗೆ ಭಾರ ಹೊರುವ ಮುಖ್ಯವಾದ ಪ್ರಾಣಿ ಇವತ್ತು ನಮ್ಮ ಎದುರು ಇರೋದು ಡೊಂಕಿ ಅಥವಾ ಕತ್ತೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಕತ್ತೆಗಳ ಕಿರುಪರಿಚಯ ಮತ್ತು ಕತ್ತೆಗಳಿಂದ ಎಷ್ಟು ಉಪಯೋಗ ನಾವು ಇವತ್ತು ಮಾಡ್ತಾ ಇಲ್ಲ, ಇನ್ನೂ ಏನು ಮಾಡೋಕ್ಕೆ ಸಾಧ್ಯತೆ ಇದೆ, ತಮ್ಮ ಸಂಶೋಧನೆಯ ಪ್ರಕಾರ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸುಮಾ ಅವರೇ.
7: ಕತ್ತೆ ಬಲು ಉಪಯೋಗ ಪ್ರಾಣಿ. ಪುರಾತನ ಇತಿಹಾಸಗಳಲ್ಲೂ ಸಹ ಕತ್ತೆಯ ಕುರಿತಾದ ಮಾಹಿತಿಗಳಿವೆ. ತಲೆತಲಾಂತರದಿಂದ ಮನುಕುಲದ ಅವಿರತ ಸೇವೆಯಲ್ಲಿರುವ ಸಾಕುಪ್ರಾಣಿಗಳಲ್ಲಿ ಕತ್ತೆ ಅತಿ ಮುಖ್ಯವಾದ ನಂಬಿಕಸ್ಥ ಪ್ರಾಣಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ವಿಶ್ವದೆಲ್ಲೆಡೆ ಕತ್ತೆಗಳನ್ನು ಸಾಗಾಣಿಕೆಗಾಗಿ ಅವಲಂಬಿಸಿರುತ್ತಾರೆ. ಅಗಸರು ಬಟ್ಟೆ ಮೂಟೆಗಳನ್ನು, ಕುಂಬಾರರು ಮಣ್ಣಿನ ಕುಡಿಕೆಗಳನ್ನು, ಗೌಂಡಿಗರು ಕಲ್ಲು, ಮಣ್ಣು, ಉಸುಕು, ಸಿಮೆಂಟ್, ಇಟ್ಟಿಗೆ ಮುಂತಾದವುಗಳನ್ನು, ಸುಣ್ಣ ಮಾರುವವರು ಸುಣ್ಣದ ಚೀಲಗಳನ್ನು ಸಾಗಿಸಲು, ಅಡಿಗೆ ಉಪ್ಪು ಮಾರಾಟಗಾರರು ಉಪ್ಪಿನ ಚೀಲಗಳ ಸಾಗಾಣಿಕೆಗಾಗಿ ಗಡಿಭಾಗಗಳಲ್ಲಿ ಆಹಾರ ದವಸಧಾನ್ಯಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ಕೊಂಡೊಯ್ಯಲು, ಹೀಗೆ ಇನ್ನೂ ಅನೇಕ ವಿಧಗಳಲ್ಲಿ ಮಾನವನ ಸರಕು ಸಾಮಗ್ರಿಗಳ ಭಾರವನ್ನು ತನ್ನ ಬೆನ್ನ ಮೇಲೆ ಹೊತ್ತು ಸಾಗಿಸುವುದು ಕತ್ತೆಗಳಿಗೆ ಪರಿಪಾಠವಾಗಿದೆ.
6: ಡಾಕ್ಟರ್ ಸುಮಾ ಅವರೇ, ಇವತ್ತು ಕತ್ತೆಗಳು ಕೂಡ ನಮ್ಮ ಎತ್ತು ಅಥವಾ ಕೋಣಗಳು ಭಾರ ಹೊರುವಷ್ಟು, ಅವು ಉಳುವಷ್ಟು ಕೆಲಸವನ್ನು ಮಾಡಬಲ್ಲವು ಅಂತ ನೀವು ಹೇಳ್ತಾ ಇದ್ದೀರಿ. ಏನು, ಯಾವ ಥರ ಹೋಲಿಕೆ ಮಾಡ್ತೀರಿ ಕತ್ತೆಗಳನ್ನು?
7: ಅನಾದಿ ಕಾಲದಿಂದ ಪ್ರಾಣಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾನವನು ಅನೇಕ ಕೆಲಸಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾನೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಎತ್ತುಗಳನ್ನು ರೈತನ ಜೀವಾಳವಾಗಿವೆ. ಸಣ್ಣ ಹಾಗೂ ಅತಿ ಸಣ್ಣ ರೈತರು ಎತ್ತುಗಳ ಬಗೆಗೆ ಅತೀವ ಪೂಜ್ಯ ಭಾವನೆ ಇರಿಸಿಕೊಂಡಿದ್ದಾದರೂ ಅವುಗಳನ್ನು ಸಾಕಿ ಸಾಗುವಳಿ ಮಾಡಲು ಅವರ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬೋದು. ಮಿತವ್ಯಯ ಸಾಧಿಸಲು ಮಾನವನ ಅನ್ಯ ಮಾರ್ಗಗಳನ್ನು ಅನ್ವೇಷಿಸುತ್ತಿದ್ದಾನೆ. ಅದರಂತೆಯೇ ಹೆಚ್ಚು ವೆಚ್ಚ ತಗುಲುವ ಎತ್ತುಗಳನ್ನು ಸಾಕೋದರ ಬದಲು ಪರ್ಯಾಯವಾಗಿ ಕತ್ತೆಗಳನ್ನು ಎತ್ತುಗಳಂತೆಯೇ ಸಮರ್ಥವಾಗಿ ದುಡಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾರೆ. ಕತ್ತೆಗಳನ್ನು ಕೃಷಿ ಚಟುವಟಿಕೆಗಳಲ್ಲೂ ಕೂಡ ಉಪಯುಕ್ತವಾಗಿ ಅಳವಡಿಸಿಕೊಳ್ಳಬಹುದು. ಎತ್ತುಗಳಿಗೆ ಹೋಲಿಸಿದಲ್ಲಿ ಕತ್ತೆಗಳ ಬೆಲೆ ಮತ್ತು ಸಾಕುವ ಖರ್ಚು ತೀರಾ ಕಡಿಮೆ ಅಂತ ಹೇಳ್ಬೋದು. ಎತ್ತುಗಳು ತಮ್ಮ ದೇಹದ ತೂಕದ ಶೇಕಡ 12-14% ಮತ್ತು ಕತ್ತೆಗಳು ಶೇಕಡ 24% ಭಾರವನ್ನು ಎಳೆಯುತ್ತವೆ ಅಂತ ಸಂಶೋಧನೆಗಳು ತಿಳಿಸಿಕೊಡ್ತವೆ. ಈ ದೃಷ್ಟಿಯಿಂದ ಒಕ್ಕಲುತನದ ಕಾರ್ಯಗಳಲ್ಲಿ ಕತ್ತೆಗಳ ಸಾಮರ್ಥ್ಯದ ಬಗ್ಗೆ ಬಳಕೆ ಬಹಳ ಆಶಾದಾಯಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
6: ಈಗ ಡಾಕ್ಟರ್ ಸುಮಾ ಅವರೇ, ಕತ್ತೆಗಳ ಸಂರಕ್ಷಣಾ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ಥರ ಇದೆ, ತಮ್ಮ ಸಂಶೋಧನೆ ಏನು ಹೇಳ್ತದೆ?
7: 2006 ಪ್ರಪಂಚದಾದ್ಯಂತ ನೋಡೋದಾದರೆ ಸುಮಾರು 41 ಮಿಲಿಯನ್ ಎತ್ತುಗಳಷ್ಟು ಕತ್ತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಚೀನಾವು 11 ಮಿಲಿಯನ್ಗಳನ್ನು ಹೊಂದಿದ್ದು ಪಾಕಿಸ್ತಾನ, ಇಥಿಯೋಪಿಯಾ ಮತ್ತು ಮೆಕ್ಸಿಕೋ ನಂತರ ಸ್ಥಾನದಲ್ಲಿದೆ ಅಂತ ಹೇಳಲಾಗಿದೆ. ಆದಾಗ್ಯೂ 2017 ಹೊತ್ತಿಗೆ ಚೀನಾದಲ್ಲಿ ಕತ್ತೆ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ವ್ಯಾಪಾರ ಮತ್ತು ಬೇಡಿಕೆಯಿಂದಾಗಿ ಚೀನಾದ ಜನಸಂಖ್ಯೆಯು 3 ಮಿಲಿಯನ್ ಇಳಿದಿದೆ ಅಂತ ವರದಿಗಳು ತಿಳಿಸ್ಕೊಡ್ತವೆ. ಅನೇಕ ಕತ್ತೆಗಳು ಎಣಿಸದೇ ಹೋಗುವುದರಿಂದನೂ ನಿಜವಾದ ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಅಂತ ಹೇಳಬಹುದು. ಇನ್ನು FAO ದೇಶೀಯ ಪ್ರಾಣಿ ವೈವಿಧ್ಯ ಮಾಹಿತಿ ಸಂಸ್ಥೆಯು 2011 189 ತಳಿಗಳ ಕತ್ತೆಗಳನ್ನು ಪಟ್ಟಿ ಮಾಡಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ, ದೇಶ ಮತ್ತು ವಿದೇಶಗಳಲ್ಲಿ ಕತ್ತೆಗಳ ಯೋಗಕ್ಷೇಮವು ಒಂದು ಕಾಳಜಿಯಾಗಿದೆ ಮತ್ತು ನಿವೃತ್ತ ಮತ್ತು ರಕ್ಷಿಸಲ್ಪಟ್ಟ ಕತ್ತೆಗಳಿಗೆ ಹಲವಾರು ಅಭಯಾರಣ್ಯಗಳನ್ನು ಸಹ ಸ್ಥಾಪಿಸಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಂಗ್ಲೆಂಡಿನ ಕತ್ತೆ ಅಭಯಾರಣ್ಯವು ಅತಿ ದೊಡ್ಡದಾಗಿದೆ. ಇದು ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಕೀನ್ಯಾ ಮತ್ತು ಮೆಕ್ಸಿಕೋಗಳಲ್ಲಿ ಕತ್ತೆ ಕಲ್ಯಾಣ ಯೋಜನೆಗಳನ್ನು ಸಹ ಬೆಂಬಲಿಸುತ್ತದೆ ಅಂತಂದ್ರೆ ತಪ್ಪಾಗೋದಿಲ್ಲ.
6: ಈಗ ಕತ್ತೆ ಅಥವಾ ಗರ್ಧ್ರಭ ಅಂತ ನಾವೇನು ಸಂಸ್ಕೃತದಲ್ಲಿ ಕರಿತಾ ಇದ್ದೇವಲ್ಲ, ಈ ಕತ್ತೆಗಳ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ.
7: ಕತ್ತೆಗಳು ಕುದುರೆ ಜಾತಿಗೆ ಸೇರಿದ ಸರಳ ಜಠರದ ಸಸ್ಯಹಾರಿ ಪ್ರಾಣಿ. ಇದು ಸರಳ, ನಿಸ್ವಾರ್ಥ ಮತ್ತು ಸಾಧು ಪ್ರಾಣಿ. ಕತ್ತೆಗಳ ದೇಹ ರಚನೆ ಕುದುರೆಯಂತೆಯೇ, ಆದರೆ ಗಾತ್ರ ಮತ್ತು ಎತ್ತರ ಕಡಿಮೆ. ಕಿವಿಗಳು ಉದ್ದ ಮತ್ತು ಬಾಲದ ತುದಿ ಕುಚ್ಚಿನಂತಿರುತ್ತೆ. ಕತ್ತಿನ ಮೇಲೆ ಇಳಿಬಿದ್ದಿರುವ ಅಥವಾ ನೆಟ್ಟಗಿರುವ ಕೂದಲಿನ ಆಯಾಲಿ ಇರುತ್ತದೆ. ಬೆನ್ನಿನ ಮಧ್ಯೆ ಬಾಲದವರೆಗೂ ಹಬ್ಬಿರುವ ಹಾಗೂ ಒಂದು ಭುಜದಿಂದ ಮತ್ತೊಂದು ಭುಜಕ್ಕೆ ಅಡ್ಡವಾಗಿ ಹರಡುವ ಪಟ್ಟಿಗಳಿರುತ್ತವೆ. ಕೆಲವೊಮ್ಮೆ ಕಾಲುಗಳ ಮೇಲೆ ಅಡ್ಡನಾದ ಮಸುಕಾದ ಪಟ್ಟಿಗಳಿರುವುದನ್ನು ನೀವು ನೋಡಿರಬಹುದು.
6: ಕತ್ತೆಗಳು ಇಂಥ ಒಂದು ಉತ್ತಮ ಪ್ರಾಣಿಯಲ್ಲ. ಕತ್ತೆ ಕತ್ತೆ ಅಂತ ಈ ತರ ಹೀಯಾಳಿಸ್ತಾರೆ, ಆದರೆ ಕತ್ತೆ ತುಂಬಾ ಮಹತ್ವದ ಪ್ರಾಣಿ.

0: ಇದು ತುಂಬಾ ಮನುಷ್ಯರಿಗೆ ದೀನ ಆಗಿರ್ತದೆ, ಮನುಷ್ಯರ ಬಗ್ಗೆ ಅನುಕಂಪ ಇರ್ತದೆ ಪ್ರಾಣಿಗೆ. ಇದನ್ನ ನಾವು ಗಮನಿಸಬಹುದಲ್ಲ ಡಾಕ್ಟರ್ ಸುಮ ಅವರೇ, ಏನಂತೀರಿ?
1: ಹೌದು ಸರ್, ನೀವು ಹೇಳೋದು ಸತ್ಯವಾಗ್ಲೂ ಕರೆಕ್ಟು. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳುವಾಗ ಮತ್ತು ಬಿಡುವಾಗ ಉಂಟಾಗುವ ಈ ಹ ಎಂಬ ಇದರ ಕೂಗು ಕತ್ತೆ ಜಾತಿಗೆ ವಿಶಿಷ್ಟವಾದುದು ಅಂತ ಹೇಳ್ಬೋದು, ಮತ್ತು ಪ್ರಾಣಿ ಪ್ರಪಂಚದಲ್ಲೇ ಅತ್ಯಂತ ವಿಚಿತ್ರವಾದುದು ಸಹ. ಇದರ ಧ್ವನಿಯನ್ನೇ ಬ್ರೇ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಹಾಡುವಾಗ ರಾಗ ಶ್ರುತಿ ಕರ್ಕಶವಾದರೆ ಅದನ್ನು ಕತ್ತೆಯ ರಾಗಕ್ಕೆ ಹೋಲಿಸೋದುಂಟು. ಕತ್ತೆಯ ಜೋರಾದ ಕೂಗು ಸಾಮಾನ್ಯವಾಗಿ 20 ಸೆಕೆಂಡ್ಗಳವರೆಗೂ ಇರುತ್ತೆ ಮತ್ತು 3 ಕಿಲೋಮೀಟರ್ವರೆಗೂ ಚುದುವುದವರೆಗೂ ಕೇಳಿಸುತ್ತೆ ಅಂತ ತಿಳಿದು ಬಂದಿದೆ. ಮರುಭೂಮಿಯಲ್ಲಿ ವಿಶಾಲ ಸ್ಥಳಗಳಲ್ಲಿ ಇತರ ಕತ್ತೆಗಳೊಂದಿಗೆ ಸಂಪರ್ಕ ಮಾಡಲು ಸಹಾಯ ಮಾಡುತ್ತೆ ಈ ಕೂಗು ಅಂತ ತಿಳಿಸಲಾಗಿದೆ. ಕತ್ತೆಗಳು ದೊಡ್ಡ ಕಿವಿಯನ್ನು ಹೊಂದಿದ್ದು ಇದು ಹೆಚ್ಚು ದೂರದ ಶಬ್ದಗಳನ್ನು ಸಹ ಕೇಳಿಸಿಕೊಳ್ತವೆ. ಕತ್ತೆಗಳು ಜಗಳಾಡುವಾಗ ಆತ್ಮರಕ್ಷಣೆಯ ಅವಶ್ಯಕತೆಗೆ ಉಂಟಾದಾಗ ಕತ್ತೆ ತನ್ನ ಹಿಂಗಾಲುಗಳನ್ನು ಮೇಲಕ್ಕೆ ಎತ್ತಿ ಜಾಡಿಸಿ ಒದೆಯೋದನ್ನ ನೀವು ನೋಡಿರ್ಬೋದು. ಇದಕ್ಕಾಗಿಯೇ ನಾವೊಂದು ಇದೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ, ದೊಡ್ಡವರು ಮುಂದೆ ಹೋಗಬಾರ್ದು ಕತ್ತೆ ಹಿಂದೆ ಹೋಗಬಾರ್ದು ಅಂತ. ಈ ಗಾದೆ ಬಹಳ ಪ್ರಾಚೀನ ಕಾಲದಿಂದ ಹೇಳ್ತಾ ಬಂದಿದ್ದೀವಿ. ತನ್ನ ಬಾಚಿ ಹಲ್ಲುಗಳಿಂದ ಕೊಚ್ಚೋದನ್ನು ಇದನ್ನ ನೋಡಿರ್ಬೋದು ನೀವು. ತೋಳ ಕತ್ತೆ ಕಿರುಬಗಳು ಕತ್ತೆ ಸ್ವಾಭಾವಿಕ ಶತ್ರುಗಳು ಅಂತ ತಿಳಿಸಲಾಗಿದೆ.
0: ಕತ್ತೆ ವಯಸ್ಸಾಯ್ತು, ಬುದ್ಧಿ ಬಂದಿಲ್ಲ, ಕತ್ತೆ ತರ ಕೆಲಸ ಮಾಡು ಅಂತ ನಾವು ಕೀಟ್ಲೆ ಮಾಡ್ತೇವೆ.
1: ಹೌದೌದು,
0: ಇದು ಯಾಕೆ ಮಾಡ್ತೇವೆ? ಕತ್ತೆ ಮಹತ್ವ ಗೊತ್ತಾದಾಗ ಇವೆಲ್ಲ ಮಾಡಬಾರ್ದಲ್ಲ.
1: ಹೌದು ಸರ್, ನೀವು ಹೇಳೋದು ಸತ್ಯ. ಇನ್ನು ಕತ್ತೆ ಮೂಲದ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಸಾಕು ಕತ್ತೆಗಳಿಗೆ ಆಫ್ರಿಕಾ ಮತ್ತು ಏಷ್ಯಾದ ಕಾಡು ಕತ್ತೆಗಳು ಮೂಲವಾಗಿವೆ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಹರಪ್ಪ ಸಂಸ್ಕೃತಿಯ ಕಾಲದಿಂದ ಕತ್ತೆಗಳನ್ನು ಸಾಕಲಾಗುತ್ತಿದೆ ಎಂದು ಅಂದಾಜು ಮಾಡಲಾಗಿದೆ. ಕತ್ತೆಯನ್ನು ಕನಿಷ್ಠ 5,000 ವರ್ಷಗಳಿಂದ ಕೆಲಸ ಪ್ರಾಣಿಯಾಗಿ ಬೆಳೆಸ್ಕೊಳ್ತಾ ಇದ್ದೀವಿ.
0: ಈಗ ನೋಡಿ, ಕತ್ತೆನ ಬೇರೆ ಬೇರೆ ಪ್ರಯಾಣ ಮಾಡೋಲಿಕ್ಕೂ ಕೂಡ ಸಂಚಾರ ಮಾಡಕ್ಕೆ,
1: ಹೌದು,
0: ಗುಡ್ಡ ಬೆಟ್ಟ ಹಿಮಾಲಯ ಪರ್ವತ ಅಂತ ದೊಡ್ಡ ದೊಡ್ಡ ಪರ್ವತಗಳಿಗೂ ಪುಣ್ಯಕ್ಷೇತ್ರಗಳಿಗೂ ಇವತ್ತು ಕತ್ತೆಗಳನ್ನು ಜನ ಹೋಗ್ದಿದ್ದಾರಿ, ಏನು ವಾಹನ ಹೋಗ್ದಿದ್ದಂಥ ದಾರಿ, ಮತ್ತು ರಸ್ತೆಗಳಲ್ಲಿದ್ದ ಕಡಿದಾದ ಹಾದಿ, ಕಣಿವೆ ಪ್ರದೇಶ, ಇಂಥ ಪ್ರದೇಶದಲ್ಲಿ ಅಗದಿ ಸೂಕ್ತವಾದ ಸ್ಥಳ, ಅಲ್ಲಿ ಸುಗಮವಾಗಿ ಸಂಚಾರ ಮಾಡೋದು ಈ ಕತ್ತೆ ಗರ್ದ್ರಭ.
1: ಹೌದು,
0: ಹಂಗಾಗಿ ಈ ಕತ್ತೆಗಳಲ್ಲಿ ಎಷ್ಟು ಪ್ರಭೇದಗಳಿದಾವೆ ಡಾಕ್ಟರ್ ಸುಮ ಅವರೇ, ಅದ್ರ ಬಗ್ಗೆನೂ ಕೂಡ ಹೇಳಿ.
1: ಕತ್ತೆಯಲ್ಲಿ ಮುಖ್ಯವಾಗಿ 2 ಪ್ರಭೇದಗಳನ್ನು ನಾವು ಕಾಣಬಹುದು. ಮೊದಲನೇದು ಹೇಳೋದಾದ್ರೆ ಈಕ್ವಸ್ ಆಸಿನಸ್, ಈಕ್ವಸ್ ಹೆಮಿಯೋನಸ್ ಅಂತ ಹೇಳ್ತೀವಿ. ಮೊದಲನೇದು ಈಶಾನ್ಯ ಆಫ್ರಿಕಾದಲ್ಲಿ ಕಂಡುಬರುವ ಕಾಡು ಕತ್ತೆ. ಎರಡನೆಯ ಪ್ರಭೇದ ಏಷ್ಯಾ ಮೂಲದ ಕಾಡು ಕತ್ತೆ. ಇದನ್ನು ನಾವು 5 ವಿಧಗಳಾಗಿ ಪರಿಚಯ ಮಾಡಿಕೊಡ್ಬಹುದು. ಮೊದಲನೇದಾದ್ರೆ ಸಿರಿಯಾದ ಕಾಡು ಕತ್ತೆ, ಎರಡನೆಯದು ಟರ್ಕಿ ಮತ್ತು ವಾಯುವ್ಯ ಇರಾನಿನ ಆನಜರ್ ಕತ್ತೆ, ಮೂರನೆಯದು ಭಾರತದ ಕಚ್ ಮತ್ತು ಲಡಾಖ್ನಲ್ಲಿ ಕಾಣಸಿಗುವ ಕಾಡು ಕತ್ತೆ, ನಾಲ್ಕನೆಯದು ಟಿಬೆಟ್ನಲ್ಲಿ ಕಾಣಸಿಗುವ ಕಿಯಾಂಗ್ ಕತ್ತೆ, ಮತ್ತು ಐದನೆಯದು ಮಧ್ಯ ಮಂಗೋಲಿಯಾದ ಕುಲಾನ್ ಎಂಬ ಕಾಡು ಕತ್ತೆ.
0: ಈಗ ಭಾರತದಲ್ಲಿ ಕತ್ತೆಗಳು ಯಾವ ಪ್ರಭೇದಕ್ಕೆ ಸೇರಿವೆ ಮತ್ತು ಅವು ಯಾವ ಥರ ರೂಪ ಲಕ್ಷಣಗಳನ್ನು ಹೊಂದಿರ್ತವೆ?
1: ನಮ್ಮ ದೇಶದ ಕತ್ತೆಗಳಲ್ಲಿ 2 ವಿಧ. ಮೊದಲನೇದು ಹೇಳೋದಾದರೆ ಬೂದು ಬಣ್ಣದ ಸಣ್ಣ ಕತ್ತೆಗಳು, ಇವುಗಳ ಎತ್ತರ ಸಾಮಾನ್ಯವಾಗಿ 0.81 ಮೀಟರ್ಗಳಷ್ಟು ಇರ್ತವೆ. ಇನ್ನು ಎರಡನೆಯದು ಹೇಳೋದಾದರೆ ಬಿಳಿ ಬಣ್ಣದ ದೊಡ್ಡ ಕತ್ತೆಗಳು, ಇದರ ಎತ್ತರ 0.98 ಮೀಟರ್ಗಳು ಇರ್ತವೆ. ಇದು ಸ್ವಲ್ಪ ದೊಡ್ಡದಾಗಿರ್ತವೆ ಅಷ್ಟೆ. ಕತ್ತೆಗಳ ವರ್ಗೀಕರಣದಲ್ಲಿ ಎತ್ತರ ಹಾಗೂ ಬಣ್ಣಗಳನ್ನು ಆಧರಿಸಿಕೊಂಡು ನಾವು ಗುರುತು ಮಾಡ್ತೀವಿ. ಕತ್ತೆಗಳ ಎತ್ತರವನ್ನು ಹಸ್ತದಳತೆಯಿಂದ ಅಳಿತಾ ಇರ್ತಾರೆ. ಸಣ್ಣ ಬೂದು ಬಣ್ಣದ ಕತ್ತೆಗಳ ಕಾಲುಗಳು ಮತ್ತು ಕುತ್ತಿಗೆಯ ಮೇಲೆ ಝೀಬ್ರಾಕಾರದ ಗುರುತುಗಳು ಇದ್ದು ಎತ್ತರದಲ್ಲಿ ಚಿಕ್ಕವೂ ಇರ್ತವೆ. ಸಾಮಾನ್ಯ ಎತ್ತರ 8 ಹಸ್ತದ ಅಳತೆ ಮತ್ತು ಕಿವಿಗಳು ಉದ್ದವಾಗಿರ್ತವೆ. ಇನ್ನು ದೊಡ್ಡ ಬಿಳಿ ಕತ್ತೆಗಳನ್ನು ನೋಡೋದಾದರೆ ಇವು ಸಾಮಾನ್ಯವಾಗಿ 10-14 ಹಸ್ತದಳತೆ, ಅಂದರೆ 100-140 ಸೆಂಟಿಮೀಟರ್ಗಳಷ್ಟು ಎತ್ತರವಿದ್ದು ಬೇರೆ ಬಗೆಯ ಕತ್ತೆಗಳೊಂದಿಗೆ ಬೆರೆಯೋದಿಲ್ಲ. ಕಚ್, ಲಡಾಖ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇವು ಕಾಣಸಿಗುತ್ತವೆ. ಇತರೆ ಗುಂಪಿನ ಕತ್ತೆಗಳಲ್ಲಿ ಈಜಿಪ್ಟ್, ಪರ್ಷಿಯಾ, ಅರೇಬಿಯಾ ಹಾಗೂ ಪೊಯೋಟಾ ಪ್ರಮುಖವಾದವು. ಇವುಗಳಲ್ಲಿ ಪಯೋಟಾ ಜಾತಿಯ ಕತ್ತೆಗಳು ವಿಶ್ವದಲ್ಲೇ ಅತಿ ದೊಡ್ಡವು ಅಂತ ಹೇಳ್ಬೋದು ಹಾಗೂ ಭಾರತದ ಕತ್ತೆಗಳು ಪ್ರಪಂಚದ ಅತಿ ಕಿರಿಯ ಬಗೆಗಳಾಗಿವೆ.
0: ಈಗ ಕತ್ತೆ ಅಂತ ನಾವು ಹೇಳ್ತೇವಲ್ಲ, ಮತ್ತೆ ಅದು ಮ್ಯೂಲ್,

0: ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ.
1: ಕತ್ತೆಗಳ ಆಹಾರದ ಬಗ್ಗೆ ತಿಳಿಸ್ಕೊಡಿ.
0: ಕತ್ತೆಗಳು ಎಂತ ಆಹಾರವನ್ನು ಸೇವಿಸಿ ಹೆಚ್ಚು ಕಾಲ ನೀರು ಕುಡಿಯದೆ ಬದುಕಬಲ್ಲವು? ಒಂಟೆ ತರ ಅಂತಾನೆ ಹೇಳ್ಬೋದು. ಸ್ವಲ್ಪ ತಮ್ಮ ಸ್ಥಳೀಯ ಶುಷ್ಕ ಮತ್ತು ಅರೆ ಶುಷ್ಕ ವಾತಾವರಣಗಳಲ್ಲಿ ಕತ್ತೆಗಳು ಪ್ರತಿದಿನದ ಅರ್ಧಕ್ಕಿಂತ ಹೆಚ್ಚು ಸಮಯವನ್ನು ಆಹಾರಕ್ಕಾಗಿ ಕಳೆಯುತ್ತವೆ. ಕತ್ತೆಯು ಕಠಿಣವಾದ ಜೀರ್ಣ ಕಾರ್ಯ ವ್ಯವಸ್ಥೆಯನ್ನು ಹೊಂದಿದೆ. ಇದರಲ್ಲಿ ಒರಟುತನವು ದೊಡ್ಡ ಕರಳಿನಲ್ಲಿ ಸೂಕ್ಷ್ಮಜೀವಿ ಕ್ರಿಯೆಯಿಂದ ಪರಿಣಾಮಕಾರಿಯಾಗಿ ಒಡೆಯುತ್ತದೆ. ಕತ್ತೆಯ ಜಠರ ಕರುಳಿನ ಪ್ರದೇಶ ಮತ್ತು ಕುದುರೆಯ ನಡುವೆ ಯಾವುದೇ ಗಮನಾರ್ಹವಾದ ರಚನಾತ್ಮಕ ವ್ಯತ್ಯಾಸವಿಲ್ಲದಿದ್ದರೂ ಕತ್ತೆಯ ಜೀರ್ಣಕ್ರಿಯೆಯು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಅಂತ ಹೇಳ್ಬೋದು. ಕತ್ತೆಗಳು ಹೆಚ್ಚಿನ ಶಕ್ತಿಯನ್ನು ರಚನಾತ್ಮಕ ಕಾರ್ಬೋಹೈಡ್ರೇಟ್ಗಳಿಂದ ಪಡೆಯುತ್ತವೆ. ಕತ್ತೆಗೆ ಅಗತ್ಯವಿರುವ ಎಲ್ಲಾ ಶಕ್ತಿ, ಪ್ರೋಟೀನ್, ಕೊಬ್ಬು ಮತ್ತು ವಿಟಮಿನ್ಗಳನ್ನು ಪಡೆಯಲು ಬೇಸಿಗೆಯಲ್ಲಿ ಅಥವಾ ಚಳಿಗಾಲದಲ್ಲಿ ಹುಲ್ಲು ನಿಯಂತ್ರಿತ ಮೇಯಿಸುವಿಕೆಯೊಂದಿಗೆ ಪೂರಕ ಒಣಹುಲ್ಲಿನ ಮೇಲಾಗಿ ಬಾರ್ಲಿ ಒಣಹುಲ್ಲಿನ ಹುಲ್ಲನ್ನು ನಾವು ನೀಡಬೇಕಾಗುತ್ತೆ. ಕೆಲವು ಧಾನ್ಯಗಳನ್ನು ಆಹಾರಕ್ಕಾಗಿ ಶಿಫಾರಸು ಮಾಡ್ತಾರೆ, ವಿಶೇಷವಾಗಿ ಕೆಲಸ ಮಾಡುವ ಪ್ರಾಣಿಗಳಿಗೆ ಮತ್ತು ಇತರರು ಸ್ವಲ್ಪ ಒಣಹುಲ್ಲಿನ ಆಹಾರದ ವಿರುದ್ಧ ಸಲಹೆ ನೀಡುತ್ತಾರೆ. ದೀರ್ಘಕಾಲದವರೆಗೆ ಅಲ್ಪ ಪ್ರಮಾಣದ ಆಹಾರವನ್ನು ಸೇವಿಸಲು ಅನುಮತಿಸಿದಾಗ ಅವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಆದ್ದರಿಂದ ಹಸಿ ಹುಲ್ಲನ್ನು ಹೆಚ್ಚಾಗಿ ಕೊಟ್ಟಷ್ಟು ಅವು ಇಷ್ಟಪಟ್ಟು ತಿಂತವೆ.
1: ಡಾಕ್ಟರ್ ಹುಮ್ಮ ಅವರೇ, ಈಗ ಕತ್ತೆಗಳ ಸಂತಾನೋತ್ಪತ್ತಿ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ.
0: ಕತ್ತೆಗಳು ಸುಮಾರು 25-30 ವರ್ಷ ಬದುಕುತ್ತವೆ ಅಂತ ಮಾಹಿತಿಗಳು ತಿಳಿಸ್ತವೆ. ಮೊದಲ 1-2 ವರ್ಷದಲ್ಲಿ ಪ್ರೌಢಾವಸ್ಥೆಗೆ ಬರುತ್ತವೆ. ಬೆದೆ ಚಕ್ರದ ಅವಧಿ 21-28 ದಿನಗಳು ಇರ್ತವೆ. ಇದಕ್ಕೆ ವರ್ಷದ ಯಾವ ಋತುವಿನಲ್ಲಾದರೂ ಗರ್ಭ ಧರಿಸಬಲ್ಲವು. ಸುಮಾರು 3-4 ವರ್ಷಗಳಾದ ಮೇಲೆ ಕತ್ತೆಗಳು ಸಂತಾನೋತ್ಪತ್ತಿಗೆ ಸಜ್ಜಾಗುತ್ತವೆ. 20 ಅಥವಾ 25 ಹೆಣ್ಣು ಕತ್ತೆಗಳಿಗೆ ಒಂದು ಗಂಡು ಕತ್ತೆ ಇದ್ರೆ ಸಾಕು. ಗರ್ಭದ ಅವಧಿ 372 ದಿನಗಳಿಂದ 395 ದಿನಗಳು. ಇನ್ನು ಮರಿ ಹಾಕುವ ಕಾಲದಲ್ಲಿ ಮಂದೆಯಲ್ಲಿರುವ ಹೆಣ್ಣು ಕತ್ತೆ ಮಂದೆಯಿಂದ ಬೇರೆಯಾಗುತ್ತೆ. ಕತ್ತೆಗಳು ಸಾಮಾನ್ಯವಾಗಿ ಒಮ್ಮೆ ಒಂದು ಮರಿಯನ್ನು ನೀಡುತ್ತವೆ. ಇನ್ನು ಅವಳಿಗಳ ಜನನ ನೋಡೋದಾದ್ರೆ ಇದು ಬಹಳ ಅಪರೂಪ, ಆದರೂ ಕುದುರೆಗಳಿಗಿಂತ ಕಡಿಮೆ ಅಂತಾನೂ ಹೇಳ್ಬೋದು. ಜನನದ 9 ಅಥವಾ 10 ದಿನಗಳಲ್ಲಿ ಜನ್ನಿಗಳು ಶಾಖಕ್ಕೆ ಬಂದರೂ ಅವರ ಫಲವತ್ತತೆ ಕಡಿಮೆ ಇರುತ್ತದೆ. ಆದ್ದರಿಂದ ಮರು ಸಂತಾನೋತ್ಪತ್ತಿಗೆ ಮೊದಲು 1 ಅಥವಾ 2 ಅಥವಾ ಮತ್ತಷ್ಟು ಈಸ್ಟ್ರಸ್ ಸೈಕಲ್ಗಳು ಬರ್ತವಲ್ಲ, ಅವನ್ನ ನಾವು ಬಿಟ್ಬಿಟ್ಟು ಸಾಮಾನ್ಯವಾಗಿ ಬ್ರೀಡಿಂಗ್ಗೆ ಬಿಡಬೇಕಾಗುತ್ತೆ. ಈ ಕಾರಣದಿಂದಾಗಿ ಮತ್ತು ದೀರ್ಘಾವಧಿಯ ಗರ್ಭಾವಸ್ಥೆಯ ಅವಧಿಯ ಕಾರಣದಿಂದಾಗಿ ಕತ್ತೆ ತಳಿದಾರರು ಸಾಮಾನ್ಯವಾಗಿ ಪ್ರತಿ ವರ್ಷ ಫೋಲ್ಗಳನ್ನು ಪಡೆಯಲು ನಿರೀಕ್ಷಿಸೋದಿಲ್ಲ. ಯಾಕಂದ್ರೆ ನಮ್ಮ ದನಗಳಲ್ಲಿ ನೋಡೋದಾದ್ರೆ ವರ್ಷಕ್ಕೊಂದು ಕರುನ್ ಪಡ್ಕೊಳ್ಳಿ ಅಂತ ಹೇಳ್ತೀವಿ, ಆದ್ರೆ ಇವುಗಳಲ್ಲಿ 4 ವರ್ಷಗಳಲ್ಲಿ 3 ಫೋಲ್ಗಳನ್ನು ತಗೊಂಡ್ರೆ ಒಳ್ಳೇದು ಅಂತಾನೆ ಹೇಳ್ಬಹುದು.
1: ಕತ್ತೆಗಳ ನಡವಳಿಕೆ ಮತ್ತೆ ಅವುಗಳ ಕೃಷಿಯಲ್ಲಿ ಕತ್ತೆಗಳ ಬಳಕೆ ಈ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ.
0: ಕತ್ತೆಗಳ ಮೊಂಡುತನಕ್ಕೆ ಖ್ಯಾತಿಯಾಗಿದ್ದಾವೆ ಅಂತ ಹೇಳ್ಬಹುದು. ಆದ್ರೆ ಇದು ಕತ್ತೆಗಳ ಪ್ರದರ್ಶಿಸುವುದಕ್ಕಿಂತ ಹೆಚ್ಚು ಬದಲಾಗಿ ಸ್ವಯಂ ಸಂರಕ್ಷಣೆಗೆ ಕಾರಣವಾಗಿದೆ ಅಂತಾನೆ ಹೇಳ್ತೀವಿ. ಪ್ರಬಲವಾದ ಬೇಟೆಯ ಪ್ರವೃತ್ತಿ ಮತ್ತು ಮಾನವರೊಂದಿಗಿನ ದುರ್ಬಲ ಸಂಪರ್ಕವನ್ನು ಆಧರಿಸಿ ಇರಬಹುದು. ಯಾವುದೇ ಕಾರಣಕ್ಕಾಗಿ ಅಪಾಯಕಾರಿ ಎಂದು ಗ್ರಹಿಸುವ ಯಾವುದನ್ನಾದರೂ ಮಾಡಲು ಕತ್ತೆಯು ಒತ್ತಾಯಿಸಿದ್ರೂ ಅಥವಾ ಹೆದರಿಸಿದ್ರೂ ಸಹ ಇದು ಗಣನೀಯವಾಗಿ ಹೆಚ್ಚು ಕಷ್ಟಕರವಾಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ವಿಶ್ವಾಸವನ್ನು ಗಳಿಸಿದ ನಂತರ ಅವು ಸಿದ್ಧರಿರುವ ಮತ್ತು ಒಳನಾಡಿನ ಪಾಲುದಾರರಾಗಬಹುದು ಮತ್ತು ಕೆಲಸಗಳಲ್ಲಿ ಬಹಳ ವಿಶ್ವಾಸಾರ್ಹವಾಗಬಹುದು ಅಂತಾನೂ ಹೇಳ್ಬಹುದು.
1: ಕೃಷಿಯಲ್ಲಿ ಕತ್ತೆಗಳ ಬಳಕೆ ನಮ್ಮ ರಾಜ್ಯದಲ್ಲಿ ಯಾವ ತರ ಇದೆ?
0: ಮೊದಲನೇದಾಗಿ ನಾವು ಬೇರೆ ರಾಜ್ಯಗಳ ಬಗ್ಗೆ ಸ್ವಲ್ಪ ನೋಡೋಣ. ಈಗ ರಾಜಸ್ಥಾನದ ಉದಯಪುರ ಹಾಗೂ ಆಲ್ಸೋ ನಮ್ಮ ರಾಜ್ಯದಲ್ಲೂ ಸಹ ತಗೊಂಡ್ರೆ ರಾಯಚೂರುಗಳಲ್ಲಿ ಕತ್ತೆಗಳ ನಿರ್ವಹಣೆ ಹಾಗೂ ಉಪಯುಕ್ತತೆ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಹೆಚ್ಚಿನ ಉಷ್ಣ ತಾಪದಲ್ಲೂ ಸತತವಾಗಿ 6 ಗಂಟೆಗಳವರೆಗೆ ಇವು ದುಡಿಯಬಲ್ಲವು. ಎಂತಹ ವಿಪರೀತ ಹವಾಮಾನಕ್ಕೂ ಹೊಂದಿಕೊಂಡು ಅದೇ ಇದರ ವಿಶೇಷ ಅಂತ ಹೇಳ್ಬಹುದು. ಯಾಕಂದ್ರೆ ಬೆವರು ಗ್ರಂಥಿಗಳು ಹಾಗೂ ದೇಹದ ರಚನೆ ಈ ಹೆಚ್ಚಿನ ಹವಾಮಾನಕ್ಕೆ ಹೊಂದ್ಕೊಳ್ಳೋ ತರ ಮಾರ್ಪಾಟು ಮಾಡಿದ್ದಾವೆ ಅಂತಾನೆ ಹೇಳ್ತೀವಿ. ಇನ್ನು ಉದಯಪುರ ಹಾಗೂ ರಾಯಚೂರಿನ ಮಣ್ಣಿನಲ್ಲಿ ಸಮರ್ಥ ರೀತಿಯಲ್ಲಿ ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದ್ದರಿಂದ ಕತ್ತೆಯನ್ನು ಕೃಷಿ ಚಟುವಟಿಕೆಗಳಲ್ಲೂ ಧಾರಾಳವಾಗಿ ಬಳಸ್ತಾ ಇದ್ದಾರೆ. ಸುಮಾರು 3 ವರ್ಷ ಮೇಲ್ಪಟ್ಟ ಕತ್ತೆಗಳು ಕೃಷಿ ಕೆಲಸಗಳಿಗೆ ಹೆಚ್ಚು ಅನುಕೂಲಕಾರಿ.

0: ಹೊಲ ಉಳುವುದು, ಬಿತ್ತುವುದು, ಅಂತರ ಬೇಸಾಯ ಮತ್ತು ಬೀಜ, ಗೊಬ್ಬರ, ಸಸಿ, ಮೇವು, ನೀರು ಸಾಗಾಣಿಕೆಗಳಲ್ಲಿ ಕತ್ತೆಗಳು ಬಹಳ ಉಪಯುಕ್ತಕರ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಕತ್ತೆಗಳಿಗಾಗಿಯೇ ವಿಶೇಷ ತರಹದ ನೊಗಪಟ್ಟಿಗಳನ್ನು ಎದೆ ಮತ್ತು ಭುಜಗಳಿಂದ ಹೊಮ್ಮುವ ಬಲವನ್ನು ಉಪಯೋಗಿಸಿಕೊಳ್ಬೇಕು. ಎತ್ತುಗಳಿಗಿಂತ ಮೃದುವಾದ ಕತ್ತೆಗಳಿಗೆ ತಕ್ಕ ವಿವಿಧ ರೀತಿಯ ಕೃಷಿ ಪರಿಕರಗಳನ್ನು ಬಳಸಿಕೊಂಡು ತಾವು ಕೃಷಿಯಲ್ಲಿ ತೊಡಸ್ಕೋಬೇಕಾಗುತ್ತೆ ಅಂತ ಹೇಳ್ತೀವಿ.
1: ಕರ್ನಾಟಕದಲ್ಲಿ ಕತ್ತೆಗಳ ಬಗ್ಗೆ ವಿಶೇಷವಾಗಿ ಯಾವ ಜಿಲ್ಲೆಯಲ್ಲಿ ಇದರ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ?
0: ರಾಯಚೂರಿನಲ್ಲಿ ಹೆಚ್ಚಾಗಿ ಸಂಶೋಧನೆ ನಡೀತಾ ಇದೆ ಸರ್. ಅದ್ರ ಬಗ್ಗೆ
1: ಏನೇನು ತರದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಈಗಾಗಲೇ?
0: ಉಳುಮೆಗಾಗ್ಲಿ, ಬೀಜ ಬಿತ್ತನೆ ಮಾಡೋದ್ರಲ್ಲಾಗ್ಲಿ, ಸಾಗಾಣಿಕೆಗಳಲ್ಲಾಗ್ಲಿ, ನೀರನ್ನ ತೆಗೆದು ಇನ್ನೊಂದು ಕಡೆಗೆ ನೀರು ಹಾಕೋದ್ರಲ್ಲಾಗಿ ಕೃಷಿಯ ಪರಿಕರಗಳನ್ನ ಉಪಯೋಗಿಸ್ಕೊಂಡು ಅವರು ತುಂಬಾ ಕೃಷಿ ಚಟುವಟಿಕೆಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ.
1: ಡಾಕ್ಟರ್ ಸುಮಾ ಅವರೇ, ಮಿಶ್ರ ತಳಿ ಕತ್ತೆಗಳ ಬಗ್ಗೆನೂ ಕೂಡ ತಿಳಿಸ್ಕೊಡಿ.
0: ಕತ್ತೆಗಳು ಈಕ್ವಿಡೇ ಕುಟುಂಬದ ಇತರ ಸದಸ್ಯರೊಂದಿಗೆ ಸಂತಾನೋತ್ಪತ್ತಿ ಮಾಡಬಹುದು ಮತ್ತು ಸಾಮಾನ್ಯವಾಗಿ ಕುದುರೆಗಳೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗುತ್ತದೆ. ಜಾಕ್ ಮತ್ತು ಮೇರ್ ನಡುವಿನ ಹೈಬ್ರಿಡ್ ಒಂದು ಹೆಸರುಗತ್ತೆ ಆಗಿದೆ. ಆಗ್ಲೇ ತಾವು ತಿಳಿಸಿದ್ರಲ್ಲ ಸರ್ ಹೆಸರುಗತ್ತೆ ಬಗ್ಗೆ ಕೇಳ್ತಿದ್ರಲ್ಲ, ಅದೇ ಇದನ್ನೇ ಜಾಕ್ ಮತ್ತು ಮೇರ್ ಎರಡನ್ನು ಇದ್ ಮಾಡಿ ಹೈಬ್ರಿಡ್ ಬರೋದನ್ನೇ ಹೆಸರುಗತ್ತೆ ಅಂತ ಹೇಳ್ತೀವಿ. ಅನೇಕ ದೇಶದಲ್ಲಿ ಕೆಲಸ ಮಾಡುವ ಮತ್ತು ಸವಾರಿ ಮಾಡುವ ಪ್ರಾಣಿಯಾಗಿ ಇದು ಮೌಲ್ಯಯುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಕುದುರೆ ಕತ್ತೆ ಮಿಶ್ರ ತಳಿಗಳು ಮಿಯೋಸಿಸ್ ಅನ್ನು ಪೂರ್ಣಗೊಳಿಸಲು ಅವುಗಳ ಅಭಿವೃದ್ಧಿಶೀಲ ಗ್ಯಾಮೆಟ್ಗಳ ವೈಫಲ್ಯದಿಂದಾಗಿ ಯಾವಾಗಾದ್ರೂ ಬರ್ಡಾಗನೂಬಹುದು. ಹೌದು, ಮುಂದೆ ಪ್ರಾಣಿ ಮತ್ತೆ ಸಂತಾನೋತ್ಪತ್ತಿಗೆ ಉಪಯುಕ್ತ ಆಗದೇನೂ ಇರಬಹುದು.
1: ಕತ್ತೆಗಳಿಂದ ಏನೇನು ಉತ್ಪನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ ಇವತ್ತು?
0: ಮೊದಲನೇದಾಗಿ ಹೇಳೋದಾದ್ರೆ ಕತ್ತೆ ಹಾಲು ಅಂದ್ರೆ ಈಗ ಕತ್ತೆ ಹಾಲಿಗೆ ತುಂಬಾ ಹೆಚ್ಚಿನ ಪ್ರೈಸ್ ಕೊಟ್ಬಿಟ್ಟು ತಗೊಂತಾ ಇದ್ದಾರೆ. ಅದರ ಉಪಯುಕ್ತತೆ ಬಗ್ಗೆ ಈಗ ಜನರಲ್ಲಿ ಹೆಚ್ಚು ಹೆಚ್ಚು ಗೊತ್ತಾಗ್ತಾ ಇದೆ, ಅರಿವು ಮೂಡ್ತಾ ಇದೆ. ಕೆಲವು ಕತ್ತೆಗಳನ್ನ ಹಾಲಿಗಾಗಿ, ಇನ್ನು ಕೆಲವುಗಳನ್ನ ಮಾಂಸಕ್ಕಾಗಲೂ ಸಹ ಸಾಕ್ತಾ ಇದ್ದಾರೆ. ಪ್ರಪಂಚದಾದ್ಯಂತ ಮಾಂಸಕ್ಕಾಗಿ ಪ್ರತಿ ವರ್ಷ ಸುಮಾರು ಕತ್ತೆಗಳು ಮತ್ತು ಹೆಸರು ಕತ್ತೆಗಳನ್ನು ಕೊಲ್ತಾ ಇದ್ದಾರೆ. ಯುರೋಪ್ನಲ್ಲಿ, ಇಟಲಿಯಲ್ಲಿ ಕತ್ತೆ ಮಾಂಸವು ಪ್ರಾದೇಶಿಕ ಭಕ್ಷ್ಯಗಳ ಮುಖ್ಯ ಘಟಕ ಅಂಶವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದನ್ನು ಸಾಬೂನುಗಳು ಮತ್ತು ಸೌಂದರ್ಯವರ್ಧಕಗಳು ಹಾಗೂ ಆಹಾರದ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ. ಹಿಂದೆ ಕತ್ತೆಯ ಚರ್ಮವನ್ನು ಚರ್ಮಾಕಾರದ ಉತ್ಪಾದನೆಯಲ್ಲಿ ಬಳಸಲಾಗುತ್ತಿತ್ತು. ಚೀನಾದಲ್ಲಿ ಕತ್ತೆ ಮಾಂಸವನ್ನು ಭಕ್ಷಕಗಳಲ್ಲಿ ಪರಿಣತ ಹೊಂದಿರುವ ಕೆಲವು ರೆಸ್ಟೋರೆಂಟ್ಗಳೊಂದಿಗೆ ಸವಿಯಾದ ಪದಾರ್ಥವೆಂದು ಪರಿಗಣಿಸಲಾಗುತ್ತಿದೆ. ಸಾಂಪ್ರದಾಯಿಕ ಚೈನೀಸ್ ಔಷಧ ಉತ್ಪನ್ನವನ್ನು ತಯಾರಿಸಲು ಸಹ ಚರ್ಮವನ್ನು ನೆನೆಸಿ ಮತ್ತು ಬೇಯಿಸುವ ಮೂಲಕ ಕತ್ತೆಯನ್ನ ಉಪಯೋಗಿಸಲಾಗುತ್ತಿದೆ. ಕತ್ತೆ ಹೈಡ್ ಜಿಲಾಟಿನ್ ಅನ್ನು ಉತ್ಪಾದಿಸಲಾಗುತ್ತಿದೆ. ಕತ್ತೆಯ ಮೂತ್ರ ಹಾಗೂ ಲದ್ದಿಯನ್ನು ಸಂಸ್ಕರಿಸಿ ಮಾರಾಟ ಮಾಡಬಹುದು.
1: ಡಾಕ್ಟರ್ ಸುಮಾ ಅವರೇ, ಈಗ ಕತ್ತೆ ಹಾಲು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ.
0: ಹೌದು,
1: ಅನೇಕರು ಕತ್ತೆ ಹಾಲು ಬೇಕು, ಕತ್ತೆ ಹಾಲು ಬೇಕು ಅಂತ ಅಲ್ಲಿ ಇಲ್ಲಿ ನಾವು ಓದಿದ್ದನ್ನ ಕೇಳಿದ್ದೇವೆ. ಹಾಗಾಗಿ ಕತ್ತೆ ಹಾಲಿನ ಮಹತ್ವ ಎಷ್ಟಿದೆ, ಏನು ಅದರಲ್ಲಿದೆ, ಅದರ ಗುಣಮಟ್ಟ ತಿಳಿಸಿ.
0: ಕತ್ತೆ ಹಾಲು ಪೌಷ್ಟಿಕಾಂಶಗಳನ್ನು ಹೇರಳವಾಗಿ ಹೊಂದಿದೆ, ಬಹಳ ದುಬಾರಿನೂ ಸಹ. ಕತ್ತೆ ಹಾಲು ತುಂಬ ಶ್ರೇಷ್ಠ ಎಂಬ ನಂಬಿಕೆ ಈಗ ನಮ್ಮ ಜನರಲ್ಲಿ ಹೆಚ್ಚು ಹೆಚ್ಚಾಗಿ ಮೂಡ್ತಾ ಬಂದಿದೆ. ಕತ್ತೆ ಹಾಲಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ. ಇದು ತಾಯಿಯ ಹಾಲಿನಷ್ಟೇ ಶ್ರೇಷ್ಠ ಹಾಗೂ ತಾಯಿ ಹಾಲಿಗೆ ಪರ್ಯಾಯವೇ ಹೌದು ಅಂತ ಹೇಳಿದ್ರೆ ಯಾವುದಕ್ಕೂ ತಪ್ಪಾಗೋದೇ ಇಲ್ಲ. ಕತ್ತೆ ಹಾಲಿನಲ್ಲಿ ಪ್ರತಿ 100 ಗ್ರಾಮ್ನಲ್ಲಿ 15-18 ಗ್ರಾಂ ಪ್ರೋಟೀನ್ ಅಂಶ, 5.8-7.4 ಗ್ರಾಂ ಲ್ಯಾಕ್ಟೋಸ್ ಅಂಶ ಹಾಗೂ 0.3-1.8 ಗ್ರಾಂ ಕೊಬ್ಬಿನಾಂಶ ಇರುತ್ತದೆ. ಒಂದು ಕತ್ತೆ ದಿನವೊಂದಕ್ಕೆ 0.5 ಲೀಟರ್ನಿಂದ 2 ಲೀಟರ್ನಷ್ಟು ಹಾಲು ನೀಡುವಂಥ ಶಕ್ತಿ ಹೊಂದಿದೆ. ಮರಿಗಳು ಕುಡಿದು ಬಿಟ್ಟದ್ದನ್ನ ಮಾಲೀಕರು ಮಾರಾಟ ಮಾಡೋದನ್ನ ನಾವು ನೋಡಿರ್ಬೋದು. ಇನ್ನು ಕುರಿಗಾರರು ಕುರಿ ಮಂದೆ ಜೊತೆ ಊರೂರು ಸುತ್ತುವಾಗ ಸರಕುಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಲು ಕತ್ತೆಗಳನ್ನು ಬಳಸುವುದರ ಜೊತೆಗೆ ಕತ್ತೆ ಹಾಲು ಸಹ ಮಾರಾಟ ಮಾಡಿ ಹಣ ಸಂಪಾದಿಸೋದನ್ನ ನಾವು ನೋಡಿದ್ದೀವಿ. ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಕತ್ತೆ ಹಾಲು ಸೇವಿಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಔಷಧೀಯ ಗುಣಗಳ ಸಾಕಷ್ಟು ಹೆಚ್ಚಿಗೆ ಇದ್ದಾವೆ ಎಂಬ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಷ್ಟೇ ಅಲ್ಲದೆ

0: ಅಲ್ಲದೆ ಇತರೆ ನಗರ ಪ್ರದೇಶಗಳಲ್ಲೂ ಸಹ ಜನರು ಕೂಡ ಕತ್ತೆ ಹಾಲನ್ನು ಖರೀದಿಸುತ್ತಾ ಇದ್ದಾರೆ. ಮಾಲೀಕರು ಕತ್ತೆಯನ್ನು ತಮ್ಮ ಜೊತೆಗೆ ಕರೆದೊಯ್ದು ಸ್ಥಳದಲ್ಲೇ ಹಾಲು ಕರೆದು ಮಾರಾಟ ಮಾಡೋದನ್ನ ನಾವು ಈಗ ನೋಡಿರ್ಬೋದು. ಈ ನಗರ ಪ್ರದೇಶಗಳಲ್ಲಿ ಕತ್ತೆ ಹಾಲನ್ನು ಖರೀದಿಸುವವರು ಕತ್ತೆಯನ್ನು ದೇವರೆಂದೇ ನೋಡಿ ಅದನ್ನ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿ ಪೂಜಿಸ್ತಾ ಇದ್ದಾರೆ. ನಂತರ ಕತ್ತೆಯ ಮಾಲೀಕರು ಕತ್ತೆಯನ್ನು ಹಾಲು ಕರೆದು ಮತ್ತೆ ಕೊಡ್ತಾರೆ. ಸಂಶೋಧನೆ ಬಗ್ಗೆ ನೋಡೋದಾದ್ರೆ ಸಂಶೋಧಕರ ಪ್ರಕಾರ ಹಸುವಿನ ಹಾಲಿಗೆ ಒಗ್ಗದ 82% ಮಕ್ಕಳು ಕತ್ತೆಯ ಹಾಲನ್ನು ಯಾವುದೇ ವೈಪರೀತ್ಯಗಳಿಲ್ಲದೆ ಸೇವಿಸೋದನ್ನ ಸಹ ಸಂಶೋಧನೆಗಳು ತಿಳಿಸಿದವೆ. ಹಸುವಿನ ಹಾಲನ್ನು ನಾವು ಹೆಚ್ಚಾಗಿ ಬಳಸುತ್ತಿದ್ರೂ ಇದು ಕೆಲವು ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಅಷ್ಟೇ ಅಲ್ಲದೆ ತಾಯಂದಿರಲ್ಲಿ ಹಾಗೂ ವಯಸ್ಕರಲ್ಲಿಯೂ ಸಹ ಅಲರ್ಜಿ ಉಂಟು ಮಾಡುತ್ತೆ. ಇದಲ್ಲದೆ ಕರುಳಿನ ಸೋಂಕು, ರಕ್ತದಲ್ಲಿನ ಹೆಚ್ಚಿನ ಕೊಬ್ಬಿನಾಂಶಕ್ಕೆ ಕಾರಣವಾಗುತ್ತದೆ. ಇಂತಹ ವ್ಯಕ್ತಿಗಳಲ್ಲಿ ಹೊಟ್ಟೆ ಉಬ್ಬರಿಕೆ, ವಾಂತಿ, ಹೊಟ್ಟೆ ನೋವು, ಅತಿಸಾರ, ಬೇದಿ, ಚರ್ಮದಲ್ಲಿ ದದ್ದುಗಳಾಗೋದು ಇತ್ಯಾದಿ ರೋಗಕಾರಕ ಚಿಹ್ನೆಗಳು ಕಂಡುಬರೋದನ್ನ ನೋಡಿರ್ಬೋದು. ಇವುಗಳೆಲ್ಲಗಳಿಂದ ಹಸುವಿನ ಹಾಲಿಗೆ ನಾವು ಹೇಳ್ಬೋದು ಕತ್ತೆ ಹಾಲು ಒಂದು ಉತ್ತಮ ಪರ್ಯಾಯವಾಗಿದೆ ಅಂತ ನಾವು ತಿಳಿಸ್ಬೋದು. ಇನ್ನು ಮತ್ತೆ ಮುಂದುವರೆದು ನೋಡೋದಾದ್ರೆ ಆಫ್ರಿಕಾ, ಏಷ್ಯಾ, ಪೂರ್ವ ಯುರೋಪ್ ಮತ್ತು ಇಟಲಿಯಲ್ಲಿ ಕತ್ತೆಗಳನ್ನು ಅದರ ಹಾಲಿಗಾಗಿ ಸಾಂಪ್ರದಾಯಿಕವಾಗಿ ಸಾಕ್ತಾ ಇದ್ದಾರೆ. ನಾವು ಈಗ ಹಸುಗಳನ್ನ ಹೇಗೆ ಸಾಕ್ತಾ ಇದೀವಲ್ಲ ಅದೇ ಥರನೇ ಸಾಕ್ತಾ ಇದ್ದಾರೆ. ಕತ್ತೆ ಹಾಲನ್ನು ಕುಡಿಯೋದ್ರಿಂದ ಉಬ್ಬಸ, ಕೆಮ್ಮು, ನೆಗಡಿ, ಮೂತ್ರಕೋಶದ ಕಲ್ಲುಗಳು, ಜಾಂಡೀಸ್, ಸೊಂಟ ನೋವು, ಹೊಟ್ಟೆ ನೋವಿನಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಂತ ತಿಳಿಸ್ತಾರೆ. ಇನ್ನು ಸಂಧಿವಾತವೂ ಕಡಿಮೆಯಾಗುತ್ತದೆ ಅಂತೆ. ಹಾಗಾಗಿ ಈ ಹಾಲಿಗೆ ತುಂಬಾ ಬೇಡಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ಇದರ ಮಹತ್ವ ಹೆಚ್ಚಾಗಿ ಕಾಣಿಸುತ್ತಿರೋದ್ರಿಂದ H1N1, ಡೆಂಗೇ ಜ್ವರ, ಚಿಕನ್ ಗುನ್ಯಾ ಸೇರಿದಂತೆ ನಾನಾ ರೋಗಗಳಿಗೆ ಕತ್ತೆ ಹಾಲು ರಾಮಬಾಣನು ಅಂತಲೂ ಹೇಳ್ತಾರೆ. ಇದನ್ನು ಕುಡಿಯೋದ್ರಿಂದ ಮನುಷ್ಯರಲ್ಲಿ ರೋಗ ನಿರೋಧಕ ಶಕ್ತಿ ವರ್ಧಿಸುತ್ತೆ ಹಾಗೂ ಪಚನ ಕ್ರಿಯೆ ಉತ್ತಮಗೊಳ್ಳುತ್ತದೆ. ಕತ್ತೆ ಎಂಬುದು ಅಪಾಯಕ್ಕೊಳಗಾದ ಪ್ರಾಣಿಯಾದಯೂ ಹೌದು. ಆದರೆ ಕತ್ತೆಯ ಹಾಲಿನ ಪೌಷ್ಟಿಕಾಂಶದ ಗುಣ ನಗೆಯ ವಿಷಯವಲ್ಲ. ನವಜಾತ ಶಿಶುಗಳಿಗೆ ಉತ್ತಮ ಔಷಧ ಸತ್ವ ಕತ್ತೆಯ ಹಾಲಿನಲ್ಲಿದೆ ಮತ್ತು ಕತ್ತೆಯ ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂಶವೂ ಸಹ ಹಸುವಿನ ಹಾಲಿಗಿಂತ ಹೆಚ್ಚಾಗಿರೋದೆ. ಬೆಳೆಯುವ ಮಕ್ಕಳಿಗೆ ಮೂಳೆಗಳ ಬೆಳವಣಿಗೆಗೆ ಬೇಕಾದ ಕ್ಯಾಲ್ಸಿಯಂ ಅನ್ನು ಕರುಳಿನಿಂದ ಹೀರಲು ಅನುಕೂಲ ಮಾಡುತ್ತದೆ.
1: ತುಂಬಾ ಸಂತೋಷ ಡಾಕ್ಟರ್ ಸುಮಾ ಅವರೇ. ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಾಣಿಗಳಲ್ಲಿ ಒಂದು ವಿಶಿಷ್ಟ ಮತ್ತು ಪ್ರೀತಿಯ ಪ್ರಾಣಿ ಕತ್ತೆಯ ಬಗ್ಗೆ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಸಮುದಾಯಕ್ಕೆ ಒದಗಿಸಿದ್ದೀರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಈ ಪ್ರಾಣಿ ಬಗ್ಗೆ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: 9535734333 9535734333
1: ಧನ್ಯವಾದಗಳು.
0: ಧನ್ಯವಾದಗಳು ಸರ್.

0: ಇದುವರೆಗೆ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಹಾಗೂ ಸಂಘಟಕರಿಂದ ತಮಟೆ ನಗಾರಿ ವಾದನ ಕೇಳಿದ್ರಿ. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ
1: ಮಾಡೋಣ. ಇನ್ವೆಸ್ಟಿಂಗ್ ನ ಕಲಿಕೆ

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ರೈತ ಬಂಧುವರೇ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ವೀರನಾಗಪ್ಪ ಪಿ ಅವರೊಡನೆ ಸಂದರ್ಶಿಸುವವರು ತಿಮ್ಮಪ್ಪ ಯಜಗೌಡ. ಜನಪದ ಸಂಗೀತ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುತ್ತೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು. ಎಸ್. ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ ಪ್ರೀತ್ ಕೌರ್. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸಲು ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಮ ವಲಯಕ್ಕೆ ಅಗತ್ಯವಿರುವ ಸಂಶೋಧನೆ, ಯೋಜನೆ, ಮೌಲ್ಯಮಾಪನ ಮತ್ತು ಉಸ್ತುವಾರಿಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಈ ಪ್ರಾಧಿಕಾರ ದೇಶದ ಸರ್ವೋಚ್ಚ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಡಿಪಿ ಶೇಕಡಾ 7-8 ದರದಲ್ಲಿ ಬೆಳೆಯುತ್ತಿದ್ದು, ಸರಕು ಸಾಗಣೆ ಬೇಡಿಕೆಯನ್ನು ಪೂರೈಸಲು 10 ವರ್ಷಗಳ ದೀರ್ಘಾವಧಿಯ ರಾಷ್ಟೀಯ ಸಾರಿಗೆ ಸಮಗ್ರ ಕ್ರಿಯಾ ಯೋಜನೆಯನ್ನು ಈ ಪ್ರಾಧಿಕಾರ ರೂಪಿಸಲಿದೆ ಎಂದರು. ಇದರ ಜೊತೆಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹೂಡಿಕೆ ಒದಗಿಸಲು 10,000 ಕೋಟಿ ರೂಪಾಯಿಗಳ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನಿಧಿ ಸ್ಥಾಪನೆಗೆ ಸಂಪುಟ ಅನುಮೋದನೆ ನೀಡಿದೆ. ಉತ್ತಮ ಉದ್ಯಮ ಸಾಮರ್ಥ್ಯ ಹೊಂದಿರುವ ಎಸ್ಎಂಇಗಳಿಗೆ ಈ ನಿಧಿಯಿಂದ ದೀರ್ಘಾವಧಿಯ ಬಂಡವಾಳ ಸಿಗಲಿದ್ದು, ಸಿಂಹಪಾಲು ಮೊತ್ತವನ್ನು ಉತ್ಪಾದನಾ ವಲಯದ ಉದ್ಯಮಗಳಿಗೆ ವಿನಿಯೋಗಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೇಂದ್ರ ಸಚಿವ ಸಂಪುಟ ಅಭಿನಂದಿಸಿದ್ದು, ಇದೇ ಸಂದರ್ಭದಲ್ಲಿ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ನಾಳೆಗೆ ಅವರು ಈ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲು ಹಾಗೂ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸುಲಭ ಹಣಕಾಸು ನೆರವು ಕಲ್ಪಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳಲ್ಲಿ ಸಮಗ್ರ ಸುಧಾರಣೆ ತರುವಂತೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪುನರುಚ್ಚರಿಸಿದೆ. ವಿಶ್ವಸಂಸ್ಥೆ ಮಹಾಸಭೆಯ 2ನೇ ಸಮಿತಿ ಸಭೆಯಲ್ಲಿ ಭಾರತದ ಪರವಾಗಿ ಮಾತನಾಡಿದ ಬಿಜೆಪಿ ಸಂಸದ ಸಿಪಿ ಜೋಶಿ, 21ನೇ ಶತಮಾನದ ಅಗತ್ಯತೆಗಳಿಗೆ ಅನುಗುಣವಾಗಿ ಜಾಗತಿಕ ಹಣಕಾಸು ಸಂಸ್ಥೆಗಳನ್ನು ಮರುರಚನೆ ಮಾಡಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ಜಾಗತಿಕ ದಕ್ಷಿಣ ರಾಷ್ಟಗಳ ಅಭಿವೃದ್ಧಿಗೆ ಭಾರತ ನೀಡುತ್ತಿರುವ ಕೊಡುಗೆಗಳನ್ನು ಪ್ರಸ್ತಾಪಿಸಿದ ಅವರು, ಭಾರತ ವಿಶ್ವಸಂಸ್ಥೆ ಅಭಿವೃದ್ಧಿ ಪಾಲುದಾರಿಕೆ ನಿಧಿಗೆ ಭಾರತ $150 ದಶಲಕ್ಷ ಹೂಡಿಕೆ ಮಾಡಿದೆ. ಇದರ ಜೊತೆಗೆ ವಿಪತ್ತು ನಿರೋಧಕ ಮೂಲಸೌಕರ್ಯಗಳನ್ನು ಒಕ್ಕೂಟ ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಮೂಲಕ ಭಾರತ ಕೊಡುಗೆ ನೀಡುತ್ತಿದೆ ಎಂದರು. ಭಾರತೀಯ ನೌಕಾಪಡೆ ಯುದ್ದ ಹಡಗುಗಳಿಗೆ ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯ ಬ್ರಹ್ಮೋಸ್ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯೊಂದಿಗೆ 660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಸಂಪೂರ್ಣವಾಗಿ ದೇಶೀಯ ವಿನ್ಯಾಸ ಮತ್ತು ಉತ್ಪಾದನೆಗೆ ಆದ್ಯತೆ ನೀಡುವ ಬೈ ಯೋಜನೆಯಡಿ ಈ ರಕ್ಷಣಾ ಖರೀದಿ ನಡೆಯುತ್ತಿದ್ದು, ಶೇಕಡ 68ಕ್ಕೂ ಹೆಚ್ಚು ದೇಶೀಯ ಬಿಡಿ ಭಾಗಗಳನ್ನು ಬಳಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಸೇರಿದಂತೆ ವಿವಿಧ ಭಾರತೀಯ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಲಿದ್ದು

0: ಮುಂಬರುವ 3 ವರ್ಷಗಳಲ್ಲಿ ವ್ಯಾಪಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಸ್ವದೇಶಿ ನಿರ್ಮಿತ ಹೈ ಆಲ್ಟಿಟ್ಯೂಡ್ ವೇದಿಕೆ ತಂತ್ರಜ್ಞಾನದ ವೈಮಾನಿಕ ಪರೀಕ್ಷಾರ್ಥ ಹಾರಾಟವನ್ನು ಇಂದು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಯಶಸ್ವಿಯಾಗಿ ನಡೆಸಿದೆ. ಭಾರತೀಯ ವಾಯುಪಡೆ, ಮಿಲಿಟರಿ ವಾಯುಯಾನ ಯೋಗ್ಯತೆ ಮತ್ತು ಪ್ರಮಾಣೀಕರಣ ಕೇಂದ್ರ, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಪ್ರಯೋಗ ನಡೆಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪರೀಕ್ಷೆಯ ವೇಳೆ ಸಮುದ್ರ ಮಟ್ಟದಿಂದ 21 ಕಿಲೋಮೀಟರ್ ಎತ್ತರವನ್ನು ತಲುಪಿದ ಈ ನೂತನ ವ್ಯವಸ್ಥೆ ಸುಮಾರು 20 ಕಿಲೋಮೀಟರ್ ಎತ್ತರದಲ್ಲಿ ಸತತ 30 ನಿಮಿಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಯಶಸ್ವಿ ಪರೀಕ್ಷೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಮತ್ತು ದೇಶದ ಇತರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಪದೇ ಪದೇ ಗುರಿಯಾಗಿರಿಸಿಕೊಂಡು ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನಡೆ ಕುರಿತಂತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಪಕ್ಷಗಳು ಜನಸೇವೆಗೆ ಆದ್ಯತೆ ನೀಡಬೇಕು ಹಾಗೂ ಚುನಾವಣೆಯಲ್ಲಿ ದೊರೆಯುವ ಜನಾದೇಶವನ್ನು ಗೌರವದಿಂದ ಸ್ವೀಕರಿಸಬೇಕು ಎಂದರು. ಸಾರ್ವಜನಿಕರ ಬೆಂಬಲ ಸಿಗದಿದ್ದಾಗ ಸಾಂವಿಧಾನಿಕ ಸಂಸ್ಥೆಗಳನ್ನೇ ಪ್ರಶ್ನಿಸುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದತಿ, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿಯಲ್ಲಿದೆ. ಸುಮಾರು 70 ವರ್ಷಗಳ ಕಾಲ ಬದಲಾಯಿಸಲಾಗದಂತೆ ಉಳಿದುಕೊಂಡಿದ್ದ ಸಂವಿಧಾನದ 370ನೇ ವಿಧಿಯನ್ನು ತೆಗೆದುಹಾಕಿದರೆ ಕಣಿವೆ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೇಳಬಹುದು ಎಂಬ ಭೀತಿಯಿಂದ ಹಿಂದಿನ ಸರ್ಕಾರಗಳು ಹಿಂಜರಿಯುತ್ತಿದ್ದವು. 2016 ಅಶಾಂತಿ ಮತ್ತು ಸುದೀರ್ಘ ಕರ್ಫ್ಯೂಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರದಿಂದ ದೊಡ್ಡ ಮಟ್ಟದ ಅವ್ಯವಸ್ಥೆ ಸೃಷ್ಟಿಯಾಗಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಯಾವುದೇ ಹಿಂಸಾಚಾರ ನಡೆಯದಂತೆ ಅತ್ಯಂತ ಭದ್ರ ಯೋಜನೆ ರೂಪಿಸಿತ್ತು. ರಾಷ್ಟಪತಿಯವರ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ರಾಜ್ಯ ಪುನರ್ರಚನಾ ಕಾರ್ಯವನ್ನು ಒಂದೇ ದಿನ ಮಂಡಿಸಿ ಜಾರಿಗೆ ತರುವ ಮೂಲಕ ಕಣಿವೆಯಲ್ಲಿ ಶಾಂತಿ ಕಾಪಾಡಲಾಯಿತು. ತದನಂತರ December 2023 ಈ ಪ್ರಕ್ರಿಯೆಯನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್ 370ನೇ ವಿಧಿ ತಾತ್ಕಾಲಿಕ ಉಪಬಂಧವಾಗಿತ್ತು ಎಂದು ಸ್ಪಷ್ಟಪಡಿಸಿತು. ಇದನ್ನು ಅನುಸರಿಸಿ 2024 ಜಮ್ಮು ಕಾಶ್ಮೀರದಲ್ಲಿ 1 ದಶಕದ ನಂತರ ಯಶಸ್ವಿ ವಿಧಾನಸಭಾ ಚುನಾವಣೆಗಳು ನಡೆದವು. 1949 ತಾತ್ಕಾಲಿಕ ಎಂದು ಹೆಸರಿಸಲ್ಪಟ್ಟಿದ್ದ ಈ ವಿಧಿಗೆ ಮುಕ್ತಿ ಸಿಗಲು 70 ವರ್ಷಗಳು ಬೇಕಾದವು. ಒಮಾನ್ ಕರಾವಳಿಯಲ್ಲಿ ಪನಾಮಾ ಧ್ವಜ ಹೊಂದಿದ್ದ ವಾಣಿಜ್ಯ ನೌಕೆ ಎಂಟಿ ಆನ್ ಪೀಸ್ ನೌಕೆ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಈ ನೌಕೆ ಹೊರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುತ್ತಿದ್ದ ವೇಳೆ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಹಡಗಿನಲ್ಲಿದ್ದ ಒಟ್ಟು 19 ಮಂದಿ ಸಿಬ್ಬಂದಿಯಲ್ಲಿ 17 ಮಂದಿ ಭಾರತೀಯ ಪ್ರಜೆಗಳಾಗಿದ್ದರು. ದಾಳಿಯಲ್ಲಿ ಗಾಯಗೊಂಡಿರುವ 11 ಭಾರತೀಯ ಪ್ರಯೋಗಗಳು ಸೇರಿದಂತೆ ಒಟ್ಟು 12 ಸಿಬ್ಬಂದಿಯನ್ನು ಒಮಾನ್ ಅಧಿಕಾರಿಗಳ ನೆರವಿನಿಂದ ತಕ್ಷಣವೇ ರಕ್ಷಿಸಲಾಗಿದ್ದು ಒಮಾನ್ನ ಕಸಬ್ನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಮಯೋಚಿತ ನೆರವು ನೀಡಿದ ಒಮಾನ್ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ವಿದೇಶಾಂಗ ಸಚಿವಾಲಯ ಧನ್ಯವಾದ ತಿಳಿಸಿದೆ. ಇನ್ನೊಂದು ಘಟನೆಯಲ್ಲಿ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಸಂಚರಿಸಿದ್ದ ಎಂವಿ ರಾಯಡ್ ಮೊಹಮ್ಮದ್ ನೌಕೆಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಗಳು ಗಾಯಗೊಂಡಿದ್ದು 2 ವಿದೇಶಿ ನಾವಿಕರು ಹತ್ಯೆಗೊಳಗಾಗಿದ್ದಾರೆ. ಗಾಯಗೊಂಡವರನ್ನು ರೊಮೇನಿಯಾ ಅಧಿಕಾರಿಗಳು ರಕ್ಷಿಸಿದ್ದು ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದಾರೆ. ಭಾರತ ರೊಮೇನಿಯಾದ ಸಹಾಯಕ್ಕೆ ಧನ್ಯವಾದ ತಿಳಿಸಿದೆ. ಭಾರತಕ್ಕೆ ದೊರೆತ ಏಕೈಕ ಮಹಿಳಾ ವಿಶ್ವಕಪ್ ತಂದುಕೊಟ್ಟ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಲ್ಲ 3 ಮಾದರಿಯ ತಮ್ಮ ಸ್ಥಾನಗಳನ್ನು ತ್ಯಜಿಸುವುದಾಗಿ ಘೋಷಿಸಿದ್ದಾರೆ. ತನ್ನ ಜವಾಬ್ದಾರಿ ಸಂಪನ್ನವಾಗಿದೆ ಮತ್ತು ಕ್ರಿಕೆಟ್ನ ಪ್ರೀತಿಗಾಗಿ ಮುಂದಿನ ಆಟ ಆಡುವುದಷ್ಟೇ ತನ್ನ ಗುರಿ ಎಂದು 37 ವರ್ಷದ ಹರ್ಮನ್ ಪ್ರೀತ್ ಹೇಳಿಕೊಂಡಿದ್ದಾರೆ. ಅಗ್ರ ಕ್ರಮಾಂಕದ ಇನ್ನೋರ್ವ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ.

0: ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ 2-1 ಅಂತರದಲ್ಲಿ ಸರಣಿ ಕೈವಶ ಮಾಡಿಕೊಂಡ ಭಾರತ ಇಂದಿನಿಂದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ದ ಸೆಣಸುತ್ತಿದೆ. ಉತ್ತರ ಪ್ರದೇಶದ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿ ಬಂದಾಗ 7.5 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 57 ರನ್ ಗಳಿಸಿ ಆಟವಾಡುತ್ತಿದೆ. ನವದೆಹಲಿಯಲ್ಲಿಂದು ಜವಳಿ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮೊದಲ ಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಿತ್ತು. ಉತ್ಪಾದನೆ, ನಾವೀನ್ಯತೆ ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೇಶದ ನಿಟ್ಟಿನಲ್ಲಿ ಸಮಗ್ರ ಸರಪಳಿ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ಪ್ರೀತ್ ಕೌರ್. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.

ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ. ಪ್ರೀತಿಯ ಕೆಡುವರಿಗೆಲ್ಲ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಕೇಳೋದಕ್ಕೆ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಬಾನುಲಿಗರಿಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಪ್ರತಿದಿನ 7:45 8:45 ಸಿರಿಗಂಧ ಕಾರ್ಯಕ್ರಮ ನಿಮಗಾಗಿ ಕನ್ನಡ ಚಿತ್ರಗೀತೆಗಳ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇರ್ತೀವಿ ಈ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನಾವು ದಿನದ ಜಂಜಾಟಗಳ ನಡುವೆ ನೆಮ್ಮದಿಯ ತಂಗಾಡಿಯಂತೆ ಒಂದು ನಮಗೆ ಆಹ್ಲಾದ ಅನ್ನೋದು ಬೇಕು. ಅದಕ್ಕೆ ಪ್ರಮುಖವಾಗಿ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಬೇಕು. ಅದಕ್ಕೋಸ್ಕರವಾಗಿ ಸುಮಧುರವಾಗಿರುವಂತಹ ಗೀತೆಗಳು, ಒಂದಿಷ್ಟು ಸವಿ ಸವಿ ಮಾತುಗಳು ಈ ಕಾರ್ಯಕ್ರಮದಲ್ಲಿ ನಿಮಗೆ ಇರುತ್ತೆ. ಇವತ್ತು ಸವಿಸುವೆಯಾಗಿರುವಂತಹ ಮಾತು, ಅದರ ಒಂದು ಗಂಭೀರವಾಗಿರುವಂತಹ ವಿಷಯದ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಹೌದು, ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತಹ ಒಂದು ವಿಷಯ ಇದು. ನಮಗೆ ದೈಹಿಕವಾಗಿ ಸುಸ್ತಾದರೆ ನಾವು ವಿಶ್ರಾಂತಿಯನ್ನೇನು ಪಡ್ಕೋತೀವಿ, ಜ್ವರ ಬಂದರೆ ಮಾತ್ರೆ ತಗೋತೀವಿ, ಆದರೆ ನಮ್ಮ ಮನಸ್ಸಿಗೆ ಆಯಾಸ ಆದರೆ ಏನು ಮಾಡೋಣ? ಮನಸ್ಸು ಒಳಗೆ ಅಳ್ತಾ ಇರುವಾಗ, ಆತಂಕ ಪಡ್ತಾ ಇರುವಾಗ ಅದಕ್ಕೆ ಮದ್ದು ಕೊಡೋರು ಯಾರು? ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲ ಕೂಡ ಮಾನಸಿಕ ಒತ್ತಡದ ದೊಡ್ಡ ಸುಳಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೇವೆ. ಈ ಸುಳಿಯಿಂದ ನಮ್ಮನ್ನ ಪಾರು ಮಾಡೋದಕ್ಕೆ ಯಾರು ಸಾಧ್ಯ? ಒಂದು ವೇಳೆ ನೀವು ಆಸ್ಪತ್ರೆಗೆ ಹೋದರೆ ದುಬಾರಿ ಆಸ್ಪತ್ರೆ, ದೊಡ್ಡ ದೊಡ್ಡ ಬಿಲ್ಲುಗಳು ನಿಮ್ಮ ಎದುರುಗಡೆ ಬರುತ್ತೆ, ಮತ್ತೆ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಇನ್ನು ಕೆಮಿಕಲ್ ಮಾತ್ರೆ ಅಂತೂ ನಮಗೆ ಬೇಕಾಗಿಲ್ಲ. ಹಾಗಾದರೆ ಏನು ಮಾಡಬೇಕು ನಮ್ಮ ಮಾನಸಿಕ ನೆಮ್ಮದಿಗೆ ಅಂತಂದರೆ, ಹೌದು, ನಮ್ಮ ಮನಸ್ಸನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಅದ್ಭುತ ಸಂಜೀವಿನಿ ನಮ್ಮ ಒಳಗಡೆನೇ ಇದೆ. ಈ ನಮ್ಮ ಒಳಗಡೆನೇ ಇರುವಂತಹ ಸಂಜೀವಿನಿ ಯಾವುದು ಗೊತ್ತಾ? ಅದುವೇ ನಮ್ಮ ದಿನನಿತ್ಯದ ಹವ್ಯಾಸಗಳು. ಸ್ನೇಹಿತರೆ ಬನ್ನಿ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಮ್ಮ

ಹವ್ಯಾಸಗಳ ಕುರಿತಾಗಿ ಮಾತಾಡ್ತಾ ಸಮಧುರವಾಗಿರುವಂತಹ ಗೀತೆಗಳನ್ನ ಕೇಳ್ತಾ ಸಾಗೋಣ. ಈ ಪಯಣದಲ್ಲಿ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ. ಆಕಾಶ್ ಚಿತ್ರದಿಂದ ಇದ್ದು ಚಿತ್ರ ಗೀತೆಯನ್ನ ಹಾಡಿದ್ದಾರೆ. ಕೆ ಕಲ್ಯಾಣ್ ಬರೆದಿರುವ ಗೀತೆ, ಆರ್ ಪಿ ಪಟ್ನಾಯಕ್ ಅವರ ಸ್ವರ ಕಲ್ಪನೆಯಲ್ಲಿ.

ಹೌದು, ಹವ್ಯಾಸಗಳು ಅಂತಂದ್ರೆ ಅವು ನಮ್ಮ ಮನಸ್ಸಿಗೆ ಮೆಡಿಸಿನ್ ಇದ್ದ ಹಾಗೆ. ಈ ಕುರಿತಂತೆ ನಾವು ಮಾತನಾಡ್ತಾ ಇದ್ವಿ. ನಾವು ಹವ್ಯಾಸಗಳನ್ನ ಕೇವಲ ಟೈಮ್ ಪಾಸ್ ಅಥವಾ ಬಿಡುವಿನ ವೇಳೆಯ ಮೋಜು ಅಂತ ಅಂದುಕೊಂಡಿದ್ದೇವೆ. ಆದರೆ ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ನೀವು ನಿಮಗೆ ಇಷ್ಟವಾದಂತಹ ಒಂದು ಹವ್ಯಾಸದಲ್ಲಿ, ಅದು ಚಿತ್ರಕಲೆ ಇರ್ಬೋದು, ಗಿಡಗಳಿಗೆ ನೀರು ಹಾಕೋದಿರ್ಬೋದು, ಅಥವಾ ಹಳೆಯ ನಾಣ್ಯಗಳನ್ನು ಸಂಗ್ರಹಿಸೋದಿರ್ಬೋದು, ಹೀಗೆ ನಿಮಗೆ ಇಷ್ಟವಾಗಿರುವಂತಹ ಯಾವುದಾದ್ರೂ ಒಂದು ಕೈಂಕರ್ಯ ಅಥವಾ ಆ ಹವ್ಯಾಸದಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಾಗ ನಿಮ್ಮ ಮೆದುಳಿನಲ್ಲಿ ಡೊಪಮೈನ್ ಮತ್ತು ಸೆರೋಟೋನಿನ್ ಎನ್ನುವಂತಹ ಹ್ಯಾಪಿ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ. ಇವು ನಮಗೆ ಪ್ರೀತಿ, ಸಂತೋಷ ಮತ್ತು ತೃಪ್ತಿಯ ಭಾವನೆಯನ್ನು ನೀಡುತ್ತೆ. ಮಾನಸಿಕ ತಜ್ಞರ ಪ್ರಕಾರ ದಿನಕ್ಕೆ ಕೇವಲ 20 ನಿಮಿಷ ನಮಗಿಷ್ಟವಾಗಿರುವಂತಹ ಹವ್ಯಾಸದಲ್ಲಿ ಮುಳುಗುವುದರಿಂದ ನಮ್ಮ ದೇಹದ ಒಳಗಡೆಗೆ ಕಾರ್ಟಿಸೋಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಮಟ್ಟ ಗಣನೀಯವಾಗಿ ಕಡಿಮೆಯಾಗುತ್ತಂತೆ. ಅಂದರೆ ಹವ್ಯಾಸ ಅನ್ನೋದು ಕೇವಲ ಕಲೆ ಅಲ್ಲ, ಅದು ನಮ್ಮ ಮನಸ್ಸಿನ ರಸಾಯನಶಾಸ್ತ್ರವನ್ನು ಬದಲಿಸುವಂತಹ ಶಕ್ತಿಶಾಲಿ ಮೆಡಿಸಿನ್. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದೆ ಮೂಡಿ ಬರ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಚಿತ್ರದಿಂದ ಆಯ್ದ ಗೀತೆ. ಮಿಥುನ್ ಮುಕುಂದನ್ ಅವರು ಸ್ವರ ಕಲ್ಪಿಸಿರುವಂತಹ ಗೀತೆಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ ಇದೆ ಈ ಗೀತೆಗೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಹೀಗಂತ ನಾನು ಹೇಳ್ತಾ ಇಲ್ಲ, ಇದು ಚಿತ್ರದ ಶೀರ್ಷಿಕೆ ಕೂಡ. ಈ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಚೇತನ್ ನಾಯಕ್ ಅನನ್ಯ ಪ್ರಕಾಶ್ ಅವರ ಯುಗಲ ಧ್ವನಿಗಳಲ್ಲಿ ಈ ಗೀತೆ ಇದೆ. ಶಿವರಾಜ್ ಗುಪ್ಪಿ ಇವರು ಬರೆದಿರುವಂತಹ ಗೀತೆ. ಎ.ಟಿ. ರವೀಶ್ ಅವರ ಸ್ವರಕಲ್ಪನೆಯಲ್ಲಿ ಕೇಳೋಣ ಈ ಗೀತೆ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಈ ಚಿತ್ರದಿಂದ ಆಯ್ದದ್ದು

ಒಂದೊಳ್ಳೆ ಹವ್ಯಾಸ ಎಷ್ಟೆಲ್ಲ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬಲ್ಲದು ಅನ್ನೋದನ್ನ ಸೈಂಟಿಫಿಕ್ ಆಗಿ ನಮ್ಮ ಮನಃಶಾಸ್ತ್ರಜ್ಞರು ಹೇಗೆ ವಿವರಿಸ್ತಾರೆ ಅನ್ನೋದರ ಕುರಿತಾಗಿ ನಾನು ಹೇಳ್ತಾ ಇದ್ದೆ. ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಗೊತ್ತಾ? ಇವತ್ತು ಜಗತ್ತಿನಾದ್ಯಂತ ಆರ್ಟ್ ಥೆರಪಿ ಅಥವಾ ಕಲಾ ಚಿಕಿತ್ಸೆ ಅದು ತುಂಬ ಪ್ರಸಿದ್ಧಿ ಆಗ್ತಾ ಇದೆ. ನಮಗೆ ಎಷ್ಟೋ ಬಾರಿ ನಮ್ಮ ಒಳಗಿನ ನೋವು ಅಂದರೆ ಮನಸ್ಸಿನ ನೋವಿರುತ್ತಲ್ಲ ಅದು, ಅಥವಾ ನಿರಾಶೆ ಇರ್ಬೋದು, ಅವೆಲ್ಲವೂ ಕೂಡ ನಾವು ಮಾತಿನ ಮುಖಾಂತರವಾಗಿ ಬೇರೆಯವರೊಂದಿಗೆ ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬಹುದು ಅಂತಂದರೆ, ಹೌದು, ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ಬಣ್ಣಗಳನ್ನು ಹಚ್ಚಬೇಕು. ನಮ್ಮ ಮನಸ್ಸಿಗೆ ತೋಚಿದಂತಹ ಬಣ್ಣ ನಾವು ಅದಕ್ಕೆ ಹಚ್ಚಬಹುದು. ಮಣ್ಣಿನಿಂದ ಒಂದು ಮಡಿಕೆಯನ್ನು ಮಾಡಬಹುದು. ಮಡಿಕೆಯನ್ನು ಮಾಡಿ ಅಥವಾ ಇನ್ನೊಂದೇನೋ ಕೆತ್ತಿದಾಗ ನಮ್ಮ ಆಕ್ರೋಶ, ಬೇಸರ ನಮ್ಮ ಮನಸ್ಸೊಳಗೆ ಇರುತ್ತಲ್ಲ, ಇವೆಲ್ಲವೂ ಕೂಡ ಆ ಕಲೆಯ ಮೂಲಕ ಹೊರಹೊಮ್ಮದಷ್ಟೇ ಅಲ್ಲ, ಅದು ಶಾಂತವಾಗ್ತಾ ಹೋಗುತ್ತೆ. ಅದು ಕಲೆಯ ಅಭಿವ್ಯಕ್ತಿಯ ಮೂಲಕವಾಗಿ ಮನಸ್ಸನ್ನು ತಿಳಿಗೊಳಿಸ್ತಾ ಹೋಗುತ್ತೆ. ಕಲೆಗೆ ಅಂತಹ ಅದ್ಭುತವಾದಂತಹ ಶಕ್ತಿ ಇದೆ ಅನ್ನೋದನ್ನು ನಮ್ಮ ಪ್ರಾಚೀನ ಕಾಲದ ಜನರಂತೂ ಸಾಕಷ್ಟು ತಿಳ್ಕೊಂಡಿದ್ರು. ಆ ಕಾರಣಕ್ಕಾಗಿಯೇ ಪಠ್ಯಪುಸ್ತಕದ ಅಧ್ಯಯನದ ಜೊತೆಗೆ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಚಿತ್ರಕಲೆಯನ್ನು ಕೂಡ ಒಂದು ಅಧ್ಯಯನದ ವಿಷಯವಾಗಿ ಇಟ್ಟುಕೊಂಡಿದ್ರು. ಈಗ ಅಷ್ಟು ಅದಕ್ಕೆ ಮಹತ್ವ ಇಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಅದು ಬಹಳ ಮಹತ್ವ ಆಗಬೇಕಾಗಿತ್ತು. ನೋಡಿ, ಚಿತ್ರಕಲೆಗೆ ಎಂತಹ ಶಕ್ತಿ ಇದೆ ಅಂತಂದರೆ, ಚಿತ್ರಕಲೆ ಬರೆಯುವಾಗ ನಾವು ಸಂಪೂರ್ಣವಾಗಿ ಆ ಬಣ್ಣಗಳ ಜಗತ್ತಲ್ಲಿ ಮುಳುಗಿ ಹೋಗ್ಬಿಡ್ತೇವೆ. ಅಂದರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಆ ಬಣ್ಣಗಳ ಜೊತೆಗೆ ಆವರಿಸಿಕೊಂಡು ಬಿಡುತ್ತೆ. ನಿನ್ನೆ ಪಶ್ಚಾತ್ತಾಪ ಇಲ್ಲಿ ಇರೋದಿಲ್ಲ, ನಾಳೆಯ ಆತಂಕ ಕೂಡ ಇರೋದಿಲ್ಲ, ಕೇವಲ ಪ್ರಸ್ತುತ ಕ್ಷಣ ಮಾತ್ರ ಇರುತ್ತೆ. ಆ ಪ್ರಸ್ತುತತೆಯ ಜೊತೆಗೆ ನಾವು ಬದುಕುವಂತಹ ಅವಕಾಶ ನಮಗೆ ಸಿಗುತ್ತೆ ಚಿತ್ರಕಲೆಯ ಮೂಲಕವಾಗಿ. ಹಾಗಾಗಿ ಈ ಒಂದು ಕ್ಷಣ ಇದೆಯಲ್ಲ, ಪ್ರಸ್ತುತತೆಯ ಜೊತೆಗೆ ಜೀವಿಸೋದಿದೆಯಲ್ಲ, ಅದನ್ನೇ ನಮ್ಮ ಯೋಗಶಾಸ್ತ್ರದಲ್ಲಿ ಧ್ಯಾನ ಅಂತ ಕರೀತಾರೆ. ಅಂದರೆ ಯಾವುದಾದ್ರೂ ಒಂದು ಸಂಗತಿಯನ್ನು ಡೀಪಾಗಿ ಬೇರೇನನ್ನೂ ಕೂಡ ವಿಚಾರ ಮಾಡದೇ ನಾವು ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಧ್ಯಾನಿಸೋದಿದೆಯಲ್ಲ, ಅದುವೇ ಧ್ಯಾನ. ಹೌದು, ಇದು ಒಂದು ಅತ್ಯದ್ಭುತವಾಗಿರುವಂತಹ ಹವ್ಯಾಸ ಚಿತ್ರಕಲೆ ಅಂತ ಹೇಳ್ಬೋದು. ಅದನ್ನು ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ಇಂತಹ ನಮ್ಮ ನಾಳಿನ ಆತಂಕ ಇರ್ಬೋದು, ನಿನ್ನೆಯ ಪಶ್ಚಾತ್ತಾಪ ಇರ್ಬೋದು, ಇಂಥದ್ದನ್ನೆಲ್ಲವನ್ನು ಕೂಡ ನಾವು ಬದಿಗೊತ್ತಿ ನೆಮ್ಮದಿಯ ಜೀವನವನ್ನು ಅನೇಕರು ಕಂಡುಕೊಂಡಿದ್ದಾರೆ, ನಾವು ಕೂಡ ಕಂಡುಕೊಳ್ಬೋದು ಈ ದಾರಿಯಲ್ಲಿ ಸಾಗಿದರೆ. ಏನಂತೀರಿ ಸ್ನೇಹಿತರೆ? ಒಂದು ವೇಳೆ ನಿಮಗೂ ಕೂಡ ಇಂಥದ್ದ ಅನುಭವ ಆಗಿದ್ದರೆ ಖಂಡಿತ ಕೂಡ ನನ್ನ ಮಾತಿಗೆ ನೀವು ತಲೆದೂಗ್ತೀರಿ. ಮೂಡಿ ಬರ್ತಾ ಇದೆ ಜೋಗಿ ಚಿತ್ರದಿಂದ ಆಯ್ದ ಗೀತೆ. ಹರಿಹರನ್ ಹಾಗೂ ಸುನಿಧಿ ಚೌಹಾಣ್ ಜೊತೆಗೆ ಬಿ ಜಯಶ್ರೀ ಗೀತೆಗೆ ಧ್ವನಿಯಾಗಿದ್ದಾರೆ. ಗೀತೆಗೆ ಸಂಗೀತ ನೀಡಿದವರು ಗುರುಕಿರಣ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಇನ್ನೀಗ ಕೇಳೋಣ ಕಿಂದರಜೋಗಿ ಚಿತ್ರದಿಂದ ಆಯ್ದ ಒಂದು ಗೀತೆ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಲ ಧ್ವನಿಗಳಲ್ಲಿ ಮೂಡಿ ಬರ್ತಾ ಇದೆ ಹಂಸಲೇಖ ಗೀತೆಗೆ ಸಾಹಿತ್ಯ.

ಹೌದು, ದಿನನಿತ್ಯ ನಾವು ಒಂದಲ್ಲ ಒಂದು ರೀತಿಯ ಜಂಜಾಟದಲ್ಲಿ ಸಿಕ್ಕಾಕೊಳ್ತೀವಿ, ಮಾನಸಿಕ ತುಮುಲದಲ್ಲಿ ನಾವು ತೊಯ್ದಾಡ್ತೀವಿ. ಆದರೆ ಇಂತಹ ಒಂದು ಮಾನಸಿಕ ತೊಳಲಾಟದಿಂದ ಹೇಗೆ ಹೊರಗಡೆ ಬರಬೇಕು ಅಂತಂದರೆ, ನಮ್ಮ ಮನಸ್ಸಿನ ಕಾಯಿಲೆಗೆ ನಮ್ಮ ದಿನನಿತ್ಯದ ಒಳ್ಳೆಯ ಹವ್ಯಾಸಗಳೇ ಮದ್ದು ಅಂತ ಹೇಳ್ತಾ ಇದ್ದೆ. ಕೆಲವು ಹವ್ಯಾಸಗಳು ಹೇಗಿರುತ್ತೆ ಅಂತಂದರೆ, ನಮ್ಮ ಮನಸ್ಸಿನ ಪಥವನ್ನೇ ಬದಲು ಮಾಡಿಬಿಡುತ್ತೆ, ನಮ್ಮ ಆಲೋಚನೆಯನ್ನು ಬೇರೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಇಲ್ಲಿ ನಿಮಗೆ ಜೊತೆಗೆ ಹಂಚಿಕೊಳ್ಬೇಕು ಅಂತಂದರೆ, ನನಗೆ ತುಂಬ ಬೇಸರವಾದಾಗ ನಾನಂತೂ ಆಶ್ರಯಿಸಿಕೊಳ್ಳೋದು ಒಳ್ಳೆಯ ಪುಸ್ತಕಗಳನ್ನು. ಪುಸ್ತಕ ಓದೋದಿದೆಯಲ್ಲ, ಅದು ಕೇವಲ ಜ್ಞಾನಾರ್ಜನೆಗೆ ಅಂತ ಮಾತ್ರ ಅಂದ್ಕೋಬೇಡಿ. ನಾವು ಒಬ್ಬಂಟಿಯಾಗಿದ್ದಾಗ ನಮಗೆ ಅತ್ಯುತ್ತಮ ಸ್ನೇಹಿತನಾಗಿ ಒಂದು ಪುಸ್ತಕ ಇರಬಲ್ಲದು. ಇದು ನನ್ನ ಅನುಭವದ ಮಾತು, ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ, ಜೊತೆಗೆ ನಿಮ್ಮ ಅನುಭವ ಕೂಡ ಇದಾಗಿರ್ಬೋದು. ನಮ್ಮ ಒಂಟಿತನಕ್ಕೆ ಅತ್ಯಂತ ಮದ್ದು ಅಂತಂದರೆ ಅದು ಪುಸ್ತಕ. ಇದನ್ನು ಬಿಬ್ಲಿಯೋಥೆರಪಿ ಅಂತ ವಿಜ್ಞಾನದಲ್ಲಿ ಕರೀತಾರೆ. ಏನಿದು ಹಾಗಾದರೆ ಬಿಬ್ಲಿಯೋಥೆರಪಿ ಅಂತಂದರೆ, ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕಥೆ ಅಥವಾ ಕಾದಂಬರಿಯನ್ನು ಓದುವಾಗ ನಾವು ನಮ್ಮದೇ ಆದಂತಹ ಒಂದು ಏನು ಚಿಂತೆಗಳಿರುತ್ತಲ್ಲ ನಮ್ಮ ಮನಸ್ಸಲ್ಲಿ, ಅವೆಲ್ಲವನ್ನು ಮರೆತುಕೊಂಡು ಮತ್ತೊಂದು ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿಬಿಡ್ತೀವಿ. ಮತ್ತೊಂದು ಪಾತ್ರದ ಜೀವನದ ಒಳಗೆ ನಾವು ಪ್ರವೇಶಿಸ್ತಾ ಆ ಜೀವನವೇ ನಮ್ಮದೇನೋ ಅನ್ನೋ ರೀತಿಯಲ್ಲಿ ನಾವು ಭಾವನೆಯಲ್ಲಿ ಓದ್ತಾ ಓದ್ತಾ ಸಾಗ್ತೀವಿ. ಇಂಥದ್ದೊಂದು ಅದ್ಭುತವಾದಂತಹ ಶಕ್ತಿ ಒಂದು ಕಥೆಗೋ, ಒಂದು ಕಾದಂಬರಿಗೋ, ಅಥವಾ ಇನ್ಯಾವುದೋ ಒಂದು ಕವನಕ್ಕೋ ಖಂಡಿತವಾಗೂ ಕೂಡ ಇರುತ್ತೆ. ಆದರೆ ಆ ಒಂದು ಸಾಹಿತ್ಯದ ವಿಷಯದ ಒಳಗಡೆ ಓದುಗ ಅನ್ನುವಂಥವನು ಪ್ರವೇಶ ಆಗಬೇಕು ಅಂತಂದರೆ ಓದೋದನ್ನು ಹವ್ಯಾಸ ಮಾಡಿಕೊಳ್ಬೇಕು. ಆ ಹವ್ಯಾಸವನ್ನಾಗಿ ಮಾಡಿಕೊಂಡಾಗ ಮಾತ್ರ ಇವೆಲ್ಲವೂ ಸಾಧ್ಯ. ಹಾಗಿದ್ದಾಗ ಈ ಬಿಬ್ಲಿಯೋಥೆರಪಿ ಅಂದರೆ ಪರಕಾಯ ಪ್ರವೇಶ ಅಂತ ಹೇಳ್ತೀವಲ್ಲ, ಬೇರೆಯವರ ಅಂದರೆ ಕಥೆಯಲ್ಲಿ ಬರುವಂತಹ ನಾಯಕನೋ ನಾಯಕಿಯನೋ ಅಥವಾ ಇನ್ಯಾವುದೋ ಪಾತ್ರದ ಜೀವನದ ಒಳಗಡೆಗೆ ನಾವು ಪ್ರವೇಶ ಮಾಡಿಬಿಡ್ತೀವಿ. ಹಾಗೆ ಮಾಡೋದ್ರಿಂದ ನಮ್ಮ ಚಿಂತೆ ಏನಿದೆಯಲ್ಲ ಅದು ನಮಗೆ ಮರೆತು ಹೋಗ್ಬಿಡುತ್ತೆ. ಹಾಗೆ ಮರೆತು ಹೋಗೋದ್ರ ಜೊತೆಗೆ ನಾವು ಪಾತ್ರದ ಜೀವನದ ಒಳಗಡೆ ಪ್ರವೇಶಿಸ್ತೇವೆ. ಅದರಿಂದ ನಮ್ಮ ಯೋಚನಾ ಲಹರಿ ಕೂಡ ಬದಲಾಗುತ್ತೆ, ನಮ್ಮ ಯೋಚನಾ ಲಹರಿ ವಿಸ್ತಾರವಾಗ್ತಾ ಹೋಗುತ್ತೆ. ಇದೇ ರೀತಿ ನಾವು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡ್ರೂ ಕೂಡ ಅಷ್ಟೇ, ಅಂದರೆ ಸಾಹಿತ್ಯವನ್ನು ಓದೋದ್ರ ಜೊತೆಗೆ ನಾವೇ ಸ್ವತಃ ಬರವಣಿಗೆಯಲ್ಲಿ ನಾವು ತೊಡಗಿಸ್ಕೊಳ್ಳುವಂತಹ ತಾಕತ್ತು, ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ಇದು ನಮ್ಮಲ್ಲಿ ಇದೆ ಅಂತಂದರೆ ಹಾಗೂ ಕೂಡ ನಾವು ಮಾಡ್ಬೋದು. ಆ ರೀತಿ ಬರವಣಿಗೆಯಲ್ಲಿ ಬರಿತಾ ಬರಿತಾ ನಾವೇ ಸೃಷ್ಟಿಸಿಕೊಳ್ಳುವಂತಹ, ನಮಗೆ ಬೇಕಾಗಿರುವ ಹಾಗೆ ಸೃಷ್ಟಿಸಿಕೊಂಡಂತಹ ಪಾತ್ರದ ಒಳಗಡೆಗೆ ನಾವು ಪ್ರವೇಶ ಮಾಡ್ತೀವಿ. ನಮ್ಮ ಯೋಚನೆ ಅದರ ದಿಕ್ಕನ್ನು ಈ ಪಾತ್ರಗಳು ಬೇರೆ ಕಡೆಗೆ ಅಂದರೆ ಸದಭಿರುಚಿಯ ಜೊತೆಗೆ ಒಂದು ಸಕಾರಾತ್ಮಕತೆಯ ಕಡೆಗೆ ನಮ್ಮ ಮನಸ್ಸಿನ ಯೋಚನೆಯನ್ನು ತೆಗೆದುಕೊಂಡು ಹೋಗಬಲ್ಲದು ಈ ಸಾಹಿತ್ಯ. ಹಾಗಾಗಿ ಏನು ಮಾಡ್ಬೋದು ನಾವು ಅಂತಂದರೆ, ನಮ್ಮ ದಿನನಿತ್ಯ ನಮ್ಮ ಜೀವನದಲ್ಲಿ ಒಂದು ಡೈರಿಯನ್ನು ಬರೆಯುವಂತಹ ಹವ್ಯಾಸವನ್ನು ಇಟ್ಕೊಳ್ಬೋದು. ಹಾಗೆ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನ ಭಾರ ಎಲ್ಲ ಕೂಡ ಇಳಿದೋಗುತ್ತೆ. ಕಾಗದದ ಮೇಲಿಟ್ಟಂತಹ ಅಕ್ಷರಗಳು ನಮ್ಮ ಮನಸ್ಸಿನ ಗೊಂದಲವನ್ನು ಪರಿಹರಿಸುವಂತಹ ಕನ್ನಡಿ ಇದ್ದ ಹಾಗೆ.

ನೆನಪಿಡಿ. ಸ್ನೇಹಿತರೆ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೂಡ ನೀವು ಕೇಳ್ತಾ ಇದ್ದೀರಿ. ಬನ್ನಿ, ಮುಂದಿನ ಗೀತೆಯನ್ನು ಬಿತ್ತರಿಸ್ತಾ ಇದ್ದೇವೆ. ಗೋವಿಂದಾಯ ನಮಃ, ಇದು ಚಿತ್ರದ ಹೆಸರು. ಚೇತನ್ ಹಾಗೂ ಇಂದು ನಾಗರಾಜ್ ಜೊತೆಯಾಗಿ ಈ ಗೀತೆಯನ್ನು ಹಾಡಿದ್ದಾರೆ. ಪವನ್ ಒಡೆಯರ್ ಗೀತೆಯನ್ನು ಬರೆದರೆ ಗುರುಕಿರಣ್ ಅವರ ಸಂಗೀತ ಈ ಗೀತೆಗೆ ಇದೆ.

ಮಾತು ನಿಲ್ಲುವ ಕಡೆಗೆ ಸಂಗೀತ ಶುರುವಾಗುತ್ತೆ ಅಂತ ಹೇಳ್ತಾರೆ. ಸಂಗೀತಕ್ಕೆ ಕಲ್ಲು ಕರಗಿಸುವಂತಹ ಶಕ್ತಿ ಕೂಡ ಇದೆ ಅಂದಮೇಲೆ ನಮ್ಮ ಮನಸ್ಸಿನ ಆತಂಕವನ್ನು ಕರಗಿಸುವಂತಹ ದೊಡ್ಡ ವಿಷಯವೇ ಸಂಗೀತ ಅಲ್ಲ. ಸಂಗೀತ ಕೇಳೋದು ಒಂದು ಹವ್ಯಾಸ ಅಂತಾದರೆ ಯಾವುದಾದ್ರೂ ಒಂದು ವಾದ್ಯವನ್ನು, ಅಂದರೆ ಉದಾಹರಣೆಗೆ ಕೊಳಲಿರ್ಬೋದು, ಗಿಟಾರ್ ಇರ್ಬೋದು, ಕೀಬೋರ್ಡ್

ಬಹುದು. ಹೀಗೆ ನಾವು ಸಂಗೀತವನ್ನು ಯಾವುದೋ ಒಂದು ವಾದ್ಯದ ಮೂಲಕವಾಗಿ ನುಡಿಸೋದಕ್ಕೆ ಕಲಿತ್ರೆ ಅಥವಾ ಹಾಡೋದನ್ನು ಕಲಿತ್ರೆ ಅದು ಕೂಡ ಒಂದು ಅತ್ಯುನ್ನತವಾಗಿರುವಂತಹ ಅಭ್ಯಾಸ. ನೀವೊಂದು ರಾಗವನ್ನು ಜುಗಲ್ಬಂದಿಯ ಹಾಡುವಾಗ ಅಥವಾ ನುಡಿಸುವಾಗ ನಿಮ್ಮ ಇಡೀ ಏಕಾಗ್ರತೆ ಇದೆಯಲ್ಲ, ಅದು ಅದರಲ್ಲೇ ಇರುತ್ತೆ. ಸಂಗೀತ ಒಂದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಲ್ಲ, ರಕ್ತದೊತ್ತಡ, ಇವತ್ತು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ನಗರ ಪ್ರದೇಶದ ಜೀವನದಲ್ಲಂತೂ ಅದು ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಆಗಿಬಿಟ್ಟಿದೆ. ಈ ಹೈಪರ್ ಟೆನ್ಷನನ್ನು ಸಂಗೀತ ಕಡಿಮೆ ಮಾಡ್ಬೋದು. ಅಷ್ಟೇ ಅಲ್ಲ, ನಿದ್ರಾಹೀನತೆಯ ಸಮಸ್ಯೆಗೆ ಸಂಗೀತ ರಾಮಬಾಣ. ತಲೆನೋವು ಬಂದಾಗ ಪ್ಯಾರಾಸಿಟಮಲ್ ತೆಗೆದುಕೊಳ್ಳುವ ಬದಲು ಒಂದು 10 ನಿಮಿಷ ನಿಮ್ಮ ಮೆಚ್ಚಿನ ಶಾಸ್ತ್ರೀಯ ಸಂಗೀತ ಇರ್ಬೋದು ಅಥವಾ ಸಿನಿಮಾ ಸಂಗೀತ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂತಹ ಮೆಲೋಡಿ ಗೀತೆಯನ್ನು ಕೇಳ್ತಾ ಕೇಳ್ತಾ ಕಣ್ಣು ಮುಚ್ಚಿಕೊಂಡು ಆಸ್ವಾದಿಸಿ, ಅದೇ ದೊಡ್ಡ ಮನಸ್ಸಿಗೆ ಮೆಡಿಸಿನ್ ಆಗತ್ತೆ. ಏನಂತೀರಿ? ಶ್ರೀನಿವಾಸ್ ಹಾಗೂ ಚೈತ್ರ ಅವರ ಯುಗಲ ದಿನಗಳಲ್ಲಿರುವ ಚೈತ್ರದ ಚಂದ್ರಮ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಗೀತೆಯನ್ನು ಬರೆದು ಸಂಗೀತ ಕೇಳಬಡಿಸಿದ್ದಾರೆ ಹಂಸಲೇಖ ಅವರು.

ಹವ್ಯಾಸ ಅಂತಂದರೆ ನಾವು ಇಷ್ಟಪಟ್ಟು ಮಾಡುವಂತಹ ಒಂದು ಕೆಲಸ, ಅದನ್ನು ನಿರಂತರವಾಗಿ ಮಾಡುವಂಥದ್ದು. ಹಾಗೆ ಮಾಡೋದ್ರಿಂದ ಎಷ್ಟೋ ಸಲ ನಮ್ಮ ಮಾನಸಿಕ ಒಂದು ಆತಂಕ ಇರ್ಬೋದು, ದುಗುಣ ಇರ್ಬೋದು, ಅಥವಾ ನಾವು ಅನುಭವಿಸಿರುವಂತಹ ನೋವಿರ್ಬೋದು, ಪಶ್ಚಾತ್ತಾಪ ಪಟ್ಟಿರೋದಿರ್ಬೋದು, ಇದೆಲ್ಲವೂ ಕೂಡ ದೂರವಾಗಿ ಒಂದು ಸಂತಸದ ಗಳಿಗೆ ನಮ್ಮ ಮನಸ್ಸಿನಲ್ಲಿ ಮನೆ ಮಾಡುತ್ತೆ. ನಮ್ಮ ಜೀವನ ಒಂದು ಸುಂದರ ಬನ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ. ಹಾಗಾಗಿ ಹವ್ಯಾಸವನ್ನು ನಾವು ರೂಢಿಸ್ಕೊಳ್ಬೇಕು. ಒಳ್ಳೊಳ್ಳೆ ಹವ್ಯಾಸವನ್ನು ನಾವು ನಮಗೆ ಬೇಕಾದ ಹಾಗೆ ಅದನ್ನು ರೂಢಿಸ್ಕೊಳ್ಬೇಕು, ಹಾಗೆ ಅದನ್ನು ಅಭ್ಯಾಸದಲ್ಲಿ ಇರಿಸಬೇಕು ಅಂತ. ಹವ್ಯಾಸಗಳಲ್ಲಿ ಅನೇಕ ಪ್ರಕಾರಗಳನ್ನು ನಾವು ಮಾತನಾಡ್ತಾ ಇದ್ವಿ. ಅದರಲ್ಲಿ ತೋಟಗಾರಿಕೆ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಒಂದು ಸಣ್ಣ ಬೀಜವನ್ನು ಮಣ್ಣಲ್ಲಿ ಬಿತ್ತಿ ಅದು ಮೊಳಕೆ ಹೊಡೆದು ಗಿಡವಾಗಿ ಹೂ ಬಿಡೋದನ್ನು ನೋಡೋದರಲ್ಲಿ ಸಿಗುವಂತಹ ಆನಂದ ಇದೆಯಲ್ಲ, ಅದು ಕೋಟಿ ರೂಪಾಯಿ ಕೊಟ್ಟರೂ ಕೂಡ ಬಹುಶಃ ಸಿಗೋದಿಲ್ಲ. ಮಣ್ಣನ್ನು ಮುಟ್ಟೋದು, ಗಿಡಗಳ ಆರೈಕೆ ಮಾಡೋದು ನಮ್ಮಲ್ಲಿ ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ತಾನಾಗೇ ಬೆಳೆಸುತ್ತೆ. ಅದೇ ರೀತಿ ವಾರಾಂತ್ಯದಲ್ಲಿ ಟ್ರೆಕ್ಕಿಂಗ್ ಹೋಗೋದಿರ್ಬೋದು, ಪ್ರಕೃತಿಯ ಮಡಿಲಲ್ಲಿ ನಡೆಯೋದಿರ್ಬೋದು, ನಮ್ಮ ಮಾನಸಿಕ ಕಸವನ್ನೆಲ್ಲ ಇವು ತೊಳೆದು ಹಾಕುತ್ತೆ. ಪ್ರಕೃತಿಯೇ ಜಗತ್ತಿನ ಅತಿದೊಡ್ಡ ವೈದ್ಯ ಅಂತಂದರೆ ತಪ್ಪೇನು ಇಲ್ಲ. ಹಾಗಾಗಿ ಇಂತಹ ಪ್ರಕೃತಿಯ ಜೊತೆಗೆ ಸಮಯ ಕಳೆಯುವಂತಹ ಹವ್ಯಾಸದ ಮೂಲಕವಾಗಿ ನಾವು ಪ್ರಕೃತಿಯ ಜೊತೆಗೆ ಹೆಚ್ಚೆಚ್ಚು ಕನೆಕ್ಟ್ ಆಗಿ ನಮ್ಮ ಆತಂಕ, ದುಗುಡ, ಮನಸ್ಸಿನ ನೋವುಗಳನ್ನು ದೂರ ತಳ್ಳಬಹುದು. ಹಾಗೆ ನಾವು ಮಾಡಿದರೆ ನಾವೇ ಭಾಗ್ಯಶಾಲಿಗಳು. ಏನಂತೀರಿ? ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಸುನೀತಾ ಗೋಪರಾಜು ಅವರ ಧ್ವನಿಯಲ್ಲಿ ಡ್ರಾಮಾ ಚಿತ್ರದಿಂದ ಇದೆ ಗೀತೆ. ಜಯಂತ್ ಕಾಯ್ಕಣಿ ಬರೆದಿರುವ ಗೀತೆಗೆ ಹರಿಕೃಷ್ಣ ಅವರ ಸಂಗೀತ.

ಸ್ನೇಹಿತರೆ, ನಮ್ಮ ಮನಸ್ಸು ಒಂದು ಸುಂದರವಾಗಿರುವಂತಹ ತೋಟ ಇದ್ದಾಗೆ ಅದಕ್ಕೆ ಹವ್ಯಾಸಗಳೆಂಬ ನೀರನ್ನು ಉಣಿಸಿ ಸದಾ ನಾವು ಹಸಿರಾಗಿ ಇಡಬೇಕು. ಮಾನಸಿಕ ನೆಮ್ಮದಿಯೇ ನಿಜವಾದಂತಹ ಐಶ್ವರ್ಯ. ಮಾತ್ರೆಗಳ ಮೆಡಿಸಿನ್ಗಿಂತ ಹವ್ಯಾಸಗಳ ಮೆಡಿಸಿನ್ ಎಂದಿಗೂ ಶ್ರೇಷ್ಠ, ಜೊತೆಗೆ ಸುರಕ್ಷಿತ ಕೂಡ. ನಮ್ಮೊಳಗಿರುವಂತಹ ಹವ್ಯಾಸಗಳನ್ನ ಎಂದಿಗೂ ಕೂಡ ನಾವು ಸಾಯೋದಕ್ಕೆ ಬಿಡಕೊಡಬಾರದು ಅಂತ ಹೇಳ್ತಾ ಇವತ್ತಿನ ಸಿರಿಗಂಧದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿಗಳಿಯ ಗಣಪತಿ ಆರ್ ಭಟ್. ಕೊನೆಯದಾಗಿ ಒಂದು ಗೀತೆಯನ್ನು ಕೇಳ್ತಾ ಇವತ್ತಿನ ಸಿರಿಗಂಧ ಕಾರ್ಯಕ್ರಮವನ್ನು ಮುಗಿಸೋಣ. ಕೌಸಲ್ಯ ಸುಪ್ರಜಾರಾಮ ಚಿತ್ರದಿಂದ ಆಯ್ದ ಒಂದು ಗೀತೆ. ನಿಶಾನ್ ರೈ ಗೀತೆಗೆ ಧ್ವನಿಯಾಗಿದ್ದಾರೆ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ವಿಕಾಸ್ ವಸಿಷ್ಠ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಯಾಕೋ ಹದಗೆಟ್ಟಿದೆ ಹಾಡು, ಎಂ ವಿ ಸೀತಾರಾಮಯ್ಯ ಅವರ ಒಂದು ರಚನೆ.

ಇದುವರೆಗೆ ವಿಕಾಸ್ ವಸಿಷ್ಠ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಬೆಂಗಳೂರು, ಸಮಯ 9:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ಪ್ರಸಾರವಾಗಲಿವೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಾಂಕ್ ವಿ ಚಣ್ಯ ಅವರಿಂದ ಕೊಳಲು ವಾದನ, ಪಕ್ಕವಾದದಲ್ಲಿ ವಯಲಿನ್ ನುಡಿಸುವವರು ವೆಂಕಟೇಶ್ ಜೋಶಿಯರ್, ಮೃದಂಗ ನುಡಿಸುವವರು ಆರ್ ನರಸಿಂಹನ್. ಕೇಳಿ ಮೋಹನ ರಾಮ, ಮೋಹನರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ.

ಇದುವರೆಗೆ ಶಶಾಂಕ ವಿ ಚಿಣ್ಯ ಅವರ ಕೊಳಲು ವಾದನದಲ್ಲಿ ಮೋಹನರಾಮ ಮೋಹನರಾಗ ಆದಿತಾಳದಲ್ಲಿದ್ದ ತ್ಯಾಗರಾಜರ ಕೃತಿಯನ್ನು ಕೇಳಿದರೆ, ಪಕ್ಕವಾದದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ವೆಂಕಟೇಶ್ ಜೋಸಿಯರ್, ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು.

0: ತಾಳಿ ಕಟ್ಟುವ ಶುಭ ವೇಳೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ಹೇಮಂತ್ ಹಾಗೂ ಜಸ್ಪಿಂದರ್ ನರೋಲ್ಲಾ ಅವರ ಧ್ವನಿಯಲ್ಲಿ ಗೀತೆ ಇತ್ತು. ದೊಡ್ಡರಂಗೇಗೌಡ ಬರೆದಿದ್ದ ಗೀತೆ ಇದಾಗಿತ್ತು. ರಾಬಿನ್ ಗುರುಂಗ್ ಅವರ ಸಂಗೀತ ಈ ಗೀತೆಗಿತ್ತು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

ಮೋನಾಲಿಸಾ ಚಿತ್ರದ ಗೀತೆ ಶಂಕರ್ ಮಹಾದೇವನ್ ಹಾಗೂ ಕಲ್ಪನಾ ಗೀತೆಗೆ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ವಲೀಶಾ ಸಂದೀಪ್ ಅವರ ಸಂಗೀತ.

ಪಕ್ಕದ ಮನೆ ಹುಡುಗಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದರೆ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮಿ ಅವರ ಯುಗಲ ಧ್ವನಿಯಲ್ಲಿ ಗೀತೆ ಮೂಡಿ ಬಂತು. ರಾಮನಾರಾಯಣ ಬರೆದಿರುವ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಇನ್ನೀಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸರದಿ. ಮೊದಲಿಗೆ ಕಭಿ ಖುಷಿ ಕಭಿ ಗಮ್ ಚಿತ್ರದಿಂದ ಆಯ್ದ ಗೀತೆ. ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ ಹಾಗೂ ಅಮಿತ್ ಕುಮಾರ್, ಉದಿತ್ ನಾರಾಯಣ್ ಗೀತೆಗೆ ಧ್ವನಿಯಾಗಿದ್ದಾರೆ. ಸಮೀರ್ ಬರೆದಿರುವ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತ.

ಮೈನೆ ಪ್ಯಾರ್ ಕ್ಯೂ ಕಿಯಾ ಈ ಚಿತ್ರದಿಂದ ಆಯ್ತು ಗೀತೆಯನ್ನು ಕೇಳ್ತಾ ಇದ್ರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಸಮೀರ್ ಬರೆದಿರುವ ಗೀತೆಗೆ ಹಿಮೇಶ್ ರೇಷ್ಮಿ ಅವರ ಸಂಗೀತವಿದೆ.

0: ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಎಂ ರಾಜಪ್ಪ, ರೋಹಿಣಿ ದೇಶಪಾಂಡೆ, ಟಿ ವೈದೇಹಿ ಅವರುಗಳು ಹಾಡಿದಂತಹ ಭಕ್ತಿಗೀತೆಗಳು ಪ್ರಸಾರವಾಗಲಿವೆ. 6:30 ಪುಂಡಿಕೈ ಗಣಪಯ್ಯ ಭಟ್ ಅವರಿಂದ ಚಿಂತನ ಕೇಳುತ್ತೀರಿ. ಬೆಳಗ್ಗೆ 6:35 ಹಾಗೂ ಸಂಜೆ 5:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿ ಕೆ ಸುಮತಿ. ಬೆಳಗ್ಗೆ 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಸಿಡ್ಯಾಕ್ ಇಲ್ಲಿಯ ಐಒಟಿ ವಿಭಾಗದ ಮುಖ್ಯಸ್ಥರು ಹಾಗೂ ಸೈಂಟಿಸ್ಟ್ ಎಫ್ ಆಗಿರುವ ಶದ್ಮೀತ್ ಕೆವಿ ಅವರು. ಇನ್ನು ಬೆಳಗ್ಗೆ 8:30 ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಆಯುಷ್ ವಾಣಿ ಕಾರ್ಯಕ್ರಮ. ಬಂಜೆತನಕ್ಕೆ ಹೋಮಿಯೋಪತಿ ಪರಿಹಾರ ಕುರಿತಂತೆ ನಾಳಿನ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆ ಮೇವುಂಡಿಯ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯದ ಹೋಮಿಯೋಪತಿ ವೈದ್ಯಾಧಿಕಾರಿಗಳಾಗಿರುವ ಡಾ ಸವಿತಾ ಎಫ್ ನಡುಗುಂದಿ ಅವರು ಭಾಗವಹಿಸಲಿದ್ದಾರೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ಡಿವಿಜಿಯವರ ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ ಸಾದರವರಿಂದ ಈ ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಸೇವೆ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ. ಮಧ್ಯಾಹ್ನ 12:05 ವನಿತಾ ವಿಹಾರ, ಮಾನಸ ವಿಜಯ್ ಕೈಂತಜಯ್ ಅವರಿಂದ ಕವನ ವಾಚನ, ನಂತರ ಕಾದಿದೆ ಕನಸೊಂದು ಸುಜಾತ ಸದಾರಾಮ್ ಅವರಿಂದ ಕಥೆ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆ, ಆತ್ಮಹತ್ಯೆ ತಡೆ ಹೇಗೆ ಕುರಿತಂತೆ ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. 1:00 ಪ್ರಗತಿ ಪಥ, ಪಿಎಂ ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್ ಈ ಕುರಿತಂತೆ ಸುಜಾತ ಎಫ್ ತಳವಾರ್ ಹಾಗೂ ಪಂಕಜ್ ಡಿ ಕುಡ್ತಕ್ಕರ್ ಅವರು ಭಾಗವಹಿಸಲಿದ್ದಾರೆ. 1:40 ಸೇವಾ ಸಂಕಲ್ಪ ಅಭಿಯಾನದ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:40 ಹಿಂದಿ ಪಾಠ, ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ, ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ವೀರನಾಗಪ್ಪ ಪಿ ಅವರೊಡನೆ ಸಂದರ್ಶನ, ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಘದಿಂದ ಭಜನೆ ಪದಗಳನ್ನು ಕೇಳುತ್ತೀರಿ. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 20 ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪ್ರದರ್ಶನ ಕುರಿತಂತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಬೀರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನದಲ್ಲಿ ರಾಗ್ ಮಾಲ್ಕೌಸ್ ಕೇಳುತ್ತೀರಿ. ಇವರಿಗೆ ತಬಲಾ ಸಾಥ್ ನೀಡಲಿದ್ದಾರೆ ರವೀಂದ್ರ ಯಾವಗಲ್. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿವೆ. ಆಕಾಶವಾಣಿ ಬೆಂಗಳೂರು, ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashwani. The news read by R.S. Raghu. The Union Cabinet has approved the setting up of the Integrated Transport and Logistics Authority to streamline multimodal planning. Briefing the media in New Delhi today after the Cabinet meeting, chaired by Prime Minister Narendra Modi, Information and Broadcasting Minister Ashwini Vaishnaw said the body will prepare a long-term national transport master plan with a horizon of 10 years. He said it will serve as the apex body for integrated transport and logistic planning in the country.
2: Desh mein jis tarah se GDP badh rahi hai 7%, 8%.

0: ಮತ್ತ ಇಂಗ್ಲಿಷ್ ಕನ್ನಡ ಟೈಪಿಂಗು ಮುಗಿಸಬಿಟ್ಟೇನ್ರಿ.
1: ಇಲ್ಲ ಅಡಿಲ್ಲ ತಮ್ಮ.
0: ಏನ್ರಿ
1: ನೀನು ನಾಳಿನ ಇಂಟರ್ವ್ಯೂ ಸಲುವಾಗಿ ಬರೋಬ್ಬರಿ ಓದ್ಕೊಂಡಿಲ್ಪ ಮತ್ತೆ?
0: ಮಸ್ತ್ ಓದೇನ್ರಿ ಸಾಹೇಬ್ರ, ನಾ ಎಲ್ಲಾ ಸರಿಗೆ ಓದ್ಕೊಂಡೇನ್ ನೋಡ್ರಿ.
2: ಅವ್ ಓದೋದನ್ನ ನೀವೇನ್ ಕೇಳಕ ಹೋಗ್ಬೇಡ್ರಿ. ಮುಂಜೆ ಅಲ್ಲಿಂದ ಸಂಜೆ ಮಠ ಕಣ್ಣು ಮುಂದಿನ ಪುಸ್ತಕ ಅವ ಸರ್ಸದ ಇಲ್ಲ.
1: ಅಂತೂ ನಿನ್ ತಮ್ಮ ಬಹಳ ಹುಷಾರದನ್ ಬಿಡು. ಹಂಗಾದ್ರೆ
2: ನೀವು ಈ ಬರೇ ಹೆಂಗಾರ ಮಾಡಿ ಇವಗೊಂದ್ ನೌಕರಿ ಕೊಡಿಸ್ಕೊಡ್ರಿ. ಇಷ್ಟ ಕೇಳ್ಕೊಳ್ಳೋದ್ ನೋಡ್ರಿ.
1: ಛೇ ಛೇ ಛೇ, ನೀವ್ ಏನು ಕಾಳಜಿ ಮಾಡ್ಬೇಡ್ರವ, ನಾನು ಅದಕ್ಕೆ ಬಂದೇನೆ. ನಾಲ್ಕು ದಿನದ ಹಿಂದ ಏನೋ ಅಕಸ್ಮಾತ್ ನಿಮ್ ಮನೆಯವ್ರ ಪರಿಚಯ ಆತ್ರಿ, ನಿಮ್ ವಿಷಯ ಎಲ್ಲಾನು ಗೊತ್ತಾತು.
0: ಚಲೋ ಆತ್ರಿ ಸಾಹೇಬ್ರ,
1: ಅದಕ್ಕ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಬಂದೇನೆ. ಅಕ್ಕ ಈ ಫೈಲ್ ನಾಗ ಎಷ್ಟು ಆರ್ಡರ್ ಅದಾವ ನೋಡ್ರಿ ಇಲ್ಲಿ, ಅವನ್ನೆಲ್ಲ ನಾನ ಹಾಕ್ಸಿದ್ದೆ. ನನಗೆ ಯಾರ ಸಹಾಯ ಕೇಳಿದ್ರೆ ಸುಮ್ಮನೆ ಇರಕ್ ಆಗೋದಿಲ್ಲ ನೋಡ್ರಿ.
3: ಅದು ನಿಮ್ ದೊಡ್ಡ ಗುಣ ರೀ ಕಲ್ಕಂಡಾರ. ಏನ್ರಿ ಇದು ಫೈಲ್ ಎಲ್ಲ ತುಂಬಿ ಹೋಗೈತಲ್ರಿಪ್ಪ.
1: ಹೌದ್ರಿ,
3: ಅಂತೂ ಬಹಳ ಮಂದಿಗೆ ನೌಕರಿ ಕೊಡಿಸ್ತೀರಿ ಬಿಡ್ರಿ ನೀವು ಅಂದಂಗ.
0: ಹೌದಕ್ಕ,
3: ನೀವು ನಮ್ ಗುಂಡಣ್ಣನ ವಿಷಯ ಎಲ್ಲ ಎಮ್ ಎಲ್ ಎ ಸಾಹೇಬರಿಗೆ ಹೇಳಿದಿಲ್ಲ?
1: ಛೇ ಛೇ ಛೇ ಛೇ, ನೀವೊಬ್ರು ಮನೇರ ಮೊನ್ನೆ ರಾತ್ರಿನ 11 ಗಂಟೆ ಮಟ ಎಮ್ ಎಲ್ ಎ ಸಾಹೇಬ್ರ ಮನೆಯಾಗ ಇದೇ ವಿಷಯ.
3: ಹೌದ್ರಿ,
1: ಇದೇ ವಿಷಯ ಮಾತಾಡಿದ್ವಿ ನೋಡ್ರಿ ಬರೇ. ಅಲ್ದನ ನಿಮ್ ವಿಷಯ ಈಗಾಗ್ಲೇ ಶಿಲಕ್ಷಣ ಕಮಿಟಿ ಮಠನು ಹೋಗೇ ಬಿಟ್ಟೈತಿ.
3: ಅಡ್ಡಿ ಇಲ್ಲ ಬಿಡ್ರಪ್ಪ,
1: ಇನ್ನೇನು ನಿಮ್ ಕೆಲಸ ಆದಂಗ ಅಂತ ತಿಳ್ಕೊ. ಆದ್ರ
3: ಮತ್ತೇನ್ರಿ ಅದು ಆದ್ರೆ ಅದನ್ನು ಅಷ್ಟು ಹೇಳ್ಬಿಡ್ರಲ್ಲ.
1: ಈಗಂತೂ ನೋಡ್ರಿ ನಿಮಗ್ ಗೊತ್ತಾಯ್ತಿ, ರೋಗನ ಯಾವ ಕೆಲಸನೂ ಆಗುದಿಲ್ಲ ಅಂತ. ಹೌದಲ್ಲ, ನನಗ್ ಮಾತ್ರ ಒಂದ್ ಪೈಸಾನು ಬೇಡ್ರಿ. ಮತ್ತೆ
3: ಬೇಡದ್ರಿ, ಚಲೋ ಆತು ಬಿಡ್ರಿ.
1: ಆದ್ರೆ ಬೇರೆಯವ್ರು ಕೊಡ್ಲಿಕ್ಕಾದ್ರೂ ನಾ ತಗೊಳ್ಬೇಕಾಗತ್ತೆ ನೋಡ್ರಿ.
3: ಹೌದಲ್ಲ,
1: ಇದ್ರಾಗ ಮತ್ತೇನು ಇಲ್ಲ, ಇದೇ ವಿಷಯ.
3: ಇದೆಲ್ಲ ಗೊತ್ತಿದ್ದ ವಿಷಯ ಬಿಡ್ರಿ, ಆದ್ರೂ ರೊಕ್ಕ ಬಹಳ ಅಂದ್ರ ನಮಗೂ ತುಸು ತೊಂದ್ರೆನ ಆಕೈತ್ ನೋಡ್ರಿ.
1: ಛೇ ಛೇ, ಬಾಳೆನ್ನ ಬಿಡ್ರಿ, ಅಷ್ಟೇ ಒಂದ 3,000 ಕೊಟ್ರೆ ಸಾಕ್ರಿ, ನಾ ಎಲ್ಲ ಸುಧಾರಿಸ್ಕೊಂಡ್ಬಿಡ್ತೀನಿ. ಬ್ಯಾರೆಯವ್ರೆಲ್ಲ 10,000 ತಗೊಳ್ಳೋದು ನಿಮ್ಗೆ ಗೊತ್ತಾಯ್ತಿ, ಆದ್ರೆ ನಾ ಮಾತ್ರ ಹಂಗ್ ತಗೊಳ್.

0: ನೋಡ್ರಿ ಅಷ್ಟೇ ಸ್ವಲ್ಪ ತಗೋತೀನಿ ಅದು ಮತ್ ಅದು ಮತ್ ನನಗಲ್ರಿ ಬ್ಯಾರೇದವ್ರಿಗೆ ಕೊಡಾಕ ತಗೊಳದ್ ನಾನು ಅದ್ರಾಗ ರೊಕ್ಕ ಮತ್ ನಾ ಮೊದಲು ತಗೊಳ್ದ ನೋಡ್ರಿ.
1: ಹೌದ್ರಿ
0: ನಾವು ಇಂಟರ್ವ್ಯೂ ಆದ್ಮೇಲೆ ಮಾರನೇ ದಿನ ನಿಮ್ಮ ಕೈಯಾಗ ನೌಕರಿ ಆರ್ಡರ್ ಕೊಟ್ಟು ರೊಕ್ಕ ತಗೋತೀನಿ.
1: ಒಳ್ಳೆ
2: ಮತ್ತ ನಮ್ ಗುಂಡಲ್ಲ ಸಾಕೈತಿಲ್ರಿ.
0: ಛೇ ಛೇ ಛೇ ಛೇ ನೀನು ಅಲ್ರಿ ಕಾಳಜಿ ಬಿಟ್ಟ ಬಿಡೇನವ ಅದು ಈಗ ಆಗೇ ಹೋಗೈತೆ ಅಂತ ತಿಳ್ಕೊಂಡ್ಬಿಡು. ಹ್ಮ್ ಅಂದಂಗ ಏ ತಮ್ಮ
3: ಏನ್ರಿ ಅಪ್ಪ
0: ನಿನಗ ಒಂದ್ ಹೇಳ್ತೀನಿ ನಾನು.
3: ಏ ಏನ್ರಿ ಅದು
0: ಇಲ್ಲಿ ನೋಡಿಲೆ
3: ಹ್ಮ್
0: ನಾಳೆ ಇಂಟರ್ವ್ಯೂದೊಳಗ ಅವ್ರು ಏನೇನ್ ಕೇಳ್ತಾರಲ್ಲ ಎಲ್ಲಕ್ಕೂ ಸರಿಯಾಗಿ ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕೇನಪ್ಪ.
3: ಆಗ್ಲಿ
0: ಹ್ಮ್ ಆ ಕೆಲಸ ಮಾಡ್ತೀನಿ ಅಂತೇಳಿ ಎತ್ತರ ಪಿತ್ರ ಮಾತಾಡ ಹೋಗ್ಬೇಡ ಮತ್ತೆ.
3: ಅದ್ರಿ ಅಪ್ಪ
0: ಹ್ಮ್ ಅಂದಂಗ ನಿನ್ನ ಇಂಟರ್ವ್ಯೂ ಟೈಮ್ ಎಷ್ಟಕ್ಕೈತಿಪ್ಪ?
3: ನಾಳೆ ಮುಂಜಾನೆ ಅಂದ್ರ ಇದ ಬೆಳಕ ಮುಂಜಾನೆ 10 ಐತ್ರಿ ಅಪ್ಪ.
0: ಹೌದಾ? ನಾಳೆ ಈ ಟೈಮ್ಗೆ ಬರೋಬ್ಬರಿ ನಿಮ್ಮ ಸಿಲೆಕ್ಷನ್ ಕಮಿಟಿ ಅವ್ರಿಗೆ ನಮ್ಮ MLA ಸಾಹೇಬ್ರ ಕಡೆಯಿಂದ ಒಂದು ಫೋನ್ ಮಾಡಿಸ್ತೇನೆ.
3: ಆಗಲ್ರಿ ಅಪ್ಪ.
0: ನಾನು ನಾಳೆ ನೌಕರಿ ಆರ್ಡರ್ ಹಿಡ್ಕೊಂಡೆ ಬರ್ತೀನಿ.
3: ಹಿಂಗಂದ್ರೆ
0: ನೀವು ಮಾತ್ರ 3,000 ತೆಗೆದಿಟ್ಬಿಡಿ
1: ಕುಲ್ಕಣ್ಣರ. ಇದ್ರಾಗ ಒಂದಿಟ್ಟು ಕಡಿಮೆ ಮಾಡಿದ್ರೆ ಚುಳು ಹಾಕಿತ್ರಲ್ರಿ.
0: ಛೇ ಛೇ ಛೇ ನೀವ ಹಂಗಂದ್ರೆ ಹಂಗೆ ಅಲ್ಲ ಅಷ್ಟು ಮೀರಿ ನಿಮ್ ಕೈಲಿ ಆಗ್ಲಿಕ್ಕಂದ್ರೆ ಈಗ ಹೇಳ್ಬಿಡ್ರಿ ಮತ್ತೆ ನಾ ಹೋಗ್ಬಿಡ್ತೀನಿ.
1: ಬರಿ
2: ಹಂಗ್ ಮಾಡ್ಬೇಡ್ರಿ. ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಂತ ಎಲ್ಲ ಜೋಡಿಸ್ಕೊಡೋಣ ಹೂ ಅಂದ್ಬಿಡ್ರಿ.
1: ಹ್ಞೂನ್ರಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಲ್ರಿ. ನೀವು ನೌಕರಿ ಆರ್ಡರ್ ಕೈಯಾಗ ತಗೊಂಡ್ ಬರ್ರಿ. ಆವಾಗ ನಿಮ್ ಕೈಯಾಗ 3,000 ಕೊಟ್ಟು ಬಿಡ್ತೇವೆ.
0: ನಾ ಆರ್ಡರ್ ತಗೊಂಡೇ ಬರ್ತೀನಿ ಹೇಳ್ರಿ.
2: ನೋಡ್ರಿಲೆ ಆ ದೇವ್ರ ಇವನ್ನ ನಿಮಗ್ ಭೇಟ್ ಮಾಡ್ಸೋಣ ಅಂತ ಕಾಣ್ತೈತಿ.
1: ಹೌದೌದು.
2: ಅರೆ ಅವ್ರು 10,000 ಕೊಟ್ಟು ನೌಕರಿ ಹಚ್ಕೋತಾರು, ನೀವೊಬ್ರು 3,000ಕ್ಕ ಹೆಂಗ್ ಮಾತಾಡ್ತಿರಲ್ರಿ? ಹೆಂಗ ನನ್ ಕಡೆ 1,000 ಐತಿ, ತಗೊಳ್ರಿ ಇದನ್ನ. ಉಳ್ದದ್ದು ನೀವ್ ಹಾಕಿ ಕೊಟ್ಟು ಬಿಡ್ರಿ. ಮುಂದ ಗುಂಡ್ಯಾನ್ ಪಗಾರ್ ಬಂದ್ ಕೂಡ್ಲೆ ನಿಮ್ ರೊಕ್ಕ ಎಣಿಸ್ಕೊಂತ್ರೆ. ಯಾಕೋ ಗುಂಡೆ
3: ಆತಳಕ್ಕ ಇಲ್ಲೋಡ್ರಿಲೆ ಮಾವ ಹಳೆಯ ಎಲ್ಲಿ ರೊಕ್ಕ ತಿರುಗಿ ಕೊಡ್ಲಿಕ್ಕಿಲ್ಲೋ ಅಂತ ಹೆದರೇನೋ ಅಂತ ಅನಸ್ತೈತೆ.
1: ಇಲ್ಲಪ್ಪ ನಾ ಯಾಕೆ ಹೆದರ್ಲಿ? ಹ್ಮ್ ಇರ್ಲಾಳ ಗುಂಡ್ಯ, ನೀ ನಾಳೆ ಇಂಟರ್ವ್ಯೂ ಎಲ್ಲ ತಯಾರಿ ಮಾಡ್ಕೋ. ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಎಲ್ಲಾ ಸರಿಯಾಗಿ ಜೋಡಿಸ್ಕೋ. ಮುಂಜಾನೆಯಾಗ ಉಸಿರದಾಗ ಆಗುದಿಲ್ಲ ಅದು.
3: ಕರೆ ಮಾವ ಇಲ್ಲೋಡು ನಾ ಈಗ ಸದ್ಯ ತಯಾರು ಮಾಡ್ಕೋತೀನಿ.
1: ನಡೆದ್ಬಿಡ್ನಿ.
2: ಆ ಕುಲಕರ್ಣಿ ನೌಕರಿ ಆರ್ಡರ್ ಹಿಡ್ಕೊಂಡು ಇನ್ನು ಬರ್ಲೇ ಇಲ್ಲಲ್ರಿ.
1: ಹೌದ ನನಗೂ ಅದಚಿ.
2: ನಿನ್ನೆ ಗುಂಡಾನ ಇಂಟರ್ವ್ಯೂ ಅಗ್ದಿ ಚಲೋ ಆಗೈತೆ ಅಂತ ಹೇಳ. ನಾವು
1: ಅವ್ರಿಗೂ 1-2 ಕೆಲಸ ಈಗ ಬರ್ಬೋದು ಬಿಡ.
2: ಹಿಂಗಂತೀರಿ
3: ಅಕ್ಕ? ಮಾವ ನಿನ್ನೆ ಅವ್ ಹೇಳ್ದಂಗ ನಾ ಇಂಟರ್ವ್ಯೂಕ್ ಹೋದ ಕೂಡ್ಲೇ ಒಳಗ ನಮ್ ಕಮಿಟಿ ಮೆಂಬರ್ಗೆ ಫೋನ್ ಬಂತ ಟ್ರಿನ್ ಟ್ರಿನ್ ಅಂತ. ಬಹುಶಃ ಅದು MLA ಇಂದನ ಬಂದಿತ್ತು ಅಂತ ಕಾಣ್ತಾ.
1: ಹೌದೌದು.
3: ಆ ಕಮಿಟಿ ಮೆಂಬರು ಫೋನ್ ಹಿಡ್ಕೊಂಡು ಹಗಲೆಲ್ಲ ನನ್ನ ಕಡೆ ನೋಡಿ ಇವ್ರ ಕೆಲಸ ಆದಂಗ ರೀ, ಇವ್ರ ಕೆಲಸ ಆದಂಗ
1: ಕುಲಕರ್ಣಿ ಕೆಲಸ ಮಾಡ್ಯಾರ. ಹೌದಲ್ಲ?
2: ಹೌದಾ ಗುಂಡೆ?
3: ಹೌದ.
2: ನಿನ್ ಕೆಲಸ ಹಂಗಾರ ಹಾಗೆ ಬಿಡ್ತೇನ್ ತಿಳ್ಕೊ.
1: ಇರ್ಲೇಳ ಆ ಕುಲಕರ್ಣಿ ಈಗ ಆರ್ಡರ್ ಹಿಡ್ಕೊಂಡು ಬರ್ತಾನ. ಅದಕ್ಕ 3,000 ಎಲೆ ಅಡಿಕೆ ತಾಟ್ನ್ಯಾಗ ಇಡ.
2: ಅದ ನಿಮ್ಕಿಂತ ಮೊದ್ಲ ತಯಾರ ಮಾಡಿರ್ತೇನೆ ನಾನು.
1: ಹೌದ.
2: ಅರೆ ಆ ಕುಲಕರ್ಣಿ ಅವರ ಬರಂತ ಕಾಣಿಸ್ತೈತಿ ನೋಡ್ರಿ.
1: ತಡಿ ತಡಿ, ನಾನ ಬಾಗಲ ತೆಗಿತೇನೆ. ಬರಿ ಕುಲಕರ್ಣರ, ಬರಿ ಬರಿ ಬರಿ, ಇಲ್ಲೇ ಕುರ್ಚಿ ಮ್ಯಾಗ ಕೊಡ್ರಿ.
0: ನೀವೆಲ್ಲ ನನ್ನ ದಾರಿ ನೋಡಾಕತ್ತಿದ್ರಿ ಅಂತ ಕಾಣ್ತೈತಿ.
1: ಹ್ಞೂನ್ರಿ.
0: ಹಾ ತೋಡ, ಇದು ನಿಮ್ ಗುಂಡಣ್ಣ ನೌಕರಿ ಆರ್ಡರ್.
1: ತರಿಪ
0: ಗುಂಡಣ್ಣ, ಏನ್ ನಾ ಹಾಕಿದ್ರೆ ಬಿಟ್ಟು ನೀನು ನೌಕರಿಗೆ ಹಾಜರ ಆಗ್ಬೇಕೇನ್ಪ?
3: ಆತ್ರಿ ಸಾಹೇಬ್ರ, ಅಡ್ಡಿ ಇಲ್ಲ ಬಿಡ್ರಿ, ಚಲೋ ಆತ್ ಸಾಹೇಬ್ರ, ಉಪಕಾರ ಆತು.
1: ಆರ್ಡರ್ ಕಾಫಿ ತರ್ರಿ ನೋಡೋಣ ಕುಲಕರ್ಣರ.
2: ರೀ ತರ್ರಿ ಲೇಟ್ ನೋಡೋಣ ಅದ್ರಾಗ ಏನ್ ಬರ್ದೈತಿ.
1: ತಡಿಯ ಹೇಳ್ತೇನೆ ನಾನ್ ಓದ್ತೇನೆ ಮೊದ್ಲ. ಇದ್ರಾಗ ನಿಮ್ಗೆ ನೌಕರಿ ಕೊಡ್ಲಿಕ್ಕೆ ನಮಗ್ ಬಹಳ ಸಂತೋಷ ಆಕೈತಿ. ನೀವು ದಿನಾಂಕ 20th ಬೆಳಿಗ್ಗೆ 10:00 ಕೆಲಸಕ್ಕೆ ಹಾಜರಾಗ್ರಿ ಅಂತ ಬರ್ದೈತಿ. ತೋಳಪ್ಪ ಗುಂಡಣ್ಣ, ನೀನ್ ಕೆಲಸದ ಆರ್ಡರ್.
3: ಅಕ್ಕ ನನಗಂತೂ ನಂಬಕ್ ಆಗಲ್ ತೋಣ.
2: ಹೌದಲ್ಲ ಗುಂಡ, ನನಗೂ ಹಂಗಾಗೈತಿ. ನೀವು ದೇವ್ರಂದು ನಮ್ ಕೆಲಸ ಮಾಡಿಕೊಟ್ರು ನೋಡ್ರಿ ಕುಲಕರ್ಣರ.
0: ನೀವು ಹಗಲೆಲ್ಲ ನಾನು ದೇವ್ರು ದೇವ್ರು ಅಂತ ಅನ್ನಕ್ ಹೋಗ್ಬಾರ್ದು ನೋಡ್ರಿ. ಹ್ಮ್ ನನಗ ಕೊಡದ್ರು ಕೊಟ್ಬಿಡ್ರಿ, ನಾ ಮತ್ತ ಬಹಳ ದೂರ ಹೋಗ್ಬೇಕು.
3: ಅರೇ
1: ಕುಲಕರ್ಣರ, ಈ ಸಂತೋಷದ ಬರ್ದೊಳಗ ಮರ್ತ ಬಿಟ್ಟಿದ್ದೀವಿ ನೋಡ್ರಿ.
3: ಹೌದ್ರಿ, ನಮ್ಮ ಮರ್ತ ಬಿಟ್ಟಿದ್ದ
1: ಎಲ್ಲಾ ತಯಾರೈತ್ರಿ. ತಗೊಳ್ರಿ ನೋಡ್ರಿ.

0: ಎಣಸ್ಕೊಂಡ್
1: ಸರಿ ಅದಾವಿಲ್ಲ
0: ಎಣಸ್ಕೊಂಡ್ ನೋಡ್ರಿ ಎಣಸ ಬಿಡ್ರಲ್ಲ
1: ಅಷ್ಟು ವಿಶ್ವಾಸ ಇರ್ಲಿಕ್ಕೆ ನಾ ಯಾಕೆ ನಿಮ್ ಕೆಲಸ ಮಾಡ್ತಿದ್ದೀನಿ ನೀವೊಬ್ರು ಒಳ್ಳೆ ನಾನು ಇನ್ನು ಬರ್ತೀನಿ
0: ಬರ್ತೀನಿ
1: ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ
0: ಅಲ್ರಿ ಕುಲ್ಗಣ್ಣರ ಚಹಾಗೆ ಮುಗಿಸ್ಕೊಂಡು ಹೋಗಿದ್ರ ಚುಲೋ ಆಗಿತ್ತಲ್ರಿ
1: ಏನ್ರಿಪ್ಪ ನೀವು ನಮಗ ಟೈಮ್ ಇರಂಗಿಲ್ರಿ ನಾವು ಅರ್ಜೆಂಟ್ ಆಗಿ MLA ಸಾಹೇಬ್ರ ಮನೆಗೆ ಹೋಗಿ ಅವ್ರು ಕೂಡ ದಿಲ್ಲಿಗೆ ಹೋಗ್ಬೇಕು
0: ಹೌದಲ್ರಿಪ್ಪ
1: ದಿಲ್ಲಿ ಒಂದು ವಾಟಕ ನೀರು ಕುಡಿಯಕ್ ಸಹಿತ ಚೂರ್ಸಿರಂಗಿಲ್ಲ ಗುಂಡಣ್ಣ
0: ಸಾಹೇಬ್ರ
1: ನೀ ಮಾತ್ರ ನಿನ್ ಕೆಲಸನ ಮನಸ್ಸು ಒಟ್ಟು ಮಾಡ್ಕೊಂತ ಹೋಗತ್ತೆ ನೋಡಪ್ಪ
0: ಸಾಹೇಬ್ರ ಹೂನ್ರಿ ನಿಮ್ ಉಪಕಾರ ಮರಿಯುದಿಲ್ಲ ಹಂಗ ಮಾಡ್ತೇನ್ರಿ ನಿಮ್ಮನ್ನ ನೆನಸ್ತೇನೆ
1: ನಾನು ಇನ್ ಹೋಗಿ ಬರ್ತೇನೆ
0: ಆಗಲ್ರಿಪ್ಪ
1: ನಿಮ್ ಮನೆಗೆ ಇನ್ನೊಮ್ಮೆ ನಾ ಬಂದ ಬರ್ತೀನಿ ಅಂತ ಅವಾಗ ಚಹಾ ಯಾಕೆ ಊಟ ಸಹಿತ ಮಾಡ್ಕೊಂಡು
0: ಯಾರು ಗಾಡಂತಾರೆ
2: ಅಪ್ಪ ದೇವ್ರೆ ಇವತ್ತು 20ನೇ ತಾರೀಕು ಗುಂಡೆ ಆಗ್ಲೇ ನೌಕರಿಗೆ ಹಾಜರಾಗಕ್ ಹೋಗ್ಯಾನ ಅವನ್ ಕೂಡ ಇವರು ಹೋಗ್ಯಾರ ಅವ್ರಿಗೆ ಏನು ಕಂಟಕ್ ಬರ್ದಂಗ್ ನೋಡ್ಕೊಳಪ್ಪ ಮತ್ತ ಗುಂಡ್ಯಾನ್ ಮೊದಲನೇ ಪಗಾರ್ ಬಂದ ಕೂಡ್ಲೇ ನಿನ್ ಗುಡಿಗೆ 5 ಕಾಯಿ ಒಡಿಸಿ ಬೆಣ್ಣೆ ಪೂಜೆ ಕಟ್ಟಿಸ್ತೀನಿ ದೇವ್ರೆ ನಮ್ಗೇನು ಕಂಟಕ ತರಬೇಡಪ್ಪ ಗುಂಡೆ ನೀವು ಇಷ್ಟ ಲಗುನ ಯಾಕೆ ಬಂದ್ರಿ ಮುಖ ಹಿಂಗ್ ಸಪ್ ಮಾಡ್ರಿ ಗುಂಡೆ ಏನಾತು
3: ಅಕ್ಕ ಅದು ಅದು
2: ಏನು ಅದು ಅದು ಅಂದ್ರೆ ಏನಾಗ್ಯದ್ರಿ ಹಿಂಗ ನಿಂತಿರ್ ನೀವು
3: ಏನು ಇಲ್ಲ ಆ ಕುಲ್ಕರ್ಣಿ ನಮಗ್ ಮೋಸ ಮಾಡಿ ಓಡೋಗ್ಯಾನ
0: ಹೂನು ಅಕ್ಕ
2: ಏನ್ರಿ ಇದು ನೀವ್ ಹೇಳುದು
3: ಹೌದಾ ಅವ್ನ ನಕಲಿ ಆರ್ಡರ್ ನಮ್ ಕೈಯಾಗಿಟ್ಟು ರೊಕ್ಕ ಹೊಡ್ಕೊಂಡು ಹೋಗ್ಯಾನ ನಮ್ಗ್ ಗೊತ್ತಾಗ್ಲಿ ನೋಡು
0: ಹೂನು ಅಕ್ಕ
3: ಆಫೀಸ್ಗೆ ಹೋದಾಗ ಇದೆಲ್ಲ ಗೊತ್ತಾತು
2: ದೇವ್ರ ಇದೆಂತ ಕಂಡ್ತಂದೆಪ್ಪ ನಾನ್ ನೀನ್ ನಮಗ ರೀ 3,000 ಹೊಡ್ಕೊಂಡು ಹೋದ್ನಲ್ರಿ ಅವ ಕುಲಕರ್ಣಿ ನಮ್ಮ 3,000 ತಿಂದನಲ್ರಿ ಆ ಕುಲಕರ್ಣಿ ದರಿದ್ರ ಅವನ್ ಹೆಣ 3 ರಿಂದ ಬಿದ್ದು ಹೋಗ್ಲಿ ಇಲ್ಲ ಯಾವ್ದಾರ ಗಾಡಿ ತೆಳದ ಅವ್ನ ಹೆಣ ಶಟದು ಹೋಗ್ಲಿ
1: ಏನ್ರಿ ಇದು ನನಗೆ ಬಹಳ ಭಯ ಆಗ್ತೀರಿ ಅಂತ ಕಾಣ್ತೈತಿ
3: ಬರ್ರಿ ಕುಲಕರ್ಣಿ ಅವ್ರ ಬರ್ರಿ
2: ಏರಿ ಬಿಡ್ಬೇಡ್ರಿ ಅವನ ಹಿಡ್ಕೊಡ್ರಿ ಅವನ ತಗೊಂಡ್ರಿ ಒಂದ್ ಕೈ ಅವನ
3: ಕುಲಕರ್ಣರ ಎಲ್ಲದವ್ರಿ ನಮ್ 3,000 ರೂಪಾಯಿ ನಕಲಿ ಆರ್ಡರ್ ಕೊಟ್ಟು ನಮ್ಮ ಮೋಸ ಮಾಡ್ತೀರೇನ್ರಿ ನಿಮ್ಮನ್ನು ಪೊಲೀಸ್ ಕೈ ಕೊಡ್ತೀನಿ
1: ಮೊದಲು ತಗೊಂಡ್ರಪ್ಪ ಮಾರ ನಿಮ್ 3,000 ರೂಪಾಯಿ
3: ತರ್ರಿಪ್ಪ ತರಿ
1: ಇಲ್ ನೋಡ್ರಿ ನಿಮಗ ಪಾಠ ಕಲ್ಸಕಂತ ನಾ ಈ ನಾಟಕ
0: ಮಾಡಿದ್ನೇನ್ರಿ
3: ನಮಗ್ ಪಾಠ ಏನ್ರಿ ಇದು
1: ಏನ್ರಿ ನೀವು ಏನಂತ ಕೇಳ್ತಿರ್ಲ ಇನ್ನ
3: ಗೊತ್ತ ಹೋದ್ಬಿಡ್ರಿ ನಮಗ
1: ನೌಕರಿ ಸಲುವಾಗಿ ವಸೀಲಿ MLA ಅಂದ್ರೆ ಸಾಕು ಮಳ್ಳಾಗಿ 1,000 ರೂಪಾಯಿ ಕೊಡ್ತೀರಿಪ್ಪ ನೀವು
3: ಮತ್ತೇನ್ರಿಪ್ಪ ಅವ್ರು ಹಿಡಿದ್ರ ಆಕೈತಿ
1: ನಿಮಗ ನನ್ನ ಬದಲಾಗಿ ಮತ್ತೆ ಅವನರ ಮೋಸಗಾರ ಸಿಕ್ಕಿದ್ದಂದ್ರೆ 10 ಸಾಕೊಂಡು ಹೋಗ್ತಿದ್ರಿ ನೀವು ಅವತ್ MLA ಸಾಹೇಬ್ರ ಮನೆ ಕಡೆ ವಸೀಲಿ ಸಲುವಾಗಿ ಬಂದಾಗನೇ ನಿಮ್ಗೆ ಪಾಠ ಕಲಿಸ್ಬೇಕಂತ ಹೇಳಿ ನಾ ಬೇಕಂತ ನಿಮ್ ಪರಿಚಯ ಮಾಡ್ಕೊಂಡು ಈ ನಾಟಕ ಆಡಿದ್ ನೋಡಿ
3: ಹೌದ್ರಿ ಕುಲಕರ್ಣರ ನಾವೆಲ್ಲ ನಿಮ್ಮನ್ನ ಬಹಳ ತತ್ತಿದ್ರಿಪ್ಪ ದಯವಿಟ್ಟು ನಮ್ಮನ್ನ ಸ್ವಲ್ಪ ಕ್ಷಮಾಡ್ಬಿಟ್ರಿ
1: ಅದಕ್ಕೆ ನಾತೀಗ ಗುಂಡಣ
0: ಏನ್ರಿ ಅಪ್ಪ
1: ಸಾಲಿ ಕರ್ತನಂತ ಹೇಳಿ ಸರ್ಕಾರದ ನೌಕರಿನ ಬೇಕಂದ್ರೆ ಹೆಂಗ್ ಹೇಳ ನೋಡೋಣ ವರ್ಷ ವರ್ಷ ಲಕ್ಷ ಗಟ್ಟಲೆ ಜನ ಪರೀಕ್ಷೆ ಪಾಸ್ ಆದ್ರೆ ಸರ್ಕಾರಕ್ಕೆಲ್ಲ ಎಲ್ಲಿಂದ ನೌಕರಿ ಕೊಡ್ಬೇಕು
3: ನೋಡು
1: ನೀನ ಸ್ವಲ್ಪ ವಿಚಾರ ಮಾಡ ಈ ನೌಕರಿ ಮೇಲಿನ ಅತಿ ಆಸೆಯಿಂದ ಭ್ರಷ್ಟಾಚಾರ ಹೆಚ್ಚಾಗಿ ಮೋಸಗಾಸ ಆಗ್ಯದ
3: ಹೌದು ಬಿಡ್ರಿ ಸರ್
1: ನೋಡು ನೀನು ಯಾವ್ದಾರ ಒಂದು ಸ್ವಂತ ಉದ್ಯೋಗ ಮಾಡಿ ಚಲೋ ಆದಾಯ ಪಡೀಲಿಕ್ಕೆ ಪ್ರಯತ್ನ ಮಾಡ ಸ್ವಂತ ಉದ್ಯೋಗದಾಗ ಈಗ ಸಾಕಷ್ಟು ಲಾಭನೂ ಐತಿ ಇದಕ್ಕ ನಿಮ್ಮಂತ ವಿದ್ಯಾವಂತರಿಗೆ ನೋಡು ಸರ್ಕಾರ ಸಾಕಷ್ಟು ಪ್ರೋತ್ಸಾಹ ಕೊಡ್ತೈತಿ
3: ಹೌದು ಬಿಡ್ರಿ
1: ಅದನ್ನ ಈ ಉದ್ದೇಶಕ್ಕ ನಿಮ್ಗೆ ಬ್ಯಾಂಕ್ನಾಗ ಸಾಲನೂ ಸಿಗ್ತೈತಿ ಹೀಗಿದ್ದಾಗ ನೋಡು ಸರ್ಕಾರಿ ನೌಕರಿ ಅಂತ ಯಾವ ತಲೆ ಕೆಡಿಸ್ಕೊಂಡ್ ಅಡ್ಡಾಡ್ತಿರ್ಪ ನೀವೆಲ್ಲ
0: ಅದು ಖರೆ ಐತ್ರಿ ಸಾಹೇಬ್ರ ಖರೆ ಐತಿ ನೀವ್ ಹೇಳಿದ್ದೆಲ್ಲ ಖರೆ ಐತಿ
1: ಮತ್ತ
0: ನಾ ಇನ್ ಮೇಲೆ ನೋಡ ಸ್ವಂತ ಏನಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮಾವ
2: ಗುಂಡ ಬರೋಬ್ಬರಿ ಮಾತಾಡಿದ್ ನೋಡು ಎಲ್ಲಾರು ಹಿಂಗ ನಿರ್ಧಾರ ಮಾಡಿದ್ರೆ ಇವತ್ ನಮ್ ದೇಶದಾಗ ನಿರುದ್ಯೋಗ ಅನ್ನೋದ ಇರುದಿಲ್ಲ
3: ಮತ್ ನಿಮ್ ಮಾತು ಖರೇನೆ ಐತಿ ಕುಲ್ಕರ್ಣರ ಅಂತೂ ನೀವು ನಕಲಿ ನೌಕರಿ ಆರ್ಡರ್ ಕೊಟ್ಟು ನಮ್ಗೆಲ್ಲ ಚಲೋ ಪಾಠ ಕಲಿಸಿದ್ರಿ ಅಂದಂಗ ನೀವು ಇವತ್ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕ್ರಿಪ್ಪ
1: ಅದಕ್ಕೇನ್ರಿ ಇಲ್ಲ ನೋಡ್ರಿ ನಾನು ಇನ್ನೊಂದ್ಸಲ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೇನೆ ಅಂತ ಮೊದ್ಲೇ
3: ಹೇಳಿ
1: ನಡುವ ಊಟ ತಯಾರಿ ಮಾಡಿನಿ
0: ಅಕ್ಕ ನಡಿ ಅವ್ರು ಊಟ ಮಾಡಿ ಮತ್ತೆ MLA ಸಾಹೇಬ್ರ ಕಡೆ ಹೋಗ್ಬೇಕು
4: ನೌಕರಿ ಆರ್ಡರ್ ಕಿರುನಾಟಕ ಕೇಳಿದಿರಿ ಬರೆದವರು FY ಶಿಂಧೆ ನಿರ್ಮಾಣ ಚನ್ನಬಸವರಾಜ್ ಕುಂಬಾರ್ ಈಗ

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ.
1: ನಾಟಕ ಹೊಟ್ಟೆ ತುಂಬಲಿ ಹಾಲು.

0: ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ.
1: ಕೇಳಿ ಕರ್ನಾಟಕ ಹೊಟ್ಟೆ ತುಂಬಲಿ ಹಾಲು.
2: ಗೌಡ್ರು ಮನ್ಯಾಗ ಅದಾರೋ ಇಲ್ಲೋ? ಅಲ್ಲ ಇವನ ಗೌಡ್ರು ಸೊಸಿ ತಂಗ್ಯಾವ ಆ ಕಟ್ಟಿ ಮೇಲೆ ಕೂತು ಜ್ವಾಳ ಹಾಸನ ಮಾಡಾಕತ್ತಾಳಲ್ಲ. ನೋಡೋಣ ಏನ್ ಮಾಡಾಕತ್ತಾಳ. ಇದೊಳ್ಳೆ ವಿಚಿತ್ರ ಆಯ್ತಲ್ಲ, ಜ್ವಾಳ ಹಾಸನ ಮಾಡ್ಕೋತ ಮಾಡ್ಕೋತ ಹಂಗ ಹಳ್ಳನು ಬಾಯಾಗ ಹಾಕೊಳಾಕತ್ತಾಳ. ನೋಡೋಣ ಯಾವಾ ತಂಗ್ಯಾವ ಏನ್ ಜ್ವಾಳ ಹಾಸನ ಮಾಡ್ಕೋತ ಕೂತಿದ್ದಿ ಈಗ? ಅಲ್ಲ ಜ್ವಾಳ ಹಾಸನ ಮಾಡು ಬ್ಯಾಡ ಅನ್ನೋದಿಲ್ಲ, ಅದು ಮತ್ತೆ ಹಳ್ಳಿ ಯಾಕೆ ಬಾಯಾಗ ಹಾಕೊಳಾಗತ್ತಿ ಅಂತ. ಇಲ್ಲ ಇಲ್ಲ ತಂಗ್ಯಾವ ನನಗೆಲ್ಲ ಗೊತ್ತವ, ಇದೆಲ್ಲ ನಾನು ಡಾಕ್ಟರ್ ಎಲ್ಲ ತಿಳಿಸಿ ಹೇಳ್ಯಾರ ನನಗ. ಆಯ್ತಾಯ್ತು ನಿನ್ ಕೆಲಸ ನೀ ಮುಂದುವರೆಸು, ನಾ ಗೌಡ್ರಿಗೆ ಮಾತಾಡಿಸ್. ಗೌಡ್ರ ಗೌಡ್ರ
3: ಶಿವಣ್ಣ ಬಾರಪ್ಪ.
2: ನಮಸ್ಕಾರ ರೀ ಗೌಡ್ರ.
3: ನಮಸ್ಕಾರ ನಮಸ್ಕಾರ. ನಿಂದ ಹಾದಿ ನೋಡ್ಕೊತ ಕೂತಿದ್ದು ನೋಡು.
2: ಹೌದಲ್ರಿ ಮತ್ತೆ
3: ಯಾಕಂತಂದ್ರ ನಿನಗ್ ಮಾತಾಡಿಸ್ಲಿಲ್ಲ, ಅದು ಈ ವಾರ ಬಂತಲ್ಲ ನೀ ಬರೋ ದಿವಸ ಬಂತಲ್ಲ ನಿಂಗೆ ಮಾತಾಡಿಸಿಲ್ಲ ಅಂತಂದ್ರ ಏನೋ ಒಂದು ಕಳ್ಕೊಂಡಂಗೆ ಆಗ್ತದ.
2: ನನಗೂ ಹಂಗೆ ಆಗ್ತದ್ರಿ ಗೌಡ್ರ. ಯಾವಾಗ ನಾ ಡಾಕ್ಟರ್ ಕಡೆ ವಿಚಾರ ತಿಳ್ಕೊಂಡಿನಿ ಅದ್ರ ನಂತರ ನಾ ನಿಮಗೆ ಯಾವಾಗ ಮುಟ್ಟಿಸ್ತೀನಿ ಯಾವಾಗ ಹೇಳ್ತೀನಿ ಮತ್ತೆ ಯಾವಾಗ ನಮಗೆ ತಲೆ ಖಾಲಿ ಆಗಿಬಿಡ್ತೈತಿ ಅನ್ನುವಂಥ ವಿಚಾರದೊಳಗಿರ್ತೀನಿ ನೋಡ್ರಿ. ನಮಸ್ಕಾರ ರೀ ಗೌಡ್ ಶಾನಿ ಅವರ.
1: ನಮಸ್ಕಾರಪ್ಪ. ಇಷ್ಟು ತನಕ ನಿನ್ನ ಹಾದಿನ ಕಾಯ್ಲಿಗತ್ತಿ ನೋಡ್ ಗೌಡ್ರ.
2: ನನಗೆ ಗೊತ್ತದ್ರಿ ಗೌಡ್ ಶಾಣಿ ಅವ್ರ, ನನಗೆ ಗೊತ್ತ.
3: ಅಲ್ಲ ನಾ ಅಷ್ಟೇ ಅಲ್ಲ ಶಿವಣ, ಗೌಡ್ ಶಾಣಿ ಸಹಿತ ಇವತ್ತಿಂದ ಏನ ನೀ ಬರೋಬ್ಬರ ಟೈಮ್ ಬರ್ಲಿಲ್ಲ ಅಂತ ಇಟ್ಕೋ, ಒಂದ್ ಹತ್ತು ಸಲ ಬಾಗಿಲ ಕಡೆ ನೋಡ್ತಾರ ಶಿವಣ್ಣ ಬಂದೇನು ಶಿವಣ್ಣ ಬಂದ.
2: ನೋಡ್ರ ಒಂದು ಗುಟ್ಟಿನ ವಿಚಾರ ಹೇಳ್ತೀನಿ ನಾ ನಿಮ್ಗೆ, ನಾನು ಕರೆಕ್ಟ್ ಟೈಮಿಗೆ ಬರ್ತೀನಿ ರೀ. ಯಾಕಪ್ಪ ಅಂತಂದ್ರ ಮತ್ತ ಚಾ ನಮಗ್ ಬೇಕಲ್ರಿ ಕರೆಕ್ಟ್ ಟೈಮಿಗೆ.
3: ಅಲ್ಲ ನಿನಗ್ ಚಾ ಮಾಡ್ಬೇಕು ಮಾಡ್ಬೇಕು ಅನ್ನೋದು ಒಂದ್ ವಿಚಾರ, ಹೀಗೆ ಇನ್ನೊಂದೇನಂತಂದ್ರ ನಿನ್ ವಿಚಾರ ತಿಳ್ಕೊಬೇಕು
2: ಅದನ್ನ ಖರೆ
3: ಏನ್ ಹೊಸ ತರ್ತಿ ಅನ್ನೋದು ಹಿಂಗ ನೋಡ್.
2: ಬರೋಬ್ರಿ ಗೌಡ್ರ, ನಾನು ಈ ಸಲ ನಮ್ಮ ಡಾಕ್ಟರ್ ಸಾಹೇಬ್ರು ಒಂದ್ ಸ್ವಲ್ಪ ಗಡಬಡದೊಳಗೆ ಇದ್ದಿರಿ, ಆದ್ರೂ ಮತ್ತ ವಿಚಾರ ಹೇಳಿಬಿಟ್ರಿ ಅವ್ರ.
3: ಹೋದ್ಮೇಲೆ ಅವ್ರ ಎಟ್ಟ ಗಡಬಡಿರ್ಲಿ ನಿನ್ ಸಲ ಸ್ವಲ್ಪ ಟೈಮ್ ಕೊಟ್ಟ ಅವ್ರ ಮುಂದಿನ ಕೆಲಸ ಮಾಡ್ತಾರೆ.
2: ಬರೋಬ್ರಿ ಅಲ್ರಿ ಮತ್ತ ಈಗ ಹೆಂಗಾಗ್ಯದ ಅಂತಂದ್ರ ಅವ್ರಿಗೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಉಳಿಲಿಲ್ಲ, ಕೇಳಲಿಲ್ಲ ಅಂದ್ರೆ ನಮಗ್ ಸಮಾಧಾನ ಉಳಿಲಿಲ್ಲ.
3: ಅಲ್ಲ ಅನ್ನಂಗ್ ಶಿವಣ್ಣ ಏನ್ ವಿಷಯ ಮಾತಾಡ್ದಿ ಅದು ಹೇಳ್ಪಾಯಿಲ್ಲ.
2: ನೋಡ್ರಿ ಗೌಡ್ರ ಇದು ಬಹಳ ಸಣ್ಣ ವಿಷಯ ಅದ ಮತ್ತ ಅಷ್ಟೇ ಮಹತ್ವದ ವಿಷಯ ಅದ ನೋಡ್ರಿ.
3: ಅಂದ್ರೆ ಸಣ್ಣದು
2: ದೊಡ್ಡದು ಎರಡು ಅದ ನೋಡ್ರಿ.
3: ಇದು ಬೇರೆ ಹಾಕಿದಂಗ
2: ಅಲ್ರಿ ಗೌಡ್ರ. ನೀವ್ ಎಂದರೆ ನಿಮ್ಮ ಕರಗಳನ್ನ ನೋಡಿರಿ, ಅವು ಯಾವಾಗ್ರೆ ಮಣ್ಣು ತಿತ್ತಿರ್ತಾವ ಕಲ್ಲು ನೆಕ್ಕತಿರ್ತಾವ ನೀವ್ ಎಂದರೆ ಗಮನಿಸಿರೇನ್ರಿ ಗೌಡ್ ಶಾಣಿ ಅವ್ರ?
1: ನಾರ ನೋಡಿನ್ ಬಿಡಪ್ಪ.
2: ಹೌದಿಲ್ರಿ
3: ಕೆಲವೊಂದ್ಸಲ ಗೋಡಿ ಗೋಡಿ ನೆಕ್ಕ
1: ಗೌಡ್ರ ಮಾತ್ ಕೇಳಿದ್ರೆ ಗೌಡ್ರ ನೋಡಿಲ್ಲ.
3: ಒಂದು ನಾಗ್ಯ ಎರಡನೇದು ಗೌಡ್ ಶಾಣಿ. ಆ ಡಿಪಾರ್ಟ್ಮೆಂಟ್ ಬೇರೆ ಅಲ್ಲಪ್ಪ, ಈ ನೀವಿಬ್ರು ಕೈ ಕೊಟ್ರು ಅಂದ್ರ ಅವಾಗ ನನಗೆ ಕಡಿ ಬರ್ತಡ.
2: ನೀವು ಕೆಲಸ ಮಾಡೋ ಟೈಮ್ ಒಳಗೆ ಗಾಡಿ ನೆಕ್ಕಬೇಕಲ್ರಿ ಮತ್ತೆ
3: ನೋಡಿದಾಗ ನೆಕ್ಕಬೇಕಲ್ಲಪ್ಪ ಅಂದ್ರೂ ಸ್ವಲ್ಪ ನೆನಪದ ಬಿಡಪ್ಪ.
2: ಹೌದಲ್ರಿ ಅದು ಆ ವಿಷಯದ ಬಗ್ಗೆ ಹೇಳಿದ್ರು ಅಲ್ಲಿ ನೋದ್ನಲ್ಲ ಅಲ್ಲಿ ತೋರಿಸೋರು ಒಂದ್ ನಾಲ್ಕು ಕರ ಇದ್ರಿ ಅಲ್ಲಿ ನಿಂತಿದ್ದು. ನೋಡು ಶಿವಣ್ಣ ಇಂಥ ಕರುಗಳು ಬಂದಾವ ಇಲ್ಲಿ ನೋಡು ನೀ ಹೆಂಗದಾವ ನೋಡಿ. ನಾ ಅಂದೆ ಅಲ್ರಿ ಗೌಡ್ರ ಎಂತ ಸಣಕಲಾಗಿಬಿಟ್ಟಾವ ಇವು ಹೊಟ್ಟೆ ದುಬಾರಿ ಆಗ್ಬೋ ಮತ್ತೇ ನೀವು ತಿತಾವೋ ಇಲ್ಲೋ ಸರಿಯಾಗಿ ಹಿಂಗ್ಯಾಕ ಆಗ್ಯದ ಮತ್ತೆ ಏನಾರ ಜಂತ ಪಂತ ಆಗ್ಯಾವೇನ್ರಿ ಇದಕ್ಕೆ ಅಂತೇಳಿ ಅತ್ತ ಅಂದೆ ನೋಡ್ರಿ.
1: ಜಂತ ಆದ್ರೂ ಹೊಟ್ಟೆ ಉಬ್ಬತದಂತಪ್ಪ
3: ಹೊಟ್ಟೆ ಉಬ್ಬತದ ಇನ್ನೊಂದಪ್ಪ ಈ ಜ್ವಲ ಸಹಿತ ಸೋರ್ತಿರ್ತ.
2: ಹೌದಲ್ರಿ ಅದಕ್ಕೆ ನನಗೆ ಒಂದು ಸ್ವಲ್ಪ ಸಂಶಯ ಬತ್ತರಿ. ಅದಕ್ಕೆ ನಾನು ಡಾಕ್ಟರ್ ಸಾಹೇಬ್ರಿಗೆ ಕೇಳಿದೆ. ಡಾಕ್ಟರ್ ಅಂತಂದ್ರು ನೋಡಪ್ಪ ಶಿವಣ್ಣ ನೀ ಅಗ್ದಿ ಬರೋಬ್ಬರಿ ಅಂದಾಜ್ ಹಿಡಿದಿದ್ ನೋಡು ಮತ್ತ ಇವು ಜಂತ ಆಗ್ಯಾವ ಇದಕ್ಕೆ ಅಂತಂದು ಕೂಡಲೇ ನಾ ಅಂದೆ ಅಲ್ಲಿ ಅಲ್ರಿ ಡಾಕ್ಟರ್ ಸಾಹೇಬ್ರ ಮತ್ತೆ ಜಂತ ಆಗೋದಕ್ಕೆ ಏನ್ ಕಾರಣ ಮತ್ತೆ ಕೇಳವನಲ್ರಿ ಮತ್ತೆ ನಾನು ಏನ್ ಕಾರಣ ಹೇಳಿ ಕೇಳದು ಹಿಂಗಾದ್ರೆ ಹೆಂಗ್ರಿ ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಎಲ್ಲ ಕೇಳಿದ್ರಿ. ಕೇಳದ್ ಕೂಡ್ಲೆ ಅವ್ರಂತಂದ್ರು ಅಲ್ಲಪ್ಪ ನೀ ನೋಡು ಈ ಕರುಗಳು ಏನಿರ್ತಾವಪ್ಪ ಅಂತಂದ್ರ ಮಣ್ಣು ತಿಂತಿರ್ ಮಣ್ಣು ತಿಂತಿರ್ತಾವ ಗ್ವಾಡಿ ನೆಕ್ಕತಾವ ಕಲ್ಲ ತಿತ್ತಾವ ಹಳ್ಳ ತಿತ್ತಾವ ಹಿಂಗ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರ ಈ ಮಣ್ಣಿನೊಳಗ ಎಲ್ಲಾ ಜೀವಿಗಳು ನೋಡ್ರಿ ನಮಗಂತೂ ಗೊತ್ತೇ ಅದ
3: ಹೌದು
2: ಮಣ್ಣು ಅಂತಂದ್ರ ಅಗದಿ ಜೀವದ ಸೆಲೆ ಇದ್ದಂಗ ಅದ್ರೊಳಗೆ ರೋಗಾಣುಗಳು ಇರ್ತಾವ ಒಳ್ಳೆ ಜೀವಿಗಳು ಇರ್ತಾವ ಆಮೇಲೆ ಹುಳುಗಳ ತತ್ತಿಗಳು ಇರ್ತಾವ ಹಂಗ ಜಂತುಗಳ ತತ್ತಿನೂ ಇರ್ತಾವ ಅಂತ ಹೇಳ.
1: ಮಣ್ಣು ತಿನ್ನೋದ್ರಿಂದ ತತ್ತಿಯೊಳಗೆ ಹೋಗಿ ಮರಿ ಆಗ್ಯಾವ
3: ಅಂತಂದ್ರೆ ಜಂತು ಕರುಗಳ ಮೈಯಾಗ ಹೋಗ್ಬೇಕು ಅಂತಂದ್ರೆ ಮಣ್ಣು ಮುಖ್ಯ.
2: ಹೌದಲ್ರಿ ಮತ್ತ ಮಣ್ಣಿನೊಳಗೆ ಏನು ಜಂತಿನ ತತ್ತಿಗಳಿರ್ತಾವ ಅವು ಮತ್ತ ಈ ಕರ ತಿನ್ನ ಮತ್ತ ಅದ್ರ ಹೊಟ್ಟೆಗೆ ಹೋಗಿಬಿಡ್ತಾವ ಅಲ್ಲಿ ಜಂತ ಹುಟ್ಟತಾವ ಮತ್ತ ಅವು ಹೊಟ್ಟೆ ದುಬಾರಿಯಾಗಿ ಮತ್ತ ಏನು ತಿನ್ನೋದಿಲ್ಲ ಸಣಕಲಾಗ್ತಾವ.

0: ಅಂತಂದ್ರೆ ನಮಗೆ ಹೇಳ್ತಾರೆ ನೋಡ್ರಿ, ಕ್ಯಾಲ್ಸಿಯಂ ಬೇಕು, ಮ್ಯಾಗ್ನೇಶಿಯಂ ಬೇಕು ಅಂತ ಹೇಳಿ ಎಲ್ಲ ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ. ಅವು ಸೆಲೇನಿಯಮ್, ಮಾಲಿಬ್ಡಿನಮ್ ಹಿಂಗ ಬಹಳಷ್ಟು ಲವಣಗಳು ಇರ್ತಾವ, ಅವು ಆಹಾರದ ಮೂಲಕ ಹೋಗಿರೋದಿಲ್ಲ. ಅಂತಂದ್ರೆ ಏನಾಗ್ತದ, ನಾವು ಇಲ್ಲಿ ಒಂದ್ ಸ್ವಲ್ಪ ಎಚ್ಚರ ತಪ್ತೀವ್ರಿ ಗೌಡಶಾಲಿ ಅವ್ರೆ. ಈಗ ಕರುವಿಗೆ ನಾವು ಸರಿಯಾಗಿ ಹಾಲು ಕುಡಿಸ್ಲಿಲ್ಲ
1: ಇಲ್ಲಿ ಬಂತ ನೋಡ್, ಯಾಕಂತಂದ್ರೆ ಸ್ವಲ್ಪ ಇನ್ನೂ ಒಂದ್ ಗ್ಲಾಸ್ ಹೆಚ್ಚಿಗೆ ಅಂತ ಹೇಳ್ತಾರಲ್ಲ. ಆದ್ರ ಏನಂತಾರಪ್ಪ ತಿಳಿದವರು, ಒಂದು ಮಲಿ ಕರುವಿ ಮೂರು ನಮಗ ಅಂತ ಇರ್ತಾರ. ಇವರು ನಾಗನದ ಸತ ಕೆಲವೊಂದ್ಸಲ ಸ್ವಲ್ಪ ಜಗತ್ತಾರ ನೋಡು. ಅವಾಗ
0: ಅದಕ್ಕೆ ಹಂಗಾದಾಗ ಏನಾಗ್ತದಪ್ಪ ಅಂತಂದ್ರೆ ಅದಕ್ಕೆ ಕೊರತೆ ಬೀಳ್ತದ್ರಿ. ಹಾಲು ಪೂರಾ ಕುಡಿಲಿಲ್ಲ ಅಂತಂದ್ರೆ ಅದ್ರೊಳಗೆ ಕ್ಯಾಲ್ಸಿಯಂ ಹಿಡ್ಕೊಡ್ರಿ, ಬೇರೆ ಬೇರೆ ಖನಿಜ ಲವಣಗಳು ಹಿಡ್ಕೊಡ್ರಿ, ಎಲ್ಲ ಕೊಟ್ಟಾಗಿಬಿಡ್ತದ. ಹಂಗಾದಾಗ ಏನಾಗ್ತದಪ್ಪ ಅಂತಂದ್ರೆ ಕರುಗಳು ಒಂದು ಬೇರೆ ಹದಿ ಹಿಡಿತಾವ, ಮತ್ತ ಮಣ್ಣಿನೊಳಗ ಅವಕ್ಕೆ ಕ್ಯಾಲ್ಸಿಯಂ ಇರ್ತದ, ಬೇರೆ ಬೇರೆ ಖನಿಜ ಲವಣ ಇರ್ತದ ಅಂತ ಹೇಳಿ ಗೊತ್ತಾಗ್ಬಿಡ್ತದ ಅಂತ ನೋಡ್ರಿ. ಡಾಕ್ಟರ್ ಸಾಹೇಬ್ರು ಹೇಳಿದ್ರು ನಿಸರ್ಗ ಬಹಳ ಅದ್ಭುತ ಅದಪ್ಪ ಶಿವಣ್ಣ, ತನ್ನಷ್ಟಕ್ಕೆ ತಾನೇ ಪಾಠ ಕಲಿಸಿಬಿಡ್ತದ. ಅದು
1: ಕಡಿಮೆ ಬಿದ್ದಂದ್ರೆ ಎಲ್ಲಿ ಇಸ್ತದ ಅನ್ನೋದು ಸಹಿತ ಮೂಗ ಪ್ರಾಣಿಗಳಿಗೂ ಗೊತ್ತಾಗ್ಬಿಡ್ತದ.
0: ಅದಕ್ಕೆ ಅವು ಮಣ್ಣು ತಿಂತಾವ, ಆ ಮಣ್ಣು ತಿನ್ನೋದಕ್ಕೆ ಅವಕ್ಕೆ ಭಯಂಕರ ಖುಷಿ ಆಗಿಬಿಡ್ತದ ಅಂತ ಹೇಳಿ. ಅದಕ್ಕೆ ಯಾಕಪ್ಪ ಅಂತಂದ್ರೆ ಕೊರತೆ ಇರ್ತದ, ಕೊರತೆನ ತುಂಬಿಸ್ಕೊಳ್ಳೋದಕ್ಕೆಲ್ಲ ಮಣ್ಣು ತಿಂತಾವ, ಕಲ್ಲರೆ ತಿಂತಾವ, ತಿಂದ ಕೂಡಲೇ ಏನಾಗ್ತದ ಅದ್ರದ್ದು ಕೊರತೆ ನೀಗ್ತದ.
1: ಏ ಶಿವಣ್ಣ ಇನ್ನೊಂದು ನಂಗೆ ತಲೆಗೆ ಬಂತಪ್ಪ
0: ಹೇಳ್ರಿ ಗೌಡ್ರಿ,
1: ಏನಂತಂದ್ರೆ ಇವು ಕೆಲವೊಂದ್ಸಲ ಮಕ್ಕಳು ಮಣ್ಣು ತಿಂತಿರ್ ಅವ್ದು ಹೊಟ್ಟಿನೂ ತುಂಬಾಗಿರ್ತದೆ ಕೆಲವೊಂದು ನೋಡಿ ನಾವು
0: ಗೌಡ್ರ.
1: ಆಮೇಲೆ ಇನ್ನೊಂದಪ್ಪ ಈ ಬಸರೆ ಹೆಣ್ಮಕ್ಳು ನೋಡ್ರಿ, ಅವರು ಈ ಎರಿ ಮಣ್ಣ ಅದ್ರಾಗ ಈ ದಾಣಿ ಮಾಡ್ತಿರ್ತಾರಲ್ಲ ಅದ್ರಿಂದ ಆರಿಸ್ಕೊಂಡು ತಿನ್ನೋದು ನಾನು ನೋಡಿ ನೋಡ
0: ಗೌಡ್ರ. ನಿಮಗ ಬಹಳ ಮಜಾ ಹೇಳ್ತೀನಿ ನೋಡ್ರಿ,
1: ಏನ
0: ನೀವೆಲ್ಲ ಈ ವಿಷಯ ತೆಗೆದು ಬಿಟ್ರೆ ಈಗ ನಿಮ್ ಮನ್ಯಾಗ ನಿಮ್ ಸೊಸಿ ಅದಾಳ
1: ಇದೇನು ಹೊಸ
0: ಕೇಳ್ರಿ, ಮತ್ತೆ ಯಾರ ಮುಂದೆ ಹೇಳಿ ಹೇಳಿರಿ ನೀವು
1: ಹಿಂಗಂತೆ
0: ಚೊಚ್ಚಲ ಬಸರಿ.
1: ಹೌದೌದು,
0: ನಾನು ಬರೋ ಮುಂದೆ ಅಚ್ಚಿ ಕಡೆ ಆ ಕಟ್ಟಿ ಮ್ಯಾಲ ಕೂತು ಹಸನ್ ಮಾಡಾಕತ್ತಾಳ ಜೋಳ.
1: ಆಕಿ ಯಾವಾಗಾರ ಈಗ ಮಾಡ್ಬೇಡ ಅಂದ್ರೂ ಮಾಡ್ತಾಳ
0: ನೋಡಿ, ಯಾಕೆ ಮಾಡ್ತಾಳ ನೀವು ಏನ್ರಿ ವಿಚಾರ ಮಾಡಿರೇನ್ರಿ ಗೌಡ್ರಿ?
1: ಏನ್ ಕೆಲಸ ಮಾಡ್ಬೇಕು, ಏನ ಏನದ ಗೌಡಶಣ್ಣ ಅಂದ್ರ ಮೊದಲೇ ಇದು ಇದು ಅಂತ ತಿಳ್ಕೊಂಡು ಬಹಳ
0: ನಡು ನಡುವ ನಾ ನೋಡಿದ್ರಿ, ನಡು ನಡುವ ಜ್ವಾಳದಾಗಿದ ಹಳ್ಳ ತಿನ್ನಾಕತ್ತಿಲ್ರಿ
1: ಮಣ್ಣ.
0: ಹ್ಞೂ ಮಗ್ಲಿ ಎರಿ ಮಣ್ಣದ ನೋಡ್ರಿ, ಅದು ಸಾವಕಾಶ ಬಾಯಾಗ ಹಾಕೊಳಕತ್ತಿದ್ಲು, ನಾ ಹಿಡಿದೇ ಬಿಟ್ಟೆ ನೋಡ್ರಿ ನಿಮ್ ಸಸಿಗೆ.
1: ಅಲ್ಲ ಗೌಡಶಣ್ಣ ಏನ್ ನೋಡ್ತೀನಿ ಇವೆಲ್ಲ ಅಂದ್ರೆ ಚಲೋ ಏನ
2: ಇರ್ಲಿ ಬಿಡ್ರಿ, ಅವೆಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ, ಏನ್ ಬೇಕನ್ಸದ ತಿಂತಾವ ಹಂಗ ಊಟ ಮಾಡಿದಂಗ ಮಾಡ್ತಾರೆ.
0: ಆಮೇಲೆ ನೀವು ಮಕ್ಕಳು ಅಂತಂದ್ರಿ ಅವು ಪೆನ್ಸಿಲ್ ತಿಂದು ಟೂ ತಿಂದು ಮಣ್ಣು ತಿಂದಿವಿ ನಾವು, ಎಷ್ಟು ಬ್ಯಾಡ್ ಅಂತಂದ್ರೆ ಸಹಿತ ಬಾಯಾಗ ಹಂಗೆ ತುಂಬಿಕೊಂಡಿರ್ತಾವ ನೋಡ್ರಿ, ಹಳ್ಳ ತುಂಬಿಕೊಂಡಿರ್ತಾವ, ಮಣ್ಣು ತುಂಬಿಕೊಂಡಿರ್ತಾವ ನೋಡ್ರಿ ಗೌಡಶಾನಿ ಅವ್ರ. ಆಮೇಲೆ ಗೌಡ್ರ ಒಂದು ಮಜಾ ಹೇಳ್ತೀನಿ, ಇನ್ನೊಂದು ಮಜಾ
2: ಏನಪ್ಪ,
0: ನಾನು ಸಣ್ಣವಿದ್ದಾಗ ಕೊಡುತ್ತಿದ್ದೀರಿ
1: ನೀನು ಬ್ಯಾರಿ
0: ನೆನ್ಪಿಟ್ಕೊಳ್ಳಿ ಹೋಗ್ತೀನಲ್ರಿ ಶಾಲಿಗೆ ಹೋಗೋಣ, ಅದು ಏನೇನು ಪೆನ್ಸಿಲ್ ದೊಳಗೆ ಏನ್ ರುಚಿ ಐತಿಪ್ಪ ಅಂತ ಹೇಳಿ ಪೆನ್ಸಿಲ್ ತಿತ್ತಿದ್ ನೋಡ್ರಿ,
1: ಯಾರು ಹೊಡಿಲಿಲ್ಲ ಮತ್ತ
0: ಇಲ್ರಿ ಅದು ಏನಾಯ್ತು ಬಿಡ್ರಿ. ಆದ್ರ ಏನಾಗ್ತಿತ್ತು ಅಂದ್ರೆ ನಮ್ಮವರು ಪೆನ್ಸಿಲ್ ಡಬ್ಬಿ ತಂದು ಕೊಡೋರ್ರೆ, ಅದು ಪೆನ್ಸಿಲ್ ಎಷ್ಟು ಬರಿತಿದ್ದೆ ಅದಕ್ಕಿಂತ ಡಬಲ್ ತಿನ್ನಾಕ ಉಪಯೋಗ ಮಾಡ್ತಿದ್ದೆ,
1: ಅಂದ್ರೆ ಜಲ್ದಿ ಖಾಲಿ ಆಗೋದು,
0: ಖಾಲಿ ಆಗ್ತಿತ್ತು ಮತ್ತೆ ಬಡಿಸ್ಕೋತಿದ್ದೆ.
1: ಅತ್ತಿ
0: ಬೈತಿದ್ರು ಆದ್ರೂ ಮತ್ತೆ ಅದೊಂದು ಇರ್ತದ ನೋಡ್ರಿ,
1: ಅಲ್ಲಿ ಕೆಲವೊಂದ್ಸಲ ಅಂತಿದ್ದಾರೆ ತಿಂದ ಎನ್ಲೇ ಮಗನ ಅಂತಿದ್ರು,
0: ಹಂಗೆ ಅಕ್ಷರಶಃ ತಿಂದು ಬಿಡ್ತಿದ್ವಿ ನೋಡ್ರಿ. ಅದೇನೋ ಒಂಥರ ಬಹಳ ರುಚಿ ನೋಡ್ರಿ ಅದು ಪೆನ್ಸಿಲ್.
1: ಡಾಕ್ಟರ್ ಸಾಬ್ರು ಮನುಷ್ಯರು ಯಾಕೆ ತಿಂತಾರ ಅಂತ ಏನ್ ಹೇಳಿದ್ರು?
0: ನಾನು ಇದನ್ನೇ ಕೇಳಿದ್ರಿ, ಈಗ ಕರುಗಳದಾಯ್ತು ಇದಾಯ್ತು ಪ್ರಾಣಿಗಳದಾಯ್ತು, ಮತ್ತೆ ಮನುಷ್ಯರದ ಹೆಂಗ್ರಿ ಡಾಕ್ಟರ್ ಸಾಹೇಬ್ರು?
1: ನಾವು ಬುದ್ಧಿ ಇದ್ದವರು ತಿಳಿದವರು
0: ಹೌದಲ್ಲ? ಹೌದೌದ್ರಿ, ಕೇಳಿದೆ ಅದಕ್ಕೆ ಅವರು ಅಂತಂದ್ರು ಶಿವಣ್ಣ ಯಾವಾಗಿಂದ ನಿನಗೆ ಹೇಳ್ತೀನಿ, ಮನುಷ್ಯನ ಜೀವ ಬೇರೆ ಅಲ್ಲ, ದನಗಳ ಜೀವ ಬೇರೆ ಅಲ್ಲ,
1: ಜೀವ ಇಬ್ಬರದು ಒಂದೇ,
0: ಜೀವ ಇಬ್ಬರದು ಒಂದೇ, ಅದು ಆಕಳ ಇರಲಿ ಎಮ್ಮೆ ಇರಲಿ ಕ್ವಾಣ್ ಇರಲಿ ಏನಾರೇ ಹಾಕಿರ್ವಲ್ತಕ್ಕ, ಜೀವ ಅನ್ನುವಂಥದ್ದು ಒಂದೇ. ನಮ್ಮ ಈ ಜಗತ್ತಿನೊಳಗೆ ಇರುವಂತಹ ಲವಣಗಳು ಅವೇ ಲವಣಗಳಿರ್ತಾವ,
1: ಎಲ್ಲ ಜೀವಿಗಳಿಗೂ ಅವೇ ಬೇಕು,
0: ಎಲ್ಲ ಜೀವಿಗಳಿಗೂ ಅವೇ ಬೇಕು. ಅವತ್ತರ ಕೊರತೆ ಆಯ್ತಪ್ಪ ಅಂತಂದ್ರೆ ಮತ್ತೆ ನಾವು ತಿಂತೀವಿ. ಇನ್ನೊಂದು ಮಾತು ಹೇಳಿದ್ರೆ ಗುಟ್ಟಿನ ಮಾತೇ ಹೇಳಿದ್ರೆ ಅವರು
2: ಮತ್ತೇನಪ್ಪ ಗುಟ್ಟ,
0: ಹ್ಞೂನ್ರಿ ಈಗ ನೋಡ್ರಿ ನೀವು ಏನಪ್ಪ ಚೊಚ್ಚಲ ಬಸರಿರ್ತಾಳ ಹೆಣ್ಮಗಳು, ಮತ್ತೆ ಅವಳಿಗೆ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಮನಿ ಮನಿಗೆ ಕರೆದು ತೆಗೆ ಊಟ ಹಾಕಿಸ್ತೀರಿ. ಯಾಕೆ ಊಟ ಹಾಕಿಸ್ತೀರಿ? ಬೇರೆ ಬೇರೆ ಬೇರೆ ಬೇರೆ ಬೇರೆ ಅಗ್ರಿ, ಹಾ ತಿಂಡಿ
1: ಮಾಡೋದು, ಚಕ್ರಿ ಏನು,
0: ಎಲ್ಲ ಕಾಯಿಪಲ್ಯ ಏನು, ಏನೇನು ಜೀನ್ಸ್ಗಳ್ರಿ ಅವೆಲ್ಲ
1: ಒಂದೊಂದಿನ ಒಂದೊಂದು ಮನೆಯವ್ರು ಕರ್ಕೊಂಡು ಬಂದಿರ್ತಾರೆ, ಬಂದು ಬಳಗ ಎಲ್ಲರೂ,
0: ಹೀರಿಕಾಯಿ, ತುಪ್ರಿಕಾಯಿ, ಬೆಂಡಿಕಾಯಿ, ಬದ್ನಿಕಾಯಿ, ಗಜ್ಜರಿ, ಎಲ್ಲ ಏನು ಬೇಕು ಅದಕ್ಕೆ ಏನ್ ಬೇಡ
2: ರುಚಿ
0: ಇಷ್ಟೆಲ್ಲ
2: ಬಿಡಪ್ಪ
0: ಮತ್ತೆ ಇದನ್ನ ಯಾಕೆ ತಿನ್ನಿಸ್ತೀರಿ ಅಂತ ಹೇಳಿ ಕೇಳಿದ್ರೆ ನನಗೆ ಡಾಕ್ಟರ್ ಸಾಹೇಬ್ರು ನಾನು ಪದ್ಧತಿ

0: ಪದ್ಧತಿ ಅದ್ರಿ, ಸಂಪ್ರದಾಯ ಮೊದ್ಲಿಂದ ನಡ್ಕೊಂಡು ಬಂದದ್ದು ಅಂತ ನಾ ಅಂದೆ. ಇವಣ್ಣ ನೀವು ಹಿಂಗ್ ನೋಡು, ಹಳ್ಳಿ ಮಂದಿ ತಪ್ಪು ತಿಳ್ಕೊಂಡಿರಿ, ನಮ್ಮ ಹಿರಿಯರು ಬಹಳ ವಿಚಾರ ಮಾಡಿ ಇಂಥದೊಂದೆಲ್ಲ ಸಂಪ್ರದಾಯ ಹಾಕಿಟ್ಟಾರ. ಯಾಕಪ್ಪ ಅಂತಂದ್ರ, ಈಗ ಒಂದ್ ಮನಿ ಒಳಗ ಒಂದು ಸಿಹಿಯಾದ ಪದಾರ್ಥ ತಿನ್ಲ ಹೆಣ್ಮಗಳು ಅಂತಂದ್ರ, ಇನ್ನೊಂದು ಮನಿ ಒಳಗ ಒಗರ್ ಪದಾರ್ಥ ತಿಂತಾಳ. ಅಂದ್ರೆ ಒಂದ್ ಕಡೆ ಹಾಗಲಕಾಯಿ ಸಿಕ್ಕರೆ ಇನ್ನೊಂದು ಕಡೆ ಬೆಂಡಿಕಾಯಿ ಸಿಗ್ತೈತಿ, ಇನ್ನೊಂದು ಕಡೆ ಮತ್ತ ಬ್ಯಾರೆ ಪದಾರ್ಥ
1: ಹೋಳಿಗೆ ಸಿಗ್ತದೆ,
0: ಹೋಳಿಗೆ ಸಿಗ್ತದೆ. ಹಿಂಗ ಬ್ಯಾರೆ ಬೇರೆ ಪದಾರ್ಥಗಳು ಅಂದ್ರೆ ಬೇರೆ ಬೇರೆ ಪದಾರ್ಥಗಳ ಅರ್ಥ ಏನು? ಬೇರೆ ಬೇರೆ ಲವಣಗಳು,
1: ಲವಣಾಂಶಗಳು,
0: ಪೋಷಕಾಂಶಗಳು
2: ಸಿಗೋದ್ರಿಂದ ಬೇರೆ ಬೇರೆ ಲವಣಾಂಶಗಳು
0: ಸಿಗ್ತಾವ. ನಮಗ ಶಾಸ್ತ್ರ ಹೇಳ್ತದ್ರಿ, ಏನ್ ಹೇಳ್ತದ ಗೊತ್ತೇನ್ರಿ? ಅವಾಗ ಅವಾಗ ಓದ್ತಿರ್ತೀನಿ ನಾ ಪುಸ್ತಕದೊಳಗೆ, ಹಿಂಗ ಆರು ರಸ ಅದಾವ ಅಂತ್ರಿ ನಮ್ಮಲ್ಲಿ ಊಟದ್ದು, ಭೋಜನದ ಆರು ರಸಗಳದ ಷಡ್ರಸ ಅಂತ ಹೇಳಿ. ಆ ಷಡ್ರಸೋಪೇತವಾದಂತಹ ಭೋಜನ ನಮ್ಮ ಶರೀರವನ್ನ ಸೇರ್ಬೇಕು ಅಂತೇಳಿ
1: ಅದಕ್ಕೆ ಹಿರಿಯರು ಹಿಂಗ್ ಮಾಡ್ಯಾರ.
0: ಒಗರು, ಕಹಿ, ಸಿಹಿ, ಇಂಥವೇನು ಹುಳಿ, ಇಂಥವೇನದಾವಲ್ಲ, ಒಂದು ಆರು ರಸಗಳದಾವ. ಇವೆಲ್ಲ ಪ್ರತಿ ದಿವಸ ನಮ್ಮ ಶರೀರಕ್ಕೆ ಹೋದ್ರ ನಮ್ಮ ಶರೀರ ಚಲೋತ್ನಾಗ ಪೋಷಣೆ ಆಗುತ್ತದ.
1: ಅಂತಂದ್ರ ಯಾರ ಮನೆಯಾಗ ಬಸ್ ರೆಣ್ಣು ಮಗಳು ಇರ್ತಾಳಲ್ಲ, ಇದನ್ನಂತೂ ಅವ್ರಿಗೆ ಎಲ್ಲಾನು ಮಾಡಿ ಹಾಕ್ಲಿಕ್ಕೆ
0: ಆಗೋದಿಲ್ಲ.
1: ಅದಕ್ಕೆ ಬಂದು ಬಳಗ ಆಜು ಬಾಜು ಮನೆಯೆಲ್ಲ ತಂದು ಕೊಟ್ರಿದು ಬರಬ್ಬರ ಏ ಅಗದಿ ನಮ್ಮ ಹಿರಿಯರು ಭಾರಿ ವಿಚಾರ ಮಾಡಿ
0: ವಿಚಾರ ಮಾಡ್ಯಾರಿ. ಮತ್ತೆ ಆಗ್ತದ ಅಂತಂದ್ರ ನಾವೆಲ್ಲ ಒಂದಾಗಿಬಿಡ್ತೀವಿ ನೋಡ್ರಿ, ಹಳ್ಳಿ ಮಂದಿ ನಾವೆಲ್ಲ ಒಂದಾಗಿಬಿಡ್ತೀವಿ. ಈ ಬಾಂಧವ್ಯ ಬೆಳೆದಿಲ್ಲೇನ್ರಿ, ನಮ್ಮ ಭಾವನಾತ್ಮಕ ಸಂಬಂಧಗಳ
1: ನಮ್ಮ ಸೊಸೈ ಟೈಮ್ನಾಗ ಅವ್ರು ಮಾಡ್ತಾರೆ, ಅವ್ರ ಸೊಸೈ ಟೈಮ್ನಾಗ ನಾವು ಮಾಡ್ತೀವಿ. ಹಿಂಗೆಲ್ಲರೂ ಅದು ಒಬ್ರಿಗೊಬ್ರು ಕೊಡೋದು ತಗೊಳ್ಳೋದು ಅದಂಗೆ ಆಗಿಬಿಡ್ತದೆ,
0: ಅದಂಗೆ ಆಗಿಬಿಡ್ತದ. ಹಿಂಗಾಗಿ ಏನಪ್ಪ ಅಂತಂದ್ರ ಇದು ಬಸರಿದ್ದವ್ರಿಗೆ ಒಂದು ಒಳ್ಳೆ ಪೋಷಕ ಆಹಾರ ಸಿಗ್ತದ, ಈ ದೃಷ್ಟಿ ಇಟ್ಟುಕೊಂಡು ಅವರೆಲ್ಲ ಮಾಡ್ತಾ ಇದ್ರು. ಮತ್ತು ಅದೇ ರೀತಿಯಾಗಿ ನಾವು ನಮ್ಮ ಕರುಗಳಿಗೆ ಸಹಿತ ಉತ್ತಮವಾದಂಥ ಒಂದು ಆಹಾರ ಅಂದ್ರೆ ಚಲೋತ್ನಾಗೆ ಹಾಲು ಕುಡಿಸೋದನ್ನು ಕಲಿಬೇಕು.
1: ಮೊದಲಿಗೆ ಹಾಲು,
0: ಹಾಲು ಯಾಕಪ್ಪ ಅಂತಂದ್ರೆ ಅದು ಕ್ಯಾಲ್ಸಿಯಂ ಇರ್ತದಂತ್ರಿ ಅದ್ರೊಳಗೆ.
1: ಆಮೇಲೆ ಇನ್ನೊಂದು ಶಿವಣ್ಣ, ಇದು ಒಂದು ಇರ್ತಾರಪ್ಪ ನಂಗೇನೋ ನೆನಪತ್ತೊಮ್ಮೆನೋ ತಂದೆ ನಂಗೆ ಬಾದಿಂದ ಏನೊಂದು ಕಲ್ಲು ಟೈಪ್ ಇರ್ತ ಇವು ಆಕಳಿಗೆ ನೆಕ್ಲಿಕ್ ಕೊಡ್ರಿ.
0: ಹೌದು ಹೌದ್ರಿ, ಹೌದು ಹೌದ್ರಿ,
1: ಹಿಂಗೇನೋ ಅಂದಿದ್ದಿತ್ತಪ್ಪ. ಇದ್ರ ಸಂಬಂಧಪಟ್ಟಿದ್ದು ಏನ್ರ ಅದ ನಾ ಏನ್
0: ಅದು ಒಂದು ತಯಾರಿ ಮಾಡಿದ್ದೇ ಸಿಗ್ತದ್ರಿ ಅಂಗಡಿ ಒಳಗ ಅದೆಲ್ಲ ಸಿಗ್ತದೆ.
1: ಹಿಂಗೇನೋ ಅಂದಿದ್ರಪ್ಪ
0: ಅಂಗಡಿ ಒಳಗೆ ಸಿಗ್ತದ್ರಿ. ಮತ್ತೆ ಅದು ಅಂದ್ರೆ ಚಟ ಬಿಡಿಸೋ ಸಂಬಂಧ, ಈಗ ಹುಡುಗರಿಗೆ ಏನಾಗಿರ್ತದ ಮಣ್ಣು ತಿನ್ನುವಂತ ಒಂದು ಚಟ ಇರ್ತದ, ಅದನ್ನ ಬಿಡಿಸೋದು ಚಟ ಆಗಬಾರದು ಅಂತ ಹೇಳಿ ಮಣ್ಣು ಅಂಥದ್ದೇ ಒಂದು ಮಣ್ಣಿನಂಥದ್ದೇ ಒಂದು ಪದಾರ್ಥ ಇರ್ತದ, ಅದು ಅಂಗಡಿಯಾಗ ಸಿಗ್ತದ. ಅದನ್ನ ತಗೊಂಡು ಬಂದ್ರಪ್ಪ ಅಂತಂದ್ರೆ ಅದು ಚಟ ಬರ್ತಾ ಕಡಿಮೆ ಆಗ್ತದ. ಅದಕ್ಕಂದೆ ಮತ್ತೆ ಒಳ್ಳೇದ್ರಿ ಡಾಕ್ಟರ್ ಸಾಹೇಬ್ರ ಇದೆಲ್ಲ ಬರೋಬ್ರಿ, ಆದ್ರೆ ಹಿಂಗ ಚಟ ಬೆಳಕೋತ ಹೋಯ್ತಪ್ಪ ಅಂತಂದ್ರೆ ಹೆಂಗ? ಮತ್ತ ಹುಡುಗರಿಗೆ ಹೆಂಗ್ ಚಟ ಬಿಡಿಸೋದು, ಮತ್ತ ಕರುಗಳಿಗೆ ಹೆಂಗ್ ಚಟ ಬಿಡಿಸೋದು, ಹೌದಲ್ರಿ? ಮತ್ತೆ
1: ಚಿಕಿತ್ಸೆ,
0: ಮತ್ತೆ ಈಗ ಮಣ್ಣು ತಿನ್ಕೋತ ಹೋದು, ಮತ್ತ ಅದ್ರೊಳಗ ರಾಸಾಯನಿಕ ಇರ್ತಾವ, ಬೇರೆ ಬೇರೆ ಜೀವಾಣುಗಳು ಇರ್ತಾವ, ರೋಗಾಣುಗಳು ಇರ್ತಾವ, ಮತ್ತ ಹಂಗೆಲ್ಲ ಮತ್ತೆ ತ್ರಾಸ ಆಗಕತ್ತಪ್ಪ ಅಂತಂದ್ರೆ ಹೆಂಗ್ರಿ ಡಾಕ್ಟರ್ ಸಾಹೇಬ್ರ ಅಂತಂದೆ. ಅವ್ರಂದ್ರು ಇಲ್ಲ ಶಿವಣ್ಣ, ಇದ್ರೊಳಗೆ ಏನ್ ಕಾಳಜಿ ಮಾಡುವಂತದ್ದು ಏನಿಲ್ಲ, ಇಲ್ಲ ಔಷಧ ಸಿಗ್ತದ, ಮಿಶ್ರಣ ಸಿಗತೈತಿ, ಅದು ನಿಮ್ ದವಾಖಾನೆಯಾಗಿತ್ತಪ್ಪ ಅಂತಂದ್ರೆ ನಾನೇ ಬರೆದು ಕೊಡ್ತೀನಿ ನಿಮಗೆ, ಇಲ್ಲ ಅಂತಂದ್ರೆ ಔಷಧ ಅಂಗಡಿಯಾಗ ಅದು ಸಿಗ್ತದ, ನೀವು ಹೋಗಿ ಅದನ್ನ ಕರುಗಳಿಗೆ ಹಾಕಿದ್ರಪ್ಪ ಅಂತಂದ್ರೆ ಮುಂದೆ ಅವು ಚಟ ಬಿಟ್ಟು ಬಿಡ್ತಾವ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ನೋಡ್ರಿ.
1: ಅಂತಂದ್ರೆ ಎಲ್ಲ ಬರೋಬ್ಬರ ಆದಂಗಾಯ್ತಪ್ಪ ಅಂದ್ರೆ ಈ ಜಂತುನಾಶಕ ಔಷಧಿ ಇರ್ತಾವಲ್ಲಪ್ಪ, ಮತ್ತೆ ಔಷಧ ಕುಡಿಸಿದ್ರೆ ಟೈಮ್ ಟೈಮ್ಗೆ ಮತ್ತೆ ಜಂತು ಏನು ಒಳಗೆ ಸೇರಿರ್ತಾವ ಹೊರಗೆ ಹೋಗ್ಬಿಡ್ತಾವ.
0: ಮತ್ತೆ ನಾನು ಬರ್ಕೊಂಡು ಬಂದಿರಿ ಡಾಕ್ಟರ್ ಸಾಹೇಬ್ರ ಕಡೆ, ಮತ್ತೆ ಔಷಧ ತಂದು ಒಂದು 4 ಕರ ಇದಕ್ಕೂ ಹಾಕಾಕತ್ತೀನಿ ಈಗ, ಮತ್ತೆ ನಿಮಗೂ ಅದನ್ನ ಹೇಳ್ತೀನಂತ ನೀವು ಚಾಲು ಮಾಡಿಬಿಡ್ರಿ.
1: ನಮ್ಮಲ್ಲಿ ಅಂದ್ರೆ ಒಟ್ಟ ಟೈಮಿಗೆ ಒಂದ್ಸಲ ಕುಡಿಸ್ಬಿಡೋದು.
0: ಹ್ಞೂನ್ರಿ, ಮತ್ತೆ ಈಗ ಮನುಷ್ಯರಿಗೆ ಏನಾರ ಹಿಂಗಾಯ್ತಪ್ಪ ಅಂತಾರೆ ಹಿಂಗ ಚಟ ಬಿಡಿಸೋದು, ಮತ್ತೆ ಮನುಷ್ಯರ ಡಾಕ್ಟರ್ ಕಡೆನೆ ಹೋಗ್ಬೇಕು ನೋಡ್ರಿ. ಮತ್ತೆ
1: ಅದಂತೂ ಮಾಡಬೇಕಿಲ್ಲ.
0: ಟಾನಿಕ್ ಔಷಧ ಎಲ್ಲ ಕೊಡ್ತಾರಂತ್ರಿ, ಖನಿಜ ಟ್ಯಾಬ್ಲೆಟ್ ಸಿಗ್ತಾವಂತ್ರಿ, ಮತ್ತೆ ಅವನ್ನ ತಗೊಂಡ್ರೆ ಮತ್ತೆ ಅಂತ ಎಲ್ಲ ಚಟ ಎಲ್ಲ ಹೋಗ್ಬಿಡ್ತಾವ, ಆರೋಗ್ಯ ಬರೋಬ್ಬರಿ ಉಳಿತದ ಅಂತ ಹೇಳಿ.
1: ನೋಡ್ಸಣ್ಣ, ಈ ಶಿವಣ್ಣ ಇಷ್ಟೆಲ್ಲ ಚಟದ ಬಗ್ಗೆ ಮಾತಾಡ್ತಾನೆ, ಅವನ್ ಚಟ ಮಾತ್ರ ಬಿಡೋದಿಲ್ಲ ನೋಡ.
0: ಇಲ್ರಿ ಗೌಡ್ರ, ನಮ್ಮ ಶಕ್ಕು ಮತ್ತೆ ಕ್ಯಾಲ್ಸಿಯಂ ಬೇಕಲ್ರಿ, ಮತ್ತೆ ಕ್ಯಾಲ್ಸಿಯಂ ನಮ್ಗೆ ಹೆಂಗ್ ಸಿಗ್ತದ ಗೊತ್ತೇನ್ರಿ ಗೌಡಶನಿ ಅವ್ರ? ಹಾಲಿನ ಮುಖಾಂತರ ಸಿಗ್ತದ್ರಿ ನಮಗ.
1: ಅದಕ್ಕೆ
0: ಗೌಡ್ರ ನಮಗ ಹಾಲ್ ಹೆಂಗ್ ಸಿಗ್ತದ್ರಿ? ನಮಗ ಹಾಲ್ ಹೆಂಗ್ ಸಿಗ್ತದೆ?
1: ಹಾಲ್ ಕುಡಿದ್ರೆ ಹಾಲ್ ಸಿಗ್ತದೆ,
0: ಹಂಗಲ್ರಿ ಗೌಡ್ರ?
1: ಚಾ ಕುಡಿದ್ರೆ ಹಾಲ್ ಸಿಗ್ತದೆ
0: ನೋಡ್ರಿ ಗೌಡ್ರ, ನಮಗೆಲ್ಲ ನಿಂದ್ರಿಸ್ಬಿಟ್ರು.
1: ಇಲ್ಲ ಇಲ್ಲ ಗೌಡ್ಶೆಣ್ಣ, ಏನ್ ಮಾಡು, ಇವತ್ತಿಲಿಂದ ಶಿವಣ್ಣಗೆ ಅವ್ನಿಗೆ ಕ್ಯಾಲ್ಸಿಯಂ ಬೇಕಂದ್ರೆ ಚಾ ಬಂದ್ ಮರಿ ಹಾಲ
0: ನೋಡ್ರಿ. ಗೌಡಶಾನಿ ಅವ್ರಿಗೂ ಚಾ ಕುಡಿಬೇಕಾಗ್ಯದ, ಅದಕ್ಕೆ ಮತ್ತೆ ಅವ್ರು ನಮ್ಮನ್ನು ಕೂಡಿಸ್ಕೊಂಡೇ ಇದನ್ನ
1: ಹೇಳಿರ್ತಾರೆ. ನಂದೇ ವಿಚಾರ ಕೊಡ್ತೇನೋ, ನೀವಿಬ್ಬರು ಚಾ ಕುಡಿಸೋದು ಬಿಡಿಸ್ಬೇಕು ಅನ್ನೋದು ನಂದು.
0: ಇಲ್ರಿ ಗೌಡ್ರಿ, ಯಾಕಂದ್ರೆ
1: ನಾ ಚಾ ಕುಡಿದ್ರ
0: ಚಾದೊಳಗೆ ಹಾಲು ಇರ್ತದ, ಹಾಲಿನೊಳಗೆ ಕ್ಯಾಲ್ಸಿಯಂ ಇರ್ತದೆ, ಇದು ನಮಗ್ ಬೇಕೇನ್ರಿ. ಅದಕ್ಕೆ ಗೌಡಶಾನಿ ಅವರ ಜಲ್ದಿ ತಗೊಂಡ್ ಬರ್ರಿ ಚಾ. ಮತ್ತೆ
2: ಚಾ ತಗೊಂತೀನಿ ಕೂಡ ಅನ್ಕತ್ತ.

0: ತಗೋರ ಪಾಶವಣ್ಣ ಚಾ ತಗೋ.
1: ಹಾ ಹಾ ಗೌಡ ಶಾನಿ ಅವರ, ತರಿ ತರಿ
0: ತಗೋ.
1: ಹಾ ಗೌಡ್ರ, ಮತ್ತೆ ಬೇಕಾದಷ್ಟು ಕ್ಯಾಲ್ಸಿಯಂ ಸಿಕ್ಕಂಗಾಯ್ತು ನೋಡ್ರಿ ನಮಗಿನ್ನ.
2: ಅಂದ್ರೆ ಎಲ್ಲಿ ಗಾಡಿ ಜಿಡು ನಕ್ಕದಿಲ್ಲ.
1: ಒಳ್ಳೇದ್ರಿ, ಮತ್ತೆ ಬರ್ತೀನ್ರಿ ಶರಣ್ರಿ.
2: ನಮಸ್ಕಾರಪ್ಪ.
3: ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶು ವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254542. ಬೀದರ್ನ STD ಕೋಡ್ 08482. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.

0: ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ತಬಲಾ ಸಾಥ್ ನೀಡಿದವರು ಸಾತ್ಲಿಂಗಪ್ಪ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ ವಕೀಲ್. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ.
1: ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ
1: ಕಾರ್ಯಕ್ರಮ ಕೇಳಿದಿರಿ.
0: ಮತ್ತೆ ಮುಂದಿನ ವಾರ ಇದೇ ಸಮಯ ಬರುತ್ತಾರೆ.
1: ಕರಿಯತ್ತ ಕಾಳಿಂಗ
0: ಬಿಳಿ

0: ಅರೆ ಇದೇನಿದು? ನಕುಲ ಸಹದೇವರು. ಅರೆ ಇದೇನಿದು? ಇಲ್ಲಿ ಮಧ್ಯಮ ಪಾಂಡವ. ಅಲ್ಲಿ ಭೀಮ. ಹೀಗೇಕೆ ಇವರೆಲ್ಲ ಪ್ರಜ್ಞಾಶೂನ್ಯರಾಗಿ ಬಿದ್ದಿದ್ದಾರೆ? ಭಯಂಕರ ಕೃತ್ಯ ಯಾರದಿರಬಹುದು?
1: ಬಾ ಯುಧಿಷ್ಠಿರ ಬಾ.
0: ಯಾರು, ಯಾರದು?
1: ನಾನು ಯಕ್ಷ. ನಿನ್ನ ತಮ್ಮಂದಿರು ಈ ಸರೋವರಕ್ಕೆ ಬಂದು ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸದೆ ಉದ್ಧಟತನ ತೋರಿದರು. ಅದಕ್ಕಾಗಿ ಅವರಿಗೆ ಈ ಗತಿ ಬ. ನೀನು ಕೂಡ ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿಯುವ ಪ್ರಯತ್ನ ಮಾಡಿದರೆ ನಿನ್ನ ತಮ್ಮಂದಿರಿಗೆ ಆದ ಗತಿಯೇ ನಿನಗಾಗುತ್ತದೆ.
0: ಯಕ್ಷ, ನನ್ನ ತಮ್ಮಂದಿರ ಉದ್ಧಟತನಕ್ಕೆ ನಾನು ಕ್ಷಮೆ ಕೋರುತ್ತೇನೆ. ದಯವಿಟ್ಟು ಪ್ರಶ್ನೆಗಳನ್ನು ಕೇಳು, ಉತ್ತರಿಸುವೆ.
1: ಒಳ್ಳೆಯದು. ಜೀವಿಗಳಿಗೆ ಬದುಕಲು ಏನು ಬೇಕು?
0: ಶುದ್ಧ ಗಾಳಿ.
1: ಜೀವಿಗಳು ಆರೋಗ್ಯದಿಂದ ಆನಂದವಾಗಿ ಇರಲು ಏನು ಬೇಕು?
0: ಶುದ್ಧ ನೀರು.
1: ಜೀವಿಗಳೆಲ್ಲ ಚೈತನ್ಯಶೀಲರಾಗಿರಲು ಈ ಪ್ರಕೃತಿಯ ವ್ಯಾಪಾರ ನಿರಂತರವಾಗಿರಲು ಏನು ಬೇಕು?
0: ಶುದ್ಧ ಆಹಾರ. ಯಕ್ಷ,
1: ಈ ಮೂರು ಶುದ್ಧವಾಗಿ ಇರಬೇಕಾದರೆ ಏನು ಬೇಕು?
0: ಶುದ್ಧ ಪರಿಸರ ಇರಬೇಕು.
1: ಶುದ್ಧ ಪರಿಸರಕ್ಕೆ ಏನು ಬೇಕು?
0: ಸಕಲ ಜೀವಿ ಸಸ್ಯ ರಾಶಿಗಳಲ್ಲಿ ಮೈತ್ರಿ ಇರಬೇಕು.
1: ಭಲೆ ಯುಧಿಷ್ಠರ, ಭಲೆ. ನನ್ನ ಪ್ರಶ್ನೆಗಳಿಗೆಲ್ಲ ಸೂಕ್ತವಾದ ಉತ್ತರಗಳನ್ನು ಕೊಟ್ಟಿದ್ದೀಯ. ಆದರೆ.
0: ಆದರೆ ಏನು ಆದರೆ? ಯಕ್ಷ,
1: ನೀನು ರಾಜ. ಇವೆಲ್ಲವೂ ಕೇವಲ ಉತ್ತರಗಳಾಗಬಾರದು, ಅನುಷ್ಠಾನಕ್ಕೆ ಬರಬೇಕು. ತಿಳಿಯಿತೆ?
0: ತಿಳಿಯಿತು ಯಕ್ಷ. ನಿನ್ನ ಮಾತುಗಳನ್ನು ಶಿರಸಾ ವಹಿಸಿ ಪಾಲಿಸುತ್ತೇನೆ. ಈ ಪೃಥ್ವಿಯ ಬಾಳನ್ನು ನಂದನವನವನ್ನಾಗಿ ಮಾಡುತ್ತೇನೆ.

0: ಯುವವಾಣಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಯಲ್ಲಿ ಚಿತ್ರ ಚಿತ್ತಾರ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ. ಹಾಸನ ತಾಲ್ಲೂಕು ಗೊರೂರಿನ ಜಿಆರ್ ನವೀನ್ ಕುಮಾರ್ ಅವರು.
1: ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಗತ. ನಾನು ನಿಮ್ಮ ಸ್ನೇಹಿತ ನವೀನ್ ಕುಮಾರ್ ಗೊರೂರ್. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹದ ಬಗ್ಗೆ ಮಾತನಾಡುವುದಕ್ಕೆ ಖುಷಿ ಆಗ್ತಾ ಇದೆ. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಆರಂಭಿಸೋಣ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿಗೆ ಸಮಾನವಾದದ್ದು ಯಾವುದೂ ಇಲ್ಲ. ಆದರೆ ಈ ತಾಯಿಯ ಪ್ರೀತಿಯನ್ನೇ ಮರೆಸುವಂತಹ ಒಂದು ಬಾಂಧವ್ಯ ಇದೆ ಅಂದರೆ ಅದುವೇ ಈ ಸ್ನೇಹ. ಯಾಕಂದರೆ ಯಾವುದೇ ಜಾತಿ, ಧರ್ಮ, ಮತ ಅನ್ನದೆ, ವಯಸ್ಸಿನ ಮಿತಿಗಳಿಲ್ಲದೆ, ಗಂಡು ಹೆಣ್ಣು ಎಂಬ ಭೇದಗಳಿಲ್ಲದೆ, ಎಲ್ಲ ಮನಸ್ಸುಗಳನ್ನು, ಎಲ್ಲರ ಹೃದಯಗಳನ್ನು, ಎಲ್ಲರ ಭಾವನೆಗಳನ್ನು ಬೆಸೆಯುವಂತಹ ಪವಿತ್ರವಾದ ಬಂಧವೇ ಈ ಸ್ನೇಹ. ಸ್ನೇಹ ಆರಂಭವಾಗೋದು ಚಿಕ್ಕ ವಯಸ್ಸಿನಲ್ಲೇ. ಮಾತು ಬಾರದ, ಕಪಟ ಅರಿಯದ ಚಿಕ್ಕ ವಯಸ್ಸಿನಲ್ಲೇ ಸ್ನೇಹಿತರು ಇರ್ತಾರೆ. ಆ ಸ್ನೇಹ ಕಾಲೇಜು ಹಾಗೆ ನಮ್ಮ ಜೀವನದ ಕೊನೆಯವರೆಗೂ ಇರುತ್ತದೆ. ಸ್ನೇಹ ಯಾರ ಜೊತೆ ಹೇಗೆ ಬೇಕಾದರೂ ಆಗುತ್ತೆ, ಅದನ್ನು ತಡೆಯೋಕೆ ಸಾಧ್ಯನೇ. ಸ್ನೇಹ ಅಂದರೆ ಅದೇನೆ. ಸ್ನೇಹಿತರೆ, ಈ ಸ್ನೇಹದ ಬಗ್ಗೆ ನಿಮಗೂ ಗೊತ್ತಾಗಬೇಕಾ? ಹಾಗಾದರೆ ಈ ಹಾಡನ್ನು ಕೇಳಿ.
2: ಈಗ ಕೇಳೋಣ ಹರಿಹರನ್ ಮತ್ತು ಗುರುಕಿರಣ್ ಅವರ ಹೊನಿಯಲ್ಲಿರುವ ಆಪ್ತ ಮಿತ್ರ ಚಿತ್ರದ ಗೀತೆಯನ್ನು. ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತವನ್ನು ಅಳವಡಿಸಿದ್ದಾರೆ ಗುರುಕಿರಣ್.

ಫ್ರೆಂಡ್ಸ್, ನೆನೆದವರಿಗೆ ನೆನಪಾಗಿ, ನೊಂದವರಿಗೆ ನೆರವಾಗಿ, ಪ್ರೀತಿಸೋ ಹೃದಯಕ್ಕೆ ಉಸಿರಾಗಿ, ಸ್ನೇಹಿತರ ಬುದ್ಧಿಗೆ ಬೆಳಕಾಗುವುದೇ ನಿಜವಾದ ಸ್ನೇಹ. ವಾವ್, ಎಷ್ಟು ಸುಂದರವಾದ ಸಾಲುಗಳು ಅಲ್ವೇ. ಈ ಸ್ನೇಹ ಅನ್ನೋದೇ ಹೀಗೆ, ಪರಿಚಯನೇ ಇಲ್ಲದ ಎಲ್ಲರೂ ಹೃದಯಕ್ಕೆ ಹತ್ತಿರ ಆಗ್ತಾರೆ. ಹತ್ತಿರ ಆಗಿ ಪ್ರಾಣಕ್ಕೆ ಪ್ರಾಣ ಕೊಡೋವರೆಗೂ ಸ್ನೇಹ ಬೆಳೆಯುತ್ತೆ. ಸ್ನೇಹದ ಶಕ್ತಿನೇ ಅಂಥದ್ದು. ಅದಿರಲಿ ಸ್ನೇಹಿತರೆ, ಕಾಲೇಜಿನ ದಿನಗಳನ್ನು ನೆನಪು ಮಾಡಿಕೊಂಡು ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಕ್ಲಾಸ್ ಬಂಕ್ ಮಾಡಿ ಫ್ರೆಂಡ್ಸ್ ಜೊತೆ ಸಿನಿಮಾಕ್ಕೆ ಹೋಗಿದ್ದು, ಲೆಕ್ಚರರ್ ಪಾಠ ಮಾಡಬೇಕಾದ್ರೆ ತಮಾಷೆ ಮಾಡ್ತಾ ಜೋರಾಗಿ ನಕ್ಕು ಅವ್ರ ಹತ್ರ ಬೈಸ್ಕೊಂಡಿದ್ದು, ಅಪ್ಪಾ ಒಂದ ಎರಡ ಹೇಳೋದಕ್ಕೆ ಹೋದರೆ ಲೆಕ್ಕನೇ ಇಲ್ಲ. ಹೇಗಿತ್ತು ನಮ್ಮ ಕಾಲೇಜ್ ಲೈಫು? ಅದಕ್ಕೆ ದೊಡ್ಡವ್ರು ಹೇಳಿರೋದು, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ಸ್ನೇಹಿತರೆ, ನಿಮ್ಮ ಜೊತೆ ಕಾಲೇಜ್ ವಿಚಾರ ಮಾತಾಡ್ತಾ ಮಾತಾಡ್ತಾ ನನಗೆ ನನ್ನ ಕಾಲೇಜ್ ಫ್ರೆಂಡ್ಸು ನೆನಪಾಗ್ತಾ ಇದ್ದಾರೆ. ಖಂಡಿತ ನಿಮಗೂ ಕೂಡ ನೆನಪಾಗಲೇಬೇಕು. ಯಾಕೆ ಅಂತೀರಾ? ತಡ ಮಾಡೋದು ಬೇಡ, ಈ ಗೀತೆನ ಕೇಳ್ಕೊಂಡು ಬನ್ನಿ.

ಫ್ರೆಂಡ್ಸ್, ಈಗ ನಿಮಗಾಗಿ ಪ್ರಸಾರವಾಗ್ತಾ ಇದೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಪ್ರೇಮಲೋಕ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಹೆಚ್ಚಾಗಿ ನಂಬಿಕೆ ಇದೆ. ಈ ಸ್ನೇಹ ನಿಂತಿರೋದೆ ಈ ನಂಬಿಕೆಯ ಮೇಲೆ. ಇವತ್ತಿನ ಸಮಾಜದಲ್ಲಿ ಅಣ್ಣ, ತಮ್ಮ, ಬಂಧು, ಬಳಗ ಯಾರನ್ನ ನಂಬಿದ್ರೂ ಒಬ್ಬ ಸ್ನೇಹಿತನನ್ನ ನಂಬ್ತೀವಿ. ಯಾಕೆಂದ್ರೆ ನಮ್ಮನ್ನ ಅರ್ಥ ಮಾಡಿಕೊಂಡಿರೋರೆ ಅವರು. ನಾವು ಸಂಬಂಧಿಕರ ಜೊತೆ ಜಗಳ ಆಡಿದ್ರೆ ಮತ್ತೆ ಒಂದಾಗೋದು ಕಷ್ಟನೇ. ಆದರೆ ಒಬ್ಬ ಫ್ರೆಂಡ್ ಜೊತೆ ಜಗಳ ಆಡಿದ್ರೆ ಎಷ್ಟೊತ್ತು ಬೇಕ್ರಿ ಒಂದಾಗೋಕ್ಕೆ? ಹೌದು, ಒಂದೇ ಒಂದು ಕ್ಷಣ ಸಾಕು. ಯಾಕೆ ಗೊತ್ತಾ? ನೋಡಿ, ನಾನು ನಿಮ್ಮನ್ನ ಹೆಚ್ಚೊತ್ತು ಕಾಯಿಸೋಲ್ಲ. ಈ ಒಂದು ಸುಂದರವಾದ ಗೀತೆನ ಕೇಳ್ಕೊಂಡು ಬನ್ನಿ.

ಸ್ನೇಹಿತರೆ, ನೀವೀಗ ಕೇಳುತ್ತಿರುವ ಗೀತೆ ದಿಗ್ಗಜರು ಚಿತ್ರದ್ದು. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಫ್ರೆಂಡ್ಸ್, ಹಾಡು ಕೇಳಿದ್ದಾಯ್ತು. ಸುಮಧುರವಾದ ಗೀತೆ ಕೇಳಿದ್ಮೇಲೆ ಅದೇ ಗುಂಗಲಿರೋ ಆಗಿದೆ. ಸ್ನೇಹದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಿದ್ದೀನಿ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಖುಷಿ ಎಷ್ಟಿರುತ್ತೋ ಅಷ್ಟೇ ದುಃಖನೂ ಕೂಡ ಇರುತ್ತೆ. ಈ ಎಲ್ಲ ಸುಖ ದುಃಖಗಳನ್ನು ನಾವು ನಮ್ಮ ತಂದೆ, ತಾಯಿ, ಅಣ್ಣ, ತಂಗಿ ಇವರ ಜೊತೆ ಹೇಳ್ಕೊಳ್ಳೋದಕ್ಕೆ ಕಷ್ಟ. ಆದರೆ ಆಗ ನಾವು ಯಾರ ಹತ್ರ ಹೋಗ್ತೀವಿ ಹೇಳಿ? ಹಾಂ ಹೌದು, ಸ್ನೇಹಿತರ ಹತ್ರ ಹೋಗ್ತೀವಿ. ನಮ್ಮ ನೋವು ಹೇಳ್ಕೊಂಡು ಅದಕ್ಕೆ ಪರಿಹಾರನ ಸ್ನೇಹಿತರೆಲ್ಲ ಸೇರಿ ಹುಡುಕ್ತೀವಿ. ನಮ್ಮ ಹೆಗಲ ಮೇಲೆ ಕೈ ಇಟ್ಟು ನಾವಿದ್ದೀವಿ ಜೊತೆ, ಏನೇ ಕಷ್ಟ ಬಂದರೂ ಒಟ್ಟಿಗೆ ಸೇರಿ ಎದುರಿಸೋಣ ಅಂತ ಧೈರ್ಯ ಹೇಳೋ ಸ್ನೇಹಿತರೆ, ನಿಮಗಿದು ಸಲಾಂ. ಕಾರಣ ಸ್ನೇಹ.

ಈಗ ಪ್ರಸಾರವಾಗುತ್ತಿರುವ ಗೀತೆ ಸಿಪಾಯಿ ಚಿತ್ರದ್ದು. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಮಾಡುವಾರು ಪ್ರೇಮ ಜೀವಿ. ಸ್ನೇಹಿತರೆ, ಈ ಸ್ನೇಹ ಅಂದ್ರೆ ಪ್ರೀತಿ ನಂಬಿಕೆ ಮಾತ್ರ ಅಲ್ಲ, ಅದು ತ್ಯಾಗನೂ ಹೌದು. ನೋಡಿ, ಉದಾಹರಣೆಗೆ ನಮ್ಮ ಸಂಬಂಧಿಕರೇ ಯಾರಿಗಾದ್ರೂ ರಕ್ತದ ಅವಶ್ಯಕತೆ ಇದ್ರೆ ಏನ್ ಮಾಡ್ತೀವಿ ಹೇಳಿ? ನಮ್ಮ ರಕ್ತ ಸಂಬಂಧಿಗಳಿಗೆ ಕರೆ ಮಾಡ್ತೀವ? ಇಲ್ಲ, ನಾವು ಮೊದಲು ಮಾಡೋ ಕೆಲಸ ನಮ್ಮ ಫ್ರೆಂಡ್ಗೆ ಕರೆ ಮಾಡೋದು. ನಿಜ ತಾನೇ? ಯಾಕಂದ್ರೆ ಸ್ನೇಹಿತರ ಮತ್ತು ಸ್ನೇಹದ ಶಕ್ತಿನೇ ಅಂಥದ್ದು. ನಾವು ಕರೆ ಮಾಡಿದ 5 ನಿಮಿಷಕ್ಕೆ ರಕ್ತ ಸಿಗುತ್ತೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸ್ನೇಹಿತ ಮತ್ತು ನಮ್ಮ ಸ್ನೇಹ. ಅವನು ಅವನ ಸ್ನೇಹಿತನಿಗೆ ಹೇಳ್ತಾನೆ. ಹೀಗೆ ಸ್ನೇಹಿತರ ಸರಪಳಿನೇ ಕೆಲಸ ಮಾಡುತ್ತೆ. ಒಬ್ಬರಿಗೊಬ್ಬರು ಪರಿಚಯ ಇಲ್ದಿದ್ರೂ ಕೊನೆಗೆ ಒಬ್ಬ ಅಪರಿಚಿತ ರಕ್ತ ಕೊಡ್ತಾನೆ. ಕಾರಣ ಇದೇ ಸ್ನೇಹ. ಹಾಗಾದರೆ ರಕ್ತ ಸಂಬಂಧಗಳಿಗಿಂತ ಸ್ನೇಹ ದೊಡ್ಡದಾ? ನಿಮಗೆ ಉತ್ತರ ಬೇಕಾ? ಉತ್ತರ ಈತೆಯಲ್ಲಿದೆ, ಕೇಳಿ.

ಫ್ರೆಂಡ್ಸ್, ಕಾರ್ತಿಕ್ ಅವರ ಧ್ವನಿಯಲ್ಲಿರುವ ಜಾಲಿ ಡೇಸ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಮಿಕ್ಕಿ ಜೆ ಮಯೂರ್ ಅವರ ಸಂಗೀತವಿರುವ ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ದಾರೆ ಕವಿರಾಜ್.

ಈ ಹಾಡು ಕೇಳ್ತಾ ಕೇಳ್ತಾ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ನಿಜವಾದ ಸ್ನೇಹಕ್ಕೆ ಯಾವತ್ತೂ ಸಾವಿಲ್ಲ ಸ್ನೇಹಿತ. ನಾವು ನಮ್ಮ ಜೀವನದಲ್ಲಿ ಅದೆಷ್ಟೋ ನೋವು ನಲಿವು ನೋಡಿದ್ದೀವಿ ಅಲ್ವಾ? ನಮ್ಮ ಬಾಲ್ಯದಲ್ಲಿ ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ನೆನಪಿದೆಯಾ? ಲಗೋರಿ, ಮರತಿ ಆಟ, ಗಿಲ್ಲಿದಾಂಡು, ಕುಂಟೆಪಿಲ್ಲೆ, ಕಣ್ಣಾಮುಚ್ಚಾಲೆ ಆಟ, ಈಗಲೂ ನೆನಪು ಮಾಡಿಕೊಂಡ್ರೆ ನಾವು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ವಿ ಅನಿಸುತ್ತೆ ಅಲ್ವಾ? ಒಮ್ಮೊಮ್ಮೆ ನಾವು ತುಂಬ ಇರುವ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ನಮಗೆ ಈಗಲೂ ನಗು ಬರುತ್ತೆ. ಅದೇ ರೀತಿ ನಾವು ತುಂಬ ಸಂತೋಷದಿಂದ ನಕ್ಕಿರೋ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ಅಳು ಬರುತ್ತೆ ಅಲ್ವಾ ಫ್ರೆಂಡ್ಸ್? ಯಾಕೆ ಅಳು ಬರುತ್ತೆ ಹೇಳಿ? ನಾವು ನಮ್ಮ ಸ್ನೇಹಿತರ ಸ್ನೇಹನ ಮಿಸ್ ಮಾಡಿಕೊಂಡಾಗ. ಸ್ನೇಹಿತರೆ, ಯಾರೂ ಕೂಡ ಸ್ನೇಹ ಮತ್ತು ಸ್ನೇಹಿತರನ್ನು ಕಳ್ಕೊಬೇಡಿ. ಯಾಕೆ ಗೊತ್ತಾ? ಈ ಲೋಕ ಏನು ಅಂತೀರಾ?

ಸ್ನೇಹಿತರೆ, ಸ್ನೇಹಲೋಕ ಚಿತ್ರದ ಗೀತೆಯನ್ನು ಕೇಳಿದ್ರಿ ಅಲ್ವಾ? ಅದಕ್ಕೆ ಹೇಳೋದು ಈ ಲೋಕ ಸ್ನೇಹಲೋಕ. ಈ ಭೂಮಿ ಮೇಲೆ ಎಲ್ಲೇ ಹೋದರೂ ನಿರೀಕ್ಷೆ ಇಲ್ಲದೆ ಇರೋ ಪವಿತ್ರವಾದ ಬಾಂಧವ್ಯ ಒಂದೇ, ಅದುವೇ ಈ ಸ್ನೇಹ. ಈ ಸ್ನೇಹದ ಬಗ್ಗೆ ಹೇಳ್ತಾ ಹೋದರೆ ಪದಗಳು ಮಾತುಗಳೇ ಸಾಲೋದಿಲ್ಲ. ಒಂದು ಸಮಯದಲ್ಲಿ ಸ್ನೇಹಿತರೇ ಇಲ್ಲದ ಜೀವನ ಒಂಟಿತನ ನೀಡುತ್ತೆ. ಸ್ನೇಹಿತರು ಇಲ್ಲದ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮೆಲ್ಲ ಯಶಸ್ಸು, ಏಳಿಗೆ ಎಲ್ಲದಕ್ಕೂ ಮೂಲ ಈ ಸ್ನೇಹಿತರ ಸ್ನೇಹ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ತುಂಬ ತುಂಬ ಏನೋ ಹೇಳ್ಬೇಕಂತ ಅನಿಸ್ತಾ ಇದೆ, ಆದರೆ ಯಾಕೋ ಮಾತೇ ಬರ್ತಿಲ್ಲ. ಯಾಕೆ ಅಂತೀರಾ?

0: ಇಷ್ಟೊತ್ತು ಚಿತ್ರ ಚಿತ್ತಾರ ಕಾರ್ಯಕ್ರಮದಲ್ಲಿ ಸ್ನೇಹ ಎನ್ನುವ ವಿಷಯವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ನಾನು ನಿಮ್ಮ ಸ್ನೇಹಿತ ನವೀನ್ ಕುಮಾರ್ ಗೊರೂರು. ಫ್ರೆಂಡ್ಸ್, ಕಾರ್ಯಕ್ರಮ ಹೇಗಿತ್ತು? ಖುಷಿಯಾಯಿತು ಅಲ್ವಾ? ನಿಮಗೂ ಕೂಡ ನಿಮ್ಮ ಆ ದಿನಗಳ ಸ್ನೇಹಿತರ ನೆನಪಾಗಿರ್ಬೇಕನ್ಸುತ್ತೆ. ನನಗಂತೂ ಖಂಡಿತ ನೆನಪಾಯಿತು. ಓ ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಸರಿ ಫ್ರೆಂಡ್ಸ್, ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮ ಹೇಗೆ ಮೂಡಿ ಬಂತು ಅಂತ ಹೇಳಿ ಆಕಾಶವಾಣಿಗೆ ಪತ್ರ ಬರೀತಿರಲ್ವಾ? ವಿಳಾಸ ನಿಮಗೆ ಗೊತ್ತೇ ಇದೆ, ಆದರೂ ನೆನಪು ಮಾಡ್ತಿದ್ದೀನಿ. ನಿಲಯದ ನಿರ್ದೇಶಕರು, ಚಿತ್ರ ಚಿತ್ತಾರ ಕಾರ್ಯಕ್ರಮ, ಯುವವಾಣಿ ವಿಭಾಗ, ಆಕಾಶವಾಣಿ, ಸಾಲ್ಗಾಮೆ ರಸ್ತೆ, ಹಾಸನ, 573-202. ಸರಿ ಫ್ರೆಂಡ್ಸ್, ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.
1: ಚಿತ್ರ ಚಿತ್ತಾರ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಹಾಸನ ತಾಲೂಕು ಗೊರೂರಿನ ಜಿಆರ್ ನವೀನ್ ಕುಮಾರ್ ಅವರು. ಇದು ಇಂದಿನ ಯುವವಾಣಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಇಲ್ಲಿ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಒಂದು ಭಕ್ತಿಗೀತೆಯನ್ನ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು.

ರಂಗನಾಯಿ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ವಿಜಯನಾರಸಿಂಹ ಅವರದು. ಸ್ವರಕಲ್ಪನೆ ನೀಡಿದ್ದಾರೆ ಎಂ ರಂಗರಾವ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಾಡ್ ಟು ಸಿ ಗ್ರೇಟ್ ಹೋ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಗೆಲುವಾಗಿಲೆ ಮನ ಲಘುವ

0: ಸ್ವಾಮಿ ಜಗದಾತ್ಮಾನಂದರ ಬದುಕಲು ಕಲಿಯಿರಿ ಕೃತಿಯ ಆಯ್ದ ಭಾಗದ ನಿರೂಪಣೆ.
1: ಮನುಷ್ಯರೆಲ್ಲರೂ ಸುಖಕ್ಕಾಗಿ ನಿರಂತರವಾಗಿ ಹೋರಾಡ್ತಾರೆ. ಒಂದಲ್ಲ ಒಂದು ತೆರನಾದ ಸಂಕಟದಲ್ಲಿ ಸಿಲುಕಿಕೊಳ್ತಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರ್ತಾರೆ. ಕೀರ್ತಿಗಾಗಿ ಅವರ ಹೋರಾಟ ನಡೆದೇ ಇದೆ. ಅಪಕೀರ್ತಿ ಅವರನ್ನು ಹೊಂಚು ಹಾಕಿ ನಿಂತಂತಿದೆ. ಒಳಿತನ್ನೇ ಆಚರಿಸಬೇಕು ಅನ್ನೋ ಹಂಬಲವೇ ಅವರಿಗಿದೆ. ಆದರೆ ಕೆಡುಕಿನ ಹಾದಿಯಲ್ಲೇ ನಡೆಯುವ ಚಟದಿಂದ ತಮ್ಮನ್ನು ತಾವು ಬಿಡಿಸಿಕೊಳ್ಳಲಾರರು. ಸಾವಿನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಸದಾ ನಡೆದಿದೆ. ಆದರೆ ಸಾವಿನ ಭಯ ಅವರನ್ನ ಸುತ್ತುವರೆದಿದೆ. ಹುಟ್ಟಿದ ವ್ಯಕ್ತಿ ಸಾಯೋವರೆಗೂ ನಗು ಅಳು, ಆಸೆ ನಿರಾಸೆ, ರಾಗ ದ್ವೇಷ, ಗೆಲುವು ಸೋಲು, ಈ ಬಂಧುಗಳ ಹೆದ್ದರೆಗಳಲ್ಲಿ ತೇಲ್ತಾ ಇರ್ತಾನೆ. ಜೇಡರ ಬಲಿಯಲ್ಲಿ ಸಿಕ್ಕ ನೊಣದಂತೆ ಕೆಲವೊಮ್ಮೆ ಅಸಹಾಯಕನಾಗಿ ಬಿಡ್ತಾನೆ. ಹಳ್ಳಿಯ ಹೈದನು, ದಿಲ್ಲಿಯ ಮಾನ್ಯನು, ಅರಮನೆ ಗುರುಮನೆಗಳಲ್ಲಿ ಇರುವವನು, ಗುಹೆ ಗುಡಿಸಲಲ್ಲಿ ಇರುವವನು, ಪಶ್ಚಿಮ ದೇಶದ ಬಿಳಿಯನು, ಆಫ್ರಿಕಾದ ಕರಿಯನು ಈ ದ್ವಂದ್ವಗಳನ್ನು ದಾಟಲಾರರು. ಹಾಗಾದರೆ ಮನುಷ್ಯನ ಸ್ಥಿತಿ ಇಷ್ಟೇನ? ಇದೇ ಅವನ ಗತಿಯೇ? ಹಾಗೆಂದಾದರೆ ಅವನು ಏಕೆ ಪರಿಸ್ಥಿತಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ? ಪರಿಸ್ಥಿತಿಯ ಪರಿಮಿತಿಯಿಂದ ಬಿಡಿಸಿಕೊಳ್ಳಿಕ್ಕೆ ತೀವ್ರ ಹಂಬಲದ ಹೋರಾಟ ಏಕೆ? ಪಾರತಂತ್ರದ ಸಂಕೋಲೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಏಕೆ? ಸತ್ಯ ಸಂಗತಿ ಇದು: ಮನುಷ್ಯ ನಿಜವಾಗಿಯೂ ಮರ್ತ್ಯನಲ್ಲ, ಬದ್ಧನೂ ಅಲ್ಲ, ಅಪೂರ್ಣನೂ ಅಲ್ಲ. ಆದರೆ ಮರ್ತ್ಯನೆಂದು, ಬದ್ಧನೆಂದು, ಅಪೂರ್ಣನೆಂದು ದೀರ್ಘಕಾಲದ ಅಜ್ಞಾನದಿಂದ ತಿಳಿದುಕೊಂಡಿದ್ದರೂ ಅದನ್ನು ಅವನ ಆಂತರಿಕ ಸತ್ವ ನಿರಂತರವಾಗಿ ವಿರೋಧಿಸುತ್ತಾ ಇರುತ್ತೆ. ಅಜ್ಞಾನ ಕಳೆಯದೆ ಈ ಆಂತರಿಕ ಸತ್ವದ ಪರಿಚಯ ಆಗೋದಿಲ್ಲ. ಅವನ ಹೋರಾಟಕ್ಕೂ ಅಂತ್ಯ ಇರೋದಿಲ್ಲ. ಸೂರ್ಯಕಿರಣಗಳ ಕಾವಿನಿಂದ ಸಮುದ್ರದ ನೀರು ಜಲಕಣಗಳಾಗಿ ಮೋಡವಾಗಿ ಮೇಲೇರಿ ಹಿಮಾಲಯ ಪರ್ವತ ಪ್ರದೇಶವನ್ನು ಸಮೀಪಿಸುತ್ತೆ. ಈ ಜಲಕಣಗಳ ನಿಜವಾದ ಸ್ವರೂಪ ಸಮುದ್ರವೇ. ತಮ್ಮ ನಿಜವಾದ ನೆಲೆಯಾದ ಸಮುದ್ರಕ್ಕೆ ಹಿಂದಿರುಗಲಿಕ್ಕೆ ಈ ಜಲಕಣಗಳ ಸತತ ಪ್ರಯತ್ನ ನಡೆದೇ ಇದೆ. ಆದುದರಿಂದಲೇ ಅವು ಅಷ್ಟು ಚಂಚಲ. ತಮ್ಮ ನೈಜ ಸ್ವರೂಪವಾದ ಅಥವಾ ನಿಜವಾದ ನೆಲೆಯಾದ ಸಮುದ್ರವನ್ನು ಸೇರೋವರೆಗೂ ಅವುಗಳ ಚಾಂಚಲ್ಯವಾಗಲಿ ಹೋರಾಟವಾಗಲಿ ನಿಲ್ಲೋದಿಲ್ಲ. ತಮ್ಮ ನೈಜ ಸಚ್ಚಾನಂದ ಸ್ವರೂಪದಿಂದ ಚ್ಯುತರಾದ ಜೀವಿಗಳಿಗೆ ನೈಜ ಆನಂದ ಪಡೆಯುವ, ನಿಜದ ನೆಲೆಯಲ್ಲಿ ನಿಲ್ಲುವ ಸತತವಾದ ಇಚ್ಛೆ ಇದೆ ಮತ್ತು ಯತ್ನವೂ ನಡೆದೇ ಇದೆ. ಆದ್ದರಿಂದಲೇ ಜೀವನು ಅಷ್ಟೊಂದು ಚಂಚಲನಾಗಿ ಪತ್ನಿಯಲ್ಲಿ, ಪುತ್ರರಲ್ಲಿ, ವಿತ್ತ ಹಾಗೂ ಇನ್ನಿತರ ವಿಷಯ ವಸ್ತುಗಳಲ್ಲಿ ಆನವನ್ನು ಹುಡುಕ್ತಾ ಇರ್ತಾನೆ.

ಇದುವರೆಗೆ ಶ್ರೀ ಭೂಪ ಪರವ ಇವರಿಂದ ಪಾರ್ಧನವ ಕೇಳಿದಿರಿ. ಇನ್ನು ಮುಂದೆ ಶ್ರೀ ವಡ್ಡರ್ಸೆ ನಾಗೇಂದ್ರ ಅಡಿಗ ಮತ್ತು ಬಳಗದವರಿಂದ ಯಕ್ಷಗಾನದ ಪದಗಳು.

ಇದುವರೆ ಶ್ರೀ ವಡ್ಡರ್ಸೆ ನಾಗೇಂದ್ರ ಅಡಿಗ ಮತ್ತು ಬಳಗದವರಿಂದ ಯಕ್ಷಗಾನದ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದುವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕೀಬೋರ್ಡ್ನಲ್ಲಿ ನವಿಲೇಶ್ ಕುಮಾರ್ ನಿಧಿಯೇ, ತಬಲಾದಲ್ಲಿ ಶ್ಯಾಮ್ ನೀರಜ್ಕರ್, ವನಿತೆಯರು ಟಿಜೆ ನಾಗರತ್ನ, ಪ್ರತಿಭಾರಾಣಿ, ಜ್ಯೋತಿ, ಲಲಿತಾ, ಸವಿತಾ, ಅರುಣ.
1: ಈಗ ಕಾರ್ಯಕ್ರಮದಲ್ಲಿ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ.

0: ಉಳಿತಾಯದಲ್ಲಿ ಗೃಹಿಣಿಯ ಪಾತ್ರ ಈ ಕುರಿತು ಮಾತನಾಡುತ್ತಿದ್ದಾರೆ ಅಶ್ವಿನಿ ಹೆಚ್ ಬಿದರಹಳ್ಳಿ ಅವರು.
1: ಗೃಹಿಣಿ ಗೃಹ ಮುಚ್ಚ್ಯತೆ ಎಂಬ ಮಾತಿನಂತೆ ಮನೆಯ ಆಧಸ್ತಂಭ ಗೃಹಿಣಿ. ಮನೆಯ ಎಲ್ಲಾ ರೀತಿಯ ಆಗುಹೋಗುಗಳಿಗೆ ಕಾರಣೀಭೂತಳು ಗೃಹಿಣಿ. ಮನೆಯ ದೈನಂದಿನ ಚಟುವಟಿಕೆಗಳ ಕೇಂದ್ರ ಬಿಂದು ಹಾಗೂ ನಿರ್ವಾಹಕಳೂ ಕೂಡ ಗೃಹಿಣಿಯಾಗಿರುತ್ತಾಳೆ. ಈ ಕಾರಣದಿಂದ ಮನೆಯ ಎಲ್ಲಾ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಗೃಹಿಣಿಯು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣಳಾಗುತ್ತಾಳೆ. ಮನೆಯ ಆರ್ಥಿಕ ಚಟುವಟಿಕೆಗಳು ಎಂದರೆ ಅದು ಪ್ರತಿನಿತ್ಯ ಹಾಲಿಗಾಗಿ ಮಾಡುವ ಖರ್ಚಿನಿಂದ ಪ್ರಾರಂಭವಾಗಿ ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿನವರೆಗೂ ಎಲ್ಲವೂ ಒಳಗೊಂಡಿರುತ್ತದೆ. ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ನೋಟಕ್ಕೆ ಮನೆಯ ಪುರುಷ ಯಜಮಾನನ ಸ್ಥಾನವನ್ನು ಅಲಂಕರಿಸಿರುತ್ತಾನೆ. ಆದರೆ ವಾಸ್ತವದಲ್ಲಿ ಆ ಮನೆಯ ಗೃಹಿಣಿಯೇ ನಿಜವಾದ ಯಜಮಾನನ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸುತ್ತಾಳೆ. ಪುರುಷರು ಹಣ ಸಂಪಾದನೆಯನ್ನು ಮಾಡಿದರೂ ಕೂಡ ಅದನ್ನು ವೆಚ್ಚ ಮಾಡುವ, ಅದರಲ್ಲೂ ಸಮರ್ಥವಾಗಿ ನಿರ್ವಹಣೆ ಮಾಡುವ ಶಕ್ತಿ ಸಾಮರ್ಥ್ಯ ಇರುವುದು ಗೃಹಿಣಿಗೆ. ಹಾಗಾಗಿ ಗೃಹಿಣಿಯನ್ನು ಮನೆಯ ಗೃಹಮಂತ್ರಿ, ಅರ್ಥಮಂತ್ರಿ ಎಂದೂ ಕರೆಯುತ್ತೇವೆ. ಮನೆಯ ಹಣಕಾಸಿನ ವಿಚಾರದಲ್ಲಿ ಗೃಹಿಣಿಯ ಪಾತ್ರ ಬಹುಮುಖ್ಯ ಎನ್ನುವುದು ಎಷ್ಟು ಸತ್ಯವೋ, ಹಣಕಾಸಿನ ಸಮರ್ಥ ನಿರ್ವಹಣೆಯಲ್ಲಿ ಅವಳ ಜವಾಬ್ದಾರಿ ಅಷ್ಟೇ ಮುಖ್ಯವಾಗಿದೆ. ಮನೆಯ ಆದಾಯವನ್ನು ಕುಟುಂಬದ ಖರ್ಚು ವೆಚ್ಚಗಳಿಗಾಗಿ ಬಳಸುವುದು ಹಾಗೂ ಕೊರತೆಯನ್ನು ತಕ್ಕ ಮಟ್ಟಿಗೆ ಸರಿದೂಗಿಸುವವಳು ಗೃಹಿಣಿಯೇ. ಈ ದೃಷ್ಟಿಯಿಂದ ಕುಟುಂಬದ ಉಳಿತಾಯದಲ್ಲಿ ಗೃಹಿಣಿಯ ಪಾತ್ರ ಅತಿ ಹೆಚ್ಚಿನದ್ದಾಗಿದೆ. ಇದಂ ಏವಹಿ ಪಾಂಡಿತ್ಯಃ ಚಾತುರ್ಯಂ ಇದಮೇವಹಿ ಇದಮೇವ ಸುಬಿದ್ಧಿತ್ವಂ ಆಯಾತ್ ಅಲ್ಪತರಹ ವ್ಯಯಃ ಎಂಬ ಸುಭಾಷಿತದಂತೆ ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡುವುದು ಬುದ್ಧಿವಂತ ಪಂಡಿತನ ಗುಣಲಕ್ಷಣವಾಗಿದೆ. ಸದಾಕಾಲ ನಾವು ನೆಮ್ಮದಿ ಶಾಂತಿಯನ್ನು ಪಡೆಯಬೇಕಾದರೆ ನಮ್ಮ ಆದಾಯಕ್ಕಿಂತ ನಮ್ಮ ವ್ಯಯ ಅಂದರೆ ಖರ್ಚಿನ ಪ್ರಮಾಣ ಕಡಿಮೆ ಇರಬೇಕು. ಆದರೆ ಪ್ರತಿಯೊಂದು ಕುಟುಂಬದಲ್ಲಿ ಇಂದಿನ ದಿನಗಳಲ್ಲಿ ವೈಯಕ್ತಿಕ ಹಾಗೂ ಕೌಟುಂಬಿಕ ಆದಾಯಕ್ಕಿಂತ ವೈಯಕ್ತಿಕ ಹಾಗೂ ಕೌಟುಂಬಿಕ ಖರ್ಚಿನ ಮೊತ್ತ ಅತಿ ಹೆಚ್ಚಾಗಿರುತ್ತದೆ. ಈ ಆದಾಯ ಮತ್ತು ಖರ್ಚಿನ ಅಸಮತೋಲನವನ್ನು ಹೋಗಲಾಡಿಸಲು ನಾವೆಲ್ಲರೂ ಸಾಲದ ಮೊರೆ ಹೋಗುತ್ತೇವೆ. ಸಾವು ಪ್ರತಿಯೊಬ್ಬರ ಬದುಕಿನಲ್ಲಿ ತಾತ್ಕಾಲಿಕ ಪರಿಹಾರವಾಗಬೇಕೇ ಹೊರತು ಶಾಶ್ವತ ಪರಿಹಾರವಾಗಬಾರದು. ಈ ರೀತಿಯ ಋಣಭಾರವು ನಮ್ಮ ಅರಿವಿಗೆ ಬಾರದೆಯೇ ನಮ್ಮನ್ನು ಆರ್ಥಿಕವಾಗಿ ಕುಸಿಯುವಂತೆ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಗೃಹಿಣಿಯಾಗಿ ಆರ್ಥಿಕ ಅಸಮತೋಲನವನ್ನು ಕಡಿಮೆ ಮಾಡುವ ಹಾಗೂ ಹೋಗಲಾಡಿಸುವ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ದೈನಂದಿನ ಅಗತ್ಯತೆಗಳನ್ನು ನೀಗಿಸುವ ಹಾಗೂ ನಿಯಂತ್ರಿಸುವ ಸಂಪೂರ್ಣ ಜವಾಬ್ದಾರಿ ಗೃಹಿಣಿಯದ್ದಾಗಿದೆ. ಅರ್ಥಶಾಸ್ತ್ರದಲ್ಲಿ ಹೇಳಿರುವಂತೆ, ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ರಿಸೋರ್ಸಸ್ ಟು ಫುಲ್ಫಿಲ್ ದೋಸ್ ವಾಂಟ್ಸ್ ಆರ್ ಸ್ಕೇರ್ಸ್. ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆದರೆ ಆ ಬಯಕೆಗಳನ್ನು ಪೂರ್ಣಗೊಳಿಸಲು ಇರುವ ಸಂಪನ್ಮೂಲಗಳು ಮಿತವಾಗಿವೆ. ಈ ಕಾರಣದಿಂದ ಪ್ರತಿಯೊಬ್ಬ ಗೃಹಿಣಿಯು ಉಳಿತಾಯದ ದಾರಿಯಲ್ಲಿ ಸಾಗಲು ಇಚ್ಛಿಸುತ್ತಾಳೆ. ಉಳಿತಾಯವೆಂದರೆ ನಮ್ಮ ಆದಾಯದಲ್ಲಿ ಖರ್ಚಿನ ಬಾಬನ್ನು ಕಳೆದು ಉಳಿಯುವ ಆದಾಯವಾಗಿದೆ. ಉಳಿತಾಯ

ಮನುಷ್ಯನ ಸಹಜ ಗುಣ. ಉಳಿತಾಯದ ಸ್ವರೂಪ ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ಬೇರೆ ಬೇರೆಯಾಗಿರುತ್ತದೆ. ಆದರೆ ಪ್ರತಿಯೊಬ್ಬನೂ ಕೂಡ ತನ್ನ ಆದಾಯದ ನಿರ್ದಿಷ್ಟ ಮೊತ್ತವನ್ನು ಉಳಿತಾಯ ಮಾಡುವುದು ಸರ್ವೇ ಸಾಮಾನ್ಯ. ಉಳಿತಾಯವನ್ನು ನಾವು ಸ್ಥೂಲವಾಗಿ ವೈಯಕ್ತಿಕ ಉಳಿತಾಯ ಹಾಗೂ ಕೌಟುಂಬಿಕ ಉಳಿತಾಯ ಎಂದು ವರ್ಗೀಕರಿಸಬಹುದು. ವೈಯಕ್ತಿಕ ಉಳಿತಾಯವು ಪ್ರತಿಯೊಬ್ಬರೂ ವಯಸ್ಸು, ಜಾತಿ, ಲಿಂಗ ಭೇದವಿಲ್ಲದೆ ಮಾಡಬಹುದಾದ ಉಳಿತಾಯವಾಗಿದೆ. ಇದು ಹೆಸರೇ ಹೇಳುವಂತೆ ಪ್ರತಿ ವ್ಯಕ್ತಿಯ ಸ್ವಂತ ನಿರ್ಧಾರ ಹಾಗೂ ಸಾಮರ್ಥ್ಯವನ್ನು ಒಳಗೊಂಡಿದೆ. ಇದು ಮಕ್ಕಳು ಮಾಡುವ ಉಳಿತಾಯವಿರಬಹುದು, ಮನೆಯ ಸ್ತ್ರೀಯರು ಮಾಡುವ ಉಳಿತಾಯವಿರಬಹುದು, ಮನೆಯ ಯಜಮಾನನ ಉಳಿತಾಯವಿರಬಹುದು, ಅಥವಾ ಆ ಮನೆಯ ಹಿರಿಯರ ಉಳಿತಾಯವೂ ಆಗಿರಬಹುದು. ಆದರೆ ನಾವು ಇಲ್ಲಿ ಗಮನಿಸಬೇಕಾದದ್ದು ಪ್ರತಿಯೊಬ್ಬರೂ ತಮ್ಮ ಶಕ್ತಿ, ಸಾಮರ್ಥ್ಯ, ಮಾನಸಿಕತೆಗೆ ಅನುಗುಣವಾಗಿ ಉಳಿತಾಯ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಪ್ರಸ್ತುತ ನಾವು ಉಳಿತಾಯದಲ್ಲಿ ಗೃಹಿಣಿಯ ಪಾತ್ರನ್ನು ಪರಿಗಣಿಸುತ್ತಾ ಗೃಹಿಣಿಯ ಉಳಿತಾಯ ಪ್ರವೃತ್ತಿಯನ್ನು ಅವಲೋಕಿಸೋಣ. ಹನಿ ಹನಿ ಗೂಡಿದರೆ ಹಳ್ಳ ಎಂಬಂತೆ ಮನೆಯಲ್ಲಿ ಗೃಹಿಣಿಯು ಅಡುಗೆ ಮನೆಯ ಸಾಸುವೆ ಬೇಳೆ ಡಬ್ಬಿಗಳಲ್ಲಿ ಇರುವ ಚಿಲ್ಲರೆ ಕಾಸುಗಳೇ ಆ ಮನೆಯ ಉಳಿತಾಯದ ಖಜಾನೆಯಾದ ಅನೇಕ ಉದಾಹರಣೆಗಳನ್ನು ಕಾಣಬಹುದಾಗಿದೆ. ಚಿಲ್ಲರೆ ಕಾಸು ಎಂದು ಇಂದು ಭಾವಿಸಿದ್ದು ಭವಿಷ್ಯದಲ್ಲಿ ಆಪತ್ಕಾಲದ ಆಪದ್ಧನವಾದ ಅನೇಕ ಸನ್ನಿವೇಶಗಳನ್ನು ಪ್ರತಿಯೊಂದು ಭಾರತೀಯ ಕುಟುಂಬಗಳಲ್ಲಿ ಕಾಣಬಹುದಾಗಿದೆ. ಗೃಹಿಣಿಯು ಉಳಿತಾಯ ಪ್ರವೃತ್ತಿಯನ್ನು ರೂಢಿಸಿಕೊಳ್ಳಲು, ಅದರಲ್ಲಿ ತೊಡಗಿಸಿಕೊಳ್ಳಲು ಅನೇಕ ಕಾರಣಗಳನ್ನು ನಾವು ಗುರುತಿಸಬಹುದಾಗಿದೆ. ಅದರಲ್ಲಿ ಉಳಿತಾಯದ ಹಣವನ್ನು ಆಪದ್ಧನವಾಗಿ ಬಳಸಲಾಗಿದೆ, ಮಕ್ಕಳ ಅಲ್ಪ ಬಯಕೆಗಳನ್ನು ಈಡಿಸಲು ಅದು ಸಹಾಯವಾಗುತ್ತದೆ, ಮನೆಯ ತಕ್ಷಣದ ಕೆಲವು ಅವಶ್ಯಕತೆಗಳನ್ನು ಗೃಹಿಣಿಯ ಉಳಿತಾಯದ ಹಣ ಪೂರೈಸುತ್ತದೆ, ಮನೆಯ ಯಜಮಾನನಿಗೆ ಸ್ವಲ್ಪ ಮಟ್ಟಿನ ಆರ್ಥಿಕ ಬೆಂಬಲಕ್ಕೆ ಗೃಹಿಣಿಯ ಉಳಿತಾಯ ಪ್ರವೃತ್ತಿಯು ಸಹಾಯವಾಗುತ್ತದೆ, ಮನೆಯ ಹೆಣ್ಣು ಮಕ್ಕಳ ಚಿನ್ನ ಖರೀದಿಯ, ವಸ್ತ್ರ ಖರೀದಿಯ ಅವಶ್ಯಕತೆಗಳನ್ನು ಗೃಹಿಣಿಯ ಉಳಿತಾಯದಿಂದ ನೆರವೇರಿಸಬಹುದಾಗಿದೆ. ಈ ರೀತಿಯಾಗಿ ಮನೆಗೆ ಬೇಕಾಗುವ ಸಣ್ಣ ಪ್ರಮಾಣದ ಬೇಳೆಕಾಳುಗಳನ್ನು ತರುವುದರಿಂದ ಪ್ರಾರಂಭಿಸಿ ವಾಹನ, ಚಿನ್ನ ಖರೀದಿಯವರೆಗೂ ಇಂದು ನಾವು ಗೃಹಿಣಿಯ ಉಳಿತಾಯದ ಹಣದ ಬಳಕೆಯಾಗುವುದನ್ನು ಕಾಣುತ್ತಿದ್ದೇವೆ. ಗೃಹಿಣಿಯ ಉಳಿತಾಯಕ್ಕೆ ಕೆಲವು ಕಾರಣಗಳನ್ನು ತಿಳಿದ ಮೇಲೆ ಉಳಿತಾಯದ ಮಾರ್ಗಗಳು, ಸಾಧನಗಳ ಬಗ್ಗೆ ನಾವು ತಿಳಿಯಬೇಕು. ಗೃಹಿಣಿಯು ಮನೆಯಲ್ಲಿಯೇ ನಿರ್ದಿಷ್ಟ ಸ್ಥಳದಲ್ಲಿ ದಿನನಿತ್ಯ ಚಿಲ್ಲರೆ ಹಣವನ್ನು ಉಳಿತಾಯ ಮಾಡಿ ಸಂಗ್ರಹಿಸಿಡುತ್ತಾರೆ. ಅನೇಕ ಗೃಹಿಣಿಯರು ಚೀಟಿ ವ್ಯವಹಾರದಲ್ಲಿ ತಮ್ಮ ಉಳಿತಾಯದ ಹಣವನ್ನು ತೊಡಗಿಸುತ್ತಾರೆ. ಬ್ಯಾಂಕುಗಳಲ್ಲಿ, ಆಭರಣ ಅಂಗಡಿಗಳಲ್ಲಿ ಹಾಗೂ ಅಂಚೆ ಕಚೇರಿಗಳಲ್ಲಿ ಉಳಿತಾಯದ ಹಣ ವಿನಿಯೋಗಿಸುತ್ತಾರೆ. ಬ್ಯಾಂಕುಗಳಲ್ಲಿ ವಿವಿಧ ರೀತಿಯ ಠೇವಣಿಗಳನ್ನು ಇಡುವ ಮೂಲಕ ಆಕರ್ಷಕ ಬಡ್ಡಿಯನ್ನು ಪಡೆದು ತಮ್ಮ ಉಳಿತಾಯದ ಹಣಕ್ಕೆ ಭದ್ರತೆ ಹೊಂದುತ್ತಾರೆ. ನಂಬಿಕೆಗೆ ಅರ್ಹವಾದ ಆಭರಣದ ಅಂಗಡಿಗಳಲ್ಲಿ ಹಣವನ್ನು ವಿನಿಯೋಗಿಸಿ ಸ್ತ್ರೀ ಸಹಜವಾದ ಬೆಲೆ ಬಾಳುವ ಆಭರಣ ಹೊಂದಬೇಕೆಂಬ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ. ಇದು ಅವರು ತಮ್ಮ ಉಳಿತಾಯದ ಹಣವನ್ನು ಹೂಡಿಕೆಯ ರೂಪದಲ್ಲಿ ವಿನಿಯೋಗಿಸಿದಂತಾಗುತ್ತದೆ. ಇದಲ್ಲದೆ ಗೃಹಿಣಿಯರು ತಿಂಗಳ ಕಂತುಗಳ ರೂಪದಲ್ಲಿ ಹಣವನ್ನು ಉಳಿತಾಯ ಮಾಡಿ ತಮ್ಮ ಅಗತ್ಯತೆಯ ವಸ್ತುಗಳನ್ನೂ ಖರೀದಿಸುತ್ತಾರೆ. ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಾಗಿ ಇಂದು ಲಕ್ಷಾಂತರ ಗೃಹಿಣಿಯರು ಉಳಿತಾಯ ಕ್ರಾಂತಿಯನ್ನೇ ಮಾಡಿದ್ದಾರೆ. ಈ ರೀತಿಯ ಉಳಿತಾಯ ಕ್ರಾಂತಿಗೆ ಸೂಕ್ತ ಉದಾಹರಣೆ ಸ್ತ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ಇವರು ತಮ್ಮ ಸ್ವಸಹಾಯ ಸಂಘಗಳ ಮೂಲಕ ಒಂದು ಬೃಹತ್ ಆರ್ಥಿಕ ಕ್ರಾಂತಿಯನ್ನೇ ಮಾಡಿದ್ದಾರೆ. ಲಕ್ಷಾಂತರ ಗೃಹಿಣಿಯರು ಸ್ವಾವಲಂಬಿಗಳಾಗಲು, ಆರ್ಥಿಕ ಸಾಕ್ಷರರಾಗಲು ಈ ಯೋಜನೆಯೇ ಮೂಲಭೂತ ಕಾರಣ. ಗೃಹಿಣಿಯು ಉಳಿತಾಯ ಮಾಡಲು ಕಾರಣಗಳು, ಉಳಿತಾಯದ ಪ್ರವೃತ್ತಿ ಹಾಗೂ ಉಳಿತಾಯ ಸಾಧನಗಳ ಸಂಕ್ಷಿಪ್ತ ಪರಿಚಯದ ನಂತರ ಬಹುಮುಖ್ಯವಾದ ಗೃಹಿಣಿಯ ಉಳಿತಾಯದ ಪರಿಣಾಮಗಳನ್ನು ತಿಳಿಯೋಣ. ಗೃಹಿಣಿಯ ಉಳಿತಾಯದಿಂದ ಅವರ ಕನಸುಗಳು ನನಸಾಗುತ್ತದೆ. ಅದು ಮಕ್ಕಳ ಅವಶ್ಯಕತೆ ಇರಲಿ, ವಿದ್ಯಾಭ್ಯಾಸವಿರಲಿ, ಇತರ ಕುಟುಂಬ ಸದಸ್ಯರ ದಿನನಿತ್ಯದ ಅಗತ್ಯತೆಗಳೂ ಸಹ ಪೂರ್ಣವಾಗುತ್ತವೆ. ತನ್ನ ನೆರೆಹೊರೆಯವರಿಗೆ ಗೃಹಿಣಿಯು ನೆರವಾಗುತ್ತಾಳೆ. ಹೂಡಿಕೆಯಾಗಿ ತನ್ನ ಉಳಿತಾಯದ ಹಣವನ್ನು ಗೃಹಿಣಿಯು ವಿನಿಯೋಗಿಸಬಹುದು. ಮನೆಯ ಮುಖ್ಯಸ್ಥರ ಆರ್ಥಿಕ ಸಂಕಷ್ಟದ ಸನ್ನಿವೇಶದಲ್ಲಿ ಗೃಹಿಣಿ ಆರ್ಥಿಕ ಸ್ಥೈರ್ಯ ನೀಡುತ್ತಾಳೆ. ಗೃಹಿಣಿಯ ಉಳಿತಾಯದಿಂದ ಅವರ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತದೆ. ಮನೆಯಲ್ಲಿ ದುರ್ವ್ಯಸನಿಗಳಿದ್ದರೆ ಅಂತಹ ಮನೆಯ ದೈನಂದಿನ ಬದುಕು ದುಸ್ತವಾಗುತ್ತದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಗೃಹಿಣಿಯ ದುಡಿಮೆ ಅಥವಾ ಅವಳ ಉಳಿತಾಯ ಪ್ರವೃತ್ತಿಯೇ ಇಡೀ ಕುಟುಂಬವನ್ನು ಮೇಲೆತ್ತಲು ಸಹಾಯಕವಾಗುತ್ತದೆ. ಎಂತಹ ಅನಕ್ಷರಸ್ಥಳಾಗಿದ್ದರೂ ಕೂಡ ಪ್ರತಿ ಕುಟುಂಬದ ಗೃಹಿಣಿಯು ತನ್ನದೇ ಆದ ಆಯವ್ಯಯದ ಲೆಕ್ಕಾಚಾರ ಹೊಂದಿರುತ್ತಾಳೆ. ತನ್ನ ಕುಟುಂಬದ ಆದಾಯ ಹಾಗೂ ಖರ್ಚನ್ನು ಸರಿದೂಗಿಸುವ ತಕ್ಕಡಿಯೇ ಆ ಕುಟುಂಬದ ಗೃಹಿಣಿ.

0: ಒತ್ತಾಯದ ಮಾನಸಿಕತೆ ಎಲ್ಲಾ ಗೃಹಿಣಿಯರಲ್ಲೂ ಹಾಸುಹೊಕ್ಕಾಗಿರುವುದನ್ನು ಕಾಣಬಹುದಾಗಿದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಗೃಹಿಣಿಯ ಉಳಿತಾಯದ ಹಣವು ಉಪಯೋಗವಾದಷ್ಟೇ ದುರುಪಯೋಗವಾಗುವುದನ್ನೂ ಕಾಣುತ್ತೇವೆ. ಹಾಗಾಗಿ ಚಾಕುವಿನಿಂದ ಹೇಗೆ ಜೀವ ಉಳಿಸಲು ಹಾಗೂ ಜೀವ ತೆಗೆಯಲು ಸಾಧ್ಯವೋ ಅದೇ ರೀತಿ ಗೃಹಿಣಿಯರ ಉಳಿತಾಯದ ಹಣವೂ ಕೂಡ ಕುಟುಂಬದ ಏಳಿಗೆಗೆ ಬಳಸಬಹುದು, ಇಲ್ಲದಿದ್ದರೆ ಕುಟುಂಬದ ಅವನತಿಗೂ ಅದೇ ಕಾರಣವಾಗುತ್ತದೆ. ಸ್ತ್ರೀ ಬಗೆಗಿನ ಧೋರಣೆಗಳ ಬದಲಾವಣೆಯ ಈ ಕಾಲಘಟ್ಟದಲ್ಲಿ ಗೃಹಿಣಿಯಾಗಿ ಸ್ತ್ರೀ ಪಾತ್ರ ಅತ್ಯಂತ ಮಹತ್ವವನ್ನು ಪಡೆದಿದೆ. ಇಡೀ ಕುಟುಂಬದ ಜವಾಬ್ದಾರಿ ಗೃಹಿಣಿಯ ಹೆಗಲಿರುವುದರಿಂದ ಅವಳ ಪ್ರತಿಯೊಂದು ನಡೆಯೂ ಮುಖ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಉಳಿತಾಯ ಕ್ಷೇತ್ರದಲ್ಲಿ ಗೃಹಿಣಿಯ ಪಾಲುದಾರಿಕೆ ಒಂದು ಹೊಸ ಆರ್ಥಿಕ ಕ್ರಾಂತಿಯನ್ನು ಹುಟ್ಟು ಹಾಕಿರುವುದು ಆಶ್ಚರ್ಯವೇನಲ್ಲ. ಇದು ತನ್ಮೂಲಕ ದೇಶದ ಆರ್ಥಿಕ ಪ್ರಗತಿಗೆ ಪೂರಕವಾಗುವುದೆಂದು ಆಶಿಸೋಣ.
1: ಇದುವರೆಗೆ ಉಳಿತಾಯದಲ್ಲಿ ಗೃಹಿಣಿಯ ಪಾತ್ರ ಈ ಕುರಿತು ಮಾತನಾಡಿದವರು ಅಶ್ವಿನಿ ಹೆಚ್ ಬಿದರಹಳ್ಳಿ. ಬನ್ನಿ ಈಗ ಕಾರ್ಯಕ್ರಮದಲ್ಲಿ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಬಂಗಾರದ ಮಂಶ ಚಿತ್ರದ ಈ ಗೀತೆಯನ್ನು.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಸಂಗೀತ ವಿದುಷಿ ಹಾಗೂ ವಿಮರ್ಶಕಿ ಡಾಕ್ಟರ್ ಎಂಎ ಪದ್ಮಾವತಿ ನರಸಿಂಹನ್ ಅವರ ಸಂದರ್ಶನದ ಎರಡನೇ ಭಾಗ ಪ್ರಸಾರ ಮಾಡ್ತಾ ಇದ್ದೇವೆ. ಸಂದರ್ಶಕರು ಜಿ ರಾಜಲಕ್ಷ್ಮಿ ಶ್ರೀಧರ್.
1: ನಮ್ಮ ಎಲ್ಲ ಅಭಿಮಾನಿ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತು ಮತ್ತೆ ಡಾಕ್ಟರ್ ಪದ್ಮಾವತಿ ನರಸಿಂಹನ್ ಅವರು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಆ ಕಾರ್ಯಕ್ರಮವನ್ನ ಮತ್ತೆ ಈಗ ಮುಂದುವರಿಸ್ತಾ ಹೋಗ್ತೀವಿ. ನಮಸ್ಕಾರ ಡಾಕ್ಟರ್ ಪದ್ಮಾವತಿ ಅವರೇ.
2: ನಮಸ್ಕಾರ
1: ಡಾಕ್ಟರ್ ಪದ್ಮಾವತಿ ನರಸಿಂಹನ್ ಅವರೇ. ನೀವು ಈ ಕೃತಿ ರಚನೆಗಳನ್ನ ಮಾಡಕ್ ಶುರು ಮಾಡಿದ್ದೀರಾ ಅಂತಂದಾಗ ನನಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸತ್ತೆ. ಇವಾಗ ತ್ಯಾಗರಾಜರ ಕೃತಿಗಳನ್ನ ತೆಗೆದುಕೊಂಡಾಗ ಬಹಳ ಆಕ್ಚುಲಿ ಅದನ್ನ ಕೂತು ಗಟ್ಟ ಮಾಡ್ಬೇಕು ಅನ್ನೋದಿಲ್ವೇ ಇಲ್ಲ, ಒಂದೆರಡು ಸಾರ್ತಿ ಹಾಡ್ಕೊಂಡ್ರೆ ತಾನೇ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಮಾತು ಇದೆ, ನಾವು ನೆರವಲ್ ಮಾಡ್ಬೇಕಾದ್ರೆ ತ್ಯಾಗರಾಜರ ಕೃತಿಗಳು ಬೆಸ್ಟ್ ಅಂತ ಹೇಳ್ಬಿಟ್ಟು ಅಲ್ವಾ, ಮಾತು ಕಡಿಮೆ ಇರುತ್ತೆ ಅಂತ. ಹಾಗೆ ನಿಮ್ಮ ಕೃತಿ ರಚನೆಗಳಲ್ಲಿ ವಿಶೇಷತೆ ಏನು? ಮತ್ತೆ ತ್ಯಾಗರಾಜರ ಕೃತಿಗಳಲ್ಲಿ ಆಡಮೋಡಿಗಲದೇತಿವಲ್ವಾ, ಆಡ ತೊಡು ನೀಡ, ಅಲ್ಲಿ ಎರಡನೇದು ತಾನೇ ಬರುತ್ತೆ. ಆ ತರಹದ ಒಂದು ಸಾಮ್ಯಗಳನ್ನ ನಾವು ಬಹಳ ನೋಡ್ತೀವಿ. ಇನ್ನು ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳಲ್ಲಿ ಸಮಷ್ಟಿ ಚರಣ ಮತ್ತೆ ರಾಗಮುದ್ರೆ, ಮಹಾರಾಜರ ಕೃತಿಗಳಲ್ಲೂ ಇದು ಬಹಳ ಇದೆ, ರಾಗಮುದ್ರೆಗಳು ಇದ್ದೇ ಇರ್ತವೆ. ಹಾಗೆ ನಿಮ್ಮ ಕೃತಿಗಳಲ್ಲಿ ವಿಶೇಷತೆಗಳು ಏನು?
2: ನಾನು ಹೆಚ್ಚಾಗಿ ಚೌಡಯ್ಯನವರು ಕೂಡ ತ್ಯಾಗರಾಜ ಒಂದು ಸಂಗೀತ ಪರಂಪರೆಯನ್ನೇ ಅದೇ ಶೈಲಿಯನ್ನ ಆಧರಿಸಿ ಅವರು ಕೃತಿಗಳನ್ನು ಮಾಡಿದ್ದಾರೆ. ನಾನು ಹೆಚ್ಚಾಗಿ ತ್ಯಾಗರಾಜರ ಕೃತಿಗಳನ್ನೇ ಅದೇ ಶೈಲಿ

0: ನಾನು ತೆಗೆದುಕೊಂಡಿದ್ದೇನೆ. ಸರಳವಾದ ಶೈಲಿ, ಒಂದು ಪಲ್ಲವಿ ಅನುಪಲ್ಲವಿ, ಒಂದು ಚರಣ ಮತ್ತು ಚರಣದ ನಂತರ ಭಾಗದಲ್ಲಿ ಅನುಪಲ್ಲವಿಯಂತೆ ಒಂದು ಹಾಡುವ ಒಂದು ಭಾಗ, ಇದೇ ರೀತಿಯಲ್ಲಿ ಹೆಚ್ಚಾಗಿ ಮಾಡಿದ್ದೇನೆ. ಆದರೆ ನನಗೆ ದೀಕ್ಷಿತರ ಒಂದು ಮಧ್ಯಮ ಕಾಲ ಸಾಹಿತ್ಯ ಸಮಷ್ಟಿ ಚರಣ ನನಗೆ ಬಹಳವಾಗಿ ನನಗೆ
1: ತುಂಬಾ ಇಷ್ಟ
0: ಇಷ್ಟ ಅನ್ನುವಂಥದ್ದು. ಅದರಿಂದ ಆ ರೀತಿಯಲ್ಲಿ ನನಗೆ ಮಾಡುವ ಆಸೆ ಇದೆ. ಇನ್ನು ಕೆಲವು ರಚನೆಗಳನ್ನ ನಮ್ಮ ಮಹಾರಾಜರು ಕೂಡ, ಮೈಸೂರು ಮಹಾರಾಜರು ಕೂಡ ಹಾಗೆ ಅದನ್ನ ಅಳವಡಿಸಿಕೊಂಡಿದ್ದಾರೆ, ಆ ಒಂದು ಶೈಲಿಯನ್ನ ಅವರ ಅನೇಕ ಕೃತಿಗಳಲ್ಲಿ. ಆ ರೀತಿಯ ಒಂದು ಕೃತಿಗಳನ್ನ ಒಂದು ನಾದರೂ ಮಾಡಬೇಕು ಅನ್ನುವ ಆಸೆ ಇದೆ. ಮುಂದೆ ಮಾಡುವ ಒಂದು ಪ್ರಾಜೆಕ್ಟ್
1: ಯೋಜನೆ ಇದೆ.
0: ಯೋಜನೆ ಇದೆ.
1: ಇವಾಗ ಕಲಾ ವಿಮರ್ಶಕ್ಕೆ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು?
0: ನಾನು ನ್ಯೂಸ್ ಪೇಪರ್ಗಳು, ವಾರ್ತಾಪತ್ರಗಳು, ಅದರಲ್ಲಿ ಕೆಲವು ನಾನು ವಿಮರ್ಶೆಗಳನ್ನ ನೋಡ್ತಾ ಇದ್ದೆ. ನನಗೆ ಅದರಲ್ಲಿ ಕೆಲವು ವಿಮರ್ಶೆಗಳು, ಕೆಲವರು ಬಹಳ ಉನ್ನತ ಮಟ್ಟದ ವಿಮರ್ಶೆಯನ್ನ ಬರೀತಾ ಇದ್ರು, ಅವರ ಒಂದು ಭಾಷಾ ಪ್ರಯೋಗ ನನಗೆ ಬಹಳ ಹಿಡಿಸ್ತಾ ಇತ್ತು. ನನಗೆ ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಮುಂಚಿಂದಲೂ ನನಗೆ ಸ್ವಲ್ಪ ಆಸಕ್ತಿ ಹೆಚ್ಚು, ಮತ್ತೆ ಆಂಗ್ಲ ಭಾಷೆಯಲ್ಲೇ ನಾನು ಎಂ ಎನ್ನು ಕೂಡ ಮಾಡಿದ್ದೇನೆ. ನನ್ನ ಥೀಸಿಸ್ ನಾನು ಆಂಗ್ಲ ಭಾಷೆಯಲ್ಲೇ ನಾನು ಬರೆದೆ. ಹಾಗಾಗಿ ಆಂಗ್ಲ ಭಾಷೆಯಲ್ಲಿ ಬರೆಯುವುದು ಹೇಗಿರುತ್ತೆ ಅಂತ ಒಂದು ದಿವಸ ನನಗೆ ಸಡನ್ ಆಗಿ ಸುಮ್ಮನೆ ನಾನು ಯಾವುದೋ ಒಂದು ನಾಟಕಕ್ಕೆ ಹೋಗಿದ್ದೆ. ಆ ನಾಟಕ ರವೀಂದ್ರನಾಥ ಟ್ಯಾಗೋರರ ಚಾಂಡಾಲಿಕಾ ನಾಟಕ. ಅದು ಒಂದು ಥೀಮ್ ಕೂಡ ಬಹಳ ಚೆನ್ನಾಗಿದೆ ಆ ನಾಟಕದಲ್ಲಿ, ಮತ್ತು ಅವರು ಪ್ರೆಸೆಂಟ್ ಮಾಡಿದ ರೀತಿ ಕೂಡ ಬಹಳ ಚೆನ್ನಾಗಿತ್ತು. ಆದ್ರೆ ಅವರು ಆ ದಿನ ಅನ್ಫಾರ್ಚುನೇಟ್ಲಿ ಅವರು ಯಾವುದೇ ಹಾಡುಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ. ಟ್ಯಾಗೋರರು ಅವರ ಎಲ್ಲ ನಾಟಕಗಳಲ್ಲೂ ಅನೇಕ ಹಾಡುಗಳನ್ನು ಇಟ್ಟಿದ್ದಾರೆ. ಹಾಡುಗಳು ಬಹಳ ಪ್ರಸಿದ್ಧಿ. ನನಗೆ ಅದು ನೋಡಿದಾಗ ನನ್ಗೆ ಎಷ್ಟು ಅದರಲ್ಲಿ ಸಂತೋಷ ಆಯ್ತು. ಆ ನಾಟಕವನ್ನ ನೋಡಿದಾಗ ಅದರಲ್ಲಿ ಅಭಿನಯ ಇರಬಹುದು, ಎಲ್ಲವೂ ಬಹಳ ಉತ್ತಮವಾಗಿತ್ತು. ಇದನ್ನ ನಾನು ನೋಡಿದ್ದು ಅಲ್ಲೇ ಇವರು ಸಿಂಧುವಳ್ಳಿ ಅಂತ ಮೂರ್ತಿಯವರ ಮನೆಯಲ್ಲಿ, ಸುರುಚಿ ಮನೆಯಲ್ಲಿ. ಹಾಗಾಗಿ ನನಗೆ ನಂತರ ಅನ್ನಿಸ್ತು, ಇದೊಂದು ಹಾಡುಗಳು ಇದ್ದಿದ್ರೆ ಚೆನ್ನಾಗಿತ್ತಲ್ವೇ, ಯಾರಿಗೆ ಹೇಳೋದು ಅನ್ನುವಾಗ ನನಗೆ ಆ ಇಂಗ್ಲಿಷ್ ನಲ್ಲಿ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಫ್ಲೋ ಬಂತು. ಬರೀಬೇಕು ಅಲ್ವಾ, ನಾನು ಬರೆದಾಗ ತಾನೇ ಜನರಿಗೆ ಗೊತ್ತಾಗೋದು ಹೀಗೆ ಏನಾಯ್ತು ಏನಾಗಿಲ್ಲ ಅನ್ನೋದು. ಅದ ನಂತರ ನಾನು ಸಂಗೀತಗಾರಳೇ ಆದ್ದರಿಂದ ಅದನ್ನ ಸಂಗೀತದಲ್ಲಿ ಹೆಚ್ಚು ಅಳವಡಿಸ್ಕೋಬೇಕು ಅನ್ನೋ ಒಂದು ಆಸಕ್ತಿ ಬಂತು. ಒಂದೆರಡು ವಿಮರ್ಶೆಗಳನ್ನ ಬರೆದಾಗ ನನಗೆ ಬಹಳ ಉತ್ತೇಜನ ಸಿಕ್ತು. ಶ್ರೋತೃಗಳೆಲ್ಲರೂ ಒಬ್ಬೊಬ್ಬರಾಗಿ ದೊಡ್ಡ ದೊಡ್ಡ ಸಂಗೀತಗಾರರು ಕೂಡ, ಮೈಸೂರು ಇರ್ಬೋದು ಹೊರಗಿನವರು ಇರ್ಬೋದು, ನೋಡಿ ಸಂಗೀತಗಾರರು ಆಗಿ ಒಂದು ವಿಮರ್ಶೆಯನ್ನ ಬರೆಯೋದಕ್ಕೂ, ಸುಮ್ಮನೆ ಯಾರೋ ಕೇಳ್ಮೆಯಿಂದ ಒಂದು ಬರೆಯೋದಕ್ಕೂ ಎಂತಹ ಒಂದು ವ್ಯತ್ಯಾಸವಿದೆ ಅನ್ನೋದು ನಮಗೆ ನಿಮ್ಮ ಬರವಣಿಗೆಯಲ್ಲಿ ಕಾಣಿಸ್ತಾ ಇದೆ. ದಯವಿಟ್ಟು ನೀವು ಇನ್ನೂ ಮುಂದುವರಿಸಿ ಬರೀರಿ, ದೊಡ್ಡ ವಿಮರ್ಶಕರಾಗ್ಲಿ ನೀವು ಅನ್ನೋದು ನಮ್ಗೆ ಆಸೆ ಅಂತ ಈ ತರಹದ ಒಂದು ಮಾತುಗಳು ಬಂತು. ಇಂದು ಉತ್ತೇಜನದಿಂದ ನಾನು ಬರೀತಾ ಹೋದೆ. ಸಂಗೀತ ಬರೀ ಕೇಳ್ಮೆಯಿಂದ ವಿಮರ್ಶೆಯನ್ನ ಬಹಳ ಚೆನ್ನಾಗಿ ಬರೀಬಹುದು ಅನ್ನೋಕ್ಕಿಂತ ಅದು ಆಗ್ಬಹುದು, ಆದ್ರೆ ಸಂಗೀತಗಾರಳೇ ಆಗಿ ನೀವು ಒಂದು ವಿಮರ್ಶೆಯನ್ನ ಬರೆಯುವಾಗ ನಿಮಗೆ ಅದರ ಒಳಗುಗಳೆಲ್ಲವೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ.
1: ಎಕ್ಸಾಕ್ಟ್ಲಿ. ಇವಾಗ ಒಂದು ರಾಗ ತಗೊಂಡಾಗ ಅಲ್ಲಿ ಜೀವಗತಿ ಏನು, ಕಾಂಟೂರ್ಸ್ ಹೇಗಿರ್ಬೇಕು?
0: ಹೌದು, ಮತ್ತೆ ನಿಮಗೆ ಸ್ವಲ್ಪ ಶಾಸ್ತ್ರವೂ ಗೊತ್ತಿರುತ್ತೆ ಸಂಗೀತಗಾರರಾಗಿರುವಾಗ.
1: ಸಂಗೀತಗಾರರೇ ಆದರೆ ನಾವು ಪ್ರಿಜುಡಿಷಿಯಲ್ ಇರಬಾರದು, ಪ್ರೀ ಆಕ್ಯುಪೈಡ್ ಬ್ರೈನ್ ಆಗಬಾರದು. ಯಾಕಂದ್ರೆ ಸುಮ್ನೆ ಸಂಗೀತ ಕೇಳ್ಕೊಂಡು ಸಂಗೀತ ಜ್ಞಾನ ಇದ್ದು ಬರೆಯೋರು ಅದಕ್ಕೆಲ್ಲ ಹೋಗಲ್ಲ.
0: ಹೌದು,
1: ಒಂದಷ್ಟು ಇದಾಗಿ ಬರ್ಕೊಂಡು ಹೊರಟೋಗ್ತಾರೆ.
0: ಹೌದು,
1: ತುಂಬಾ ಗೊತ್ತಿದೆ ಅಂತಂದಾಗ ಎಲ್ಲೋ ಒಂದು ಕಡೆ ಅದು ನಿಮ್ಮ ಬರವಣಿಗೆಯಲ್ಲಿ ರಿಫ್ಲೆಕ್ಟ್ ಆಗಬಾರದು ಅನ್ನುವಂತ ಕೆಲವು ಮಾತುಗಳು ಕೂಡ
0: ಬರುತ್ತೆ.
1: ಇದು ನನ್ನ ಪ್ರಶ್ನೆ ಆಗಿತ್ತು ಕೂಡ,
0: ನಿಜ
1: ಹೇಳ್ಬಿಟ್ರೆ.
0: ನಿಜ, ಈಗ ಈ ಮಾತು ಬಂದಾಗಲೇ ಹೇಳ್ತೀನಿ. ಸುಬ್ಬು ಅವರಿಗೆ ಅಕಾಡೆಮಿ ಬ್ಯಾನ್ ಮಾಡಿತ್ತು ಒಂದ್ ದಿವಸ, ಡಾಗ್ಸ್ ಅಂಡ್ ಸುಬ್ಬುಡು ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿ. ಯಾಕೆಂತಂದ್ರೆ ಅವರು ಬಹಳ ಕಟುವಾಗಿ ಬರೀತಿದ್ರು ಅನ್ನುವ ಕಾರಣಕ್ಕೆ. ಆರ್ಟಿಸ್ಟ್ ಯಾರೇ ಇರ್ಬೋದು, ನಾನೇ ಕೂಡ ಇರ್ಬೋದು, ಬೇರೆಯವರು ಇರ್ಬೋದು, ಕಲಾವಿದರು ತಮ್ಮ ಬಗ್ಗೆ ಒಳ್ಳೆಯದನ್ನೇ ಕೇಳೋದಕ್ಕೆ ಆಸೆ ಪಡ್ತಾರೆ. ಅದು ಮನುಷ್ಯನ ಸ್ವಭಾವ, ಮನುಷ್ಯನ ಸಹಜ ಸ್ವಭಾವ. ಆದ್ರೆ ಅವರಿಗೆ ಅವರ ಸಣ್ಣ ಸಣ್ಣ ತಪ್ಪುಗಳು ಏನಾಗಿತ್ತು ಅನ್ನೋದನ್ನ ಒಂದ್ ಸ್ವಲ್ಪ ಪಾಲಿಶ್ಡ್ ರೀತಿಯಲ್ಲಿ
1: ಕೊಡಬೇಕು.
0: ಅದನ್ನ ನಾವು ಅವರಿಗೆ ಅದರಲ್ಲಿ ತೋರಿಸಿಕೊಟ್ಟಾಗ ಅವರು ಮುಂದಿನ ಕಚೇರಿಗಳಲ್ಲಿ ಅದನ್ನ ತಿದ್ದಿಕೊಂಡು ಅವರು ಅದನ್ನ ಇನ್ನೂ ಒಳ್ಳೆಯ ಸಂಗೀತವನ್ನ ಶ್ರೋತೃಗಳಿಗೆ ಕೊಡೋದ್ರಲ್ಲಿ ಅವರು ಸಮರ್ಥರಾಗ್ತಾರೆ.
1: ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಡಾಕ್ಟರ್ ಪದ್ಮಾವತಿ ಅವರೇ. ನೋಡಿ, ಇವಾಗ ಈಗಾಗಲೇ ನೀವು ಹೇಳ್ತಾನೆ, ಎಲ್ರಿಗೂ ಗೊತ್ತಿರುತ್ತೆ, ಒಂದು ವಿಮರ್ಶೆ ಮಾಡೋದು ಅಂದ್ರೆ ಎಷ್ಟು ಕಷ್ಟವಾದ ಕೆಲಸ ಅದು.
0: ಖಂಡಿತವಾಗಿಯೂ
1: ಒಂದು ಜಡ್ಜ್ ಇದ್ದಾಗೆ.
0: ನಿಜ
1: ಅಲ್ವಾ? ಮತ್ತೆ ಕಲೆಗೆ ಮತ್ತೆ ಕಲಾವಿದರಿಗೆ ಇಬ್ಬರಿಗೂ ಜಸ್ಟಿಸ್ ಮಾಡ್ಬೇಕಾಗತ್ತೆ.
0: ನಿಜ,
1: ನಿಷ್ಪಕ್ಷಪಾತವಾದಂತಹ ವಿಮರ್ಶೆ ಅದಾಗಿರ್ಬೇಕು, ಅಲ್ಲಿ ಪಕ್ಷಪಾತ ಇರ್ಕೂಡ್ದು. ಹಾಗಾಗಿ ಈ ಕ್ಷೇತ್ರದ ಯಶಸ್ವಿ ಆಗ್ಬೇಕು ಅಂತಂದ್ರೆ ಒಂದು ವಿಮರ್ಶೆ ಅಂದ್ರೆ ಹೇಗಿರ್ಬೇಕು, ಏನೇನು ಅಂಶಗಳನ್ನ ಅದು ಒಳಗೊಂಡಿರ್ಬೇಕು, ಮತ್ತೆ ಒಬ್ಬ ವಿಮರ್ಶಕ ಕಾನ್ಸರ್ಟ್ ನ ಹೇಗ ಸಾಧಿಸ್ಬೇಕು. ಯಾಕೆಂದ್ರೆ ನಾವ್ ಎಂ ಎಸ್ ಸುಬ್ಲಕ್ಷ್ಮಿ ಕಚೇರಿ ಕೇಳ್ಕೊಂಡು ಹೋಗ್ಬಿಟ್ಟು ಒಂದ್ ಇವತ್ತು ಪಾಪ ಕಂಡುಬಿಡ್ತಾ ಇರೋ ಒಂದು ಯುವ ಕಲಾವಿದೆ

0: ಅವ್ರನ್ನ ಆ ಲೆವೆಲ್ಗೆ ನಾವು ಕೇಳಿಬಿಟ್ರೆ ತುಂಬಾ ಕಳಪೆ ಅಂತ ಅನ್ಸುತ್ತೆ. ಸೊ ಹೌ ವಿ ಹ್ಯಾವ್ ಟು ರಿಸೀವ್ ದಟ್ ಪರ್ಟಿಕ್ಯುಲರ್ ಕಾನ್ಸರ್ಟ್ ಅಂಡ್ ಭಾಷೆಯ ಮೇಲೆ ನೀವು ಈಗಾಗಲೇ ಹೇಳಿದ್ರಿ, ಅದನ್ನ ಹಿಡಿತ ಹೇಗಿರಬೇಕು, ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ.
1: ಹೌದು, ಸಂಗೀತವನ್ನು ತಿಳ್ಕೊಂಡು ಬರೆಯುವಾಗ ಏನು ಒಂದು ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ, ನಾವು ಸಂಗೀತದ ಒಳಗೆ ಮತ್ತು ಹೊರಗುಗಳನ್ನ ನಾವು ಚೆನ್ನಾಗಿ ಆಸ್ವಾದಿಸಿಕೊಂಡು ಬರೀತೇವೆ. ಬರೀ ಕೇಳಲಾಗಿ ಅಲ್ಲದೆ ಒಂದು ವಿಮರ್ಶಕನಾಗಿ ಒಂದು ಕಚೇರಿಗೆ ಹೋದಾಗ ನಾವು ಕಿವಿಯನ್ನ ಪೂರ್ತಿಯಾಗಿ ತೆಗೆದಿಟ್ಟುಕೊಂಡಿರಬೇಕಾಗ್ತದೆ. ಯಾಕೆ ಅಂತಂದ್ರೆ ಎಲ್ಲಿಯೂ ನಾವು ಏನು ಮಿಸ್ ಮಾಡ್ಕೊಳ್ಳೋಕಾಗಲ್ಲ. ಕಥೆಯ ಆರಂಭದಿಂದ ಕೊನೆಯವರೆಗೂ ಒಂದೊಂದು ನಿಮಿಷವು ನಮಗೆ ಅದು ಮುಖ್ಯವಾಗ್ತದೆ.
0: ಹೌದು, ಒಂದು ಕ್ಷ ಬಿಟ್ಟು ಹಾಡಿದ್ರ
1: ಹೌದು ಒಂದೊಂದು ನಿಮಿಷವು ಮುಖ್ಯವಾಗ್ತದೆ. ಸೊ ಅಲ್ಲಿ ನಮಗೆ ಫ್ರೀಡಮ್ ಕಡಿಮೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ. ಈಗ ನಾವು ಸುಮ್ಮನೆ ಶ್ರೋತೃವಾಗಿ ನಾವು ಹೋಗ್ಬೇಕಂದ್ರೆ, ನೀವು ಸ್ವಲ್ಪ ಹೊತ್ತಿದ್ದು ನಿಮಗೆ ಕಚೇರಿ ಇಷ್ಟ ಆಗಿಲ್ಲ ಅಂದ್ರೆ ನೀವು ಎದ್ದು ಹೋಗ್ಬಿಡ್ಬೋದು. ನಮ್ಗೆ ಹಾಗಾಗುದಿಲ್ಲ, ನಾವು ಕೊನೆಯವರೆಗೂ ಇರಲೇಬೇಕು,
0: ಕೂತ್ಕೊಳ್ಳೇಬೇಕು.
1: ಮತ್ತೆ ನೀವು ಕಂಪ್ಯಾರಿಸನ್ ಹೇಳಿದ್ರಿ, ನಾವು ಆ ರೀತಿಯಲ್ಲಿ ಕಂಪೇರ್ ಮಾಡೋಕ್ ಆಗೋಲ್ಲ. ದೊಡ್ಡ ಆರ್ಟಿಸ್ಟ್ ಎಂ ಎಸ್ ಸುಬ್ಬಲಕ್ಷ್ಮಿ ಅದನ್ನ ನಾವು ಕಂಪೇರ್ ಮಾಡೋಕ್ ಆಗಲ್ಲ. ಯಾಕೆಂದ್ರೆ ಮೀಡಿಯಾಕರ್ ಏನ್ ಕಚೇರಿಗಳಿರುತ್ತೆ ಅದನ್ನ ನಾನು ಇನ್ಫ್ಯಾಕ್ಟ್ ನಾನು ಹೆಚ್ಚು ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಅಲ್ಲಿ ಯಂಗ್ಸ್ಟರ್ಸ್ ಏನ್ ಬರ್ತಾರೆ, ಈಗಿನ ಯಂಗ್ಸ್ಟರ್ಸ್ ಬಹಳ ಎಷ್ಟೋ ಜನ ಅದನ್ನೇ ವೃತ್ತಿಯನ್ನಾಗಿ ತೆಗೆದುಕೊಂಡಿರೋರಿದ್ದಾರೆ, ಬರೀ ಪ್ರವೃತ್ತಿ ಅಲ್ಲದೆ. ಹಾಗಾಗಿ ಅವರಿಗೆ ಅದು ಒಂದು ಸಂಗೀತ ಅನ್ನೋದು ಒಂದು ದೊಡ್ಡ ಗುರಿ ಆಗಿರ್ತದೆ, ಜೀವನದ ಗುರಿ ಆಗಿರ್ತದೆ. ಅವರಿಗೆ ನಾವು ಬಹಳ ನೆಗೆಟಿವ್ ಆಗಿ ಬರೆದು ಬಿಟ್ರೆ ಅವರ ಅದು ಭವಿಷ್ಯ ಆಗಲಿ ಅಥವಾ ಅವರ ಒಂದು ಅತಿಯಾದ ಒಂದು ಉತ್ಸಾಹ ಏನಿರುತ್ತೆ ಅದು ಪೂರ್ತಿ ಅವರು ಕಳ್ಕೊಳ್ಳೋದು ಅಂತದ್ದು ಆಗ್ಬಾರ್ದು.
0: ಆರ್ಟ್ ಕ್ರಿಟಿಕ್ಸ್ ಅಂತಂದಾಗ ಬಹಳ ಜನ್ಸೆ ಜಾಸ್ತಿ ಇದ್ರು ಆಗಿನ ಕಾಲಕ್ಕೆ. ಮೈಸೂರು ಅಂತಂದಾಗ ತಕ್ಷಣ ನಮಗೆ ಜ್ಞಾಪಕ ಬರೋದು ಪ್ರೊಫೆಸರ್ ಜಿ ಟಿ ನಾರಾಯಣ ರಾಯರು, ಆಮೇಲೆ ರಾಘವೇಂದ್ರ ರಾವ್, ಆಮೇಲೆ ನಮ್ ಕೀರ್ತಿಶಾ ಎಸ್ ಆರ್ ಕೃಷ್ಣಮೂರ್ತಿ ಅವರು, ಇಂತಹ ಜನಾರುರಾಗಿ ಅಂತವ್ರನ್ನೆಲ್ಲ ನೆನಪು ಮಾಡ್ಕೋಬೇಕು ಅನ್ಸುತ್ತೆ. ಬಟ್ ಇವತ್ ಮೈಸೂರು ಅಂದಾಗ ಥಟ್ ಅಂತ ಜ್ಞಾಪಕಕ್ಕೆ ಬರೋದು ಡಾಕ್ಟರ್ ರಮಾವಿ ಬೆಣ್ಣೂರು ಮತ್ತೆ ನೀವು. ನೀವಿಬ್ರು ಬಹಳ ಉತ್ಕೃಷ್ಟವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ. ಈಗಾಗ್ಲೇ ನೀವು ಹೇಳಿದ್ದೀರಾ ಅಂದ್ರೆ ಯಂಗ್ಸ್ಟರ್ಸ್ ಓದ್ಬೇಕಾದ್ರೆ ಅವರಿಗೆ ನಾವು ಒಂದಷ್ಟು ಜ್ಞಾನವನ್ನ ಕೊಡುವಂತಹ ಲೇಖನದಾಗಿರ್ಬೇಕು. ಹಾಗಾಗಿ ಒಂದು ರಾಗ ಇವಾಗ ಚಾರುಕೇಶಿ ಅಂದಾಗ ಅದು 26ನೇ ಮೇಳಕರ್ತ ಮತ್ತೆ ಅದರಲ್ಲಿ ಬರುವಂತಹ ಸ್ವರಸ್ಥಾನಗಳು ಆ ತರದ್ದೆಲ್ಲ ಕೊಟ್ಟಾಗ ಯುವಜನತೆ ಏನ್ ಓದ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಆ ರಾಗದ ಬಗ್ಗೆ ಒಂದು ಬಹಳ ಮುಖ್ಯವಾದಂತಹ ವಿಷಯಗಳು ಗೊತ್ತಾಗ್ಬಿಡುತ್ತೆ, ಇಫ್ ನಾಟ್ ಇನ್ ಡೀಟೇಲ್ ತುಂಬಾ ಅವಶ್ಯಕವಾಗಿರುವಂತಹ ಒಂದು ವಿಷಯ ಗೊತ್ತಾಗತ್ತೆ ಅಂತ. ಹಾಗೆ ನಿಮ್ಮ ಲೇಖನದಲ್ಲಿ ನಿಮ್ಮ ವಿಮರ್ಶೆಯಲ್ಲಿ ಏನು ವಿಶೇಷವಾದನ್ನ ಕೊಡೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ?
1: ಅದಕ್ಕಿಂತ ಹೆಚ್ಚಾಗಿ ನಾನು ಸಂಗೀತದಲ್ಲಿ, ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದೇನು ಇಂಟರ್ನೆಟ್ ಮತ್ತೊಂದೊಂದು ಸೌಲಭ್ಯ ಬಂದಿದೆ, ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಇದು ಇಂತಹ ಕೃತಿ ಇಷ್ಟನೇ ಮೇಳ ಅಥವಾ ಇಷ್ಟನೇ ಮೇಳದ ಜನ್ಯ ಅನ್ನುವ ಒಂದು ಮಾಹಿತಿ ಬಹಳ ಸುಲಭವಾಗಿ ಒಂದು ಜಸ್ಟ್ ಒಂದು ಟಚ್ ಬಟನ್ ಅಲ್ಲಿ ಅವರು ತಗೊಳ್ಬಹುದು. ಅದರಿಂದ ಅದು ಅವರಿಗೆ ಸುಲಭವಾಗಿ ಅವರಿಗೆ ಸಿಗೋ ಅಂಥದ್ದಕ್ಕಿಂತ ನಾವು ಒಂದು ತರಗತಿಯಲ್ಲಿ ಫಾರ್ ಎಕ್ಸಾಂಪಲ್ ನಾವು ಹೇಗೆ ಅವರಿಗೆ ಒಂದು ಶಿಕ್ಷಣದಲ್ಲಿ ನಾವು ಮಾತನಾಡುವಾಗ ನಾವು ಏನು ಅವರಿಗೆ ಒಂದು ಒಳ್ಳೆಯ ಟೆಕ್ನಿಕಲ್ ಅಂಶಗಳನ್ನ ನಾವು ಅವರಿಗೆ ತಿಳಿ ಹೇಳ್ತೇವೆ ಅಂಥದ್ದನ್ನು ಹೆಚ್ಚಾಗಿ ನಾವು ಇಲ್ಲಿ ಕೊಟ್ರೆ ಅದು ಬಹುಶಃ ಅವರಿಗೆ ಹೆಚ್ಚು ಉಪಕಾರಿ ಆಗ್ಬೋದಾ. ಫಾರ್ ಎಕ್ಸಾಂಪಲ್ ಈಗ ಈ ಕೊರಪು, ಕೊರಪು ಅಂದ್ರೆ ಏನು ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ನಾವೀಗ ನಾವು ಒಂದು ಎಂ ಮ್ಯೂಸಿಕ್ ವಿದ್ಯಾರ್ಥಿ ಇರ್ಬೋದು ಅಥವಾ ಸ್ವಲ್ಪ ವಿದ್ವತ್ ಲೆವೆಲ್ ನಲ್ಲಿ ಇರಬಹುದು, ಸೀನಿಯರ್ ಲೆವೆಲ್ ನಲ್ಲಿ ಅವರಿಗೆ ಒಂದು ಸ್ವರವನ್ನ ಹೇಳ್ಕೊಡ್ಬೇಕು ಅಥವಾ ಒಂದು ಕೊರಪು ಅಂತ ಮಾಡ್ಬೇಕು, ಅವ್ರು ಹಂಗಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಆವಾಗ ನಾವು ಅದನ್ನ ಹಾಡಿ ತೋರಿಸಿ ಕೊರಪು ಅಂದ್ರೆ ಇದು ಅಥವಾ ನಾವು ಪರುತ್ತಮ ಸ್ವರ ಅಂತ ಹೇಳ್ತೀವಿ. ಉತ್ತಮ ಸ್ವರ ಅನ್ನೋದು ಒಂದು ಸಾಹಿತ್ಯಕ್ಕೆ ಹೊಂದಿಕೊಂಡು ಬರುವಂತದ್ದು. ಇದನ್ನ ನಾ ಇಂಥದ್ದನ್ನ ಹೆಚ್ಚಾಗಿ ನಾನು ಹೈಲೈಟ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಅದು ಅವ್ರಿಗೆ ಏನು ಅಂತ ಅವರಿಗೆ ಪರಿಚಯ ಇರುವುದಿಲ್ಲ, ಅದರ ಬಗ್ಗೆ ಅವರಿಗೆ ಇಂಟರ್ನೆಟ್ ಅಲ್ಲಿ ಅಷ್ಟಾಗಿ ಮಾಹಿತಿ ಸಿಗುವುದಿಲ್ಲ. ಯಾಕೆಂದ್ರೆ ಇದು ಪ್ರಾಯೋಗಿಕವಾಗಿ ಹೆಚ್ಚಾಗಿ ಬಳಸುವಂಥದ್ದು. ಪ್ರಾಯೋಗಿಕವಾಗಿ ಹೆಚ್ಚಿನ ಅಂಶಗಳನ್ನ ನಾವು ಅಲ್ಲಿ ತೆಗೆದುಕೊಂಡು ಅವರಿಗೆ ಕೊಟ್ಟಾಗ ಅದು ಅವರಿಗೆ ಬೇಗ ಆಗ್ತದೆ, ಮನದಟ್ಟು ಆಗ್ತದೆ.
2: ಮತ್ತೆ ಕೃತಿಗಳ ಬಗ್ಗೆ ಬರೆಯುವಾಗ ಉದಾಹರಣೆಗೆ ಕೆಲವು ಕೃತಿಗಳನ್ನ ಕೆಲವು ವರ್ಗೀಕಾರರು ಒಂದು ವಿಶೇಷವಾದ ಒಂದು ಸಂದರ್ಭದಲ್ಲಿ ಅದನ್ನ ರಚನೆ ಮಾಡಿರ್ತಾರೆ. ಉದಾಹರಣೆಗೆ ಈಗ ದೀಕ್ಷಿತರ ಅಕ್ಷಯ ಲಿಂಗ ವಿಭವ ತಗೊಳ್ತೇವೆ ಅಂತ ಇಟ್ಕೊಳ್ಳೋಣ. ಅದನ್ನ ಯಾವ ಸಂದರ್ಭದಲ್ಲಿ ಅವರು ಅದನ್ನ ರಚನೆ ಮಾಡಿದರು ಅನ್ನುವ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು ಕೊಟ್ಟಲ್ಲಿ ಅದು ಓದುಗರಿಗೆ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತದೆ. ಆ ವಿಮರ್ಶೆಯನ್ನ ಓದುವುದರಲ್ಲಿ ಅವರಿಗೆ ಒಂದು ಹೆಚ್ಚಿನ ಆಸಕ್ತಿ ಉಂಟಾಗ್ತದೆ, ಜೊತೆಗೆ ನಾವು ಆ ಕೃತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನಾವು ಅವರಿಗೆ ನೀಡಿದ ಹಾಗೆ ಆಗ್ತದೆ. ಹಾಗೆಯೇ ಆ ಯಾವ ರಾಗಗಳು ಹಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾದ ಮಾಹಿತಿಯನ್ನು ಕೂಡ ನಾವು ಕೊಡಬಹುದು. ಇದು ಎಷ್ಟನೇ ಮೇಳ ಅಥವಾ ಕೆಲವು ರಾಗಗಳಲ್ಲಿ ಬಹಳ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಈಗ ಉದಾಹರಣೆಗೆ ಇವತ್ತೇ ನಾವು ಹಾಡಿದ್ವಿ ಮಂದಾರಿ ಮತ್ತೆ ಕಾಮವರ್ಧಿನಿ ರಾಗ, ಅದರಲ್ಲಿ ಕೇವಲ ಒಂದೇ ಒಂದು ಸ್ವರ ಮಾತ್ರ ಅದು ವರ್ಜ್ಯವಾಗಿರುವಂತಹ ಎರಡು ರಾಗಗಳ ಒಂದು ಕಂಪ್ಯಾರಿಸನ್. ಸೊ ಅದು ಮುಖ್ಯವಾಗಿ ವಿಮರ್ಶಕರಿಗೆ ಗೊತ್ತಾಗಬೇಕು. ಹಾಗೆಯೇ ಉದಾಹರಣೆಗೆ ಸುನಾದ ವಿನೋದಿನಿ ಮತ್ತು ಹಂಸಾನಂದಿ, ಅದರಲ್ಲಿಯೂ ಕೂಡ ಒಂದೇ ಒಂದು ಸ್ವರ ಮಾತ್ರ ವ್ಯತ್ಯಾಸ ಬರುತ್ತದೆ. ಹಾಗೆಯೇ ಶ್ರೀರಂಜನಿ ಅಭೋಗಿ, ಹೀಗೆ ಅನೇಕ ರಾಗಗಳಿವೆ. ಆ ಎರಡು ರಾಗಗಳ ಮಧ್ಯೆ ಇರುವ ವ್ಯತ್ಯಾಸ ಸಂಗೀತಗಾರನಿಗೆ ವಿಮರ್ಶಕನಿಗೆ ಗೊತ್ತಾದಾಗ ಮಾತ್ರ ಅವನು ಸರಿಯಾದ ಸೂಕ್ತವಾದ ಮಾಹಿತಿಯನ್ನ ನೀಡಬಲ್ಲ ಅಥವಾ ನೀಡಬಲ್ಲಳು, ಇಲ್ಲ ಅಂತಂದ್ರೆ ಅದು ತಪ್ಪು ಮಾಹಿತಿ ಕೊಡುವ ಹಾಗೆ ಆಗ್ತದೆ. ಆದ್ದರಿಂದ ಸಂಗೀತದಲ್ಲಿ ಹೆಚ್ಚಿನ ಜ್ಞಾನ ವಿಮರ್ಶಕರಿಗೆ ಅತ್ಯವಶ್ಯಕ.
1: ಸ್ವಲ್ಪ ಅಂದ್ರೆ ಪೂರ್ತಿ ಅದು ಟೆಕ್ನಿಕಲ್ ಆಗಿದ್ರೂ ನಮಗೆ ಕಷ್ಟ ಆಗ್ತದೆ. ಎಲ್ಲದರಲ್ಲೂ ನಾವು ಬ್ಯಾಲೆನ್ಸಿಂಗ್ ಬೇಕಾಗುತ್ತೆ. ಯಾಕೆಂದ್ರೆ ಜನಸಾಮಾನ್ಯರಿಗೆ ಅದು ಬೋರ್ ಹಿಡಿಸಬಹುದು ಅಥವಾ ಮತ್ತೆ ವಿಮರ್ಶೆಯನ್ನ ಅವರು ಓದುವಲ್ಲಿ ಅವರಿಗೆ ಅಷ್ಟೊಂದು ಅದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ಬಹುದು. ಆದ್ರಿಂದ ನಾವು ಎಲ್ಲನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ವಿಮರ್ಶೆಯನ್ನ ಬರೀಬೇಕಾಗ್ತದೆ. ಬಹಳ ಜನರಿಗೆ ಅದೊಂದು ತಪ್ಪು ಅಭಿಪ್ರಾಯ ಇದೆ. ವಿಮರ್ಶಕರು ಅಂದ್ರೆ ಏನು, ಸುಮ್ನೆ ಬಹಳ ಸ್ವಲ್ಪ ಬರೆದ್ ಬಿಡಬಹುದು
0: ಅನ್ನೋದು,
1: ಏನ್ ಕಷ್ಟ ಪಡಬೇಕು ಅನ್ನೋದು. ಅದರಲ್ಲಿಯೂ ಹೆಚ್ಚಾಗಿ ಸಂಗೀತಗಾರರಲ್ಲಿಯೇ ಅದಿದೆ. ಮತ್ತೆ ಅವ್ರ ಆರ್ಟಿಸ್ಟ್ ಕೂಡ ಕಲಾವಿದರು ಅಷ್ಟೇ, ಏನನ್ನಾದರೂ ಹೇಳುವಾಗ ಅವರದನ್ನ ಒಂದು ಕೆಟ್ಟ ರೀತಿಯಲ್ಲಿ ಅಥವಾ ಅವರು ಒಫೆನ್ಸ್ ತರ ಅದನ್ನ ತಗೊಳ್ಬಾರ್ದು. ಅವರು ಇವರು ಹೇಳ್ತಾ ಇರೋದ್ರಲ್ಲಿ ನಿಜವಾಗಿದೆಯಾ ಅಂಶ ಅಂತ ಮನಗಾಣಕೊಂಡು ಅದನ್ನ, ಆದ್ರೆ ಅವ್ರಿಗೇನಾದ್ರೂ ಹರ್ಟ್ ಆಗಿದ್ರೆ ನಾನು ಕಡಿತ ನಾನು ಅವರಲ್ಲಿ ಕ್ಷಮೆ ಕೂಡ ನಾನು ಕೇಳಿದ್ದೇನೆ.
0: ಇವತ್ತು ಒಂದು ಟ್ರೆಂಡ್ ಚೆನ್ನಾಗಿದೆ ನನಗನ್ಸೋದು. ಹಿಂದೆ ಎಲ್ಲ ಸುಮ್ಮನೆ ಹಾಡ್ಬಿಡೋರು, ಇವತ್ತು ಒಂದು ಅದಕ್ಕೆ ಹೈಲೈಟ್ ಮಾಡಿ ಇಂಥದ್ದು ಹಾಡಿದೀವಿ. ಯಾಕೆಂದ್ರೆ ಇವತ್ತು ವಾಗ್ಗೇಯಕಾರರು ಅಂದಾಗ ಬರೀ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳದು ಅಥವಾ ಸ್ವಾತಿಯವರದ್ದು ಇದಿಷ್ಟೇ ಹಾಡಲ್ಲ, ಬೇರೆ ಬೇರೆ ಬಹಳಷ್ಟು ವಾಗ್ಗೇಯಕಾರರು. ಹಾಗಾಗಿ
1: ನಮ್ಮ ಊತುಕಾಡು ಅಂತ
0: ಗೊತ್ತಾಗುತ್ತೆ, ಬೇರೆಯವರು ಹೊಸಬರು ಬೇಕಾದಷ್ಟು
1: ಜನ ಇದ್ದಾರೆ.
0: ಹಾಗಾಗಿ ಅಂಥವ್ರದೆಲ್ಲ ರಚನೆಗಳು ಹಾಡ್ಬೇಕಾದ್ರೆ ಬಹುಶಃ ಕಲಾವಿದರು ತಾವೇನ್ ಹಾಡ್ತಾ ಇದಾರೆ ಅಥವಾ ನುಡಿಸ್ತಾ ಇದಾರೆ ಅದನ್ನ ಹೈಲೈಟ್
1: ಮಾಡಬೇಕು. ಹೌದು,
0: ಹಾಡಿದ್ರೆ
1: ಒಂದು ಅನೇಕ ಸಭೆಗಳು ಅದನ್ನ ಒಂದು ಕಂಪಲ್ಸರಿ ಮಾಡಿದೆ, ಏನು ಹಾಡ್ತೀರಾ ಅನ್ನೋದು ಒಂದು ಅನೌನ್ಸ್ ಮಾಡಿಬಿಟ್ಟು ಅನ್ನುವಂಥದ್ದು ಒಂದು ವಿಷಯ. ಅನೌನ್ಸ್ ಮಾಡಿಲ್ಲ ಅಂದ್ರೂ ನಮ್ಮಂತವ್ರಿಗೆ ಸ್ವಲ್ಪ ಗೊತ್ತಾಗ್ತದೆ ಅವ್ರು ಏನ್ ಹಾಡ್ತಿದ್ದಾರೆ ಅನ್ನೋದು ಬೇಗ ಗೊತ್ತಾಗುತ್ತೆ. ಆದ್ರೆ ಎಲ್ಲ ತರಹದ ಜನ ಶ್ರೋತೃಗಳು ಬಂದಿರ್ತಾರೆ. ಸೊ ಅವರಿಗೆ ಇಂಥವ್ರ ಕೃತಿ ಇಂಥವ್ರ ಕೃತಿ ಅಂತ ಹೇಳಿದಾಗ ಈಗ ಪುತಿನ ಅವರೇ ಅವರ ಒಂದು ರಚನೆಯನ್ನು ನಾವು ಹಾಡ್ಬಿಡ್ತೇವೆ, ಆದ್ರೆ ಅದು ಅಷ್ಟಾಗಿ ಬಳಕೆಯಲ್ಲಿ ಇಲ್ಲದೆ ಇರುವಂತಹ ರಚನೆ ಆಗಿರುತ್ತೆ. ಆವಾಗ ಅವರ ಶ್ರೋತೃಗಳಿಗೆ ಪುತಿನ ಅವ್ರು ಗೊತ್ತಿರುತ್ತಾರೆ, ಆದ್ರೆ ಆ ರಚನೆ ಬಗ್ಗೆ ಗೊತ್ತಿರೋದಿಲ್ಲ. ಆವಾಗ ಹೇಳಿದ ತಕ್ಷಣ ಅವರ ಮುಖದಲ್ಲಿ ಒಂದು ನಗೆಯನ್ನು ನೋಡ್ತೇವೆ, ನೀವು ಒಂದು ಫೆಮಿಲಿಯರ್ ಮೈಂಡ್, ಓಹೋ ಪುತಿನ ಅವರದ ಹೌದು, ಹಾಗಾದ್ರೆ ಕೇಳು ಇನ್ನೂ ಹೆಚ್ಚಾಗಿ ಕೇಳಬೇಕು ಅನ್ನೋ ಒಂದು ಅವರ ಆಸ್ತಿ ಮೂಡ್ತದೆ ಅವರು.
0: ಹಾಗಾಗಿ ಹೈಲೈಟ್ ಮಾಡಿ ಹಾಡಿದ್ರೆ ಒಳ್ಳೇದು. ಅಂಡ್ ತುಂಬಾ ಅಪರೂಪದ ರಾಗಗಳೇ ಇರುವಂತಹ ಎಲ್ಲಾ ರಾಗಗಳು ಒಬ್ಬ ವಿದ್ವಾಂಸನ ಖಂಡಿತ ಗೊತ್ತಿರೋ ಅಪರೂಪ ಇದ್ದಂತಹ ಸಮಯದಲ್ಲಿ ಅದರ ಒಂದು ಸ್ಕೇಲ್ ಅನ್ನ ಹಾಡಿ
1: ನಿಜ
0: ಹೀಗೆ ಬರುತ್ತೆ
1: ಹೌದು
0: ಅಂತ ಹಾಡ್ದ ಅದು ಬಹುಶಃ ಎಲ್ರಿಗೂ ಖುಷಿ ಆಗತ್ತೆ
1: ನಿಜ
0: ಅಂತ ಅನ್ಸತ್ತೆ.
1: ನಿಜ ನಿಜ.
0: ಈ ಬರವಣಿಗೆಗಳು ನೀವು ಬರೆದಿರುವಂತಹ ವಿಮರ್ಶೆ ಯಾವ್ದಾದ್ರೂ ಕಲಾವಿದರಿಗೆ ಒಂದು ಉಜ್ವಲವಾದ ಒಂದು ಭವಿಷ್ಯವನ್ನ ಕೊಟ್ಟಿದೆ? ಯಾಕೆಂದ್ರೆ ಹಿಂದೆ ಹೀಗಾಗ್ತಾ ಇತ್ತು, ಪೇಪರ್ ಓದಿ ನನಗೆ ಎಷ್ಟೊಂದು ಕಚೇರಿಗಳು ಬುಕ್ ಆಗಿದೆ ಬೆಂಗಳೂರಿನಲ್ಲಿ. ಹಾಗಾಗಿ ನೀವು ಬರೆದಂತಹ ವಿಮರ್ಶೆಗಳು ಯಾರಿಗಾದ್ರು ಒಂದು ಒಳ್ಳೆ ಭವಿಷ್ಯವನ್ನ ನೀಡಿರುವಂತದ್ದು ಉಂಟ?
1: ಹಾ, ಈಗ ಇತ್ತೀಚೆಗೆ ಹಲವಾರು ಈ ಗಣಪತಿ ಉತ್ಸವ ಏನು 8th ಕ್ರಾಸ್ ನಲ್ಲಿ ಆಗುತ್ತೆ ಅಲ್ಲಿ ಇರಬಹುದು, ಅಥವಾ ಈ ಸೀರೀಸ್ ರಾಮನವಮಿ ಸೀರೀಸ್ ನಲ್ಲಿ ಬರೆದಲ್ಲಿ ಅವರು ಹಂಶು ಇವರು ಇರಬಹುದು ಅಥವಾ ಯಂಗ್ಸ್ಟರ್ಸ್ ನ ಕರೆಸಬೇಕು ಅನ್ನುವ ಒಂದು ಉದ್ದೇಶದಲ್ಲಿ ಅನೇಕ ಚೆನ್ನೈನವರು ಅಥವಾ ಬೆಂಗಳೂರಿನವರು ಕೂಡ, ಅಕ್ಷಯ್ ಆನಂದ್ ಫಾರ್ ಎಕ್ಸಾಂಪಲ್, ರಮಣ ಬಾಲಚಂದ್ರ ಅಂತಹ ಚಿಕ್ಕ ಚಿಕ್ಕ ಅಂದ್ರೆ ಯಂಗ್ಸ್ಟರ್ಸ್ ಯುವ ಕಲಾವಿದರನ್ನ ಕಲಿಸಿದ್ದಾಗ ನಾನು ಅವರ ಬಗ್ಗೆ ಏನು ವಿಮರ್ಶೆಗಳನ್ನ ಬರೆದೆ ಅದನ್ನ ಅವರ ಪೋಷಕರು ನಂತರ ಚಿಕ್ಕ ಮಗು ರಾಹುಲ್ನ ಕಚೇರಿಯ ಬಗ್ಗೆ, ರಾಹುಲ್ ಬೆಲ್ಲಾಳ್ ಅವರೆಲ್ಲರೂ ಕೂಡ ಅವರು ನಮ್ಗೆ ತಪ್ಪದೆ ದೂರವಾಣಿಯ ಮೂಲಕ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿ ನೀವು ಇಂತಹ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ, ಇದನ್ನ ನನಗೆ ನನ್ನ ಮಕ್ಕಳಿಗೆ ಬಹಳ ಪ್ರಚಾರ ಸಿಕ್ತು, ಇನ್ನು ಹೆಚ್ಚಿನ ಕಚೇರಿಗಳು ಆಹ್ವಾನ ಬಂದವು, ಹೀಗೆಲ್ಲ ಅವರು ಹೇಳುವಾಗ ಒಂದು ಸಂತೋಷ ಆಗುತ್ತೆ, ಸ್ವಲ್ಪ ತೃಪ್ತಿ ಸಿಕ್ಕತ್ತೆ, ಏನೋ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೇನೆ ಎನ್ನುವ ಒಂದು ತೃಪ್ತಿ
0: ಅದು ವರ್ಣಿಸಕ್ಕೆ ಸಾಧ್ಯ ಆಗಲ್ಲ. ಅಂತ ಒಂದು ಖುಷಿ ಕೊಡುತ್ತೆ ನಿಜವಾಗ್ಲು. ಈ ಎಲ್ಲ ವಿಮರ್ಶೆಗೆ, ಸಂಗೀತಕ್ಕೆ, ಎಲ್ಲದಕ್ಕೂ ಇರಬಹುದು ಲಭಿಸಿರುವಂತಹ ಗೌರವಗಳು ಮತ್ತೆ ಪ್ರಶಸ್ತಿಗಳು
1: ಅದು ಅವಾಗ ಅವಾಗ ಆಗ್ತಾನೆ ಇರುತ್ತೆ. ಒಂದ್ಸಲ ಕೆಲವನ್ನ ಹೆಸರಿಸಬೇಕು ಅಂತಂದ್ರೆ ವಸುಂಧರಾ ದೊರೆಸ್ವಾಮಿ ಅವರ ಇದರಲ್ಲಿ ಸನ್ಮಾನ ಮಾಡಿದ್ದಾರೆ. ಮತ್ತೆ ತುಳಸಿ ರಾಮಚಂದ್ರ ಅವರ ಒಂದು ಗ್ಯಾಲಿಯ ಟ್ರಸ್ಟ್ ಅಲ್ಲಿ ಕೂಡ ನನಗೆ ಕಾಂಟ್ರಿಬ್ಯೂಷನ್ ಸನ್ಮಾನ ಮಾಡಿದ್ದಾರೆ. ನಾದಬ್ರಹ್ಮ ಸಂಗೀತ ಸಭೆಯಲ್ಲಿ 2 ವರ್ಷಗಳ ಕೆಳಗೆ ಸನ್ಮಾನವಾಯಿತು. ಲಯವಿದ್ಯಾ ಪ್ರತಿಷ್ಠಾನ ನಮ್ಮ ಹೆಚ್ ಎಲ್ ಶಂಕರ ಸ್ವಾಮಿ ಅಲ್ಲಿಯೂ ಕೂಡ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾರೆ. ಈಗ

0: ನಿಮ್ಮ ಮುಂದಿನ ಗುರಿ ಏನು? ಯಾಕಂದ್ರೆ ಸಾಧನೆಗೆ, ಚಿಂತನಶೀಲತೆಗೆ ಅದಕ್ಕೊಂದು ಫುಲ್ ಸ್ಟಾಪ್ ಇಲ್ಲ, ಅದು ನಿರಂತರ ಹರಿಯುತ್ತಿರುವಂತಹ ಒಂದು ನದಿ ಇರೋ ಹಾಗೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ?
1: ಸಂಗೀತದಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಔನ್ನತ್ಯವನ್ನ ಪಡ್ಕೊಳ್ಬೇಕು ಅನ್ನೋದು ಆಸೆ ಇದೆ. ಅದರಲ್ಲಿ ಇನ್ನೂ ಒಂದು ಹೆಚ್ಚಿನ ಸಾಧನೆಯನ್ನ ಮಾಡಬೇಕು ಅಂತ ಜೊತೆಗೆ ವಿಮರ್ಶೆಯನ್ನ ಮುಂದುವರಿಸ್ತಾ ಇರ್ತೇನೆ. ಸೊ ಅದೊಂದು ನನಗೆ, ಇನ್ನೊಂದು ನನಗೆ ಒಂದು ಇದೇನ್ ಮಾಡಿದೆ ಅಂತಂದ್ರೆ, ಅದರಿಂದಾಗಿ ಹೆಚ್ಚಿನ ಕಚೇರಿಗಳನ್ನ ನಾನು ಕೇಳುವಂತಹ ಒಂದು ನನಗೆ ಅವಕಾಶ ಬರ್ತದೆ. ಯಾಕೆಂದ್ರೆ ಬಾಕಿಯಂತೆ ನಾವು ಎಷ್ಟು ಕೇಳ್ತಿದ್ವೋ ಇಲ್ವೋ,
0: ಆದ್ರೆ
1: ಕಮಿಟ್ಮೆಂಟ್, ಆದ್ರಿಂದ ಈವನ್ ಇಫ್ ಯು ಆರ್ ಫೋರ್ಸ್ಡ್ ಇನ್ ಟು ಯರ್ ಕಮಿಟ್ಮೆಂಟ್, ಅದು ನಿಮ್ಗೆ ಒಳ್ಳೇದೇ ಮಾಡುತ್ತೆ.
0: ಹೌದು,
1: ಹಾಗಾಗಿ ಅದು ನಿಮ್ಗೆ ಒಳ್ಳೆಯ ಕಚೇರಿಗಳನ್ನ ಕೇಳಕ್ಕೆ ಹೋದಾಗ, ಅದ್ರ ಬಗ್ಗೆ ಬರೀಬೇಕು ಅಂತಾದಾಗ, ಆ ಸಂಗೀತವನ್ನು ನಾವು ಅಷ್ಟು ಕೇಳಿದ್ರಿಂದ ಅದು ನಮ್ಮ ಒಂದು ಏನು ಹಾಡುಗಾರಿಕೆಯಲ್ಲಿ ಅದು ಅದು
0: ತುಂಬಾ ಹೆಲ್ಪ್ ಆಗುತ್ತೆ. ಕೇಳಮೆ ಬಹಳ ಮುಖ್ಯ ಸಂಗೀತಕ್ಕೆ ಅಲ್ವಾ? ಮತ್ತೆ ನೀವು ಕೃತಿ ರಚನೆಗಳನ್ನ ಮಾಡೋದ್ ಬಿಡಬೇಡಿ, ನಾನು ಆಮೇಲೆ ನಿಮ್ಮ ತರಹ ಡಾಕ್ಟರ್ ಪದ್ಮಾವತಿ ಅವರೇ ಆರ್ಟ್ ಕ್ರಿಟಿಕ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಯುವ ಜನತೆಗೆ ನಿಮ್ಮ ಸಂದೇಶ ಏನು?
1: ಅದನ್ನು ಏನು ನೋಡ್ಬೇಕು ಅಂದ್ರೆ, ಸಂಗೀತವನ್ನ ಚೆನ್ನಾಗಿ ಆಸ್ವಾದಿಸ್ಕೊಳ್ಳೋದನ್ನೇ ಕಲಿಬೇಕು. ಹೇಗೆ ಚೆನ್ನಾಗಿ ಸಂಗೀತವನ್ನ ಆಸ್ವಾದಿಸ್ಬೇಕು ಅಂತ, ಅದಕ್ಕೆ ಮನೆಯಲ್ಲಿ ಈಗ ಏನು ಬೇಕಾದ ನಮಗೆ ಸೌಲಭ್ಯಗಳಿವೆ, ಇಂಟರ್ನೆಟ್ ಮತ್ತೊಂದು, ಹಾಗಾಗಿ ಬಹಳವಾಗಿ ಸಂಗೀತವನ್ನ, ಒಳ್ಳೆಯ ಸಂಗೀತವನ್ನ ಕೇಳ್ಬೇಕು. ದಿನಕ್ಕೆ 4-5 ಗಂಟೆಗಳಾದ್ರೂ ಆತರ ಕೇಳ್ಬೇಕು. ಕೇಳಿ ಕೇಳಿ ಕೇಳಿ ನಮಗೆ ಆ ಒಂದು ಅದರಲ್ಲಿ ನಮಗೆ ಒಂದು ಮೆಚ್ಯೂರಿಟಿ ಬರುತ್ತೆ. ಸಂಗೀತ ಒಂದೇ ಒಂದು ಒಂದು ಸಿಂಗಲ್ ಫ್ರೇಸ್, ಒಂದು ಸ್ವರ, ಒಂದು ಸಣ್ಣ ಸ್ವರ ಆಚೆ ಈಚೆ ಹೋದ್ರೂ ಕೂಡ ಅಲ್ಲಿ ಪಟ್ ಅಂತ ನಮಗೆ ಅದು ಗೊತ್ತಾಗುವುದು. ಅದು ನಮಗೆ ಯು ಗೆಟ್ ದಟ್ ಇಯರ್ ಫಾರ್ ಮ್ಯೂಸಿಕ್,
0: ಎಕ್ಸಾಕ್ಟ್ಲಿ
1: ಅದು ಬರುತ್ತೆ. ಅದು ಬರೋ ಹಂಗೆ ನಾವು ನಮ್ಮನ್ನ ನಾವು ಅದರಲ್ಲಿ ಸಂಗೀತದಲ್ಲಿ ನಾವು ತೊಡಗಿಸ್ಕೊಳ್ಬೇಕು.
0: ಕೃತಿ ಪರಿಚಯ ಆಗ್ಬೇಕು.
1: ಕೃತಿಗಳನ್ನ ನಾವು ಅದರ ನಾವು ಪರಿಚಯ ಮಾಡ್ಕೋಬೇಕು. ಮತ್ತೆ ಸ್ವಲ್ಪವಾಗಿಯಕಾರರ ಬಗ್ಗೆ ಮೂಲಭೂತವಾಗಿ ಆದ್ರೂ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಯಾವ ಮಾಗೆ
0: ಮತ್ತೆ.
1: ಹೌದು, ಆಮೇಲೆ ಭಾವವನ್ನ ನಾವು ಅಲ್ಲಿ ಆನಂದಿಸಬೇಕು ಅಂತಂದ್ರೆ ಅದರ ಸಾಹಿತ್ಯವನ್ನ ನಾವು ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ನಾವು ನೋಡ್ಬೇಕು. ಯಾಕೆಂದ್ರೆ ಎಷ್ಟೊಂದು ಸಂಗೀತಗಾರರು ಸಾಹಿತ್ಯಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವನ್ನ ಕೊಡೋದಿಲ್ಲ. ನಾವು ಗಮಕದಲ್ಲಿ ಹಾಗೆ ಮಾಡೋಕ್ಕಾಗುದಿಲ್ಲ. ಗಮಕ ವಾಚನದಲ್ಲಿ ಸಾಹಿತ್ಯವೇ ಪ್ರಧಾನ, ಸಂಗೀತ ಕೇವಲ ಪೂರಕವಾಗುತ್ತೆ.

0: ಆದ್ರೆ ಸಂಗೀತದಲ್ಲಿಯೂ ಕೂಡ ಸಾಹಿತ್ಯಕ್ಕೆ ಪ್ರಾಶಸ್ತ್ಯ ನೀಡಬೇಕು. ಎಷ್ಟೊಂದು ಸಂಗೀತಗಾರರು, ಪ್ರಸಿದ್ಧ ಸಂಗೀತಗಾರರೇ ನಾವು ನೋಡ್ತೇವೆ, ಅವರು ಏನು ಹಾಡ್ತಿದ್ದಾರೆ ಅನ್ನೋದು ನಮ್ಗೆ ಅರ್ಥನೇ ಆಗೋಲ್ಲ, ಬರೀ ಅಲ್ಲಿ ನಾದ ಮಾತ್ರ ಕೇಳಿಸ್ತಾ ಇರುತ್ತೆ. ಜೊತೆಗೆ ಭಾಷೆಯ ಮೇಲೆ ಒಳ್ಳೆಯ ಹಿಡವನ್ನು ಸಂಪಾದಿಸಿಕೊಳ್ಬೇಕು. ನೀವು ಯಾವ ಭಾಷೆಯಲ್ಲಿ ಬರೆಯೋಕೆ ಆಸೆ ಪಡ್ತೀರಿ ಅದರಲ್ಲಿ ಒಳ್ಳೆಯ ಉತ್ತಮವಾದ ಒಂದು ಹಿಡಿತವನ್ನ ನಾವು ಸಾಧಿಸ್ಕೋಬೇಕು. ಇಷ್ಟೆಲ್ಲ ಮಾಡಿದಾಗ ಖಂಡಿತ ಒಳ್ಳೆಯ ವಿಮರ್ಶಕರಾಗೋದಕ್ಕೆ. ಮತ್ತೆ ವಿಮರ್ಶೆ ಅಂದ್ರೆ ಕೇವಲ ವರದಿಯಲ್ಲ, ನಾನು ಹಿಂದೆ ಓಡುವಾಗ ನಾನು ಅದು ಮತ್ತೊಂದು ಕಾರಣ, ನಾನು ವಿಮರ್ಶೆಯನ್ನಾಗಿ ನಾನು ನನ್ನ ಇದರಲ್ಲಿ ಆರಿಸ್ಕೊಳ್ಳೋದಕ್ಕೆ ಜೀವನದಲ್ಲಿ. ಯಾಕೆ ಅಂತಂದ್ರೆ ಎಷ್ಟೋ ನಾವು ವಿಮರ್ಶೆಗಳನ್ನ ನೋಡ್ತಾ ಇದ್ವಿ, ಕೇವಲ ಕೃತಿಗಳು ಇಂಥದ್ದನ್ನು ಹಾಡಿದ್ರು ಅಂಥದ್ದನ್ನು ಹಾಡಿದ್ರು, ಅಲ್ಲಿಗೆ ಇಂಥದ್ರಿಂದ ಆರಂಭವಾಯಿತು, ಇಂಥದ್ರಿಂದ ಮುಕ್ತಾಯವಾಯಿತು, ರಿಪೋರ್ಟ್ ಆಗತ್ತೆ.
1: ಹೌದು,
0: ಬಟ್ ಅವ್ರು ಹೇಗೆ ಹಾಡಿದ್ರು, ಎಲ್ಲಿ ತದ್ರು, ಎಲ್ಲಿ ಚೆನ್ನಾಗಿ ಹಾಡಿದ್ರು, ಯಾವುದು ಇನ್ನೂ ಚೆನ್ನಾಗಿರ್ಬೋದಾಗಿತ್ತು, ಯಾವುದು ಅತ್ಯಂತ ಸುಮಧುರವಾಗಿ ಬಂತು, ಎಲ್ಲಿ ಅವರು ತಮ್ಮತನವನ್ನು ತೋರಿಸಿದ್ರು, ಅವರು ಯಾವ ಒಂದು ಪರಂಪರೆಯಲ್ಲಿ ಬಂದಿದ್ದಾರೆ, ಅದು ನಮಗೆ ಎಲ್ಲಿ ಕಾಣಿಸ್ತು, ಇದೆಲ್ಲದನ್ನು ನಾವು ನೋಡ್ಬೇಕು.
1: ಹೌದು, ಖಂಡಿತ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಒಂದು ಗ್ರಾಫ್ ಹಾಕಿದ್ರೆ ಆ ಒಂದು ಶ್ರುತಿ ಇರಬಹುದು, ಲಯ ಇರಬಹುದು, ಪ್ರತಿಯೊಂದರಲ್ಲೂ ಲಯ ಇದೆ, ಪ್ರತಿಯೊಂದರಲ್ಲೂ ಶ್ರುತಿ ಇದೆ. ಗುರುತಿಸುವಂತ ಕಿವಿಗಳು ಬೇಕಷ್ಟೇನೆ. ಹಾಗಾಗಿ ನಂಗೆ ಇಲ್ಲಿ ಒಂದು ಜ್ಞಾಪಕ ಬರುತ್ತೆ ಡಿ ವಿ ಜಿ ಅವರದು. ಸ್ವರರಾಗ ಗೀತೆಗಳು ನಾಟ್ಯಾಭಿನಿಗಳು ಕರೆದೇಳಿಸುವವು ಮನಸ್ಸಿನಲ್ಲಿ ನಿದ್ರಿಸುವ ಆ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಶ್ ಚಿಟೀಕು ಕಲೆ ಮಂಕುತಿಮ್ಮ ಅಂತ ಹೇಳ್ಬಿಟ್ಟು. ಮಾವತಿಯವರೇ, ನಿಜವಾಗ್ಲೂ ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ವಿತ್ ಯು. ಶ್ರೋತೃಗಳು ಕೂಡ ಬಹಳ ಸಂತೋಷ ಪಟ್ಟಿರ್ತಾರೆ ಅಂತ ಅನ್ಕೋತೀನಿ. ಈ ಸಂಗೀತ ಇರಬಹುದು, ಮತ್ತೆ ವಿಮರ್ಶೆ ಇರಬಹುದು, ಮತ್ತೆ ವಾಗ್ಗೇಯಕಾರರು ಅಂತ ಹೇಗಿರ್ಬೇಕು ಅಂತ ಇರಬಹುದು, ಎಲ್ಲದರ ಬಗ್ಗೆ ಬಹಳ ಸರಳವಾಗಿ ಬಹಳ ಚೆನ್ನಾಗಿ ನೀವು ನಿಮ್ಮ ಒಂದು ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಕೂಡ ಧನ್ಯವಾದ. ಶ್ರೋತೃಗಳಿಗೂ ಕೂಡ ಅನಂತ ಧನ್ಯವಾದಗಳು.
2: ಇದುವರೆಗೆ ಸಂಗೀತ ವಿದುಷಿ ಹಾಗೂ ವಿಮರ್ಶಕಿ ಡಾಕ್ಟರ್ ಎಂಎ ಪದ್ಮಾವತಿ ನರಸಿಂಹನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಿ ರಾಜಲಕ್ಷ್ಮಿ ಶ್ರೀಧರ್. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಮಹಿಳಾ ರಂಗ ಪ್ರಸಾರವಾಯಿತು.

0: ಪ್ರೀತಿಯ ಮಕ್ಕಳಿಗೆಲ್ಲ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಿದ್ದಾರೆ ಮೈಸೂರಿನ ಪ್ರಗತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳು.
1: ಯಾವುದೇ ಕಾರ್ಯಕ್ರಮ ಮಾಡುವುದಕ್ಕಿಂತ ಮುಂಚೆ ಗಣಪತಿ ಅಧಿದೇವತೆ ಆಗಿರುವುದರಿಂದ ಮೊದಲು ನಾವು ಗಣಪತಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ.

0: ಮನುಷ್ಯನಿಗೆ ನೀರು ಅತ್ಯಮೂಲ್ಯ. ನೀರಿಲ್ಲದೆ ನಾವು ಬದುಕುವುದು ಅಸಾಧ್ಯ ಅಲ್ಲವೇ? ಆ ನೀರೇ ನಮಗೆ ಆಧಾರ ಎಂಬುದನ್ನು ಹೇಳುತ್ತಾರಂತೆ, ಆಲಿಸೋಣ.
1: ಕಿಶನ್, ಯಾವ ವರ್ಷವನ್ನು ಶುದ್ಧ ಜಲ ವರ್ಷವನ್ನಾಗಿ ಆಚರಿಸಿದ್ದಾರೆ ನಿನಗೆ ಗೊತ್ತಾ?
2: 2003 ವರ್ಷವನ್ನು ಶುದ್ಧ ಜಲ ವರ್ಷವೆಂದು ಘೋಷಿಸಿದ್ರು. ಗೊತ್ತಾಯ್ತೇನೆ.
1: ಓ ಹೌದಾ, ನನಗಿದು ತಿಳಿದಿರಲಿಲ್ಲ ನೋಡು ಕಿಶನ್.
2: ತೇಜಸ್ವಿನಿ, ಒಂದು ದಿನ ಪತ್ರಿಕೆಯಲ್ಲಿ ಓದಿದ್ದೆ, ಬೆಂಕಿಯನ್ನು ನೀರು ಹೇಗೆ ಆರಿಸಬಲ್ಲದೋ ಹಾಗೆ ಬೆಂಕಿಯನ್ನು ಹತ್ತಿಸುವಂತ ಸಾಮರ್ಥ್ಯವೂ ಅದಕ್ಕಿದೆಯಂತೆ. ಅದು ಹೇಗೆ ಎಂದು ಯೋಚಿಸುತ್ತಿದ್ದೆ.
1: ಏನಂದೆ ಕಿಶನ್, ನೀರು ಬೆಂಕಿಯನ್ನೇನೋ ಆರಿಸುವುದು ಸರಿ, ಆದರೆ ನೀರಿನಿಂದ ಬೆಂಕಿ ಹೇಗೆ ಹತ್ತಿಕೊಳ್ಳುವುದು ಅಂತನಾ? ಅಯ್ಯೋ, ದಿನಪತ್ರಿಕೆಗಳಲ್ಲಿ ಆಗಾಗ ನದಿ ನೀರಿಗಾಗಿ ರಾಜ್ಯ ರಾಜ್ಯಗಳು ಬಡಿದಾಡುತ್ತಿರುವುದನ್ನು ನೀನು ಓದಿಲ್ಲವೇ? ಹಾಗೆ ಬೀದಿನಲ್ಲಿಯಲ್ಲಿ ಕೊಡ ಹಿಡಿದು ಬಡಿದಾಡಿ ಜಗಳವಾಡುವುದನ್ನು ನೀನು ನೋಡುತ್ತಿರುತ್ತೀಯ, ಕೇಳುತ್ತಿರುತ್ತೀಯ ಅಲ್ವಾ?
2: ಹೌದು, ನೀನು ಹೇಳಿದ್ದು ಸರಿಯಾಗಿಯೇ ಇದೆ. ಅಲ್ಲ, ಜನರು ನೀರಿನ ಕೊರತೆ ಕಂಡು ಬಂದ ತಕ್ಷಣ ಕೊಳವೆ ಬಾವಿಗಳನ್ನು ತೋಡುವ ಮೂರ್ಖ ಕೆಲಸ ನಿಲ್ಲಿಸಬೇಕು. ಮೊದಲು ನೀರಿನ ದುರ್ಬಳಕೆ ಆಗದೆ ನೋಡಿಕೊಳ್ಳುವುದು, ಕೆರೆ ಬಾವಿಗಳ ಪುನರ್ ನಿರ್ಮಾಣ, ಅರಣ್ಯದ ಬೆಳವಣಿಗೆ, ಮಳೆ ನೀರಿನ ಸಂಗ್ರಹ, ಇಂತಹ ವಿಷಯಗಳತ್ತ ಜನರು ಗಮನ ಹರಿಸಬೇಕಲ್ಲವೇ?
1: ಹೌದು, ನೀನು ಹೇಳುವುದು ಸರಿಯಾಗೇ ಇದೆ. ನಮ್ಮ ಜನರು ಮೊದಲು ನೀರು ಪೋಲು ಮಾಡುವುದನ್ನು

0: ಸಂಗ್ರಹಿಸಬೇಕು. ಮಳೆ ಬಂದಾಗ ಮಳೆಯ ನೀರನ್ನು ಸಂಗ್ರಹಿಸಲು ಪ್ರಯತ್ನಿಸಬೇಕು. ಮನೆ ಸುತ್ತ ಇಂಗುಗುಂಡಿ ನಿರ್ಮಾಣ ಮಾಡಬೇಕು. ಮಳೆ ನೀರು ಕೊಳವೆ ಬಾವಿಯ ಸುತ್ತ ಹೋಗಿ ಇಂಗುವ ಹಾಗೆ ಮಾಡಬೇಕು ಅಲ್ವಾ ಕಿಶನ್?
1: ಹೌದು, ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ತೇಜಸ್ವಿನಿ, ನಿನಗೊಂದು ವಿಷಯ ಗೊತ್ತಾ?
0: ಏನದು ಕಿಶನ್?
1: ರಾಜಸ್ಥಾನದ ಮರಳುಗಾಡಿನಲ್ಲಿ ಒಂದು ಕಡೆ ಒಂದು ಶಿಲಾಶಾಸನವಿದೆಯಂತೆ. ಅದರ ಮೇಲೆ ತೂಪಿ ಎಂದು ಎರಡು ಅಕ್ಷರಗಳು ಇವೆಯಂತೆ. ಇದರ ಹಿಂದೆ ಒಂದು ಕಥೆನೇ ಇದೆಯಂತೆ. ಆ ಕತೆ ನಿನಗೆ ಗೊತ್ತೇನೆ?
0: ಓ, ಆ ಶಿಲಾಶಾಸನದ ಮೇಲೆ ಬರೆದಿರುವ ತೂಪಿ ಕತೆನಾ? ಗೊತ್ತಿದೆ ಗೊತ್ತಿದೆ, ಹೇಳುತ್ತೇನೆ, ಸರಿಯಾಗಿ ಕೇಳಿಸಿಕೋ. ಇಬ್ಬರು ಪ್ರೇಮಿಗಳಿದ್ದರಂತೆ. ಅವರು ಒಮ್ಮೆ ಮರಳುಗಾಡಿನ ಮೂಲಕ ಹಾದು ಹೋಗುವಾಗ ಬಾಯಾರಿಕೆ ಅತಿಯಾಗಿ ಬಳಲಿದರಂತೆ. ಅವರಲ್ಲಿ ಇದ್ದದ್ದು ಒಂದು ಗುಟುಕು ನೀರು ಮಾತ್ರ ಅಷ್ಟೆ. ಆಗ ಗಂಡು ತನ್ನ ಹೆಣ್ಣಿಗೆ ತೂಪಿ ಎಂದು ಹೇಳಿದ. ಅದಕ್ಕೆ ಆ ಹೆಣ್ಣು ಪ್ರೇಮಿ ತನ್ನ ಗಂಡು ಪ್ರೇಮಿಗೆ ನಹಿ ನಹಿ ತೂಪಿ ಎಂದಳಂತೆ. ಆದರೆ ಒಬ್ಬರನ್ನು ಬಿಟ್ಟು ಒಬ್ಬರು ಆ ಗುಟುಕು ನೀರನ್ನು ಕುಡಿಯಲು ಸಿದ್ಧರಿರಲಿಲ್ಲ. ಹೀಗಾಗಿ ಆ ಒಂದು ಗುಟುಕು ನೀರನ್ನು ಇರಿಸಿಕೊಂಡು ಆ ಇಬ್ಬರು ಅಲ್ಲೇ ಬಾಯಾರಿಕೆಯಿಂದ ಸುನೀಗಿದರಂತೆ. ಆಗ ಅಲ್ಲಿದ್ದ ಜನರು ಇವರಿಬ್ಬರ ಪ್ರೀತಿ ನೋಡಿ ಮರುಗಿದರಂತೆ. ಅವರ ಪ್ರೀತಿಯ ನೆನಪಿಗಾಗಿ ಅಲ್ಲಿದ್ದ ಜನರು ಅವರ ಹೆಸರಿನಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿಸಿದ್ದರಂತೆ. ಅದಕ್ಕೆ ತೂಪಿ ಎಂದು ಹೆಸರಿಟ್ಟಿದ್ದಾರಂತೆ ಕಿಶನ್.
1: ಹೌದಾ? ಅಪ್ಪಾ, ಒಂದು ಗುಟುಕು ನೀರಿಗಾಗಿ ಒಬ್ಬರಿಗೊಬ್ಬರು ತ್ಯಾಗ ಮಾಡಿ ಇಬ್ಬರು ಪ್ರಾಣ ಬಿಟ್ಟರು. ಛೇ ಪಾಪ ತೇಜಸ್ವಿನಿ, ನೀರು ಮನುಷ್ಯನಿಗೆ ಎಷ್ಟು ಅಮೂಲ್ಯ ಅಲ್ಲವೇ?
0: ಹೌದು ಕಿಶನ್, ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ, ಅದು ನಿನಗೆ ಗೊತ್ತಾ? ಹೇಳು ನೋಡೋಣ.
1: ಗೊತ್ತಿದೆ ಗೊತ್ತಿದೆ, ಕೇಳಿಸ್ಕೋ. ಕಾಲೇ ವರ್ಷತು ಪ್ರಜನ್ಯಃ ಪೃಥ್ವಿಹಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಎಂದು ಹೇಳುವರು. ಇದರ ಅರ್ಥ ನಿನಗೆ ಗೊತ್ತು, ಹೇಳು ನೋಡೋಣ.
0: ಓ, ನನಗೆ ಈ ಶ್ಲೋಕದ ಅರ್ಥ ಗೊತ್ತಿದೆ, ಕೇಳಿಸಿಕೋ. ಸಕಾಲಕ್ಕೆ ಮಳೆಯಾಗಲಿ, ಅದರಿಂದ ಈ ಭೂಮಿ ಸಸ್ಯಶಾಲಿನಿಯಾಗಲಿ, ಅದರಿಂದ ದೇಶ ಬರಗಾಲ ರಹಿತವಾಗಲಿ ಎಂಬುದೇ ಇದರ ಅರ್ಥ.
1: ಸರಿಯಾಗಿ ಹೇಳಿದೆ ನೀನು. ನೋಡಿದೀರಾ, ಪ್ರಕೃತಿನೇ ನಮಗೆ ಗಾಳಿ ಬೆಳಕು ನೀರು ಎಲ್ಲಾ ಕೊಟ್ಟಿರುವಾಗ ನಾವು ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ನಮ್ಮ ದೇಶವೂ ಉಳಿಯುವುದು, ಮನುಜ ಕುಲಕ್ಕೂ ಒಳ್ಳೆಯುವುದು ಅಲ್ಲವೇ?
0: ಹೌದು ಕಿಶನ್, ಪ್ರಕೃತಿ ನಮಗೆ ಎಲ್ಲಾ ಕೊಟ್ಟಿದೆ, ಅದನ್ನು ನಾವುಗಳು ಉಳಿಸಿ ಬೆಳೆಸಬೇಕು.
1: ಹೌದು ತೇಜಸ್ವಿನಿ, ನೀನು ಹೇಳುತ್ತಿರುವುದು ಸತ್ಯ. ಮುಂದಿನ ಪೀಳಿಗೆಗಾದರೂ ನಾವು ಗಿಡ ಮರ ಪರಿಸರವನ್ನು ಉಳಿಸಬೇಕು.
2: ಭಾರತೀತೀರ್ಥ ಸ್ವಾಮೀಜಿ ವಿರಚಿತ ಗರುಡಗಮನ ಸ್ತೋತ್ರ ಹೇಳಲು ನನ್ನ ಸ್ನೇಹಿತರು ಬರುತ್ತಿದ್ದಾರೆ.

0: ಈಗ ಸುಭಾಷಿತ ಎಂದರೇನು, ಅದರ ಅರ್ಥವೇನು ಎಂದು ತಿಳಿಸುತ್ತಾರೆ ಸಂಜನಾ ಮತ್ತು ರೋನಿಕಾ.
1: ಸುಭಾಷಿತ ಅಂದರೆ ಒಳ್ಳೆಯ ಮಾತು. ಇವು ನಮ್ಮ ಮಾನವ ಬದುಕಿಗೆ ದಾರಿದೀಪವಿದ್ದಂತೆ. ಇದರಿಂದ ಲೋಕ ವ್ಯವಹಾರ ಜ್ಞಾನವೂ ಬೆಳೆಯುತ್ತದೆ ಮತ್ತು ನಮ್ಮನ್ನು ಸನ್ಮಾರ್ಗದೆಡೆಗೆ ಕೊಂಡೊಯ್ಯುತ್ತದೆ. ಅಂತಹ ಕೆಲವು ಸುಭಾಷಿತಗಳನ್ನು ನಾವೀಗ ಹೇಳುತ್ತೇವೆ.
2: ಪಿಬಂತಿ

0: ಸದಾಯ ಸತಾಂ ವಿಭೂತಿ.
1: ಸತ್ಪುರುಷರು ನಿಸ್ವಾರ್ಥಿಗಳು. ನದಿಗಳು ತಮ್ಮ ನೀರನ್ನು ತಾವೇ ಕುಡಿಯುವುದಿಲ್ಲ. ಹಣ್ಣಿನ ಮರಗಳು ತಮ್ಮ ಹಣ್ಣುಗಳನ್ನು ತಾವೇ ತಿನ್ನುವುದಿಲ್ಲ. ಮೋಡಗಳು ತಾವು ಸುರಿಸಿದ ಮಳೆಯ ನೀರಿನಿಂದ ಬೆಳೆದ ಗಿಡಮರಗಳನ್ನು ತಾವು ತಿನ್ನುವುದಿಲ್ಲ. ಹಾಗೆಯೇ ಸಜ್ಜನರ ಸಂಪತ್ತು ಪರರ ಉಪಕಾರಕ್ಕಾಗಿಯೇ ಇರುತ್ತವೆ. ನೀತಿ, ಮಾನವನು ಪರೋಪಕಾರಿಯಾಗಿಯೇ ಬಾಳಬೇಕು.
0: ಆದಿತ್ಯ ಚಂದ್ರ ಬನಲಾನಿ ಲೌಚ ಯೌರ್ ಭೂಮಿ ರಾಪೋ ಹೃದಯ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ.
1: ಮಾನವನ ಚರಿತ್ರೆಯನ್ನು ಯಾರು ಗಮನಿಸುತ್ತಾರೆ ಎಂಬುದನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಸೂರ್ಯ, ಚಂದ್ರ, ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ, ಹೃದಯ, ಯಮ, ಹಗಲು,

0: ರಾತ್ರಿ, ಎರಡು ಸಂಧ್ಯಾಕಾಲಗಳು ಮತ್ತು ಧರ್ಮ, ಇವು ಮಾನವನ ನಡತೆಯನ್ನು ತಿಳಿದಿರುತ್ತವೆ. ನೀತಿ, ಮಾನವನು ಸದಾ ಜಾಗೃತನಾಗಿರಬೇಕು.
1: ಮನೀಷಿಣ ಸಂತಿ ನತೆ ಹಿತೈಷಿಣ, ಹಿತೈಷಿಣ ಸಂತಿ ನತೆ ಮನೀಷಿಣ. ಸುಹರ್ದ ವಿದ್ವಾನ್ ಅಪಿ ದುರ್ಲಭೋನ್ ಋಣಂ ಯಥೌಷಧಂ ಸ್ವಾದು ಹಿತಂ ಚ ದುರ್ಲಭಂ.
0: ಜಗತ್ತಿನಲ್ಲಿ ಪ್ರಜ್ಞಾವಂತರು ಇದ್ದಾರೆ, ಆದರೆ ಅವರೆಲ್ಲ ಇನ್ನೊಬ್ಬರ ಹಿತವನ್ನು ಬಯಸುವವರಲ್ಲ. ಇನ್ನೊಬ್ಬರ ಹಿತವನ್ನು ಬಯಸುವವರೆಲ್ಲ ಪ್ರಜ್ಞಾವಂತರಾಗಿರುವುದಿಲ್ಲ. ಮಾನವನಿಗೆ ಹಿತಕಾರಿಯು ಜ್ಞಾನಿಯು ಆದ ವ್ಯಕ್ತಿಯು ದೊರೆಯುವುದು ವಿರಳ. ಹಿತವು ರುಚಿಕರವೂ ಆದ ಔಷಧವು ಹೇಗೆ ದೊರೆಯಲಾರದೋ ಹಾಗೆ ಎಂಬುದು ಇದರ ಅರ್ಥ. ನೀತಿ ಸತ್ಯ ಸದಾ ಕಹಿ, ಅಂದರೆ ಪ್ರಿಯವಾದುದೆಲ್ಲ ಹಿತಕಾರಿಯಲ್ಲ.
2: ರೈತರಿಗೆ ಹಸಿರನ್ನು ಕಂಡಾಗ ಅವರಿಗೆ ಸಿರಿನೇ ಸಿಕ್ಕಂತೆ ಸಂತೋಷಿಸುತ್ತಾರೆ. ಅದರ ಬಗ್ಗೆ ಒಂದು ಜನಪದ ಗೀತೆ ಹಾಡ್ತಾರಂತೆ, ಕೇಳೋಣ್ವಾ?

0: ಈಗ ಪೂರ್ವಿಕಾಳಿಂದ ಒಂದು ನೀತಿ ಕಥೆಯನ್ನು ಕೇಳೋಣ.
1: ಒಂದು ಊರಿನಲ್ಲಿ ಒಬ್ಬ ರಾಜರಿದ್ದ. ಅವನ ಹೆಸರು ವಿಷ್ಣು ಶರ್ಮ. ಅವನು ಬಹಳ ಕರುಣಾಹಿ. ಅವನು ಎಂದಿಗೂ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಿರಲಿಲ್ಲ. ಅದರ ಬದಲಿಗೆ ಜನರ ಬಳಿಗೆ ತಾನೇ ಮಾರುವೇಷದಲ್ಲಿ ಹೋಗಿ ಅವರ ಕಷ್ಟ ಸುಖ ಚಾರಿಸುತ್ತಿದ್ದ. ಅಸಹಾಯಕರಿಗೆ ಸಹಾಯ ಮಾಡುತ್ತಿದ್ದ. ಕಷ್ಟದಲ್ಲಿ ನೊಂದವರ ಕಣ್ಣು ಒರೆಸುತ್ತಿದ್ದ. ಜೀವನದಲ್ಲಿ ಸೋತವರಿಗೆ ನೆರವು ನೀಡುತ್ತಿದ್ದ. ಯಾರಾದರೂ ರೋಗಿಗಳಿದ್ದರೆ ಅವರ ಸೇವೆಯನ್ನೂ ಮಾಡುತ್ತಿದ್ದ. ಆದ್ದರಿಂದ ಪ್ರಜೆಗಳಿಗೆ ತಮ್ಮ ರಾಜರ ಮೇಲೆ ಅಪಾರ ಪ್ರೀತಿ ಗೌರವದಿದ್ದ. ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ತುಸುತ್ತಿದ್ದರು. ಹೀಗಿರಲು ಒಂದು ಸಲ ಪಕ್ಕದ ದೇಶದ ರಾಜನೊಬ್ಬ ಈ ವಿಷ್ಣು ಶರ್ಮನ ಸ್ವಭಾವ ತಿಳಿದುಕೊಂಡರು. ಓಹೋ, ಈ ರಾಜನಿಗೆ ಯುದ್ಧದ ಕಲೆ ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೆ ಪ್ರಜೆಗಳ ಬಳಿ ಸಾಮಾನ್ಯನಂತೆ ಅವರ ಸೇವೆ ಮಾಡುತ್ತಿರಬಹುದು ಎಂದು ಅಂದುಕೊಂಡನು. ಹಾಗೆಯೇ ತನ್ನ ಮಂತ್ರಿಯೊಡನೆ ಯೋಚಿಸಿ ಆ ದೇಶದ ಮೇಲೆ ಯುದ್ಧ ಸಾರಿದನು. ಆಗ ಒಬ್ಬ ಭಟನನ್ನು ಕರೆದು, ನೀನು ಹೋಗಿ ಆ ವಿಷ್ಣು ಶರ್ಮನಿಗೆ ಹೇಳು, ನನ್ನನ್ನು ಬಂದು ಭೇಟಿಯಾಗಬೇಕೆಂದು ತಿಳಿಸು ಎಂದನು. ಆಗ ಆ ಭಟನು ಹೊರಟು ಬಂದು ವಿಷ್ಣು ಶರ್ಮನಿಗೆ ವಿಷಯ ತಿಳಿಸಿದನು. ಆಗ ವಿಷ್ಣು ಶರ್ಮನು, ನೋಡಯ್ಯ, ನನ್ನ ಪ್ರಜೆಯಾದ ಒಬ್ಬ ರೋಗಿಷ್ಣ ಮನೆಗೆ ಬಂದು ಅವರ ಸೇವೆ ಮಾಡುತ್ತಿರುವೆ. ನನ್ನಿಂದ ಈಗಲೇ ಬರಲು ಸಾಧ್ಯವಿಲ್ಲ. ಅದು ಮುಗಿದ ನಂತರ ನಿಮ್ಮ ರಾಜನನ್ನು ಭೇಟಿಯಾಗಲು ಬರುವೆ ಎಂದು ನಿಮ್ಮ ರಾಜನಿಗೆ ತಿಳಿಸು ಎಂದು ವಿನಯದಿಂದ ಹೇಳಿದನು. ಆ ಭಟನು ಹಿಂತಿರುಗಿ ಹೋಗಿ ತನ್ನ ರಾಜನಿಗೆ ಹಾಗೆಯೇ ಹೇಳಿದನು. ಆ ಮಾತನ್ನು ಕೇಳಿದ ಆ ಚಕ್ರವರ್ತಿಗೆ ಅಸಾಧ್ಯ ಕೋಪ ಬಂದಿತು. ಏನು, ಆ ವಿಷ್ಣು ಶರ್ಮನಿಗೆ ಈ ಚಕ್ರವರ್ತಿಯ ಆಜ್ಞೆಯನ್ನು ಧಿಕ್ಕರಿಸುವ ಪೊಗರೆ? ತಾಳು, ಮಾಡುತ್ತೇನೆ. ಮಂತ್ರಿಗಳೇ, ನಾಳೆ ಮೇ ಆ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿ ಅವನನ್ನು ಸದೆಬಡೆದು ಸೆರೆಮನೆಗೆ ತಳ್ಳಿರಿ ಎಂದು ಆಜ್ಞಾಪಿಸಿದ. ಇಲ್ಲಿ ವಿಷ್ಣು ಶರ್ಮನಿಗೆ ಯುದ್ಧದ ವರ್ತಮಾನ ತಿಳಿಯಿತು. ಮಂತ್ರಿಗಳು ಯುದ್ಧದ ಸಿದ್ಧತೆಗೆ ಮುಂದಾದರು. ಆದರೆ ವಿಷ್ಣು ಶರ್ಮ ಯುದ್ಧ ಮಾಡಲು ಒಪ್ಪಲಿಲ್ಲ. ಬೇಡ ಮಂತ್ರಿಗಳೇ, ಯುದ್ಧ ಮಾಡಿದರೆ ನೂರಾರು ಮಂದಿಯ ಸಾವಾಗುವುದು. ಅದರ ಬದಲಿಗೆ ನಮ್ಮ ರಾಜ್ಯವನ್ನೇ ಆ ಚಕ್ರವರ್ತಿಗೆ ಒಪ್ಪಿಸಿಬಿಟ್ಟರೆ ನಮ್ಮ ಪ್ರಜೆಗಳೆಲ್ಲರೂ ಬದುಕುತ್ತಾರೆ ಎಂದು ನಿರ್ಧರಿಸಿ ಆ ಚಕ್ರವರ್ತಿಯ ಭೇಗೆ ವಿಷ್ಣು ಶರ್ಮನು ಸಿದ್ಧವಾದನು. ಮಾರನೆಯ ದಿನ ಒಬ್ಬ ಸೇವಕನ ಜೊತೆ ಕುದುರೆಯ ಮೇಲೆ ಕುಳಿತು ವಿಷ್ಣು ಶರ್ಮನು ಆ ದೇಶದ ರಾಜನನ್ನು ಕಾಣಲು ಹೊರಟನು. ಆ ಬಿರುಬಿಸಲಿಗೆ ಕಾಲು ಸುಡುತ್ತಿತ್ತು. ತಾನು ಕುದುರೆಯ ಮೇಲೆ ಸಾಗುವಾಗ ಸೇವಕ ಹಗ್ಗ ಹಿಡಿದುಕೊಂಡು ನಡೆದು ಬರುತ್ತಿದ್ದ. ಅವನು ನಡೆಯಲಾಗದೆ ಕಷ್ಟಪಡುತ್ತಿದ್ದ. ಆ ಸೇವಕನಿಗೆ ಆಯಾಸವಾಗುತ್ತಿದೆ ಎಂದು ವಿಷ್ಣು ಶರ್ಮನಿಗೆ ಅರ್ಥವಾಯಿತು. ಕುದುರೆಯನ್ನು ನಿಲ್ಲಿಸಲು ಹೇಳಿ ತಾನು ಕುದುರೆಯಿಂದ ಇಳಿದು ಸೇವಕನಿಗೆ ಹೇಳಿದ, ನೀನು ಬಿಸಿಲಲ್ಲಿ ತುಂಬಾ ಬಳಲಿದ್ದೀಯ, ನೀನು ಸ್ವಲ್ಪ ದೂರ ಕುದುರೆಯ ಮೇಲೆ ಕುಳಿತುಕೋ, ನಾನು ಸ್ವಲ್ಪ ದೂರ ಹಗ್ಗ ಹಿಡಿದುಕೊಂಡು ಬರುತ್ತೆ, ನಿನ್ನ ಬಳಲಿಕೆ ತೀರಿದ ಮೇಲೆ ನಾನು ಕುಳಿತುಕೊಳ್ಳುತ್ತೇನೆ, ನಾವಿಬ್ಬರು ಹೀಗೆ ಸರದಿ ಬದಲಾಯಿಸಿಕೊಂಡು ಮುಂದೆ ಸಾಗೋಣ ಎಂದನು. ಸೇವಕನು ಗಾಬರಿಯಿಂದ, ಎಲ್ಲಾದರೂ ಉಂಟೆ, ನೀವು ನಡೆದು ನಾನು ಕುದುರೆಯ ಮೇಲೆ ಕುಳಿತುಕೊಳ್ಳುವುದೇ ಎಂದು ಹೆದರುತ್ತಾ ದೂರ ನಿಂತ. ಆಗ ವಿಷ್ಣು ಶರ್ಮನು ಒತ್ತಾಯ ಮಾಡಿ ಅವನನ್ನು ಕುದುರೆಯ ಮೇಲೆ ಕೂಡಿಸಿ ತಾನು ಹಗ್ಗ ಹಿಡಿದು ನಡೆದು ಸಾಗಿದರು. ಒಮ್ಮೆ ಸೇವಕ, ಇನ್ನೊಮ್ಮೆ ವಿಷ್ಣು ಶರ್ಮ. ಹೀಗೆ ಬದಲಾಯಿಸಿಕೊಂಡು ಆ ಚಕ್ರವರ್ತಿಯ ಶಿಬಿರವನ್ನು ತಲುಪಿದರು. ಆ ಶಿಬಿರಕ್ಕೆ ಹೋದಾಗ ಕುದುರೆಯ ಮೇಲೆ ಸೇವಕನಿದ್ದ. ಅವನೇ ವಿಷ್ಣು ಶರ್ಮನೆಂದು ಭಾವಿಸಿ ಮಾತನಾಡಿಸಲು ಬಂದನು ಚಕ್ರವರ್ತಿಯು. ಆಗ ಸೇವಕನು ಕುದುರೆಯಿಂದ ಇಳಿದು ಕೈ ಮುಗಿದು, ಮಹಾರಾಜ, ನಾನು ಅವರ ಸೇವಕ ಎಂದು ವಿನಯದಿಂದ ಹೇಳುತ್ತಾ ದೂರ ನಿಂತನು. ಚಕ್ರವರ್ತಿ ನಡೆದ ವಿಷಯ ತಿಳಿಕೊಂಡನು. ಮರುಕ್ಷಣವೇ ಪಶ್ಚಾತ್ತಾಪದಿಂದ ತಲೆ ತಗ್ಗಿಸಿ, ಛೇ, ಸೇವಕನನ್ನು ತನ್ನ ಸಮಾನನೆಂದು ಭಾವಿಸಿ ಕುದುರೆಯ ಮೇಲೆ ತರುವ ದೊರೆ ಈ ಭರತ ಖಂಡದಲ್ಲೇ ಇರಲಿಕ್ಕಿಲ್ಲ. ಇಂತಹ ಪುಣ್ಯಾತ್ಮನೊಂದಿಗೆ

0: ರಾಜನಿಗೆ ಯುದ್ಧ ಸಾರಿದನಲ್ಲ, ಇಂತಹ ರಾಜನಿಗೆ ಏನನ್ನಾದರೂ ಮಾಡಿದರೆ ಪ್ರಜೆಗಳೇ ದಂಗೆದ್ದು ನನ್ನನ್ನೇ ಕೊಂದಾರು. ಬೇಡವೇ ಬೇಡ, ಇಂತಹ ರಾಜನನ್ನು ನಾನು ಎಲ್ಲಿಯೂ ನೋಡಿಲ್ಲ, ಇನ್ನು ಮುಂದೆ ನೋಡುವುದಿಲ್ಲ. ಅವರಿಗೆ ಅವರ ರಾಜ್ಯವನ್ನು ಬಿಟ್ಟುಕೊಟ್ಟು ತಾನು ತನ್ನ ಸೈನ್ಯದೊಂದಿಗೆ ರಾಜ್ಯಕ್ಕೆ ಹೊರಟು ಹೋದ. ಈ ಕಥೆಯ ನೀತಿ ಏನಂದ್ರೆ ಎಲ್ಲರೂ ಸಮಾನರು, ಕರುಣೆಯಿಂದ ಏನನ್ನಾದರೂ ಗೆಲ್ಲಬಹುದು.
1: ಇವತ್ತಿನ ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೋಗಾದಿಯಲ್ಲಿರುವ ಪ್ರಗತಿ ವಿದ್ಯಾಕೇಂದ್ರ ಶಾಲೆಯ ಮಗಳು. ಭಾಗವಹಿಸಿದಂತವರು ಪೂರ್ವಿ, ವೀರಶ್ರೀ, ತೇಜಸ್ವಿನಿ, ಚಿರಸ್ಯ, ಕಿಶನ್, ಮರುತ್ರಾಜ್, ಹೇಮಾ, ಪ್ರಿಯಾಂಕಾ, ಅನಗ, ಚರಿತಾ, ರೋಹಿಕಾ, ಸಂಜನಾ, ಪ್ರಭಾಸ್, ಚಿತ್ರಲೇಖಾ ಹಾಗೂ ಸೌಜನ್ಯ. ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೆ ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮೈಸೂರಿನ ಪ್ರಗತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು. ಮಕ್ಕಳ ಮಂಟಪ ಪ್ರಸಾರವಾಯಿತು.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಎಂ ಬಾಲಮುರಳೀಕೃಷ್ಣ ಅವರು ಹಾಡಿದ್ದಾರೆ ಪುರಂದರದಾಸರ ಕೀರ್ತನೆಯನ್ನ, ವೆಂಕಟಾಚಲ ನಿಲಯಂ.

ರೂಪಕ, ಯಂತ್ರ, ತಂತ್ರ ಹಾಗೂ ಮಂತ್ರ. ಕೇಳಿ ರೂಪಕ, ಯಂತ್ರ, ತಂತ್ರ ಹಾಗೂ ಮಂತ್ರ.